ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು ಆಗಸ್ಟ್ 29, ಶನಿವಾರ 2026 ಇಸವಿ. ಶ್ರೀ ಶುಕ 1949, ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಶ್ರಾವಣ ಮಾಸ. ಯೋಗ, ಸುಕರ್ಮ, ಕರ್ಣ, ಕೌಲವ. ಈ ದಿನದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ವಚನ ವಿಹಾರ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಆಲದ ಮರದ ಭಾಗ 2 ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆಯ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತ ಹೊಳ್ಳರವರು ನಡೆಸಿಕೊಡಲಿದ್ದು, ಇದರಲ್ಲಿ ಬೃಹದೀಶ್ವರ ದೇವಸ್ಥಾನದ ಬಗ್ಗೆ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಶ್ರಾವಣ ಮಾಸದ ಬಗ್ಗೆ ಬೇಂದ್ರೆಗಳ ಕವನವನ್ನು ಪರಿಚಯ ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು, ಹಾಡನ್ನು ಹೇಳಬಹುದು. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆ ಜೊತೆಗೆ ಸಂದೇಶ ನೀಡುವ ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತ ಹೊಳ್ಳ ನಡೆಸಿಕೊಳ್ಳಲಿದ್ದು, ಮತ್ತೆ ಮುತ್ತು ಕಥೆಯನ್ನು ವಾಚಿಸಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಹಲಸಿನ ಖಾದ್ಯದ ರೆಸಿಪಿಯನ್ನು ಇದರಲ್ಲಿ ಪರಿಚಯಿಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜಿ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯರಿ ವಿಜಯ ಹೆಚ್ಎಸ್ ಇವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳ ಅನಾವರಣ ಮಾಡುವ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನು ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳು, ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು, ಸಿಹಿ ನೀರು ಉತ್ಪಾದಕರ ರಾಷ್ಟ್ರ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀ ಸೇವಾ ಎಣ್ಣೆ ಗಾಣವನ್ನು ಪರಿಚಯಿಸಲಿದ್ದಾರೆ. ಆರ್ಜೆ ಅರ್ಪಿತ ಅವರು ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು, ಇದರಲ್ಲಿ ಕೋಳಿ ಸಾಕಾಣಿಕೆ ಭಾಗ 2 ವಿಷಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ಶೇಖರ್ ಗೌಳೇರ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30 to 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096277 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ಸೂರ್ಯನ ಕಿರಣಗಳ ಜೊತೆ ಮನೆ ಮನಗಳಿಗೆ ಹೊಸ ಚೈತನ್ಯ ತುಂಬಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ಹೇಳ್ತಾ, ಇವತ್ತು ಮದುವೆ ಅಂತಂದ್ರೆ ಕೇವಲ ಎರಡು ಮನಸ್ಸುಗಳ ಮಿಲನ ಮಾತ್ರವಲ್ಲ, ಅದು ಎರಡು ಕನ್ನಡಿಗಳ ನಡುವಿನ ಪ್ರತಿಬಿಂಬವಿದ್ದಂತೆ. ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನದ ಸುಖಕ್ಕೆ ಒಂದು ಪುಟ್ಟ ಜಪಾನಿ ಜೆನ್ ಕಥೆಯನ್ನ ಹೊತ್ತು ತಂದಿದ್ದೀನಿ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಪರಸ್ಪರ ಗೌರವ, ತಾಳ್ಮೆ ಮತ್ತು ಪ್ರೀತಿ ಮೇಲೆ ನಿಂತಿದೆ. ದಾಂಪತ್ಯ ಜೀವನದಲ್ಲಿ ಸುಖವಾಗಿರುವುದು ಹೇಗೆ ಎಂಬ ಬಗ್ಗೆ ಒಂದು ಸುಂದರವಾದ ಜೆನ್ ನೀತಿ ಕಥೆಯನ್ನ ನಾನೀಗ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕಥೆಯ ಹೆಸರು ಎರಡು ಕನ್ನಡಿಗಳು ಮತ್ತು ಮೌನ ಪ್ರೇಮ. ಎಸ್, ಒಂದಾನೊಂದು ಕಾಲದಲ್ಲಿ ಜಪಾನಿನ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ದಂಪತಿಗಳು ವಾಸಿಸ್ತಾ ಇದ್ರು. ಮದುವೆಯಾದ ಹೊಸತರಲ್ಲಿ ಅವರ ಜೀವನ ಸುಖವಾಗಿತ್ತು. ಆದರೆ ವರ್ಷಗಳು ಕಳೆದಂತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳು ಆರಂಭವಾದವು. ಹೆಂಡತಿಗೆ ಗಂಡ ತನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಎಂಬ ಕೋಪ, ಇನ್ನ ಗಂಡನಿಗೆ ಹೆಂಡತಿ ಯಾವಾಗ್ಲೂ ದೂರುತ್ತಾಳೆ ಎಂಬ ಅಸಮಾಧಾನ. ಕೊನೆಗೆ ಬೇಸತ್ತ ಗಂಡ ಒಬ್ಬ ವೃದ್ಧ ಜೆನ್ ಮಾಸ್ಟರ್ ಹತ್ತಿರ ಹೋಗಿ ಕೇಳಿದ, ಗುರುಗಳೇ, ನನ್ನ ಹೆಂಡತಿಯನ್ನ ಸುಖವಾಗಿಡೋದಕ್ಕೆ ನಾನು ಏನ್ ಮಾಡಬೇಕು ಅಂತ? ನಾನು ಎಷ್ಟು ಪ್ರಯತ್ನ ಪಟ್ಟರೂ ಅವಳು ಸದಾ ಅತೃಪ್ತಳಾಗೇ ಇರ್ತಾಳೆ, ಇದಕ್ಕೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ಗುರುಗಳು ಮುಗುಳ್ನಕ್ಕೂ ಮೂರು ಸರಳ ಮಂತ್ರಗಳನ್ನು ನೀಡ್ತಾರೆ. ಆ ಮಂತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖವಾಗಿರುವುದು ಹೇಗೆ ಎಂಬ ಒಂದು ಸುಂದರವಾದ ಝೆನ್ ನೀತಿ ಕಥೆಯ ಬಗ್ಗೆ ತಿಳಿಸ್ತಾ ಇದ್ದೆ. ಕಥೆಯ ಹೆಸರು ಎರಡು ಕನ್ನಡಿಗಳು ಮತ್ತು ಮೌನ ಪ್ರೇಮ ಅಂತ. ಆ ಒಂದು ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಗಂಡ ಒಬ್ಬ ವೃದ್ಧನಾದ ಝೆನ್ ಮಾಸ್ಟರ್ ಹತ್ತಿರ ಬಂದು, ಗುರುಗಳೇ, ನನ್ನ ಹೆಂಡತಿಯನ್ನ ಸುಖವಾಗಿಡುವುದಕ್ಕೆ ನಾನು ಏನ್ ಮಾಡಬೇಕು ಅಂತ ಪ್ರಶ್ನಿಸ್ತಾನೆ. ಆಗ ಗುರುಗಳು ಮುಗುಳ್ನಗುತ್ತಾ ಮೂರು ಸರಳ ಮಂತ್ರಗಳನ್ನ ನೀಡ್ತಾರೆ. ಮೊದಲನೇದಾಗಿ, ಪ್ರತಿಫಲದ ನಿರೀಕ್ಷೆಯನ್ನ ಬಿಡು. ಪ್ರೀತಿ ಅನ್ನೋದು ದೀಪದ ತರಹ ಇರಲಿ. ದೀಪ ದಾರಿ ಹೋಗೋರಿಗೆಲ್ಲ ಬೆಳಕು ನೀಡುತ್ತೆ ಅಷ್ಟೆ, ಅವರು ಬಂದು ತನಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಕಾಯೋದಿಲ್ಲ. ನಾವು ನಮ್ಮ ಸಂಗಾತಿಗೆ ಏನೋ ಮಾಡಿದ್ದೇವೆ ಅಂತ ಹೇಳಿ ಅವರಿಂದ ಮರಳಿ ಏನನ್ನೂ ಕೂಡ ನಿರೀಕ್ಷಿಸಬಾರದು. ಇನ್ನ ಎರಡನೆಯದ್ದು, ಗುರುಗಳು ಅವನಿಗೆ ಒಂದು ಕನ್ನಡಿ ಕೊಟ್ಟು ಹೇಳ್ತಾರೆ, ನಿನ್ನ ಹೆಂಡತಿ ಮೇಲೆ ನಿನಗೆ ಕೋಪ ಬಂದಾಗ ಅವಳಿಗೆ ಬೈಯುವ ಬದಲು ಈ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋ. ನಿನ್ನ ಮುಖದಲ್ಲಿ ಶಾಂತಿ ಇದೆಯಾ ಅಥವಾ ಕ್ರೋಧ ಇದೆಯಾ ಅಂತ ಪರೀಕ್ಷಿಸು. ನಮಗೆ ನಾವೇ ಶಾಂತವಾಗಿದ್ದರೆ ನಮ್ಮ ಸುತ್ತಲಿನ ವಾತಾವರಣ ತಾನಾಗಿಯೇ ಬದಲಾಗುತ್ತೆ ಅಲ್ವಾ? ಇನ್ನ ಮೂರನೇದಾಗಿ, ಕೇಳಿಸಿಕೊಳ್ಳುವ ಕಲೆ. ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಅಂತಂದ್ರೆ ದೀಪ ಶ್ರವಣ, ಅದೇ ಕಿವಿ ಕೊಟ್ಟು ಕೇಳುವುದು. ಒಂದು ದಿನ ಸಂಜೆ ಹೆಂಡತಿ ತನ್ನ ಕಷ್ಟಗಳನ್ನು ಹೇಳುತ್ತಿರುವಾಗ ಆ ಗಂಡ ವಾದ ಮಾಡದೆ ತಡೆಯದೆ ಶಾಂತವಾಗಿ ಕೇಳಿಸ್ಕೊಂಡ ಅಷ್ಟೆ. ಅವಳ ಮನಸ್ಸಿನ ಅರ್ಧ ಭಾರ ಇಳಿದು ಹೋಯಿತು. ಅವಳಿಗೆ ಬೇಕಾಗಿರೋದು ಬಂಗಾರ ಅಲ್ಲ, ವಸ್ತ್ರವಲ್ಲ, ತನ್ನನ್ನು ಅರ್ಥ ಮಾಡಿಕೊಳ್ಳೋ ಒಂದು ಹೃದಯ ಅಂತ ಅವನಿಗೆ ಅರಿವಾಯಿತು. ಸ್ನೇಹಿತರೆ, ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೆ. ಗಂಡ ಮತ್ತು ಹೆಂಡತಿ ಅನ್ನೋದು ನದಿಯ ಎರಡು ದಂಡೆಗಳಿದ್ದಂತೆ. ದಂಡೆಗಳು ಬೇರೆ ಬೇರೆಯಾಗಿದ್ದರೂ ಅವು ಒಂದೇ ನದಿಯನ್ನ ಹಿಡಿದಿಟ್ಟುಕೊಳ್ತಾವೆ. ಸಂಗಾತಿಯನ್ನು ಬದಲಿಸಲು ಪ್ರಯತ್ನಿಸಬೇಡಿ, ಅವರು ಹೇಗಿದ್ದಾರೋ ಹಾಗೆಯೇ ಒಪ್ಪಿಕೊಳ್ಳಿ. ದಾಂಪತ್ಯದಲ್ಲಿ ಅಹಂಕಾರ ಬಿಟ್ಟು ತಾಳ್ಮೆಯಿಂದ ಮೈತ್ರಿ ಭಾವನೆಯನ್ನ ಬೆಳೆಸಿಕೊಂಡರೆ ಪ್ರತಿಯೊಂದು ಮನೆಯು ಆ ಬೋಧಿ ವೃಕ್ಷದಂತೆ ನೆಮ್ಮದಿ ನೀಡುತ್ತೆ. ಸೊ ಇವತ್ತು ಮನೆಗೆ ಹೋದಾಗ ನಿಮ್ಮ ಸಂಗಾತಿಯ ಮಾತನ್ನ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ. ಭವತು ಸಬ್ಬ ಮಂಗಲಂ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್ ನಮೋ ಬುದ್ಧಾಯ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸರಳವಾಗಿ ವಿವರಿಸ್ತೀನಿ ಕೇಳಿ. ಒಬ್ಬ ಹುಡುಗಿ ಇರ್ತಾಳೆ, ಅವಳು ತುಂಬಾ ಬಡತನದಲ್ಲಿ ಬೆಳೆದಿರ್ತಾಳೆ. ತಂದೆಯ ನಿರ್ಲಕ್ಷ್ಯ, ತಾಯಿಯ ಕಷ್ಟ ಎರಡನ್ನೂ ನೋಡಿ ಬೆಳೆದ ಅವಳಿಗೆ ವಿದ್ಯೆ ಒಂದೇ ಆಸರೆ ಅಂತ ಅವಳಿಗೆ ಗೊತ್ತಿರುತ್ತೆ. ಅದಕ್ಕೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಗಿಟ್ಟಿಸ್ಕೊಳ್ತಾಳೆ. ತಾಯಿಯ ಮಾತಿನಂತೆ ಅವರು ಹೇಳಿದ ಹುಡುಗನನ್ನೇ ಮದುವೆಯಾಗಿ ಸಂಸಾರಕ್ಕೆ ಕಾಲಿಡ್ತಾಳೆ. ಆದ್ರೆ ಇಲ್ಲಿಂದ ಅಸಲಿ ಕತೆ ಶುರುವಾಗತ್ತೆ ನೋಡಿ. ಅವಳ ಗಂಡ ತುಂಬಾ ಒಳ್ಳೆಯವನು. ಅವನೇನ್ ಹೇಳ್ತಾನೆ ಅಂದ್ರೆ, ನೀನು ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದೀಯ, ಇನ್ನ ಸಾಕು ಮಾಡು, ಮನೆಯಲ್ಲಿ ಆರಾಮಾಗಿರು, ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅವಳಿಗೂ ಮೊದಲಿಗೆ ಇದು ಖುಷಿ ಕೊಡುತ್ತೆ. ನಂತರ ಅವರ ಮನೆ ದೊಡ್ಡದಾಗೆ ಇರುತ್ತೆ, ಮಗು ಕೂಡ ಹುಟ್ಟುತ್ತೆ. ಹೊರಗಿನ ಜನಕ್ಕೆ ಅವಳ ಸಂಸಾರ ಕಂಡ್ರೆ ಹೊಟ್ಟೆ ಕಿಚ್ಚು ಪಡುವಷ್ಟು ಸುಖವಾಗಿರ್ತಾರೆ. ಆದ್ರೆ ಆಕೆಗೆ ಮಾತ್ರ ಏನೋ ಕಳೆದುಕೊಂಡ ಭಾವನೆ ಶುರುವಾಗುತ್ತೆ. ದಿನ ಅದೇ ಕೆಲ್ಸ, ಅದೇ ಏಕತಾನತೆ ಅವಳನ್ನ ಕಾಡ್ತಾ ಇರತ್ತೆ. ಗಂಡನ ಮೇಲೆ ದೂರು ಹೇಳೋದಕ್ಕೂ ಆಗೋದಿಲ್ಲ, ಯಾಕೆ ಅಂದ್ರೆ ಅವನು ತುಂಬಾ ಒಳ್ಳೆಯವನು. ಆದ್ರೆ ಎಲ್ಲದೂ ಸರಿ ಇದ್ರೂ ಕೂಡ ಅವಳ ಮನಸ್ಸಿಗೆ ಮಾತ್ರ ಏನೋ ಅತೃಪ್ತಿ ಕಾಡ್ತಾ ಇರತ್ತೆ. ಆದ್ರೆ ಒಂದು ದಿನ ಆಕೆ ಹೊರಗೆ ಹೋದಾಗ ಒಬ್ಬ ಸಣ್ಣ ಹುಡುಗಿ ಸಿಗ್ತಾಳೆ. ಆ ಹುಡುಗಿ ಇವಳಿಗೆ ಓದೋದಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾಳೆ. ಸೊ ಆಗ ಆಕೆ ಆ ಮಗುವಿನ ಮನೆಗೆ ಹೋದಾಗ ಅಲ್ಲಿನ ಬಡತನ, ಆ ತಾಯಿಯ ಮುಖದಲ್ಲಿ ನಗು ನೋಡಿ ಅವಳಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಸ್ನೇಹಿತರೆ, ನಾನು ಕೇವಲ ಸುಖದ ಹೆಸರಿನಲ್ಲಿ ನನ್ನನ್ನೇ ನಾನು ಕೋಟೆಯೊಳಗೆ ಬಂದಿ ಮಾಡಿಕೊಂಡಿದ್ದೇನೆ ಅಂತ ಅವಳಿಗೆ ಅರಿವಾಗುತ್ತೆ. ತಕ್ಷಣ ಅವಳು ನಿರ್ಧಾರ ಮಾಡ್ತಾಳೆ. ಸುಮ್ನೆ ಕೂತು ಕೊರಗುವ ಬದಲು ತನ್ನ ಸುತ್ತಮುತ್ತಲಿನ ಬಡ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾವಾಗ ಅವಳು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ, ತನ್ನ ಜ್ಞಾನವನ್ನ ಹಂಚೋದಕ್ಕೆ ಶುರು ಮಾಡ್ತಾಳೋ, ಅವಳ ಜೀವನದಲ್ಲಿದ್ದ ಆ ಬೇಸರ ಮಾಯವಾಗಿ ಹೊಸದೊಂದು ಹುರುಪು ಬರುತ್ತೆ. ಸೊ ಸ್ನೇಹಿತರೆ, ಇದರ ನೀತಿ ಕತೆ ಇಷ್ಟೇ. ನಮ್ಮನ್ನ ನಾವು ಕಂಫರ್ಟ್ ಝೋನ್ ಅನ್ನ ಸುಖದ ಸುಳಿಗೆ ಸಿಲುಕಿಸಿ ಬೇಜಾರ್ ಮಾಡ್ಕೊಳ್ಬಾರ್ದು. ನಮಗಿರೋ ಪ್ರತಿಭೆಯನ್ನ ಬಳಸ್ಕೊಂಡು ನಾಲ್ಕು ಜನಕ್ಕೆ ಉಪಯೋಗವಾದ್ರೆ ಮಾತ್ರ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಏನಂತೀರಾ? ಈ ನೀತಿ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ದಿನವಿದೆ. ಇವತ್ತು ಆಗಸ್ಟ್ 29. ದೇಶಾದ್ಯಂತ ಇರುವ ಪ್ರತಿಯೊಬ್ಬ ಕ್ರೀಡಾ ಪ್ರೇಮಿಯ ಎದೆಯಲ್ಲೂ ಹೆಮ್ಮೆ ಮತ್ತು ಉತ್ಸಾಹ ತುಳುಕುವಂತಹ ದಿನ. ಹೌದು, ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಮೈದಾನದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ನಮ್ಮ ಹೆಮ್ಮೆಯ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ. ಇವತ್ತಿನ ಈ ವಿಶೇಷ ದಿನದ ಹಿನ್ನೆಲೆ ಧ್ಯಾನ್ ಚಂದ್ ಅವರ ರೋಚಕ ಇತಿಹಾಸ ಮತ್ತು ಕ್ರೀಡಾ ದಿನದ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಕ್ರೀಡಾ ಲೋಕದ ಪವಾಡ ಪುರುಷ ಧ್ಯಾನ್ ಚಂದ್ ಅವರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, 1905 ಆಗಸ್ಟ್ 29 ಪ್ರಯಾಗ್ರಾಜ್ನಲ್ಲಿ ಅಂದ್ರೆ ಅಲಹಾಬಾದ್ನಲ್ಲಿ ಜನಿಸಿದ ಧ್ಯಾನ್ ಚಂದ್ ಅವರು ಭಾರತೀಯ ಭೂಸೇನೆಯಲ್ಲಿ ಸೈನಿಕರಾಗಿ ಸೇರಿದ್ದರು. ಹಗಲೆಲ್ಲ ಸೇನಾ ಕರ್ತವ್ಯ ಮುಗಿಸಿ ರಾತ್ರಿ ವೇಳೆ ಚಂದ್ರನ ಬೆಳಕಿನಲ್ಲೇ ಹಾಕಿ ಅಭ್ಯಾಸ ಮಾಡ್ತಿದ್ರಂತೆ. ಹಾಗಾಗಿಯೇ ಅವರಿಗೆ ಧ್ಯಾನ್ ಚಂದ್ ಎಂಬ ಹೆಸರು ಬಂತು. ಅವರ ಕೈಯಲ್ಲಿ ಹಾಕಿ ಸ್ಟಿಕ್ ಇತ್ತು ಅಂತಂದ್ರೆ ಚೆಂಡು ಅದಕ್ಕೆ ಅಂಟಿಕೊಂಡೇ ಇರ್ತಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನೆದರ್ಲ್ಯಾಂಡ್ಸ್ನಲ್ಲಿ ಅವರ ಹಾಕಿ ಸ್ಟಿಕ್ ಒಳಗಡೆ ಒಂದು ಮ್ಯಾಗ್ನೆಟ್ ಇದೆಯೇನೋ ಅಂತ ಟೆಸ್ಟ್ ಮಾಡೋದಕ್ಕೆ ಸ್ಟಿಕ್ ಅನ್ನ ಒಡೆದು ನೋಡಿದ್ರಂತೆ. 1928 ಆಮ್ಸ್ಟರ್ಡ್ಯಾಮ್ನಲ್ಲಿ, ಹಾಗೆ 1932 ಲಾಸ್ ಏಂಜಲ್ಸ್ನಲ್ಲಿ ಮತ್ತು 1936 ಬರ್ಲಿನ್ನ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಸಾಲು ಸಾಲು ಚಿನ್ನದ ಪದಕ ಗೆದ್ದುಕೊಟ್ಟ ಅಭೂತಪೂರ್ವ ನಾಯಕ ಇವರು. ಬನ್ಸಿರಿ, ಜರ್ಮನಿಯ ಸರ್ವಾಧಿಕಾರಿ ಆಲ್ಡೋಲ್ಫ್ ಹಿಟ್ಲರ್ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಧ್ಯಾನ್ ಚಂದ್ ಅವರ ಆಟ ನೋಡಿ ಬೆರಗಾಗಿ, ನೀನು ಜರ್ಮನಿ ಪರವಾಗಿ ಆಡು, ನಿನಗೆ ನಮ್ಮ ಸೇನೆಯಲ್ಲಿ ದೊಡ್ಡ ಹುದ್ದೆ ಕೊಡ್ತೇನೆ ಅಂತ ಆಮಿಷ ಒಡ್ಡಿದ್ದರಂತೆ. ಆದರೆ ಧ್ಯಾನ್ ಚಂದ್ ಅವರು, ಭಾರತ ನನ್ನ ದೇಶ, ನನ್ನ ದೇಶಕ್ಕಾಗಿ ಆಡುವುದೇ ನನಗೆ ಹೆಮ್ಮೆ ಅಂತ ಕ್ಷಣಾರ್ಧದಲ್ಲಿ ಆ ಕೊಡುಗೆಯನ್ನು ತಿರಸ್ಕರಿಸಿದ್ರು. ಇಂತಹ ದೇಶ ಪ್ರೇಮ ಮತ್ತು ಕ್ರೀಡಾ ಸದ್ಭಾವನೆ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆ. ಇನ್ನ ರಾಷ್ಟ್ರೀಯ ಕ್ರೀಡಾ ದಿನದ ಆರಂಭ ಮತ್ತು ಆಚರಣೆ ಹೇಗೆ ಶುರುವಾಯಿತು ಅಂತ ಹೇಳೋದಾದ್ರೆ, ಕ್ರೀಡಾರಂಗಕ್ಕೆ ಧ್ಯಾನ್ ಚಂದ್ ಅವರು ನೀಡಿದ ಅಪಾರ ಕೊಡುಗೆಯನ್ನು ಗೌರವಿಸಲು ಭಾರತ ಸರ್ಕಾರ 2012 ಅವರ ಜನ್ಮದಿನವಾದ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಅಧಿಕೃತವಾಗಿ ಘೋಷಿಸಿತು. ಈ ದಿನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ದೇಶದ ಕ್ರೀಡಾಪಟುಗಳ ಶ್ರಮ ಮತ್ತು ಸಾಧನೆಯನ್ನು ಗೌರವಿಸೋದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಅದ್ದೂರಿ ಸಮಾರಂಭ ನಡೆಯುತ್ತೆ. ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ, ಅರ್ಜುನ ಪ್ರಶಸ್ತಿ, ತರಬೇತುದಾರರಿಗೆ ನೀಡುವ ದ್ರೋಣಾಚಾರ್ಯ ಪ್ರಶಸ್ತಿ ಹಾಗೂ ಧ್ಯಾನ್ ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿಗಳನ್ನ ಭಾರತದ ರಾಷ್ಟ್ರಪತಿಯವರು ಸಾಧಕರಿಗೆ ಪ್ರದಾನ ಮಾಡ್ತಾರೆ. ಸೊ ಸ್ನೇಹಿತರೆ, ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ್ರೆ ಬರೀ ಟಿವಿಯಲ್ಲಿ ಪಂದ್ಯಗಳನ್ನ ನೋಡೋದೋ ಅಥವಾ ಸಾಧಕರಿಗೆ ಅಭಿನಂದನೆ ಸಲ್ಲಿಸುವುದೋ ಮಾತ್ರ ಅಲ್ಲ. ಇದರ ನಿಜವಾದ ಉದ್ದೇಶ ಪ್ರತಿಯೊಬ್ಬರ ಜೀವನದಲ್ಲೂ ಕ್ರೀಡೆ ಮತ್ತು ದೈಹಿಕ ಆರೋಗ್ಯದ ಮಹತ್ವವನ್ನು ಮೂಡಿಸುವುದು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವೆಲ್ಲರೂ ಮೊಬೈಲ್, ಲ್ಯಾಪ್ಟಾಪ್ ಸ್ಕ್ರೀನ್ಗಳ ಮುಂದೆ ಗಂಟೆಗಟ್ಟಲೆ ಕೂತ್ಕೊಳ್ತಾ ಇದ್ದೀವಿ. ದೈಹಿಕ ಶ್ರಮ ಕಡಿಮೆಯಾಗಿ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ. ಕ್ರೀಡೆ ಅನ್ನೋದು ಬರೀ ಗೆಲುವು ಸೋಲಿನ ಪಂದ್ಯವಲ್ಲ ಸ್ನೇಹಿತರೆ, ಅದು ನಮಗೆ ಡಿಸಿಪ್ಲಿನ್, ಟೀಮ್ ವರ್ಕ್, ಬಿದ್ದು ಗೆಲ್ಲುವ ತಾಳ್ಮೆ ಮತ್ತು ಮಾನಸಿಕ ನೆಮ್ಮದಿಯನ್ನ ಕಲಿಸಿಕೊಡುವ ದೊಡ್ಡ ಪಾಠಶಾಲಾ ಅಂತಾನೆ ಹೇಳಬಹುದು. ಆದ್ದರಿಂದ ಇವತ್ತು ಫೋನ್ ಪಕ್ಕಕ್ಕಿಟ್ಟು ನಿಮ್ಮ ನೆಚ್ಚಿನ ಆಟದ ಮೈದಾನಕ್ಕೆ ಒಂದೆರಡು ಹೆಜ್ಜೆ ಹಾಕಿ. ಆರೋಗ್ಯವೇ ಭಾಗ್ಯ, ಆ ಆರೋಗ್ಯಕ್ಕೆ ಕ್ರೀಡೆಯೇ ಸೌಭಾಗ್ಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನದ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ ಈ ಸ್ವಪ್ರೇರಿತ ನೋಂದಣಿಗೆ ಒಪ್ಪಿಗೆ ಕೊಟ್ಟ ವಿಚಾರಕ್ಕಾಗಿ ಗಾಂಧಿ ಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಪಠಾಣರಿಗೆ ತುಂಬ ಸಿಟ್ಟು ಬಂದು ಅವರು ಮೀರ್ ಆಲಂ ಅನ್ನುವರು ಅವರ ಮೇಲೆ ಹಲ್ಲೆ ಮಾಡಿದ್ದು. ಆ ಹಲ್ಲೆಯಿಂದಾಗಿ ಅವರಿಗೆ ಸ್ವಲ್ಪ ವಿಶ್ರಾಂತಿ ತಗೋಬೇಕಾಗಿ ಬಂತು. ಅವರು ಜೋಸೆಫ್ ಡೋಕ್ರಾ ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದರು. ಅಲ್ಲಿರುವಾಗ ಅವರು ಜನರಿಗೊಂದು ಸಂದೇಶ ಕಳಿಸಿದ್ರು. ತಮ್ಮ ಮೇಲೆ ಅದು ಹಲ್ಲೆ ಆಯ್ತಲ್ಲ, ಅದರಿಂದಾಗಿ ಯಾರೂ ಅದನ್ನು ಮುಸ್ಲಿಂ ಗುಂಪಿನ ಹಲ್ಲೆ ಅಂತ ಒಂದು ಅದನ್ನು ಬ್ರ್ಯಾಂಡ್ ಮಾಡಬಾರ್ದು, ಮತ್ತು ಅದಕ್ಕಾಗಿ ಹೆದರ್ಕೊಳ್ಳೂಬಾರ್ದು, ನೋಂದಣಿ ಮಾಡಿಸಿಕೊಳ್ಳುವವರು ಮಾಡಿಸಿಕೊಳ್ಳಿ ಅಂತ ಈ ಥರ ಒಂದು ಕರೆ ಕೊಟ್ಟರು. ಅಂದರೆ ಅವರಿಗೆ ಭಯ ಆಯಿತು, ಇದು ಇನ್ನೇನಕ್ಕೋ ತಿರುಗೋದು ಬೇಡ ಅಂಥೇಳಿ. ಮತ್ತು ಭಾರತೀಯ ಮುಸ್ಲಿಂ ವ್ಯಾಪಾರಿಗಳ ಸಮೂಹ ಒಂದು ಹೇಳಿಕೆ ಕೊಟ್ಟರು. ಎಲ್ಲರೂ ಗಾಂಧಿಯನ್ನು ವಿರೋಧಿಸಲಿಲ್ಲ ಈ ವಿಷಯದಲ್ಲಿ. ಅವರಿಗೆ ಅವರ ಒಂದು ಸತ್ಯಾಗ್ರಹದ ಒಂದು ವಿಭಿನ್ನ ಆಲೋಚನೆ ಇತ್ತು, ಅದರಲ್ಲೊಂದು ಭರವಸೆ ಕೂಡ ಇತ್ತು, ಅದನ್ನು ತಿಳ್ಕೊಂಡಿದ್ರು. ಈ ಹೇಳಿಕೆಯಲ್ಲಿ ಏನು ಹೇಳಿದರು ಅಂತಂದರೆ, ನೋಂದಣಿ ಮಾಡಿಸಿಕೊಂಡವರು ಮೊದಲು ಮುಸ್ಲಿಮರೇ ಆಗಿದ್ದು, ಗಾಂಧಿಯವರನ್ನು ಮತಭೇದ ಇಲ್ಲದೆ ಎಲ್ಲ ಭಾರತೀಯರು ತಮ್ಮ ನಾಯಕರು ಅಂತ ಒಪ್ಪಿಕೊಂಡಿದ್ದೇವೆ ಅಂತ. ಅದು ಕೂಡ ಒಂದು ವಿಶ್ವಾಸವನ್ನು ಕೊಟ್ಟರು. ಈ ಡೋಕ್ ಅವರ ಮನೆಯಲ್ಲಿ ಗಾಂಧೀಜಿಯವರಿಗೆ ಒಳ್ಳೆ ಶುಶ್ರೂಷೆ ಸಿಕ್ಕಿತ್ತು. ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಇಡೀ ಕುಟುಂಬ ಅವರನ್ನು. ಅವರ ವಿಳಾಸಕ್ಕೆ ಟ್ರಾನ್ಸ್ವಾಲಿಂದ, ನೇಟಾಲ್ನಿಂದ ಸಾಂತ್ವನ ಸಹಾನುಭೂತಿಗಳ ತಂತಿ ಬರ್ತಾ ಇತ್ತು. ಜೊತೆಗೆ ವೈದ್ಯಕೀಯ ಖರ್ಚಿಗೆ ಅಂತ ಹಣ, ಅಮೂಲ್ಯ ಆಭರಣ ಎಲ್ಲ ಕಳಿಸಿದ್ದಾರೆ. ಅದನ್ನು ಡೋಕ್ ಅವರು ಏನು ಮಾಡಿದರು ಅಂತಂದರೆ, ಭಾರತೀಯ ಮಕ್ಕಳ ಶಿಕ್ಷಣಕ್ಕಾಗಿ ಒಂದು ಟ್ರಸ್ಟ್ ಮಾಡಿ ಅದನ್ನು ಇಟ್ಟರು. ಒಳ್ಳೆ ಮೊತ್ತ ಬಂದಿತ್ತು. ಗಾಂಧೀಜಿಯವರ ಮಾತಿನ ಪ್ರೇರಣೆಯಿಂದ ಗುಂಪು ಗುಂಪಾಗಿ ನೋಂದಣಿ ಶುರುವಾಯಿತು. ಜೋಹಾನ್ಸ್ಬರ್ಗ್ನಲ್ಲಿ ಭಾರತೀಯರು, ಚೀನಿಯರು, ಏಷ್ಯನ್ನರು, ವರ್ಣಭೇದ ನೀತಿ ವಿರೋಧಿಸುವ ಯುರೋಪಿಯನ್ನರು ಎಲ್ಲರೂ ಸೇರಿ ಇದನ್ನು ಮಾಡ್ತಾ ಮಾಡ್ತಾ ಇರುವಾಗ ಒಂದು ಅಂತರ್ಜನಾಂಗೀಯ ಮೇಳ ಆದಾಗೆ ಆಗಿತ್ತದು. ಎಲ್ಲರೂ ಸೇರಿಕೊಂಡಿದ್ರಲ್ಲ, ಅದರ ಜೊತೆಗೆ ಔತಣ ಕೂಟ, ಉಡುಗೊರೆ ವಿನಿಮಯ, ಒಂದು ಹಬ್ಬದ ಥರ, ಸಂಭ್ರಮದ ಥರ ಆ ಕ್ರಿಯೆಯನ್ನು ಕೂಡ ಮಾಡಿದರು ಜೊತೆಗೆ ಸೇರಿದಾಗ. ನಾವು ಇನ್ನೊಂದು ಗಮನಿಸ್ಲಿಕ್ಕಿರೋದು, ಗಾಂಧೀಜಿಯ ಇರುವಿಕೆ ಹೇಗಿತ್ತು ಅಂತಂದರೆ, ಅವರಿಗೆ ತುಂಬ ಐರೋಪ್ಯ ಗೆಳೆಯರು ಕೂಡ ಆದರು, ಬೇರೆ ಬೇರೆ ಬೇರೆ ಬೇರೆ ಹಿನ್ನೆಲೆಯ ಗೆಳೆಯರು. ಅದರಲ್ಲಿ ಒಬ್ಬರು ಈಗ ನಾವೀಗ ಅವರು ಶುಶ್ರೂಷೆಗಾಗಿ ಮನೆಯಲ್ಲಿದ್ದರಲ್ಲ, ರೆವರೆಂಡ್ ಜೋಸೆಫ್ ಡೋಕ್. ಇವರು ದಕ್ಷಿಣ ಆಫ್ರಿಕಾದ ನ್ಯೂಜಿಲ್ಯಾಂಡ್ನಿಂದ ಬಂದವರು. ಅವರು ಏನು ಹೇಳ್ತಿದ್ರು ಅಂತಂದರೆ, ಗಾಂಧಿ ಹೋರಾಟದ ಜೊತೆಗೆ ಗುರುತಿಸಿಕೊಳ್ಳೋದು ಇದೆಯಲ್ಲ, ಅದುವೇ ನಿಜವಾದ ಯೇಸುವಿನ ಶಿಷ್ಯತನ ಅಂತ. ಅಂದರೆ ಅದು ವಿಶ್ವಪ್ರೇಮದ, ನಿಜವಾದ ವಿಶ್ವಪ್ರೇಮದ ಗುರುತು. ಅದರಲ್ಲಿ ನಾನು ಭಾಗವಹಿಸುವುದಂದರೆ ನಾನು ನಿಜವಾದ ಕ್ರಿಸ್ತ ಅಂತ ಅರ್ಥ ಅಂತ. ಅಷ್ಟು ಚಂದ ಅದನ್ನು ಧಾರ್ಮಿಕವಾಗಿ ಕೂಡ ಅವರು ಗುರುತಿಸಿಕೊಂಡು ಅದರಲ್ಲಿ ಭಾಗಿಯಾಗಿದ್ದರು. ಕಲೆನ್ಬಾಕ್ ಬಗ್ಗೆ ಮೊದಲೇ ಹೇಳಿದ್ದೀನಿ. ಅವರು ಜೀವದ ಗೆಳೆಯ, ಜರ್ಮನಿ ಮೂಲದ ಯಹೂದ್ಯ ಅವರು. ಅವರು 1915 ಗಾಂಧಿ ಭಾರತಕ್ಕೆ ಹಿಂತಿರುಗುವವರೆಗೆ ಕೂಡ ಅವರ ಜೊತೆಗಿದ್ದರು. ಅವರೊಬ್ಬ ಶ್ರೀಮಂತ ವಾಸ್ತುಶಿಲ್ಪಿ. ಈ ಬೌದ್ಧ ಧರ್ಮದ ಪ್ರೀತಿ ಅವರನ್ನು, ಗಾಂಧಿಯನ್ನು ಒಟ್ಟಾಗಿಸಿದ್ದು. ಇನ್ನೊಬ್ಬಾಕೆ ಕಲೆನ್ಬಾಕ್ ಅವರು ಗಾಂಧೀಜಿಯವರಿಗೆ ಒಬ್ಬರು ಸಹಕಾರಕ್ಕಾಗಿ ಆಪ್ತ ಕಾರ್ಯದರ್ಶಿಯನ್ನು ಒದಗಿಸ್ತಾರೆ. ಆಕೆ ಹೆಸರು ಸೋನಿಯಾ ಶ್ಲೆಸಿನ್ ಅಂತ. ಈ ಹೆಣ್ಮಗಳು ರಷ್ಯಾದ ಮೂಲದ ಯಹೂದ್ಯ ಹುಡುಗಿ, ತುಂಬ ದಿಟ್ಟೆ, ತುಂಬ ಜಾಣೆ. ಗಾಂಧಿ ಮಾತ್ರ ಅಲ್ಲ, ಗಾಂಧಿಯ ಸಹಚರರೆಲ್ಲರೂ ಕೂಡ ಎಂಥದೇ ಒಂದು ಕೆಲಸ, ಒಂದೊಂದು ಮುಂದಡಿ ಇಡಬೇಕು ಅಂತಂದರೆ ಅವಳ ಜೊತೆಗೆ ಸಮಾಲೋಚನೆ ಮಾಡ್ತಾ ಇದ್ರು. ಅಷ್ಟು ಜಾಣೆ ಅವಳು. ಮತ್ತು ತುಂಬ ಜವಾಬ್ದಾರಿಗಳನ್ನು ತಗೊಂಡ್ಳು. ಸತ್ಯಾಗ್ರಹ ನಿಧಿಯ ಖಜಾಂಚಿ ಆಗಿದ್ಲು, ಪುಸ್ತಕ ಮುದ್ರಣ ಮಾಡೋದು, ಅದರ ಸಂಗ್ರಹದ ಮೇಲ್ವಿಚಾರಣೆ ಮಾಡ್ತಾ ಇದ್ಲು. ಮಾತ್ರ ತುಂಬ ಸರಳ ವ್ಯಕ್ತಿ, 3ನೇ ದರ್ಜೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ಲು, ವರ್ಣೀಯ ಸತ್ಯಾಗ್ರಹಿಗಳ ಜೊತೆಗೆ ಹೋಗ್ತಾ ಇದ್ಲು, ಮತ್ತು ಶಾಸನದ ದಿಟ್ಟ ಉಲ್ಲಂಘನೆ ಮಾಡಲಿಕ್ಕೆ ಹೊರಟಿದ್ಲು, ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ಲು. ಗಾಂಧಿ ಹೆಚ್ಚು ಮಾಡಲಿಕ್ಕೆ ಹೊರಟಾಗ ಅವ್ರು ಹೇಳಿದ್ರು, ನನಗೆ ಯಾಕೆ, ನನ್ನ ಅಗತ್ಯಗಳೇ ಕಡಿಮೆ, ನಾನು ನಿಮ್ಮ ಜೊತೆಗಿದ್ದು ಹೆಚ್ಚು ಸಂಬಳ ತಕ್ಕೊಂಡ್ರೆ ನಾನು ನಿಮ್ಮ ಜೊತೆ ಇದ್ದು ಏನು ಪ್ರಯೋಜನ ಅಂತ. ಅಷ್ಟು ವಿನಯದಿಂದ ಅದನ್ನು ಹೇಳಿಕೊಂಡು ಅತ್ಯಂತ ಕಡಿಮೆಯಲ್ಲಿ ಬದುಕ್ತಾ ಇದ್ಲು. ಗಾಂಧೀಜಿ ದಕ್ಷಿಣ ಆಫ್ರಿಕಾ ಬಿಟ್ಟ ಮೇಲೆ ಟ್ರಾನ್ಸ್ವಾಲ್ನ
ಸರಕಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾ ಇದ್ಲು, ಅವಿವಾಹಿತೆಯಾಗಿಯೇ ಉಳಿದಿದ್ಲು. ಹೀಗೆ ತುಂಬ ಜನ ಸ್ನೇಹಿತರಿದ್ರು. ಅದರಲ್ಲಿ ಇನ್ನೊಬ್ರು ಕೇಪ್ ಕಾಲೋನಿಯ ಆಲಿವ್ ಶ್ರೈನರ್, ಈಕೆ ಒಬ್ಬ ಲೇಖಕಿ, ತುಂಬ ಶ್ರೀಮಂತ ಮನೆತನದಿಂದ ಬಂದಿರ್ತಾಳೆ, ಆದರೆ ತನ್ನ ಮನೆ ಕೆಲಸಗಳನ್ನೆಲ್ಲ ತಾನೇ ಮಾಡ್ತಾ ಇದ್ದಾಳೆ. ಶ್ರಮ ಜೀವನವನ್ನು ತುಂಬ ಪ್ರೀತಿಸುವವಳು. ಅದಕ್ಕಾಗಿ ಗಾಂಧಿ ಅವಳಿಗೆ ವಿಶೇಷವಾಗಿ ಪ್ರಿಯ ಆದರು. ಅವ್ರು ಹೇಳ್ತಾರೆ ಗಾಂಧೀಜಿಯವರು, ಅವಳ ಶ್ರಮ ಪ್ರೀತಿಯೇ ಅವಳನ್ನು ಒಳ್ಳೆ ಲೇಖಕಿಯನ್ನಾಗಿ ಮಾಡಿದ್ದು ಅಂತ. ಈ ವ್ಯಕ್ತಿಯ ಸಹೋದರ ಕೇಪ್ ಟೌನಿನ ಪ್ರಧಾನ ಮಂತ್ರಿ ಆಗಿದ್ದರು, ಮತ್ತು ಈಗ ಪ್ರಧಾನ ಕಾನೂನು ಸಲಹೆಗಾರರಾಗಿ ಇದ್ದಾರೆ. ಸೊ ಈ ಥರ ಬೇರೆ ಬೇರೆ ಹಿನ್ನೆಲೆಯ ಸ್ನೇಹಿತರು ಗಾಂಧೀಜಿಗೆ ಇದ್ರು. ಈಗ ಹುಷಾರಾದ್ಮೇಲೆ ದರ್ಬಾರ್ನಿಂದ ಕರೆ ಬಂತು. ಯಾಕಂದರೆ ಗಾಂಧಿ ಸ್ಮಾರ್ಟ್ಸ್ ಒಪ್ಪಂದ ಇದೆ ಅಲ್ಲ, ಅದೇನು ಸಣ್ಣ ವಿಷಯ ಆಗಿರಲಿಲ್ಲ, ಅದನ್ನು ಮತ್ತೆ ಮತ್ತೆ ಅಲ್ಲಲ್ಲಿ ಮಾತಾಡಬೇಕಾಗಿತ್ತು. ಹಾಗಾದ ಕಾರಣ ಡರ್ಬಾರ್ನಿಂದ ಕರೆ ಬಂತು. ಇವರು ಅಲ್ಲಿಗೆ ಹೋದರು ಮಾತಾಡಲಿಕ್ಕೆ, ಆದರೆ ಅಲ್ಲೂ ಕೂಡ ದೈಹಿಕ ಹಲ್ಲೆಯ ಭಯ ಇತ್ತು. ಎಲ್ಲ ಮುನ್ನೆಚ್ಚರಿಕೆ ಕೊಟ್ಟರು, ತುಂಬ ಜನಕ್ಕೆ ಅದು ಇಷ್ಟ ಆಗಲಿಲ್ಲ, ಎನಿ ಟೈಮ್ ಏನಾದರೂ ತೊಂದರೆ ಆಗ್ಬೋದು ಅಂತ. ಆದರೂ ಕೂಡ ಇವರು ಮಾತಾಡಲಿಕ್ಕೆ ಶುರು ಮಾಡಿದರು. ಮತ್ತು ಗಾಂಧಿ ಏನು ಹೇಳಿದರು ಅಂತಂದರೆ, ಜನಸೇವೆಯ ಹೊಣೆ ಹೊತ್ತ ಮೇಲೆ ಎಲ್ಲ ಅಪಾಯಗಳಿಗೂ ಎದೆಗೊಟ್ಟು ನಿಲ್ಲಬೇಕಾಗ್ತದೆ, ಅದರ ಬಗ್ಗೆ ಹಿಂದೆ ಮುಂದೆ ನೋಡಲಿಕ್ಕಿಲ್ಲ. ವೇದಿಕೆ ಮೇಲೆ ಒಬ್ಬ ಪಠಾಣ ಆ ದಿವಸ ಕೂಡ ನುಗ್ಗಿದ, ಮತ್ತು ಹೇಗೋ ಪಾರಾದ್ರು. ಪಾರ್ಸಿ ರುಸ್ತುಂ ಜಿ ಕೂಡ ಇವರ ಜೊತೆಗಾರರಲ್ವಾ, ಅವರು ಕೂಡ ಪಠಾಣರ ಹತ್ರ ಮಾತಾಡಿ, ಗಾಂಧಿಯವರ ಹತ್ರ ಒಮ್ಮೆ ಕೂತು ಮಾತಾಡಿ, ಹೀಗೆ ನೀವು ಇಷ್ಟು ಸಿಟ್ಟು ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅವರು ಕೇಳಲಿಕ್ಕೆ ತಯಾರೇ ಇರಲಿಲ್ಲ, ಅಷ್ಟು ಆಕ್ರೋಶದಿಂದ ಇದ್ದರು. ಅಲ್ಲಿಂದ ಗಾಂಧೀಜಿ ಫೀನಿಕ್ಸಿಗೆ ಹೋದರು, ಮತ್ತು ಒಪ್ಪಂದದ ಬಗ್ಗೆ ಭಾರತೀಯರ ಮನಸ್ಸಿಗೆ ಏನೇನು ಸಂದೇಹಗಳು ಬರಬಹುದು ನೋಡಿ, ಆ ಎಲ್ಲ ಸಂದೇಹಗಳಿಗೆ ಉತ್ತರ ಕೊಡ್ತಾ ಇಂಡಿಯನ್ ಒಪಿನಿಯನ್ನಲ್ಲಿ ಒಂದು ಬರಹ ಬರೆದ್ರು. ಆ ಬರಹದ ಶೈಲಿ ಹೇಗಿತ್ತು ಅಂತಂದರೆ, ಸಂಪಾದಕ ಮತ್ತು ಓದುಗ ಅವರು ಮುಂದೆ ಹಿಂದ್ ಸ್ವರಾಜ್ ಬರೆಯುವಾಗಲೂ ಕೂಡ ಇದೇ ಶೈಲಿಯಲ್ಲಿ ಅದನ್ನು ಒಂದು ಸಂಭಾಷಣೆಯ ರೂಪದಲ್ಲಿ ಬರೀತಾರೆ. ಈ ಬರಹದ ಪರಿಣಾಮವಾಗಿ ನೋಂದಣಿ ಮಾಡಿಸದೆ ಉಳಿದಿದ್ರಲ್ಲ ಭಾರತೀಯರು, ಅವರು ಕೂಡ ಮುಂದೆ ಬಂದರು. ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಉದ್ವೇಗ, ಸಂಶಯ, ಹಿಂಸೆಯ ಭಾವನೆಗೆ ಒಳಗಾದರೆ ಆ ವ್ಯಕ್ತಿಗೆ ಸತ್ಯ ಗೋಚರ ಆಗಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ತುಂಬ ಆಕ್ರೋಶದಲ್ಲಿರುವಾಗ, ತುಂಬ ಹಿಡಿತ ತಪ್ಪಿರುತ್ತದೆ ಮನಸ್ಸು, ಅವಾಗ ಹೇಗೆ ಸತ್ಯದ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ? ಸತ್ಯಾಗ್ರಹದ ಮೂಲಾಧಾರವೇ, ನೋಡಿ ಇದು ತುಂಬ ಚಂದ ಹೇಳ್ತಾರೆ, ಸತ್ಯಾಗ್ರಹದ ಮೂಲಾಧಾರವೇ ನಿರ್ಭಯತೆ ಮತ್ತು ಸತ್ಯದಲ್ಲಿ ನಿಷ್ಠೆ ಮತ್ತು ನಂಬಿಕೆ, ಇದರ ಬಗ್ಗೆ ಚೌಕಾಶಿಯೇ ಇಲ್ಲ. ಇದನ್ನೆಲ್ಲ ಬರೆಯುವಾಗ ಅವರು ಒಪ್ಪಂದದ ಬಗ್ಗೆ ಮಾತ್ರ ಅಲ್ಲ, ಸತ್ಯಾಗ್ರಹದ ಪರಿಕಲ್ಪನೆಯ ಸೂಕ್ಷ್ಮಗಳನ್ನು ಕೂಡ ಬರೀತಾರೆ. ಅಂದರೆ ಈ ಒಪ್ಪಂದವನ್ನು ತಾನು ಏಕೆ ಒಪ್ಪಿದೆ ಅಂತ, ಅದನ್ನು ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಅವರು ಬರೆಯೋದು ಹಾಗೆ. ಆಮೇಲೆ ಪುನಃ ಜೋಹಾನ್ಸ್ಬರ್ಗಿಗೆ ಹಿಂತಿರುತ್ತಾರೆ. ಆವಾಗ ಪೊಲಾಕ್ ಮತ್ತು ಮಿಲಿಗೆ ಒಂದು ಮಗು ಆಗಿರ್ತದೆ. ಹಾಗೆ ಗಾಂಧಿಯವರು, ಅವರಿಗೆ ಒಂದು ಖಾಸಗಿ ಬದುಕು ಬೇಕಲ್ಲ, ಅದಕ್ಕಾಗಿ ಆ ಮನೆಯಲ್ಲಿರುವುದಿಲ್ಲ, ಕಲೆನ್ಬಾಕ್ ಅವರ ಮನೆಯಲ್ಲಿರ್ತಾರೆ. ಕಲೆನ್ಬಾಕ್ ಕೂಡ ತುಂಬ ಶ್ರೀಮಂತ ವ್ಯಕ್ತಿ, ಆದರೆ ಗಾಂಧೀಜಿ ಬಂದು ಜೊತೆಗೆ ಉಳಿದ ಮೇಲೆ ಅವರು ಕೂಡ ತುಂಬ ಸರಳ ಬದುಕಿನ ಕಡೆಗೆ ಹೋಗ್ತಾರೆ. ತುಂಬ ಪ್ರೀತಿ ಕಲೆನ್ಬಾಕ್ಗೆ ಗಾಂಧಿ ಹತ್ರ. ಅವರಿಗಿಬ್ಬರಿಗೂ ಶುಶ್ರೂಷೆ ಮಾಡೋದು ಮತ್ತು ವೈದ್ಯಕೀಯ ವಿಚಾರಗಳು ಆಸಕ್ತಿ ಅಲ್ಲ, ಅದಕ್ಕೆ ಅವ್ರು ಏನು ಹೇಳೋದು ಏನು ಅಂದ್ಕೊಂಡು ಒಂದು ಕನಸಿತ್ತು ಕಲೆನ್ಬಾಕಿಗೆ. ಇದೆಲ್ಲ ಮುಗಿದ ಮೇಲೆ ಗಾಂಧಿ ಮತ್ತೆ ಅವರು ಲಂಡನ್ಗೆ ಹೋಗಿ ವೈದ್ಯಕೀಯ ಶಿಕ್ಷಣ ಪಡೆದು ಅಂಥದ್ದೊಂದು ಕೆಲಸ ಮಾಡ್ತಾ ಇರಬೇಕು ಅಂತ ಒಂದು ಕನಸು ಕಾಣ್ತಾ ಇದ್ರು ಅವ್ರಿ. ಮಾತ್ರ ಈ ಹೊತ್ತಿನಲ್ಲಿ ಗಾಂಧಿಯ ಈ ನವೀನ ರೀತಿಯ ಹೋರಾಟ ಇದು ಜಗತ್ತು ನೋಡಿಲ್ಲ ಇಷ್ಟರ ತನಕ. ಅಂಥ ಒಂದು ಹೋರಾಟದ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೆ ಶುರುವಾಗ್ತದೆ. ಭಾರತದಲ್ಲಿ ವಿಶೇಷವಾಗಿ ಗುಜರಾತ್, ಪೋರ್ಬಂದರ್ ಎಲ್ಲ ಅದಕ್ಕೊಂದು ಮೆಚ್ಚುಗೆ ಸೂಚಿಸುವಂಥ ಒಂದು ಕ್ರಿಯೆ ನಡೀತಾ ಇರ್ತದೆ. ಮತ್ತು ಭಾರತೀಯರಿಗೆ ಭಾರತದ ವಿಧಿ ಮತ್ತು ಭವಿಷ್ಯ ಗಾಂಧಿಯ ವ್ಯಕ್ತಿತ್ವದ ಜೊತೆಗೆ ಹೆಣ್ಕೊಂಡಿದೆ, ಮುಂದೆ ಬರಲಿಕ್ಕಿದೆ ಗಾಂಧಿ, ಇಲ್ಲಿ ಕೆಲಸ ಮಾಡಲಿಕ್ಕಿದೆ ಅಂತ ಒಂದು ವಿಶ್ವಾಸ ಕೂಡ ಆಗ್ತದೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. 12ನೇ ಶತಮಾನದಲ್ಲಿ ರಚಿತವಾದಂತಹ ವಚನ ಸಾಹಿತ್ಯವು ಸತ್ವಪೂರ್ಣವಾದ ವಚನ ಸಾಹಿತ್ಯ ಇಡೀ ಪ್ರಪಂಚಕ್ಕೆ ಬೆಳಕು ನೀಡುತ್ತೆ. ಸಮಾನತೆಯಿಂದ ಕಾಣುವ, ಸರ್ವರ ಲೇಸನ್ನ ಬಯಸುವ, ವೈಚಾರಿಕತೆಯ ಮೇಲೆ ಬೆಳಕು ಚೆಲ್ಲುವಂತಹ ಇಂಥ ವಚನಗಳನ್ನ ಪರಿಚಯಿಸುವುದೇ ನಮ್ಮ ವಚನ ವಿಹಾರ ಕಾರ್ಯಕ್ರಮದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿರ್ಸಿಯವರೇ ಆದಂತಹ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮಾ ಅವರು ವಚನ ಸಾಹಿತ್ಯವನ್ನ ಪರಿಚಯಿಸಿಕೊಡ್ತಾರೆ. ಯಾವ ಶಿವಶರಣರ ವಿಚಾರಧಾರೆಯನ್ನ ಹೇಳ್ತಾರೆ ಅಂತ ಅವರನ್ನ ಕೇಳೋಣ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಯಾವ ಶಿವಶರಣರ ಬಗ್ಗೆ ಪರಿಚಯಿಸ್ತಾ ಇದ್ದೀರಾ ಮೇಡಮ್?
9: ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಈ ದಿನ ನಿಶ್ಚಿಂತ ಮನಸ್ಸು, ನಿರ್ಭಯವಾಗಿ, ಹೇಗೆ ಶಾಂತವಾಗಿ ನಾವು ಈ ಪ್ರಪಂಚದಲ್ಲಿ ಇದ್ದರೆ ಎಂತಹ ಜೀವನ ನಮ್ಮದಾಗುತ್ತದೆ ಎನ್ನುವ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಶಿವಮೊಗ್ಗ ರೇಡಿಯೋ ಕೇಂದ್ರದಲ್ಲಿ ಮಾತನಾಡಲಿದ್ದೇನೆ. ಅದಕ್ಕಾಗಿ ನಮಗೆ ಶರಣರ ವಿಚಾರಧಾರೆಗಳು ಎಷ್ಟು ಸಹಾಯಕ ಮತ್ತು ಅವುಗಳನ್ನು ನಾವು ಸ್ವಲ್ಪ ಕಣ್ಣು ತೆರೆದು ನೋಡಿದರೆ ಅವು ನಮ್ಮ ಅಂತರಂಗದ ಒಳಗೆ ಹೇಗೆ ಪ್ರಕಾಶಿಸುವಂತೆ ಮಾಡುತ್ತವೆ. ಅದಕ್ಕಾಗಿ ಅಪ್ಪ ಬಸವಣ್ಣನವರ ಒಂದು ವಚನ ನೋಡೋಣ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ, ಎನ್ನ ಭವದ ಕೇಡು ನೋಡಯ್ಯ. ನಮ್ಮ ಅಂತರಂಗ ಪ್ರಕಾಶಮಾನವಾಗಲು ಮನಸ್ಸು ಶಾಂತಿಯ ಕಡೆ ನಮ್ಮ ನಡೆ, ಆಗಲು ನಮ್ಮ ಚಿತ್ತ ಏನಾಗಬೇಕು? ನಮ್ಮಲ್ಲಿರುವ ಅಜ್ಞಾನ ಕಳೆಯಬೇಕು. ಅದು ಹೇಗೆ ಸಾಧ್ಯ? ಜ್ಞಾನದ ಬಲ ಬೇಕು. ಎಂತಹ ಜ್ಞಾನದ ಕಡೆ ನಾವು ಮನಸ್ಸು ಮಾಡಬೇಕು? ಸುಜ್ಞಾನದ, ಸುವಿಚಾರದ, ಚಿಜ್ಯೋತಿಯ, ಅರಿವಿನ ಜ್ಞಾನ, ಇವೆಲ್ಲ ಹೇಗೆ ಏನು ಎಂದು ನಾವು ಸ್ವಲ್ಪ ತಿಳಿಯೋಣ. ನಾವು ಮೊದಲು ಒಳ್ಳೆಯ ಪುಸ್ತಕಗಳನ್ನು ಓದೋಣ, ಓದಲೇಬೇಕು. ಸತ್ಯದ ಜ್ಞಾನದ ವಿಚಾರಗಳನ್ನು ಸಂತರ ಶರಣರ ನುಡಿ ಮುತ್ತುಗಳನ್ನು ಶ್ರವಣ ಮಾಡಬೇಕು. ನಮ್ಮ ಮಾತು ಮೃದು ಮಧುರ ಸತ್ಯದ ಕಠಿಣದ ಶುದ್ಧವಾಗಿರಬೇಕು. ಕೇಳಿದವರ ಮನ ಅರಳುವಂತಿರಬೇಕು. ಅಬ್ಬ, ಈ ಎಲ್ಲ ಜ್ಞಾನಗಳು ಇಷ್ಟು ಸುಲಭವೇ ಅಂತ ಎಲ್ಲೋ ಓದಿದಾಗ ಕೇಳಿದಾಗ ನಮಗೆ ಅನಿಸುತ್ತದೆ. ಆದರೆ ಹಾಗಾಗಲು ವಚನದ ಮೊದಲನೇ ಸಾಲು ಏನು ಸಂದೇಶ ಕೊಡುತ್ತದೆ ನಮಗೆ? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿರಿ ನೋಡಿರಿ. ಹಾಗಾದರೆ ನಾವು ಅಜ್ಞಾನ ಮತ್ತು ಜ್ಞಾನದ ವಿಚಾರವಾಗಿ ಉದಾಹರಣೆ ಪೂರ್ವಕವಾಗಿ ತಿಳಿಯೋಣ. ಒಬ್ಬಾತ ಸಾಕಷ್ಟು ಕನಸು ಕಂಡು ಮನೆ ಕಟ್ಟುತ್ತಾನೆ. ನಾನು ಈ ಮನೆಯಲ್ಲಿ ಹಾಗಿರಬೇಕು ಹೀಗಿರಬೇಕು, ಇದೇ ಜೀವನದ ಗುರಿ ಏನೋ ಎನ್ನುವಂತೆ, ಆದರೆ ನಾನು ಜೀವಂತವಾಗಿರುವುದು ನನ್ನ ಕೈಯಲ್ಲಿ ಇಲ್ಲ ಅಂತ ತಿಳಿದಿದ್ದರೂ ಮನುಷ್ಯ ಅತಿಯಾದ ವಿಚಾರ ಮಾಡುತ್ತಾನೆ. ಆದರೆ ಅವನಿಗೆ ಅಪಘಾತವಾಗಿ ಕಾಲು ಕಳೆದುಕೊಂಡು ಮೂಲೆಯಲ್ಲಿ ಇರುವಂಥ ಪರಿಸ್ಥಿತಿ ಅವನದಾಗುತ್ತದೆ. ಆಸೆ ಪಡುವುದು ತಪ್ಪು ಅಲ್ಲ, ಆದರೆ ಆಸೆ ಅತಿಯಾದರೆ ಬುದ್ಧ ಭಗವಾನರು ಹೇಳಿದಂತೆ ಆಸೆಯೇ ದುಃಖಕ್ಕೆ ಮೂಲ, ಹಾಗಾಗಬಾರದು. ಮನೆ ಕಟ್ಟುವುದು ನನ್ನ ಕರ್ತವ್ಯ, ಕಟ್ಟಿದ ಮೇಲೆ ಅದರಲ್ಲಿ ಸಂತೋಷದಿಂದ ಇರುವ ಅವಕಾಶ ಆದರೆ ಅದು ನನ್ನ ಭಾಗ್ಯ. ನಾನು ಈ ಮನೆ ಕಟ್ಟಿದ್ದರಿಂದ ನನಗೆ ಹೀಗಾಯಿತು, ನಾನು ಈ ಮನೆಯನ್ನೇ ಒಡೆದು ಹಾಕಬೇಕು, ಇಲ್ಲವೇ ಮಾರಿಬಿಡಬೇಕು, ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಇಂತಹ ಬಹಳ ದುಃಖಿತವಾಗುವಂತಹ ವಿಚಾರ ಮಾಡಿ ನಮ್ಮನ್ನು ನೋವಿನ ಮಡುವಿನಲ್ಲಿ ಮುಳುಗಿಕೊಳ್ಳುವಂತೆ ಮಾಡಿಕೊಳ್ಳುವುದೇ ಅಜ್ಞಾನದ ವಿಚಾರ, ಅದೇ ಅಜ್ಞಾನ.
8: ಅಂತಹ ವಚನಗಳು ವ್ಯಕ್ತಿಯನ್ನ ಅಜ್ಞಾನದಿಂದ ಜ್ಞಾನದ ಕಡೆ ಹೇಗೆ ಕೊಂಡೊಯ್ಯುತ್ತೆ, ನಮ್ಮಲ್ಲಿರುವಂತಹ ಅಜ್ಞಾನದಿಂದ ನಾವು ಹೇಗೆ ವರ್ತಿಸ್ತೀವಿ, ಹಾಗೆ ಜ್ಞಾನವನ್ನ ಪಡೆದ ನಂತರ ಹೇಗೆ ವರ್ತಿಸ್ತೀವಿ, ಇದೆಲ್ಲವೂ ಕೂಡ ವಚನಗಳಲ್ಲಿ, ಅದರಲ್ಲೂ ಬಸವಣ್ಣನವರ ವಚನದಲ್ಲಿ ಹೇಳಿರುವ ವಿಚಾರವನ್ನ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮಾ ಅವ್ರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿರ್ಸಿಯವರೇ ಆದ ಶ್ರೀಮತಿ ಶೈಲಾ ಮಲ್ಲಿಕ್

0: ಅರ್ಜುನ್ ಭೂಮ ಇವರು ಬಸವಣ್ಣನವರ ಒಂದು ವಚನವನ್ನ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಅಜ್ಞಾನ ಕಳೆದು ನಮ್ಮ ಮನಸ್ಸು, ನಿಶ್ಚಿತ ಮನಸ್ಸು ನಿರ್ಮಲವಾಗಿ ಶಾಂತತೆಯಿಂದ ವಿಚಾರವನ್ನ ಮಾಡಿದ್ರೆ ಹೀಗೆಲ್ಲ ಇರುತ್ತೆ. ಹಾಗೆ ಅಜ್ಞಾನ ಕಳೆದು ಜ್ಞಾನ ಮಾರ್ಗದಲ್ಲಿ ನಡೆದಾಗ ಹೇಗೆಲ್ಲ ಅನುಭವ ಆಗುತ್ತೆ ಎಂಬುದನ್ನ ಬಸವಣ್ಣನವರು ಹೇಳಿರುವ ವಿಚಾರವನ್ನ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮ ಅವರು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಇನ್ನೂ ಒಂದು ಸಂದರ್ಭ ಈ ವಿಚಾರದಲ್ಲಿ ನೋಡೋಣ. ಒಂದು ರಾಜ್ಯದಲ್ಲಿ ನೆಲಬಾಂಬು ಇಟ್ಟಿದ್ದಾರೆ ಎನ್ನುವ ಗಾಳಿ ಸುದ್ದಿ ಹರಿಬಿಡುತ್ತಾರೆ. ಕೈಕಾಲು ಕಣ್ಣು ಸರಿ ಇರುವವರು ಊರು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿಬಿಡುತ್ತಾರೆ. ಕುರುಡರು ಕುಂಟರು ಅಂಗವಿಕಲರು ಮಾತ್ರ ಅಲ್ಲಿಯೇ ಉಳಿಯುತ್ತಾರೆ. ಅವರು ಸ್ವಲ್ಪ ದಿನಗಳ ನಂತರ ಯಾರೂ ತೊಂದರೆ ಕೊಡದಿದ್ದ ಕಾರಣಕ್ಕೆ ತಾವೇ ರಾಜರು, ಸೈನಿಕರು, ಮಂತ್ರಿಗಳು, ಅಧಿಕಾರಿಗಳು ಅಂದುಕೊಳ್ಳುತ್ತಾ ಆರಾಮವಾಗಿ ಇದ್ದು ಬಿಡುತ್ತಾರೆ. ಕೆಲ ಕಾಲದ ನಂತರ ಪಕ್ಕದ ದೇಶದ ಜನರು ಅಲ್ಲಿಗೆ ಬರುತ್ತಾರೆ. ಆಗ ಅವರ ಎದುರಿಗೆ ನಾನೇ ರಾಜ, ನಾನೇ ಮಂತ್ರಿ, ನಾನೇ ಸೈನಿಕ ಎಂದು ಬೀಗುತ್ತ ಒಬ್ಬೊಬ್ಬರಾಗಿ ಅವರ ಮುಂದೆ ಹೋಗುತ್ತಾರೆ. ಆಗ ಅವರ ಮೇಲೆ ಗುಂಡು ಹಾರಿಸಿ ಕೊಂದು ಹಾಕಿ ಬಿಡುತ್ತಾರೆ. ಹೀಗೆ ಮಾಡದೆ ಅವರೆಲ್ಲ ಅವಿತುಕೊಂಡು ಒಬ್ಬರಿಗೆ ಒಬ್ಬರು, ಯಾಕೆಂದರೆ ಅವರ ದೇಹ ವೈಕಲ್ಯ ಇತ್ತು, ಜೊತೆಗೆ ಮನಸ್ಸಿನಲ್ಲಿ ಒಗ್ಗಟ್ಟಿನ ಜ್ಞಾನದ ಬಲ ಮಾಡಿಕೊಂಡಿದ್ದರೆ ಅಡಗಿ ಕುಳಿತು ಎದುರಿಸಿ ಎದುರಾಳಿಗಳನ್ನು ಓಡಿಸಬಹುದಿತ್ತು. ಆದರೆ ಅಹಂಕಾರದ ಅಜ್ಞಾನ ಅವರನ್ನು ನಾಶ ಮಾಡಿತು. ಆದ್ದರಿಂದ ನಾವು ಈ ಸಂದರ್ಭಗಳಿಂದ ಜ್ಞಾನದ ಬಾಗಿಲನ್ನು ತೆರೆದು ಅಂತರಂಗದ ಒಳಗೆ ನೋಡಿದಾಗ ಅಜ್ಞಾನ ತೊಲಗಲು ಸಾಧ್ಯ. ಅದಕ್ಕಾಗಿ ನಿಶ್ಚಿತವಾದ ಯೋಚನೆ ಮಾಡಿಕೊಂಡು ಸಾಗಿದರೆ ಗೆಲುವು ಸಾಧ್ಯ. ನಾವೇನಾದರೂ ಒಂದು ಹೆಜ್ಜೆ ಮುಂದೆ, ಎರಡು ಹೆಜ್ಜೆ ಹಿಂದೆ, ಅಂದರೆ ಒಂದು ಹೆಜ್ಜೆ ಮುಂದೆ ಜ್ಞಾನದ ಸಕಾರಾತ್ಮಕ ಗೆಲುವಿನ ದಾರಿಯ ಹೆಜ್ಜೆ, ನಾವೇನಾದರೂ ಎರಡು ಹೆಜ್ಜೆ ಹಿಂದೆ ಹೋದರೆ ಇದ್ದ ದಾರಿಯು ನಮ್ಮ ಪಾಲಿಗೆ ನಮ್ಮ ಅಜ್ಞಾನದಿಂದ ಇಲ್ಲದಾಗುತ್ತದೆ. ನೋಡಿದೆವಲ್ಲ ಜ್ಞಾನ ಮತ್ತು ಅಜ್ಞಾನದ ಅರಿವನ್ನು. ಇನ್ನು ಮುಂದೆ ವಚನದ ಎರಡನೇ ಸಾಲಿನಲ್ಲಿ ಏನು ಇದೆ? ಸತ್ಯದ ಬಲದಿಂದ ಅಸತ್ಯದ ಕೇಡು. ಒಬ್ಬಾತ ಒಂದು ದಿನ ತೋಟದ ಪಕ್ಕಕ್ಕೆ ನಡೆದು ಹೋಗುತ್ತಿದ್ದಾಗ ಮರದ ತುಂಬಾ ಹಣ್ಣುಗಳು ಬಿಟ್ಟಿದ್ದವು. ಮಾರನೇ ದಿನ ಗೋಣಿ ಚೀಲ ತೆಗೆದುಕೊಂಡು ಬಂದು ಬೇಲಿ ಜಿಗಿದು ಹಣ್ಣು ಕಿತ್ತುಕೊಂಡು ಚೀಲದಲ್ಲಿ ತುಂಬಿಕೊಂಡು ಮತ್ತೆ ಬೇಲಿ ಜಿಗಿದು ಹೊರಗೆ ಬರುತ್ತಾನೆ. ಅಷ್ಟರಲ್ಲಿ ಮಾಲೀಕನೂ ಅಲ್ಲಿ ಬಂದು ನಿಂತಿರುತ್ತಾನೆ. ಮಾಲೀಕನು ಅವನಿಗೆ ಜೋರು ಮಾಡಿ ಹಣ್ಣು ಯಾಕೆ ಕಿತ್ತೆ ಎಂದಾಗ, ನಾನು ಕೀಳಲಿಲ್ಲ, ಗಾಳಿಗೆ ಉದುರಿದ್ದವು. ಗೋಣಿ ಚೀಲ ಯಾಕೆ ತಂದೆ? ಅದು ಗಾಳಿಯಲ್ಲಿ ಹಾರಿ ಬಂತು ಎನ್ನುತ್ತಾನೆ. ನೀನೇಕೆ ಚೀಲದಲ್ಲಿ ತುಂಬಿಸಿಕೊಂಡು ಹೊರಬಿದ್ದಿದ್ದೀಯಾ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ, ಇದು ಹೇಗಾಯಿತೆಂದು. ಈ ಮಾತುಗಳು ಒಂದು ತರದಲ್ಲಿ ಕುರುಡ ಜಾಣರದ್ದು ಅನಿಸುತ್ತದೆಯಲ್ಲವೇ? ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರೆ ಜೀವನದಲ್ಲಿ ಸತ್ಯದ ದಾರಿಯಲ್ಲಿ ಸಾಗಿ ಒಳ್ಳೆಯವನಾಗುತ್ತಿದ್ದ. ಹಾಗೆ ಮಾಡದ ಕಾರಣ ಶಿಕ್ಷೆ ಅನುಭವಿಸಲು ತೋಟದ ಮಾಲೀಕ ಆತನನ್ನು ಜೈಲಿಗೆ ಕಳಿಸುತ್ತಾನೆ. ಇನ್ನೊಂದು ವಿಚಾರ, ನಾವೆಲ್ಲ ಅಂಗೂಲಿ ಮಾಲಾನ ಚರಿತ್ರೆ ಕೇಳಿದ್ದೇವೆ. ಆತನೂ ಒಬ್ಬ ಕ್ರೂರಿ, ಎಷ್ಟೋ ಜನರ ಕೈ ಬೆರಳು ತುಂಡರಿಸಿ ಮಾಲೆ ಮಾಡಿ ತನ್ನ ಕೊರಳಿಗೆ ಹಾಕಿಕೊಳ್ಳುತ್ತಿದ್ದ. ಆದರೆ ಒಂದು ದಿನ ಅದೇ ದಾರಿಯಲ್ಲಿ ಸಂತ ಶ್ರೇಷ್ಠರಾದ ಮಹಾವೀರರು ಬರುತ್ತಾರೆ. ಅವರನ್ನೂ ಸಹ ತಡೆದು ನಿಲ್ಲಿಸಿ, ನಾನು ನಿಮ್ಮ ಕೈ ಬೆರಳು ತುಂಡರಿಸಿ ಮಾಲೆ ಮಾಡಿಕೊಳ್ಳುತ್ತೇನೆ, ಕೈ ಮುಂದೆ ಕೊಡಿ ಎಂದಾಗ ಭಗವಾನರು ಸರಿಯಪ್ಪ ಎಂದು ಪ್ರತಿರೋಧ ಮಾಡದೆ ತಮ್ಮ ಕೈಗಳನ್ನು ಮುಂದೆ ಚಾಚಿ ಪ್ರಶಾಂತವಾಗಿ ನಿಲ್ಲುತ್ತಾರೆ. ಅದನ್ನು ನೋಡಿ ಅಂಗುಲಿ ಮಾಲಾನಿಗೆ ಏನೋ ಒಂದು ತರ ತಳಮಳ. ಇಷ್ಟು ದಿನ ಎಲ್ಲರೂ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು, ಅಲ್ಲದೆ ತುಂಬಾ ರೋಧಿಸುತ್ತಿದ್ದರು. ಆದರೆ ಇವರು ಕೈ ಮುಂದೆ ಚಾಚಿ ಶಾಂತ ಚಿತ್ತರಾಗಿ ಕೈ ಮುಂದೆ ಚಾಚಿದ್ದಾರಲ್ಲ ಅನ್ನುತ್ತಾ ಎದುರಿಗೆ ಬಂದು ಕತ್ತಿ ಹಿಡಿದು ನಿಲ್ಲುತ್ತಾನೆ. ಆದರೆ ಆ ಹಸ್ತಗಳಲ್ಲಿ ಆತನಿಗೆ ಪ್ರಕಾಶ ಕಾಣುತ್ತದೆ. ಆ ಕ್ಷಣವೇ ಆತನಿಗೆ ಜ್ಞಾನೋದಯವಾಗುತ್ತದೆ, ತನ್ನ ತಪ್ಪಿನ ಅರಿವಾಗುತ್ತದೆ. ಸತ್ಯದ ಜ್ಞಾನದ ಅರಿವಿನ ದಾರಿಯಲ್ಲಿ ನಡೆದು ಸಂತನಾಗುತ್ತಾನೆ. ನಮ್ಮ ತಪ್ಪನ್ನು ತಿಳಿದು ತಿದ್ದಿಕೊಂಡು ಅರಿವಿನ ಸತ್ಯದ ಹಾದಿಯಲ್ಲಿ ಬದುಕಿದರೆ ದುಷ್ಟನೂ ಜ್ಞಾನಿಯಾಗಬಹುದು ಎನ್ನುವುದು ಇಲ್ಲಿ ನಾವು ಅರಿಯುವುದು.
0: ಆ ಜ್ಞಾನದಿಂದ ಬೆಳಕಿನೆಡೆ ಕೊಂಡೊಯ್ಯುವಂತಹ ಶಕ್ತಿ ಇರುವಂತಹ ಈ ವಚನದ ಕುರಿತಾಗಿ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಬೂಮ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ಬಸವಣ್ಣನವರ ವಚನಗಳಲ್ಲಿ ಇರುವಂತಹ ವಿಶೇಷತೆ, ಹಾಗೆ ಅಜ್ಞಾನವನ್ನ ಹೇಗೆ ತೊಡೆದುಹಾಕ್ಬೇಕು, ಜ್ಞಾನದ ಮಾರ್ಗದಲ್ಲಿ ಹೇಗೆ ನಡೀಬೇಕು ಎಂಬುದನ್ನ ಬಸವಣ್ಣನವರು ಹೇಳಿರುವ ವಿಚಾರವನ್ನ ಹಲವು ಉದಾಹರಣೆಗಳೊಂದಿಗೆ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಬೂಮ್ ಅವರು ವಿವರಿಸ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿಸ್ಸಿಯವರೇ ಆದಂತಹ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮ ಅವರು ಬಸವಣ್ಣನವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹೇಳ್ತಾ ಇದ್ದು, ಅಂದ್ರೆ ಅಜ್ಞಾನದಿಂದ ವ್ಯಕ್ತಿಗಳು ಜ್ಞಾನದ ಕಡೆ ಹೋಗುವಂತಹ ದಾರಿಯ ಕುರಿತಾಗಿ ಬಸವಣ್ಣನವರು ಹೇಳಿರುವ ಅವರ ಚಿಂತನೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಇನ್ನು ವಚನದ ಮೂರನೆಯ ಸಾಲಿನಲ್ಲಿ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎಂದಿದೆ. ನಮ್ಮೆಲ್ಲರ ದೃಷ್ಟಿಯಲ್ಲಿ ಸರಳವಾಗಿ ಜ್ಯೋತಿ ಎಂದರೆ ಒಂದು ದೀಪಕ್ಕೆ ಬತ್ತಿ ಎಣ್ಣೆ ಹಾಕಿ ದೀಪ ಹಚ್ಚಿ ಬೆಳಗಿಸಿದರೆ ಜ್ಯೋತಿ ಎನ್ನುತ್ತೇವೆ. ಇದು ಎಣ್ಣೆ ಬತ್ತಿ ಇರುವವರೆಗೆ ಮಾತ್ರ ಪ್ರಜ್ವಲಿಸುತ್ತದೆ. ಇದನ್ನು ಬೆಳಗಿಸುವುದು ಸುಲಭ, ಆದರೆ ಎಂತಹ ಜ್ಯೋತಿ? ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ, ಅಂತರಂಗ ಬೆಳಗುವ ಜ್ಯೋತಿ, ಈ ಎಲ್ಲ ಜ್ಯೋತಿ ಒಂದೇ. ಆತ್ಮಬಲದಿಂದ ಬೆಳಗಿಸುವ ಈ ಜ್ಯೋತಿ ಚಿಜ್ಯೋತಿ, ಸತ್ಪ್ರಕಾಶ, ಚಿತ್ಪ್ರಕಾಶ, ಶ್ರದ್ಧೆಯ ಜ್ಯೋತಿ. ಪ್ರಕಾಶ ಎಂದರೆ ಅದು ಅಗ್ನಿ. ನಮ್ಮಲ್ಲಿರುವ ಅಗ್ನಿ ಬಗ್ಗೆ ಒಂದು ಉದಾಹರಣೆಯಿಂದ ನೋಡೋಣ. ಅಕ್ಬರ್ ರಾಜನ ಬಗ್ಗೆ ಎಲ್ಲರಿಗೂ ಗೊತ್ತು. ಒಂದು ದಿನ ಸಂಜೆ ಅರಮನೆ ಸುತ್ತ ಓಡಾಡುತ್ತಾ ಕೊಳದಲ್ಲಿ ಕೈ ಇಡುತ್ತಾನೆ. ರಾಜನ ಕೈ ಮರಗುಟ್ಟುತ್ತದೆ. ಆಗ ತುಂಬಾ ಚಳಿ ಇರುತ್ತದೆ. ಅವನು ಬೀರಬಲ್ಲನಿಗೆ ಹೇಳುತ್ತಾನೆ, ಒಂದು ರಾತ್ರಿ ಯಾರಾದರೂ ಈ ಕೊಳದಲ್ಲಿ ಕುಳಿತುಕೊಂಡರೆ ಅವರಿಗೆ ಪರಿವಾಣ ತುಂಬಾ ಬಂಗಾರ ಕೊಡುತ್ತೇನೆ ಎಂದು. ರಾಜ್ಯದಲ್ಲಿ ಡಂಗುರ ಸಾರಲು ಬೀರಬಲ್ಲನಿಗೆ ಹೇಳುತ್ತಾನೆ, ನನ್ನ ಲೆಕ್ಕದಲ್ಲಿ ಪರಿವಾಣ ಎಂದರೆ ಪರಾತ ಇರಬಹುದು. ಇದನ್ನು ಕೇಳಿ ಒಬ್ಬ ಬಡವ ಬಂದು, ನಾನು ಈ ಕೊಳದಲ್ಲಿ ಕುಳಿತು ಒಂದು ರಾತ್ರಿ ಕಳೆಯುತ್ತೇನೆ ಎಂದು ಹೇಳುತ್ತಾನೆ. ಬಡಕಲ ಶರೀರ ನೋಡಿ ಎಲ್ಲರೂ ಗೇಲಿ ಮಾಡುತ್ತಾರೆ, ಏಕೆಂದರೆ ಅವನು ಜೀವಂತ ಉಳಿಯುತ್ತಾನೆ ಎನ್ನುವ ಭರವಸೆಯು ಅಲ್ಲಿರುವ ಯಾರಿಗೂ ಅನ್ನಿಸುವುದಿಲ್ಲ. ರಾಜನೂ ಸಹ ನೋಡು ವಿಚಾರ ಮಾಡು ಅಂತ ಹೇಳಿದರು. ಆ ಬಡವ ಕೊಳದಲ್ಲಿ ಇಳಿಯುತ್ತೇನೆ ಎನ್ನುತ್ತಾನೆ. ಅವನು ಕೊಳದ ಹತ್ತಿರ ಹೋಗಿ ಕೊಳದಲ್ಲಿ ಇಳಿಯುತ್ತಾನೆ. ಅವನಿಗೆ ತುಂಬಾ ಚಳಿಯಾಗುತ್ತದೆ. ಅಯ್ಯೋ, ನಾನು ಇನ್ನೊಂದು ಕ್ಷಣದಲ್ಲಿ ಸತ್ತೇ ಹೋಗುತ್ತೇನೆ ಎನಿಸುತ್ತಿರುತ್ತದೆ. ಏನು ಮಾಡಲಿ ಎಂದು ಅತ್ತಿತ್ತ ಹೊರಳಾಡುತ್ತಾನೆ. ಆ ಕತ್ತಲೆಯಲ್ಲಿ ದೂರದಿಂದ ಅರಮನೆಯ ಒಂದು ದೀಪ ಕಾಣಿಸುತ್ತದೆ. ಅದನ್ನು ನೋಡುತ್ತಾ ತನ್ನನ್ನು ಮರೆತು ಬಿಡುತ್ತಾನೆ. ಅವನಿಗೆ ಚಳಿ ಅನುಭವ ಬಿಟ್ಟು ಅವನಲ್ಲಿ ಅಗ್ನಿ ಉತ್ಪತ್ತಿಯಾಗಿ ಜ್ಯೋತಿ ದರ್ಶನದಲ್ಲಿ ತಲ್ಲೀನನಾಗಿ ಅವನಿಗೆ ಬೆಳಕಾಗಿದ್ದೂ ಸಹ ಅವನ ಅರಿವಿಗೆ ಬರುವುದಿಲ್ಲ. ಬೆಳಗ್ಗೆ ರಾಜಭಟರು ಬಂದು ಎಬ್ಬಿಸಿದಾಗಲೇ ಅವನಿಗೆ ಅಯ್ಯೋ ಎಷ್ಟು ಚಳಿ ಎಂದು ನಡುಗಲು ಶುರು ಮಾಡುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನೆಂದರೆ, ಏಕಾಗ್ರತೆ ನಮ್ಮ ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಜೀವನ ಬೆಳಕಾಗುವಂತೆ ಮಾಡುತ್ತದೆ ಎನ್ನುವ ಸಂದೇಶ ನಮಗೆ ತಿಳಿಯುತ್ತದೆ. ಇಂತಹ ವಿಚಾರಗಳನ್ನು ನಮ್ಮ ಜೀವನದ ಧ್ಯೇಯವಾಗಿಟ್ಟುಕೊಂಡು ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಲು ಜ್ಯೋತಿಯ ಅರಿವಿನಿಂದ ನಿಶ್ಚಿಂತರಾಗಿ ಬದುಕಲು ದಾರಿ ದೀಪಗಳು ನಮ್ಮ ಶರಣರ ವಚನಗಳು. ಹಾಗಾಗಿಯೇ ಅಲ್ಲಮ ಪ್ರಭುದೇವರು ಅಣ್ಣ ಬಸವಣ್ಣನವರ ವಿಚಾರಧಾರೆಗಳೆಂದರೆ ಎಂತಹ ಅದ್ಭುತ ಜ್ಯೋತಿ ಸ್ವರೂಪದ್ದು ಎಂದು ಹೇಳಿದ್ದಾರೆ. ತಿಳಿಯೋಣ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ? ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ? ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ ಸಿದ್ದರಾಮಯ್ಯ. ಅಲ್ಲಮ ಪ್ರಭುಗಳು ಸಿದ್ದರಾಮಣ್ಣ ಶರಣರಿಗೆ ಎಂತಹ ಪ್ರಣತೆ ತೈಲ ಭಕ್ತಿಯಿಂದ ಬಸವಣ್ಣನಂತಹ ಮಹಾಪುರುಷರು ಬೆಳಗಿದ ಎಂತಹ ಕ್ಷೇತ್ರ ಎನ್ನುವುದನ್ನು ತುಂಬಾ ಸುಂದರವಾಗಿ ವಚನದಲ್ಲಿ ತಿಳಿಸಿದ್ದಾರೆ. ಬಸವಣ್ಣ ಎಂದರೆ ಪರುಷ. ಅವನ ದಾರಿಯಲ್ಲಿ ನಡೆದ ಎಲ್ಲರೂ ಅವಲೋಹದಿಂದ ಪರುಷರಾಗಲು ಸಾಧ್ಯ ಎನ್ನುವುದನ್ನು ಪರುಷ ಅರ್ಥ

0: ಬಂಗಾರವೂ ಆಗಬಹುದು, ವಜ್ರವೂ ಆಗಬಹುದು. ಕಬ್ಬಿಣ ವಜ್ರ ಬಂಗಾರ ಆಗುವುದು ಅಂತ ಅಲ್ಲ. ಮನುಷ್ಯ ತನ್ನ ಉನ್ನತ ವ್ಯಕ್ತಿತ್ವದಿಂದ ಬಂಗಾರ ವಜ್ರ ಆಗಬಹುದು ಎನ್ನುವ ವಿಚಾರವನ್ನು ವಚನದ 4ನೇ ಸಾಲಿನಲ್ಲಿ ತಿಳಿಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮಲ್ಲಿರುವ ಅಂಧಕಾರ ಅಜ್ಞಾನವನ್ನು ಶರಣರ ಕ್ಷೇತ್ರದಲ್ಲಿ ತೊಳೆದು ಶರಣರ ಅನುಭಾವದ ಜ್ಞಾನದ ಸತ್ಯದ ಜ್ಯೋತಿಯ ಪುರುಷದ ಅತ್ಯದ್ಭುತ ವಿಚಾರಧಾರೆಗಳಿಂದ ನಮ್ಮ ಜೀವನದ ಕತ್ತಲೆ ಕಳೆದು ಬೆಳಕು ಹರಡಿದ ಗಳಿಗೆಯಂತೆ ಎಲ್ಲರ ಜೀವನದಲ್ಲಿ ಆಗುವಂಥ ಸುಸಂದರ್ಭ ಬರಲಿ ಎಂದು ಆಶಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಶರಣು ಶರಣಾರ್ಥಿ. ಇಷ್ಟೊತ್ತಿನ ತನಕ ಸುಂದರವಾಗಿ ನಿರೂಪಣೆ ಮಾಡಿರುವಂತಹ ಪವಿತ್ರಾ ಮೇಡಮ್ ಅವರಿಗೂ ಸಹ ನನ್ನ ಶರಣು ಶರಣಾರ್ಥಿಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನವನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮಾ ಅವರು ಭಾಗವಹಿಸಿ ಬಸವಣ್ಣನವರ ವಚನವನ್ನ ಹೇಳುವ ಮೂಲಕ ಅಜ್ಞಾನದಿಂದ ಜ್ಞಾನದ ಕಡೆಗೆ ವ್ಯಕ್ತಿಯ ಪಯಣದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಹಾಗೆ ಅವರ ವಿಚಾರಧಾರೆಗಳೊಂದಿಗೆ ಮತ್ತೆ ಸಿಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
5: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನಮಸ್ಕಾರ. ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೃಷ್ಟಿಯ ಲಾವಣ್ಯ. ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು, ದೈವ ಗುಟ್ಟರಿಸದಿರೆ ಜೀವಿಯರಸುವುದೇ. ಜೀವ ದೈವಂಗಳ ಪರಸ್ಪರ ಅನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು. ಜೀವಿ ಅಂದರೆ ಮನುಷ್ಯ, ಬೇಡ್ಕೊಳ್ಳೋದು ಇಲ್ಲ ಅಂತಾಗಿದ್ರೆ ಆ ದೇವರನ್ನ ಕೇಳೋದು ಯಾರು? ದೈವ ಗುಟ್ ಅರಿಸದಿರೆ, ಆ ದೇವರು ಗುಟ್ಟನ್ನು ಇರಿಸದೇ ಇದ್ದಿದ್ದರೆ. ಜೀವಿಯರಸುವುದೇಮ್, ಈ ಜೀವಿ ಹುಡುಕಾಡೋದು ಏನನ್ನ? ಜೀವ ದೈವಂಗಳ ಪರಸ್ಪರಾನ್ವೇಷಣೆಯೇ, ಜೀವ ಅಂದ್ರೆ ಮನುಷ್ಯ, ದೈವ ಅಂದ್ರೆ ದೇವರು, ಇವರಿಬ್ಬರ ಪರಸ್ಪರದ ಅನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ, ಚಂದ ಈ ಸೃಷ್ಟಿಯಲ್ಲಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು, ದೈವ ಗುಟ್ಟರಿಸದಿರೆ ಜೀವಿ ಅರಸುವುದೇಂ. ಜೀವ ದೈವಂಗಳ ಪರಸ್ಪರ ಅನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ. ಮಂಕುತಿಮ್ಮ, ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಜೀವಿಯೇ ಬೇಡದಿದ್ರೆ ದೈವವನ್ನು ಯಾರು ಕೇಳ್ತಾರೆ? ದೈವ ಅನ್ನೋದು ಗುಟ್ಟಿನ ಹಾಗೆ ಇರದೇ ಇದ್ರೆ ಜೀವಿ ಹುಡುಕಾಡೋದು ಏನ? ಹೀಗೆ ಜೀವ ಮತ್ತೆ ದೈವಗಳ ಪರಸ್ಪರ ಹುಡುಕಾಟವೇ ಜಗತ್ತಿನಲ್ಲಿ ಸುಂದರತೆಯನ್ನ ತಂದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೀಗೆ ಜೀವ ಮತ್ತೆ ದೈವಗಳ ಪರಸ್ಪರ ಹುಡುಕಾಟವೇ ಜಗತ್ತಿನಲ್ಲಿ ಸುಂದರತೆಯನ್ನ ತಂದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಗಾಜಿಗೆ ಹೆಚ್ಚು ಬೆಲೆ ಇಲ್ಲ, ಯಾಕಂದ್ರೆ ಅದು ಎಲ್ಲ ಕಡೆ ಸುಲಭವಾಗಿ ಸಿಗುವಂಥದ್ದು. ಆದರೆ ಅದರ ಹಾಗೆ ಮೇಲ್ನೋಟಕ್ಕೆ ಕಾಣೋ ವಜ್ರಕ್ಕೆ ಬಹಳ ಬೆಲೆ, ಯಾಕಂದರೆ ಅದು ಸುಲಭಕ್ಕೆ ಸಿಗೋದಿಲ್ಲ. ಅದನ್ನು ಪಡಿಬೇಕು ಅಂದರೆ ನಾವು ನೆಲನ ಬಗೆದು ಪರಿಶ್ರಮ ಪಡಬೇಕು. ಹೀಗಂದರೆ ಯಾವುದು ಸುಲಭ ಅಲ್ವೋ, ನಮ್ಮ ಸಾಮಾನ್ಯ ಮಿತಿಗಳನ್ನು ಮೀರಿದ್ದೋ, ಹೆಚ್ಚು ಕಾಲ ಬಾಳುವಂಥದ್ದೋ, ಅದಕ್ಕೆ ಹೆಚ್ಚಿನ ಬೆಲೆ. ಅದನ್ನು ಪಡೆಯೋದಕ್ಕೆ ತುಡಿತ ಕೂಡ ಜಾಸ್ತಿ. ಮಿತ ಕಾಲ ಬದುಕೋ ಮನುಷ್ಯನಿಗೆ ಅಮಿತವಾದದ್ರ ಕಡೆನೇ ಆಸಕ್ತಿ. ಮೃತ್ಯುವಿನ ಭಯ ಇರೋ ಜೀವಿಗೆ ಮೃತ್ಯುಂಜಯನ ಧ್ಯಾನ. ಹೀಗೆ ಭಯಜನ್ಯವಾಗಿ ಬಂದ ಚಿಂತನೆಯ ರೂಪ ದೇವರು ಅನ್ನೋ ಕಲ್ಪನೆ. ಬದುಕಿನ ಕಷ್ಟಗಳಲ್ಲಿ ಬೆಂದ ಜೀವಿ ತಾನು ಕಲ್ಪಿಸಿಕೊಂಡ ಪರಮಶಕ್ತಿ ಕಾಪಾಡಿತು ಅನ್ನೋ ನಂಬಿಕೆಯಿಂದ ಮುಖನ ಎತ್ತಿ ಕೈ ಚಾಚಿ ಬೇಡ್ತಾನೆ. ಹಾಗೆ ಬೇಡೋದ್ರಿಂದಲೇ ಆ ದೇವರಿಗೂ ಒಂದು ಬೆಲೆ. ಯಾರು ಬೇಡದೆ ಹೋದ್ರೆ ಆ ದೈವನ ಕೇಳೋರು ಯಾರು? ನೋಡಿ, ಗಿರಾಕಿ ಇದ್ರೆ ವ್ಯಾಪಾರ ವ್ಯಾಪಾರಿ ಅಲ್ವಾ? ಗಿರಾಕಿಗಳೇ ಇಲ್ದಿದ್ರೆ ವ್ಯಾಪಾರಿಗೇನ್ ಕೆಲ್ಸ? ಇದು ಒಂದು ವಾದ. ಜಗತ್ತಲ್ಲಿ ಮನುಷ್ಯ ಮತ್ತೆ ದೇವರು ಅನ್ನೋ ವಸ್ತುವಿನದು ಅವಿನಾಭಾವ ಸಂಬಂಧ ಅಲ್ವಾ? ಭೂಮಿ ಮೇಲೆ ಮನುಷ್ಯನಿಗೆ ಇವನು ಬೇಡದೆ ಸಿಕ್ಕ ವಸ್ತುಗಳೇ ಜಾಸ್ತಿ. ಗಾಳಿ, ನೀರು, ಮಳೆ, ಬೆಳಕು, ಕತ್ತಲೆ ಎಲ್ಲವೂ ಇವನು ಕೇಳದೆ ಆ ದೇವರು ಕೊಟ್ಟದ್ದಲ್ವಾ? ಇವುಗಳು ನೈಸರ್ಗಿಕವಾಗಿ ಮನುಷ್ಯರು ಬೇಡದೆ ಬಂದ್ರು ಈ ಮನುಷ್ಯ ಇದು ದೈವ ಕೃಪೆಯಿಂದ ಸಿಕ್ಕದ್ದು ಅನ್ಕೊಳ್ತಾನೆ. ಅಲ್ಲಿಂದ ಶುರುವಾಯಿತು ಇವನ ದೈವದ ಮೇಲಿಂದ ನಿರ್ಭರತೆ. ಪ್ರತಿ ಸಣ್ಣ ವಿಷಯಕ್ಕೂ ಇವನ ಬೇಡಿಕೆ ಆ ದೇವರಲ್ಲಿ. ಇವನ್ ಬೇಡಿದ್ರಿಂದ ಸಿಕ್ತೋ ಅಥವಾ ಮನುಷ್ಯ ಹಾಗನ್ಕೊಂಡೋ, ಆದ್ರೂ ಮನುಷ್ಯ ತನ್ನ ಭಾವನೆಗಳಿಂದ ತನ್ನ ಮತ್ತೆ ಆ ದೈವದ ಜೊತೆಗೆ ಒಂದು ಬಿಡಿಸಲಾಗದ ನಂಟನ್ನು ಹಾಕೊಂಡಿದ್ದಾನೆ. ಈ ನಂಟು ಕೈ ಮೇಲಾದ ಒಂದು ಆಳವಾದ ತರಚು ಗಾಯದ ಮೇಲೆ ಹಾಕಿದ ಪಟ್ಟಿ ಹಾಗೆ. ಪಟ್ಟಿ ಅಂದ್ರೆ ಬ್ಯಾಂಡೇಜ್. ಗಾಯ ಮಾಗೋವರೆಗೂ ಅದನ್ನ ತೆಗೆಯೋ ಹಾಗಿಲ್ಲ. ತೆಗೆಯೋದಕ್ಕೆ ಪ್ರಯತ್ನ ಪಟ್ರೆ ಗಾಯ ಪುನಃ ಹಸಿಯಾಗತ್ತೆ. ಗಾಯ ಮಾಗಿಬಿಟ್ರೆ ಪಟ್ಟಿ ತಾನೇ ತಾನಾಗಿ ಕಳಚಿಕೊಳ್ಳುತ್ತೆ. ಈ ದೇವರು ಅನ್ನೋದು ನಮ್ಗೆ ಆ ಪಟ್ಟಿ ಹಾಗೆ ಅಂಟ್ಕೊಂಡು ಬಿಟ್ಟಿದೆ. ಆದ್ರೆ ಒಂದ್ ವಿಷಯ, ಆ ದೇವ್ರನ್ನ ನಂಬೋದ್ರಿಂದಲೇ ಮನುಷ್ಯ ಹೆಚ್ಚು ಸುಸಂಸ್ಕೃತನಾದ. ಆ ದೈವದಲ್ಲಿನ ಭಕ್ತಿಯೇ ಸಾಹಿತ್ಯ, ಸಂಗೀತ, ಕಲೆ ಮುಂತಾದವುಗಳ ವಿಕಸನಕ್ಕೆ ಕಾರಣ ಆಯಿತು. ಆ ದೈವ ಭಕ್ತಿಯೇ ಸಾಮಾಜಿಕ ವ್ಯವಸ್ಥೆಯನ್ನ, ನೀತಿ ನಿಯಮಗಳನ್ನ ಹುಟ್ಟುಹಾಕಿ ಪಾಲಿಸೋ ಕ್ರಮನ ಕಂಡುಕೊಳ್ಳೋದಕ್ಕೆ ಕಾರಣ ಆಯಿತು. ಹಾಗಾಗಿ ದೈವ ಭಕ್ತಿ ಮನುಷ್ಯನಿಗೆ ಒಳಿತನ್ನೇ ಮಾಡಿದೆ. ಯಾರೇ ಬೇಡ್ಲಿ ಬಿಡ್ಲಿ, ತನ್ನ ಕೆಲಸನ ಆ ಪರಮಚೇತನ ಮಾಡ್ತಾ ಇದ್ರು. ಮನುಷ್ಯನ ಈ ರೀತಿಯ ಭಾವನೆಗಳಿಂದ ಆ ದೈವಕ್ಕೊಂದು ಬೆಲೆ. ಬೇರ್ಬೇರೆ ರೂಪಗಳು, ಬೇರ್ಬೇರೆ ಪೂಜೆಗಳು, ಒಬ್ರಿಗಿಂತ ಇನ್ನೊಬ್ರು ಹೆಚ್ಚು ಅನ್ನೋ ಭಾವನೆ, ಆ ದೈವದ ಹೆಸರಲ್ಲಿ ಕಾದಾಟ ಗುದ್ದಾಟ, ಕಾಲಕಾಲಕ್ಕೆ ಬದಲಾಗೋ ಮನುಷ್ಯನ ಹುಡುಕಾಟದ ವಿಧಾನ ವರ್ಣಿಸೋದಕ್ಕೆ ಅಸಾಧ್ಯ. ಮನುಷ್ಯನ ಹುಡುಕಾಟ ಅನ್ವೇಷಣೆ ಇನ್ನೂ ನಡೆದೇ ಇದೆ. ಆ ಜೀವಿ ಮತ್ತೆ ಆ ದೈವದ ಪರಸ್ಪರ ಹುಡುಕಾಟ ಅದು ಈ ಜಗತ್ತಿಗೆ ಒಂದು ಸೌಂದರ್ಯವನ್ನ ಅಥವಾ ಲಾವಣ್ಯನ ನೀಡಿದೆ ಅಂದ್ರೆ ಯಾಕೆ ಬೇಡ ಅನ್ಬೇಕು? ಏನಂತೀರಾ? ನಿಮ್ಮ ಅನಿಸಿಕೆನ ಕಳಿಸಿಕೊಡ್ಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಮಕ್ಕಳೇ, ಬ್ರಿಟಿಷರು ನಮ್ಮ ಮೇಲೆ ಮಾಡಿದ ದಬ್ಬಾಳಿಕೆಯನ್ನು ನಾವು ಕೇಳಿದ್ದೀವಿ. ನಮ್ಮನ್ನು ಕಪ್ಪು ವರ್ಣೀಯರು ಅಂತ ಬಹಳ ನಿಕೃಷ್ಟವಾಗಿ ಕಾಣ್ತಾ ಇದ್ರು ಅವರು. ಜೊತೆಗೆ ನಮ್ಮ ದೇಶದ ಸಂಪತ್ತನ್ನು ಇನ್ನಿಲ್ಲದ ಹಾಗೆ ಲೂಟಿ ಮಾಡಿದರು ಕೂಡ. ಈ ಎಲ್ಲ ವಿಷಯ ನಮಗೆ ತಿಳಿದಿದ್ದೇ ಆಗಿದೆ. ಆದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಮೆಚ್ಚಿ ಗೌರವವನ್ನು ತೋರಿಸಿದಂತಹ ಉದಾಹರಣೆಗಳು ಅಲ್ಲೊಂದು ಇಲ್ಲೊಂದು ನಮಗೆ ಕಾಣಸಿಗುತ್ತೆ. ಇವತ್ತು ಅಂಥದ್ದೊಂದು ಘಟನೆಯನ್ನು ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ.
11: ಹೌದಾ, ಅಂಥ ಘಟನೆಗಳು ಇದೆಯಾ?
12: ಹಾ, ಹಿಂದೆ ಒಂದ್ಸಲ ರೋಸ್ ಪೀಟರ್ ಮಧುರೆ ಮೀನಾಕ್ಷಿಯ ಪಾದುಕೆಯನ್ನ ಮಾಡಿಸಿದ ಕತೆ ಹೇಳಿದ್ಯಲ್ಲ.
11: ಇವತ್ತು ಯಾರ ಕತೆ? ಏನ್ ಮಾಡಿದ್ರು ಅವರು?
10: ಹಾ, ಹೇಳ್ತೀನಿ ಕೇಳಿ ಆ ಕತೆನ. ಮಧ್ಯಪ್ರದೇಶದ ಶಾಜಾಪುರ್ ಜಿಲ್ಲೆಯ ಅಗರ್ ಅನ್ನುವಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯಿಂದ ಕಟ್ಟಲ್ಪಟ್ಟ ಶಿವಾಲಯ ಒಂದಿದೆ ಮಕ್ಕಳೇ. ಭಾರತೀಯರ ಸಂಸ್ಕೃತಿಗೆ ಕೊಡಲಿಯೇಟ ಹಾಕಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದ ಬ್ರಿಟಿಷರ ಪ್ರಜೆಯೊಬ್ಬ ಹಿಂದೂ ದೇವತೆಯಾದ ಶಿವನನ್ನು ನಂಬಿ ಶಿವಾಲಯವನ್ನು ಕಟ್ಟಿದ ಅಂತ ಹೇಳಿದರೆ ಅದು ಬಹಳ ಆಶ್ಚರ್ಯದ ಸಂಗತಿಯಾಗಿ ಕಾಣುತ್ತೆ ಅಲ್ವೇ? 18ನೇ ದಶಕದ ಘಟನೆ ಇದು. ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದ ಸಮಯ ಅದಾಗಿತ್ತು. ಬ್ರಿಟಿಷ್ ಸೈನ್ಯದಲ್ಲಿ ಲೆಫ್ಟನೆಂಟ್ ಕರ್ನಲ್ ಆಗಿ ಮಾರ್ಟಿನ್ ಅನ್ನೋ ಒಬ್ಬ ಕ್ರಿಶ್ಚಿಯನ್ ಅಧಿಕಾರಿ ಸೇವೆ ಸಲ್ಲಿಸ್ತಾ ಇದ್ರು. ಆಂಗ್ಲರು ತಮ್ಮ ಆಡಳಿತದ ಕಪಿ ಮುಷ್ಟಿಯನ್ನು ವಿಶ್ವದ ಎಲ್ಲ ಕಡೆ ವಿಸ್ತರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. 1879ರಲ್ಲಿ ಮಾರ್ಟಿನ್ ಅಫ್ಘಾನಿಸ್ತಾನದ ಯುದ್ಧವೊಂದರಲ್ಲಿ ಪಾಲ್ಗೊಳ್ಳೋಕೆ ಅಂತ ಆಂಗ್ಲ ಸರ್ಕಾರದಿಂದ ನಿಯೋಜಿಸಲ್ಪಡ್ತಾರೆ. ಆದರೆ ಅವರ ಪತ್ನಿ ಲೇಡಿ ಮಾರ್ಟಿನ್ ಮಾತ್ರ ಭಾರತದ ಮಧ್ಯಪ್ರದೇಶದಲ್ಲೇ ಉಳ್ಕೊಳ್ತಾರೆ. ಯಾಕಂದರೆ ಅಫ್ಘಾನಿಸ್ತಾನದಲ್ಲಿ ಕುಟುಂಬವನ್ನು ಒಯ್ಯುವ ಯಾವ ಸೌಲಭ್ಯಗಳು ಇರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಲೇಡಿ ಮಾರ್ಟಿನ್ ಮಧ್ಯಪ್ರದೇಶದಲ್ಲೇ ಉಳಿಬೇಕಾಗಿ ಬರುತ್ತೆ. ಮಾರ್ಟಿನ್ ಅಲ್ಲಿಗೆ ಹೋದ್ಮೇಲೆ ಪತ್ರ ಮುಖೇನ ತಮ್ಮ ಕುಶಲೋಪರಿಯ ಎಲ್ಲ ವಿವರಗಳನ್ನು ಪತ್ನಿಗೆ ಕಳಿಸ್ತಾ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಮಾರ್ಟಿನ್ನಿಂದ ಬರುವ ಪತ್ರಗಳು ನಿಂತೋಗುತ್ತೆ. ಇದರಿಂದ ಲೇಡಿ ಮಾರ್ಟಿನ್ ತುಂಬ ಗಾಬರಿಗೊಳ್ತಾರೆ. ಅಲ್ಲಿ ಯುದ್ಧದಲ್ಲಿ ತನ್ನ ಪತಿಗೆ ಏನಾಗಿದೆಯೋ, ಯಾವ ಅಪಾಯದಲ್ಲಿ ಅವರಿದ್ದಾರೋ, ಬದುಕಿದಾರೋ ಇಲ್ವೋ ಅನ್ನುವಂತಹ ಬೇಗುದಿ ಅವರನ್ನು ಕಾಡಿಸ್ತಾ ಇತ್ತು. ಈ ಚಿಂತೆಯಿಂದ ಅವರು ಬಹಳ ದುಃಖಿತರಾಗ್ತಾರೆ. ಒಂದ್ಸಲ ಆಕೆ ಮನೆ ಹತ್ರ ಇದ್ದ ಮಹಾದೇವ ಬೈಜನಾಥ್ ದೇವಾಲಯದ ಹತ್ತಿರದಿಂದ ಹಾದು ಹೋಗ್ತಾ ಇದ್ರು. ಆಗ ದೇವಾಲಯದ ಒಳಗಿಂದ ಬರ್ತಾ ಇದ್ದ ಮಂತ್ರೋಚ್ಚಾರಣೆಯ ಘೋಷ ಲೇಡಿ ಮಾರ್ಟಿನರವರ ಕಿವಿಯನ್ನು ತಟ್ಟತ್ತೆ. ಶಂಖ ಜಾಗಟೆಗಳ ಸದ್ದು ಅವರನ್ನು ಆಕರ್ಷಿಸುತ್ತೆ. ಅವರ ನೊಂದ ಮನಕ್ಕೆ ಆ ದಿವ್ಯ ತರಂಗಗಳು ಸಾಂತ್ವನ ನೀಡ್ತಾ ಇದೆಯೇನೋ ಅಂತ ಅವರಿಗೆ ಭಾಸವಾಗುತ್ತೆ. ಅವರು ತಮಗೆ ಅರಿವಿಲ್ಲದ ಹಾಗೆ ಆ ದೇವಾಲಯದ ಒಳಗೆ ಹೋಗಿ ನಿಲ್ತಾರೆ. ಪೂಜೆ ಮಾಡ್ತಾ ಇದ್ದ ಭಟ್ರು ಈ ವಿದೇಶಿ ಮಹಿಳೆ ಉದ್ವಿಗ್ನಳಾಗಿ ನಿಂತಿರೋದನ್ನು ನೋಡ್ತಾರೆ. ಅವರು, ತಾಯೇ, ಬಹಳ ಚಿಂತೆಯಲ್ಲಿದ್ದೀರಲ್ಲ, ನಿಮ್ಮನ್ನು ಯಾವ ಚಿಂತೆ ಕಾಡ್ತಾ ಇದೆ ಅಂತ ಕೇಳ್ತಾರೆ. ಲೇಡಿ ಮಾರ್ಟಿನರವರ ದುಃಖ ಆಗ ಕಟ್ಟೆ ಒಡೆಯುತ್ತೆ. ತನ್ನ ದುಗುಡವನ್ನು ಕೇಳೋಕೆ ಯಾರೋ ಒಬ್ರು ಇದಾರಲ್ಲ ಅಂದ್ಕೊಂಡು ಆಕೆ, ಸ್ವಾಮಿ, ನನ್ನ ಪತಿ ಯುದ್ಧಕ್ಕೆ ಅಂತ ವಿದೇಶಕ್ಕೆ ಹೋಗಿದ್ದಾನೆ. ಅಲ್ಲಿನ ಎಲ್ಲ ವಿವರಗಳ ಬಗ್ಗೆ ತಪ್ಪದೆ ಪತ್ರ ಬರಿತಾ ಇದ್ದ. ಆದರೆ ಈಗ ಕೆಲವು ದಿನಗಳಿಂದ ಅವನಿಂದ ಯಾವ ಪತ್ರವೂ ಬರ್ತಾ ಇಲ್ಲ. ಅಲ್ಲಿನ ಯಾವ ಸಮಾಚಾರವೂ ನನಗೆ ಸಿಗ್ತಾ ಇಲ್ಲ. ಅವನ ಸ್ಥಿತಿ ಗತಿ ಏನಾಗಿದೆಯೋ ಅಂತ ನನಗೆ ತುಂಬ ಗಾಬರಿ ಆಗ್ತಾ ಇದೆ ಅಂತ ಹೇಳ್ತಾ ಬಿಕ್ಕುತ್ತಾಳೆ. ಆಗ ಭಟ್ರು, ತಾಯಿ ಅಳಬೇಡಿ, ಈ ಶಿವನನ್ನು ಪೂಜೆ ಮಾಡಿ, ಶಿವನ ಆರಾಧನೆ ಮಾಡಿ, ಅವನನ್ನು ನಂಬಿ ಪ್ರಾರ್ಥನೆ ಮಾಡಿ, ಆತ ಖಂಡಿತ ನಿಮ್ಮನ್ನು ಕಾಪಾಡ್ತಾನೆ ಅಂತ ಸಾಂತ್ವನವನ್ನು ಹೇಳ್ತಾರೆ. ಆಗ ಆಕೆ ಮುಗ್ಧಳಾಗಿ, ಹೌದೇ, ನಿಮ್ಮ ಶಿವನನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾಳೆ. ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಸಿಕ್ಕಾಗಿತ್ತು ಅವಳ ಮಾತು. ಅದಕ್ಕೆ ಭಟ್ರು, ನೀವು ಲಘು ರುದ್ರ ಅನುಷ್ಠಾನವನ್ನು ಮತ್ತು ಓಂ ನಮಃ ಶಿವಾಯ ಮಂತ್ರ ಜಪವನ್ನು 11 ದಿನಗಳ ಕಾಲ ಜಪ ಮಾಡಿ, ಆ ಶಿವ ನಿಮ್ಮ ಸಂಕಷ್ಟವನ್ನು ಖಂಡಿತ ದೂರ ಮಾಡ್ತಾನೆ ಎನ್ನುವ ಭರವಸೆಯ ಮಾತನ್ನು ಆಡ್ತಾರೆ. ಲೇಡಿ ಮಾರ್ಟಿನ್ ಭಟ್ಟರು ಹೇಳಿದ ಹಾಗೆ ಮನೆಯಲ್ಲಿ ಶಿವನ ಮೂರ್ತಿಯನ್ನು ಇಟ್ಟು ಬಹಳ ನಿಷ್ಠೆಯಿಂದ ಪೂಜೆ ಮಾಡ್ತಾಳೆ, ಶ್ರದ್ಧೆಯಿಂದ ಮಂತ್ರ ಜಪವನ್ನು ಜಪಿಸ್ತಾಳೆ. ಆಶ್ಚರ್ಯ ಎನ್ನೋ ಹಾಗೆ 11ನೆಯ ದಿನ ಮಾರ್ಟಿನ್ರವರಿಂದ ಒಂದು ಪತ್ರ ಬರುತ್ತೆ. ಅದರಲ್ಲಿ, ಇಲ್ಲಿ ಹಠಾತ್ತಾಗಿ ಕೆಲವು ಉಗ್ರರು ನಮ್ಮನ್ನು ಮುತ್ತಿಗೆ ಹಾಕಿದರು, ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಅಡಗಿ ಕೂತಿದ್ವಿ, ಅವರು ಹುಡುಕಿ ಹುಡುಕಿ ನಮ್ಮನ್ನು ಸೆದೆ ಬಡಿತಾ ಇದ್ರು, ಅವರಿಂದ ಜೀವ ಉಳಿಸ್ಕೊಳ್ಳೋಕ್ಕೆ ನಮಗೆ ಯಾವ ದಾರಿನೂ ಇರಲಿಲ್ಲ, ಹಾಗಾಗಿ ನಿನಗೆ ಸಂದೇಶ ಕಳಿಸೋಕ್ಕೆ ಆಗಲಿಲ್ಲ, ಏನು ಮಾಡೋದು ಅಂತ ನಾವೆಲ್ಲರೂ ಅಸಹಾಯಕ ಸ್ಥಿತಿಯಲ್ಲಿದ್ವಿ. ಆಗ ವಿಸ್ಮಯ ಒಂದು ನಡೆದೋಯ್ತು. ಒಬ್ಬ ಹಿಂದೂ ಸನ್ಯಾಸಿ ಕೈಯಲ್ಲಿ ತ್ರಿಶೂಲ ಹಿಡಿದು ಅಲ್ಲಿಗೆ ಧಾವಿಸಿ ಬಂದಿದ್ದ. ತಲೆಯಲ್ಲಿ ಜಟೆ, ಎತ್ತರವಾದ ಕಟ್ಟುಮಸ್ಸು, ಶಾರೀರ ಚರ್ಮಾಂಬರನಾಗಿ ಎಲ್ಲರ ಮುಂದೆ ಎದೆಯೊಡ್ಡಿ ನಿಂತಿದ್ದ. ತನ್ನ ತ್ರಿಶೂಲವನ್ನು ಹಿಂದೆ ಮುಂದಾಗಿ ಬಹಳ ಬಿರುಸಿನಿಂದ ತಿರುಗಿಸ್ತಾ ಉಗ್ರರ ಮೇಲೆ ಆಕ್ರಮಣ ಮಾಡ್ದ. ಹಠಾತ್ತಾಗಿ ತಮ್ಮ ಮೇಲೆ ಎರಗಿದ ಸನ್ಯಾಸಿಯನ್ನು ನೋಡಿ ಆ ಉಗ್ರರು ಹೆದರಿ ಓಡಿ ಹೋದರು. ನಾವು ಯುದ್ಧದಲ್ಲಿ ಗೆದ್ದುಬಿಟ್ವಿ. ನಾನು ನಮ್ಮನ್ನು ಗೆಲ್ಲಿಸಿದ ಸನ್ಯಾಸಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸಿದೆ. ಆಗ ಆತ, ನಾನು ನಿಮ್ಮ ಪತ್ನಿಯ ಪ್ರಾರ್ಥನೆಯಿಂದಾಗಿ ನಿಮ್ಮನ್ನು ರಕ್ಷಿಸಲು ಬಂದಿದ್ದೇನೆ ಅಂತ ಹೇಳಿದರು. ನನಗೇನೂ ಅರ್ಥ ಆಗಲಿಲ್ಲ. ಏನಾದ್ರೇನು, ನನ್ನನ್ನು ಈ ಸನ್ಯಾಸಿ ಉಳಿಸಿದಾನೆ ಅಂತ ಅವನಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿದೆ ಎನ್ನುವ ಒಕ್ಕಣೆ ಆ ಪತ್ರದಲ್ಲಿತ್ತು. ಪತ್ರ ಓದ್ತಾ ಇದ್ದ ಹಾಗೆ ಲೇಡಿ ಮಾರ್ಟಿನಿಗೆ ಎಲ್ಲನೂ ಅರ್ಥವಾಗ್ಬಿಡುತ್ತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಾ ಇತ್ತು. ಓಡಿ ಹೋಗಿ ಆ ಪತ್ರವನ್ನು ಮನೆಯಲ್ಲಿಟ್ಟ ಶಿವನ ಮೂರ್ತಿಯ ಕೆಳಗಿಟ್ಟು ಭಕ್ತಿಯಿಂದ ಪುನಃ ಪುನಃ ನಮಸ್ಕಾರ ಮಾಡ್ತಾಳೆ. ಇದಾದ ಕೆಲವೇ ದಿನಗಳಲ್ಲಿ ಮಾರ್ಟಿನ್ ಭಾರತಕ್ಕೆ ವಾಪಸ್ಸು ಬರ್ತಾರೆ. ಆಗ ಲೇಡಿ ಮಾರ್ಟಿನ್ ತಾನು ಶಿವನ ಲಘು ರುದ್ರ ಅನುಷ್ಠಾನ ಮಾಡಿದ್ದು, ಓಂ ನಮಃ ಶಿವಾಯ ಷಡಾಕ್ಷರಿ ಮಂತ್ರ ಜಪಿಸಿದ್ದನ್ನು ತಿಳಿಸ್ತಾಳೆ. ಮಾರ್ಟಿನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಅವತ್ತಿನಿಂದ ಆ ದಂಪತಿಗಳಿಬ್ಬರೂ ಶಿವಭಕ್ತರಾಗ್ತಾರೆ. 1883 ಅವರು 15,000 ರೂಪಾಯಿಗಳನ್ನು ಶಿವಾಲಯ ಕಟ್ಟಿಸೋಕೆ ನೀಡ್ತಾರೆ. ಆ ಹಣದಿಂದಲೇ ಮಧ್ಯಪ್ರದೇಶದ ಶಾಜಾಪುರ್ ಜಿಲ್ಲೆಯ ಅಗರ್ನಲ್ಲಿ ಶಿವಾಲಯವೊಂದನ್ನು ಕಟ್ಟಲಾಗುತ್ತೆ. ಭಾರತವನ್ನು ಆಳಿದ ಬ್ರಿಟಿಷರು ಕಟ್ಟಿಸಿಕೊಟ್ಟ ಏಕೈಕ ಹಿಂದೂ ದೇವಾಲಯ ಇದಾಗಿದೆ. ಈ ಘಟನೆಯ ವಿವರಗಳು ದೇವಸ್ಥಾನದಲ್ಲಿರುವ ಶಿಲಾಶಾಸನದಲ್ಲಿ ನಮಗೆ ಸಿಗುತ್ತೆ.
13: ಇದೊಂದು ಥ್ರಿಲ್ಲಿಂಗ್ ಇನ್ಸಿಡೆಂಟ್ ಅಲ್ವಾ?
14: ಹೌದು, ಯಾವತ್ತಾದರೂ ಆ ಮಧ್ಯಪ್ರದೇಶದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅನ್ನಿಸ್ತಿದೆ.
10: ಹೌದು ಹೌದು, ನಮಗೂ ಹಾಗೆ ಅನ್ನಿಸ್ತು. ನೀವು ಹೋದಾಗ ಈ ಪೊನ್ನಜ್ಜಿಯನ್ನು ಕರ್ಕೊಂಡು ಹೋಗಿ, ಆಯ್ತಾ?
15: ಒಟ್ಟಿನಲ್ಲಿ ಹೇಳೋದಾದರೆ,
10: ದೇವರಿಗೆ ಜಾತಿ, ಕೋಮು, ದೇಶ, ವಿದೇಶ ಅನ್ನೋ ವಿಂಗಡಣೆಗಳಿಲ್ಲ. ಭಕ್ತ ತನ್ನ ಹೃದಯದಾಳದಿಂದ ಕೂಗಿ ಕರೆದ್ರೆ ಆತ ಓಡಿ ಬರ್ತಾನೆ.
9: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?

0: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
6: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
5: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
6: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇಂಟರಾಕ್ಟ್ ಕ್ಲಬ್ಗಳು ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿಯೇ ಸಾರ್ವಜನಿಕ ಭಾಷಣ, ನಾಯಕತ್ವ ಕೌಶಲ್ಯಗಳು, ಸಮಾಜದ ಸಮಸ್ಯೆಗಳ ಪರಿಹಾರ, ಶಿಕ್ಷಣ, ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯದಂತಹ ಕ್ಷೇತ್ರಗಳಲ್ಲಿ ಸೇವಾ ಮನೋಭಾವ ಬೆಳೆಸುವ ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷೆ ಸುಮತಿ ಜಿ ಕುಮಾರಸ್ವಾಮಿ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಾನೆ ಆಯೋಜಿಸಿದ 2026-27 ಸಾಲಿನ ಇಂಟರಾಕ್ಟ್ ಕ್ಲಬ್ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂಟರಾಕ್ಟ್ ಕ್ಲಬ್ಗಳು ಯುವ ಮನಸ್ಸುಗಳನ್ನು ಅರ್ಥಪೂರ್ಣ ಸೇವಾ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ತಮ್ಮ ಸಮುದಾಯದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುವಂತೆ ಸಬಲೀಕರಣಗೊಳಿಸುತ್ತವೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ, ನಾಯಕತ್ವ ಗುಣಗಳು ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ನ ಅಧ್ಯಕ್ಷರಾದ ಶೇಷಗಿರಿ ಡಿಕೆ ಮಾತನಾಡಿ, ಇಂಟರಾಕ್ಟ್ ಕ್ಲಬ್ಗಳು ಸಾಮಾಜಿಕ ಸಂಪರ್ಕ, ಸಾಕ್ಷರತೆ, ನೈರ್ಮಲ್ಯ, ಜಾಗೃತಿ, ವೃತ್ತಿ ಸಮಾಲೋಚನೆ, ಯುವ ವಿನಿಮಯ ಕಾರ್ಯಕ್ರಮ, ಸ್ವಚ್ಛತಾ ಅಭಿಯಾನ, ರಕ್ತದಾನ ಶಿಬಿರ, ಪರಿಸರ ಸಂರಕ್ಷಣೆ ಹಾಗೂ ಗಿಡ ನೆಡುವ ಅಭಿಯಾನಗಳಂತಹ ವಿವಿಧ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರೋಟರಿ ಕ್ಲಬ್ನ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿ, 12-18 ವರ್ಷದ ವಿದ್ಯಾರ್ಥಿಗಳಿಗಾಗಿ ರೂಪುಗೊಂಡಿರುವ ಇಂಟರಾಕ್ಟ್ ಕ್ಲಬ್ ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಯುವ ಸೇವಾ ಸಂಘಟನೆಗಳನ್ನು ಒಂದಾಗಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಾನೆ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಕಿರಣ್, ಶಿಕ್ಷಕಿ ಲಕ್ಷ್ಮಿ ಹಾಗೂ ಛಾಯಾ, ಎಸ್ಟಿಎಂಸಿ ಸದಸ್ಯರಾದ ವಿಶಾಲಾಕ್ಷಿ ಮತ್ತು ರೂಪಾ, ಇಂಟರಾಕ್ಟ್ ಕ್ಲಬ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಿಬ್ಬಂದಿಗಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕರ್ನಾಟಕ ಜಾನಪದ ಅಕಾಡೆಮಿಯು ಗಿರಿಜನ ಉಪಯೋಜನೆಯಡಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗಾಗಿ ಜಾನಪದ ಸಂಗಮ ಎಂಬ ಹೊಸ ಯೋಜನೆಯನ್ನ ಘೋಷಿಸಿದ್ದು, ಜಾನಪದ ಕಲಾ ಪ್ರಕಾರದ ಉಚಿತ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಜಾನಪದ ಕಲಾವಿದರು, ವಿದ್ವಾಂಸರು, ವಾದ್ಯಗಾರರು ಮತ್ತು ಬುಡಕಟ್ಟು ಜನರನ್ನ ಒಳಗೊಂಡ ಈ ಕಾರ್ಯಕ್ರಮವನ್ನು ರಾಜ್ಯದ 4 ವಿಭಾಗಗಳಲ್ಲಿ ಆಯೋಜಿಸಲಾಗುತ್ತಿದೆ. 16-40 ವರ್ಷ ವಯೋಮಾನದ ಪರಿಶಿಷ್ಟ ಪಂಗಡದ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 16 ಆಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 08032251 5506 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿಯನ್ನ ರಿಜಿಸ್ಟರ್ ಕರ್ನಾಟಕ ಜಾನಪದ ಅಕಾಡೆಮಿ, 2ನೇ ಮಹಡಿ, ಕರ್ನಾಟಕ ಭವನ, JC ರಸ್ತೆ, ಬೆಂಗಳೂರು ಇಲ್ಲಿ ತಲುಪಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಾಲೆ ತೊರೆದ ಮಕ್ಕಳನ್ನ ಮತ್ತೆ ಶಾಲೆಯತ್ತ ಮುಖ ಮಾಡುವಂತೆ ರಾಜ್ಯ ಸರ್ಕಾರವು ಮಿಷನ್ ಸುರಕ್ಷಾ ಯೋಜನೆ ಅಡಿ ವಿಶೇಷ ಮರು ಸೇರ್ಪಡೆ ಜಾಗೃತಿ ಅಭಿಯಾನ ಕೈಗೊಂಡಿದೆ ಎಂದು ಸಿಡಿಪಿಒ ಗಾಯತ್ರಿ ತಿಳಿಸಿದರು. ಹೊಸನಗರ ತಾಲೂಕಿನ ಪಂಚಾಯಿತಿ ಕಚೇರಿಯಿಂದ ಆರಂಭಗೊಂಡ ಅಭಿಯಾನಕ್ಕೆ ತಹಸೀಲ್ದಾರಾದ ಕೆಎನ್ ಭರತ್ರಾಜ್ ಚಾಲನೆ ನೀಡಿದರು. ಅಭಿಯಾನದ ನೇತೃತ್ವ ವಹಿಸಿ ಮಾತನಾಡಿದ ಸಿಡಿಪಿಒ ಗಾಯತ್ರಿ ಅವರು ಮಾತನಾಡುತ್ತಾ, ಶಾಲೆ ಬಿಟ್ಟ ವಿದ್ಯಾರ್ಥಿಗಳನ್ನ ಮತ್ತೆ ಶಾಲೆಯತ್ತ ಮುಖ ಮಾಡಲು ರಾಜ್ಯ ಸರ್ಕಾರ ಹಲವು ಉಚಿತ ಸೌಲಭ್ಯಗಳನ್ನ ನೀಡುತ್ತಿದೆ. ಪಿಎಂ ಪೋಷಣ್ ಯೋಜನೆಯಡಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಹಾಲು, ಮೊಟ್ಟೆ ವಿತರಿಸಲು ಕ್ರಮ ಕೈಗೊಂಡಿದೆ. ವಿದ್ಯಾ ವಿಕಾಸ್ ಯೋಜನೆಯಡಿ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಹಾಗೂ ಸಾಕ್ಸ್ ನೀಡಿದೆ. ದೂರದ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆ, ಆರ್ಟಿಇ ಯೋಜನೆಯಡಿ ಉಚಿತ ಶಿಕ್ಷಣ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದು, ವಿದ್ಯಾರ್ಥಿಗಳು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಮಾಡಿಕೊಳ್ಳುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಹಿಂದಿರುಗಲು ಉಚಿತ ಸೌಲಭ್ಯಗಳು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಈವರೆಗೆ ಸುಮಾರು 109 ಮಕ್ಕಳು ಶಾಲೆಯಿಂದ ದೂರವಿದ್ದು ಅವರನ್ನೆಲ್ಲ ಮತ್ತೆ ಮನವೊಲಿಸಿ ಶಾಲೆಯತ್ತ ಮುಖ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ 2 ತಂಡ ರಚಿಸಲಾಗಿದ್ದು, ಮಕ್ಕಳ ಮನೆ ಭೇಟಿ ನೀಡಿ ಪೋಷಕರ ಜೊತೆ ಚರ್ಚಿಸಿ ಶಾಲೆ ತೊರೆಯಲು ಹಿಂದಿನ ಸಮಗ್ರ ವಿವರ ಸಂಗ್ರಹಿಸಿ ಇಲಾಖೆಗೆ ವರದಿ ಮಾಡಲಾಗುವುದು ಎಂದರು. ಇದೇ ವೇಳೆ ಬಿಇಒ ವೈ ಗಣೇಶ್, ಸಮನ್ವಯಾಧಿಕಾರಿಗಳಾದ ಕರಿಬಸಪ್ಪ, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶೇಷಾಚಲ, ಬಿಆರ್ಸಿ ಅಧಿಕಾರಿ, ಪೊಲೀಸ್ ಗಂಗಣ್ಣ, ಶಿಕ್ಷಕರಾದ ತಾರಾ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಬೊಮ್ಮನಕಟ್ಟೆ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ 355ನೇ ಆರಾಧನಾ ಮಹೋತ್ಸವವು ಇಂದಿನಿಂದ 31ರವರೆಗೆ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ವತಿಯಿಂದ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಗಸ್ಟ್ 30ರಂದು ಭಾನುವಾರ ದ್ವಿತೀಯ ಅಂಗವಾಗಿ ಬೆಳಗ್ಗೆ 5:30ಕ್ಕೆ ಸುಪ್ರಭಾತ ಹಾಗೂ ನಿರ್ಮಲ್ಯ ವಿಸರ್ಜನೆ, 7ಕ್ಕೆ ಅಷ್ಟೋತ್ತರದೊಂದಿಗೆ ಕ್ಷೀರಾಭಿಷೇಕ ಸಹಿತ ಪಂಚಾಮೃತ ಅಭಿಷೇಕ, 10 ಗಂಟೆಗೆ ಪಾದಪೂಜೆಯೊಂದಿಗೆ ಕನಕಾಭಿಷೇಕ ಅರ್ಚನೆ ನಡೆಯಲಿದೆ. ಮಧ್ಯಾಹ್ನ 12ಕ್ಕೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಶ್ರೀ ಸರಸ್ವತಿ ವಿದ್ಯಾಲಯದ ವತಿಯಿಂದ ವೀಣಾ ವಾದನ ಕಾರ್ಯಕ್ರಮ, ಆಗಸ್ಟ್ 31ರಂದು ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗುರು ರಾಘವೇಂದ್ರ ರಾಯರ ವಿಶೇಷ ಅಲಂಕಾರ ರಾಜಬೀದಿ ಉತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಬಳಿಕ ಬೆಳಗ್ಗೆ 11 ಗಂಟೆಗೆ ಮಠದ ಪ್ರಕಾರದಲ್ಲಿ ಮಹಾರಥೋತ್ಸವ ನೆರವೇರಲಿದೆ. ಸಂಜೆ 5 ಗಂಟೆಗೆ ಇಂಪು ಮ್ಯೂಸಿಕಲ್ ಕ್ರಿಯೇಟರ್ಸ್ ವತಿಯಿಂದ ದಾಸವೈಭವ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ವ್ಯವಸ್ಥಾಪಕರಾದ ಧೀರೇಂದ್ರ ಆಚಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಥಮ PUC ಹಾಗೂ ಸಾಮಾನ್ಯ ಪದವಿ ಕೋರ್ಸ್ ವ್ಯಾಸಂಗ ಮಾಡುತ್ತಿರುವ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ 2026-27 ಸಾಲಿನ ಸಾಂದೀಪನಿ ಶಿಷ್ಯ ವೇತನ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ನಿರ್ವಹಣಾ ವೆಚ್ಚವಾಗಿ 15,000 ರೂಗಳನ್ನು ನೀಡಲಾಗುವುದು. CET, NEET ಸೇರಿದಂತೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ಮೂಲಕ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ 2.3 ಭಾಗದ ಮೊತ್ತವನ್ನು ಮರುಪಾವತಿ ಮಾಡಲಾಗುವುದು. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಗಳಾಗಿದ್ದು ಚಾಲ್ತಿಯಲ್ಲಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ ಹೊಂದಿರಬೇಕು. ವೃತ್ತಿಪರ ಕೋರ್ಸ್ಗಳಿಗೆ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಕಾಮೆಟ್ ಕೆ ಅಡಿಯಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗೆ ಅರ್ಹರಾಗಿರುವುದಿಲ್ಲ. ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ, NCPI ಅಡಿಯಲ್ಲಿ ನೋಂದಾವಣೆ ಆಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8029605888 ಈ ನಂಬರನ್ನು ಸಂಪರ್ಕಿಸಬಹುದು ಅಥವಾ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿಗಳ ಕಚೇರಿಯನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿಸಿಕೊಂಡಿರುವ ಜಿಲ್ಲೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸಲಾಗುವುದು. ಅರ್ಹ ಕಾರ್ಮಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈವರೆಗೆ ಸುರಕ್ಷತಾ ಕಿಟ್ ಪಡೆದಿರುವ ಮಿಷನ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಪೇಂಟಿಂಗ್ ಹಾಗೂ ಪ್ಲಂಬಿಂಗ್ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವವರು ನೋಂದಾಯಿತ ಫಲಾನುಭವಿಗಳಿಗೆ ಈ ಕಿಟ್ಗಳನ್ನು ನೀಡಲಾಗುತ್ತದೆ. ಅರ್ಹ ಕಾರ್ಮಿಕರು ತಮ್ಮ ತಾಲೂಕಿನ ಸಂಬಂಧಿಸಿದ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರ ನೋಂದಾವಣೆ ಗುರುತಿನ ಚೀಟಿ, ಫಲಾನುಭವಿಗಳ ಆಧಾರ್ ಕಾರ್ಡ್ ಹಾಗೂ ಸುರಕ್ಷತಾ ಕಿಟ್ ಪಡೆದಿರುವುದಿಲ್ಲವೆಂಬ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ದಾಖಲೆಗಳನ್ನು ಸಲ್ಲಿಸಲು September 10 ಕೊನೆಯ ದಿನಾಂಕವಾಗಿದೆ ಎಂದು ಉಪವಿಭಾಗದ ಕಾರ್ಮಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮ್ ಯೋಜನೆಯಡಿ ಬೆಳೆ ಸಾಲ ಪಡೆದ ರೈತರಿಗೆ ನೋಂದಾವಣೆ ಅವಧಿಯನ್ನು 31 August ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಸರ್ಕಾರದಿಂದ ಆಯ್ಕೆಯಾದ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಸಹಯೋಗದಲ್ಲಿ ಈ ಯೋಜನೆ ಜಾರಿಯಾಗಿದ್ದು, ಭತ್ತ ರಾಗಿ ಬೆಳೆಗಳಿಗೆ ನೋಂದಾವಣೆ ಮಾಡಿಕೊಳ್ಳಲು 14 August ಕೊನೆಯ ದಿನಾಂಕವಾಗಿತ್ತು. ರೈತರಿಗೆ ಅನ್ವಯವಾಗುವಂತೆ 31 August ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಬೆಳೆ ಸಾಲ ಪಡೆದ ರೈತರು ಈ ವಿಮಾ ಯೋಜನೆಯಡಿ ಭಾಗವಹಿಸಲು ಇಚ್ಛಿಸದಿದ್ದರೆ ನೋಂದಾವಣೆಯ ಕೊನೆಯ ದಿನಾಂಕಕ್ಕೆ 7 ಮುಂಚಿತವಾಗಿ ಲಿಖಿತ ಮುಚ್ಚಳಿಕೆ ಪತ್ರ ಸಲ್ಲಿಸಿ ಯೋಜನೆಯಿಂದ ಹೊರಗುಳಿಯಬಹುದು. ಸಾಲ ಪಡೆಯದ ರೈತರು ಪಾಣಿ ಅಥವಾ ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್ ಅಥವಾ ಹಣಕಾಸಿನ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
7: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
8: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
7: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.

0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ವಿ, ಅದೇನೆ ಆಲದ ಮರ. ದೊಡ್ಡ ಆಲದ ಮರ ಅಂತ ಕೂಡ ಕರೀತಾರೆ. ಹಾಗೆ ಈ ಮರದ ವಿಶೇಷತೆ ಏನು, ಯಾಕೆ ಇದು ವೈಜ್ಞಾನಿಕವಾಗಿ ಇಷ್ಟು ವರ್ಷಗಳ ಕಾಲ ಬಾಳ ಬಲ್ಲದು ಅಂತ ಕೂಡ ತಿಳಿಸ್ಕೊಡ್ತಾ ಇದೆ. ಹಾಗೆಯೇ ವಿಶೇಷವಾಗಿ ಈ ಆಲದ ಮರದ ಬೇರುಗಳು ನೆಲದೊಳಗೆ ಇಳಿಯುವ ಕಾಂಡಗಳಿಂದ ಇಳಿ ಬೀಳುವ ಗಾಳಿ ಬೇರುಗಳು ಸಹ ಆಲದ ದೀರ್ಘಾಯುಷದಲ್ಲಿ ಭಾಗಿಯಾಗಿದೆ. ನೋಡಿ, ಸುಮಾರು 80-90 ದಶಲಕ್ಷ ವರ್ಷಗಳಷ್ಟು ಹಿಂದೆ ವಿಕಾಸ ಆಗಿರಬಹುದು ಅಂತ ಹೇಳಲಾಗುತ್ತೆ. ಈ ಆಲದ ಸಂಕುಲವು ಸುಮಾರು 0.8 ಮಿಲಿಯನ್ ವರ್ಷಗಳ ಹಿಂದೆ ತಮ್ಮ ಸಂಖ್ಯಾಬಲದ ಅಡಚಣೆಯನ್ನ ಎದುರಿಸಿದೆ. ಫೈಕಸ್ ಅಥವಾ ಫಿಗ್ ಜಾತಿಯ ಮರಗಳಲ್ಲಿ ಆಲದ ಮರಕ್ಕೆ ವಿಶೇಷ ಸ್ಥಾನವಿದೆ. ಇದು ಕೇವಲ ದೊಡ್ಡದು ಅನ್ನೋ ಸಂಗತಿಯಷ್ಟೇ ಅಲ್ಲ, ಇದರ ಸಮುದಾಯಿಕ ಸಹಚಾರ್ಯದಿಂದ, ಆಲದ ಮರದ ಕೆಳಗೆ ನೆರಳಿನ ಅನುಕೂಲದಿಂದ ಅದನ್ನ ಹಲವರು ಚರ್ಚೆ ಮಾಡ್ತಾರೆ, ಸಮಾರಂಭಗಳಿಗೆ ಬಳಸ್ಕೊಳ್ತಾರೆ. ಅದರಲ್ಲೂ ಹಿಂದೆ ಸಮುದಾಯ ಭವನಗಳು ಇಲ್ಲದಂತಹ ಕಾಲದಲ್ಲಂತೂ ಆಲದ ಮರದ ನೆರಳು ಸಮುದಾಯಕ್ಕೊಂದು ವರವೇನೇ ಆಗಿತ್ತು. ಮುಂಬೈ ಷೇರುಪೇಟೆಯ ಮೊಟ್ಟ ಮೊದಲ ವಹಿವಾಟುಗಳು ಆರಂಭವಾದದ್ದು ಆಲದ ಮರದ ಕೆಳಗಿನಿಂದಲೇ ಅಂತ ಒಂದು ಮಾಹಿತಿ ಹೇಳುತ್ತೆ. ಈಗಲೂ ಹಲವಾರು ಊರುಗಳಲ್ಲಿ ಸಂತೆಗಳು ನಡೆಯೋದೇ ಆಲದ ಮರದ ತಾಣಗಳಲ್ಲಿ. ಇನ್ನು ರಾಜಕೀಯ ಚಿಹ್ನೆಯಾಗಿ ಆಲದ ಮರಕ್ಕೆ ಬಲು ದೊಡ್ಡ ಹೆಸರು. ರಾಮ ಮನೋಹರ್ ಲೋಹಿತ ಅವರ ನೇತೃತ್ವದಲ್ಲಿ 1950ರ ದಶಕದಲ್ಲಿ ಆರಂಭವಾದ ರಾಷ್ಟ್ರೀಯ ಸಮಾಜವಾದಿ ಪಕ್ಷಕ್ಕೆ ಆಲದ ಮರವು ಪಕ್ಷದ ಚಿಹ್ನೆಯಾಗಿತ್ತು. ಸಮಾಜವಾದಿ ಚಿಂತನೆಗಳ ಪ್ರತಿಮೆಯಾಗಿ ಹಲವಾರು ಪ್ರಕಟಣೆಗಳಲ್ಲಿ ಆಲವು ಬಳಕೆಯಾಗಿತ್ತು. ಈಗಲೂ ಸಹ ಅನೇಕ ಸಮಾಜವಾದಿ ಸಂಗತಿಗಳಲ್ಲಿ ಆಲದ ಮರ ಅದರ ಬೇರಿನಂತೆಯೇ ಭದ್ರವಾಗಿ ಪ್ರಾತಿನಿಧಿಕವಾಗಿ ಬಳಕೆಯಾಗ್ತಲೇ ಇದೆ. ಇನ್ನು ಕೇಳುಗರೆ, ಇಂಡೋನೇಷ್ಯಾ ರಾಷ್ಟ್ರೀಯ ಚಿಹ್ನೆಯಲ್ಲೂ ಸ್ಥಾನವನ್ನ ಪಡ್ಕೊಂಡಿದೆ ಈ ಆಲದ ಮರ. ಹೌದು, ಅತ್ಯಂತ ಗೌರವದ ಪಾತ್ರವನ್ನ ಪಡ್ಕೊಂಡಿದೆ. ಜಗತ್ತಿನ ಹತ್ತಾರು ದೊಡ್ಡ ಮರಗಳೆಲ್ಲ ಭಾರತದಲ್ಲೇ ಇದೆ. ಎಕರೆಗಳಷ್ಟು ವಿಶಾಲವಾಗಿ ಹರಡ್ಕೊಂಡು ಅಲ್ಲಲ್ಲಿ ಕಾಂಡಗಳನ್ನಿಟ್ಟು ಅವುಗಳ ಮೇಲೆಲ್ಲ ಮುಚ್ಚಳಿಕೆ ಅಂದ್ರೆ ಅವು ಒಂದಕ್ಕೊಂದು ಹತ್ತಿಕೊಂಡು ಬೆಳೆದು ಸಾಕಷ್ಟು ವೃಕ್ಷಗಳ ಗುಂಪು ಎನಿಸುವಂತೆ ಕಾಣುತ್ತೆ. ಈ ಸಂಗತಿಗಳಿಂದಲೇ ಜಾಗತಿಕವಾಗಿ ಹೆಸರು ಮಾಡಿದ ಹತ್ತಾರು ಆಲದ ಮರಗಳು ನಮ್ಮಲ್ಲಿದೆ. ಹಾಗಿದ್ರೆ ಈ ಆಲದ ಮರದ ವಿಶೇಷ ಸಂಗತಿಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮಗೆ ನೀಡ್ತೀನಿ, ಜೊತೆಗೆ ಯಾವೆಲ್ಲ ದೊಡ್ಡ ದೊಡ್ಡ ಆಲದ ಮರಗಳು ಇವೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ವೃಕ್ಷವಾಗಿರುವಂತಹ ಆಲದ ಮರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೆ. ಹಾಗೆ ಈ ಆಲದ ಮರದಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೆ. ಇನ್ನು ಈ ಆಲದ ಮರಗಳಲ್ಲಿ ಪ್ರಮುಖವಾದ ದೊಡ್ಡ ಆಲದ ಮರಗಳ ಬಗ್ಗೆ ಒಂದಿಷ್ಟು ಮಾತನಾಡೋದಾದ್ರೆ ಅದರಲ್ಲಿ ಮೊದಲನೇದು ತಿಮ್ಮಮ್ಮ ಮರಿಮಾನು. ಈ ಒಂದು ಮರ ಇರೋದು ಆಂಧ್ರ ಪ್ರದೇಶದಲ್ಲಿ. ಹೌದು ಕೇಳುಗರೆ, ಚಾವಣಿಯ ವಿಸ್ತಾರದಿಂದ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮರವೆಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತಹ ತಿಮ್ಮಮ್ಮ ಮರಿಮಾನು ಆಲದ ಮರ. ಇದು ಸುಮಾರು 19,107 ಚದರ ಮೀಟರ್ ವಿಸ್ತಾರವಾದ ಚಾವಣಿಯನ್ನ ಹೊಂದಿರುವ ಈ ಮರ ಅಡಿಯಲ್ಲಿ ಸುಮಾರು 20,000 ಜನರು ಏಕಕಾಲದಲ್ಲಿ ಇರಬಹುದಾಗಿದೆ. ಸ್ವಲ್ಪ ಯೋಚನೆ ಮಾಡಿ, 20,000 ಜನ ಒಟ್ಟಿಗೆ ಇರಬಹುದು ಅಂದ್ರೆ ಅಂದಾಜು ಎಷ್ಟು ಸಿಗ್ಬಹುದು, ಅಷ್ಟು ಅಗಲವಾಗಿ ಈ ಒಂದು ಆಲದ ಮರ ಇದೆ. 5 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವಂತ ಈ ಮರವನ್ನ ಕರ್ನಾಟಕದ ರಿಗ್ರೇಟ್ ಅಯ್ಯರ್ ಅವರು ಜನಪ್ರಿಯಗೊಳಿಸಿದಲ್ಲದೆ ಅದನ್ನ ಗಿನ್ನಿಸ್ ಪುಸ್ತಕ ದಾಖಲೆಗೆ ಸೇರುವಂತೆ ಮಾಡಿದ್ರು. 5 ಎಕರೆ ಒಂದೇ ಮರ ಇದೆ ಅಂದ್ರೆ ಆ ಮರ ಎಷ್ಟು ಬಲಿಷ್ಠವಾಗಿರ್ಬೇಕು, ಆ ಮರದ ಹಿಂದೆ ಎಂತ ಹಿನ್ನೆಲೆ ಇರಬೇಕು ಅಲ್ವಾ? ಖಂಡಿತವಾಗ್ಲೂ ಕೇಳುಕರೆ, ಈ ಆಲದ ಮರವು ಅನಂತಪುರ ಜಿಲ್ಲೆಯ ಕದರಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಹಾಗಿದ್ರೆ ಮತ್ತಿನ್ಯಾವ ಆಲದ ಮರ ಇದೆ ಅಷ್ಟು ದೊಡ್ಡದಾಗಿ ಅಂತ ನೀವು ಕೇಳದಾದ್ರೆ, ನೆಕ್ಸ್ಟ್ ಯಾವ್ದು ಗೊತ್ತಾ? ಆಂಧ್ರ ಮರದ ನಂತರ 2ನೇ ಸ್ಥಾನವನ್ನ ಗುಜರಾತಿನ ಕಬೀರ್ ವಾಟ್ ಪಡೆದುಕೊಂಡಿದೆ. ಇದು 17,520 ಚದರ ಮೀಟರ್ ವಿಸ್ತಾರದ ಚಾವಣಿಯನ್ನ ಹೊಂದಿರುವಂತ ಈ ಮರ ನರ್ಮದಾ ನದಿಯ ದ್ವೀಪದಲ್ಲಿ ಸಂತ ಕಬೀರ್ ಅವರು ಹಲ್ಲುಜ್ಜಿ ಎಸೆದ ಆಲದ ಕಡ್ಡಿಯಿಂದ ಹುಟ್ಟಿದ ಮರವೆಂಬ ನಂಬಿಕೆ ಕೂಡ ಇದ್ದು ಇದಕ್ಕೆ ಕಬೀರ್ ವಾಡ್ ಅನ್ನು ಹೆಸರು ಕೂಡ ಇದೆ. ಇದರ ಪುರಾತನ ಕಥನವು ತುಂಬಾ ಹಿಂದಕ್ಕೆ ಕೊಂಡೊಯ್ಯುತ್ತೆ. ಅದೇನ್ ಕತೆ ಇದೆ ಅರ್ಪಿತಾ ಈ ಆಲದ ಮರಕ್ಕೂ ಕಬೀರ್ ಅವ್ರಿಗೂ ಅಂತ ನೀವು ಕೇಳದಾದ್ರೆ, ಹಿಂದೊಮ್ಮೆ ಫೈಕಸ್ ಫಿಗ್ಗಳನ್ನ ಯುರೋಪಿಗೆ ಪರಿಚಯಿಸಿದಂತಹ ವ್ಯಕ್ತಿ ಅಲೆಕ್ಸಾಂಡರ್ ದೊರೆ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಕಂಡಿರಬಹುದಾದಂತ ಮರ ಇದೆ ಅನ್ನೋ ಅನುಮಾನಗಳು ಕೂಡ ಇದೆ. ಅಷ್ಟೊಂದು ವಿಶಾಲವಾದ ಮರದ ದಾಖಲೆಯನ್ನ ಆತ ಯುರೋಪಿಗೆ ಕಳಿಸಿದ್ದು ನರ್ಮದೆಯ ದಂಡೆಯ ಮರವಾಗಿದ್ದರಿಂದ ಅನುಮಾನಕ್ಕೆ ಪೂರಕ ಸಾಕ್ಷಿಗಳು ಇವೆ. ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಪರಿಶೋಧಕ ಫ್ಲೋರ್ಬ್ಸ್ ಅವರಿಂದ 1772 ಇದು ಬೆಳಕಿಗೆ ಬಂದಿದೆ. ಏನು ಅಲೆಕ್ಸಾಂಡರ್ನ ಸೈನ್ಯಾಧಿಕಾರಿ ನಿಯರ್ಚಸ್ ನರ್ಮದೆಯ ತೀರದಲ್ಲಿ ಕಂಡ ಬೃಹತ್ ಮರದ ಆಧಾರದಿಂದ 2,300 ವರ್ಷಗಳಿಂದಲೂ ಇರುವ ಮರ ಅಂತ ನಂಬಿಕೆ ಕೂಡ ಇದೆ. ಹಾಗಾದ್ರೆ ಅತ್ಯಂತ ಪುರಾತನ ಮರ ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ಮರವನ್ನ. ಹಾಗಿದ್ರೆ ಈಗ ಎರಡು ಮರಗಳ ಪರಿಚಯ ಆಯ್ತು. ಹಳೆ ಮರ ಅಂದ್ರೆ ಮೊದಲನೇದು ತಿಮ್ಮಮ್ಮ ಮರಿಮಾನು, ಇದು ಆಂಧ್ರ ಪ್ರದೇಶದಲ್ಲಿರೋದು. ಎರಡನೇದು ಗುಜರಾತಿನ ಕಬೀರ್ ವಾಡ. ಅದಲ್ದಲೇ ಮೂರನೇ ಮರ ಕೂಡ ಇದೆಯಾ? ಇದರಷ್ಟೇ ದೊಡ್ಡಗಿರೋದು ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇದೆ. ಆ ಒಂದು ಆಲದ ಮರ ಏನಿದೆ ಅದು ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶದ ಲಕ್ನೋದ ಹತ್ತಿರ ಗಂಗಾ ನದಿಯ ಹತ್ತಿರದ ಹಳ್ಳಿಯಾದಂಥ ಮಾಜಿ ಎಂಬಲ್ಲಿರುವಂತಹ ಆಲದ ಮರ ಗುಜರಾತಿನ ಕಬೀರ್ ವಾಡಕ್ಕಿಂತ ಸ್ವಲ್ಪ ಸಣ್ಣದು. ಸಾಕಷ್ಟು ಮಾವಿನ ಮರಗಳ ತೋಪಿನಲ್ಲಿ ಮುಚ್ಚಿಕೊಂಡಿರುವಂತಹ ಈ ಮರ ಚಾವಣಿಯ ವಿಸ್ತಾರದಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗಿದ್ರೆ ಇನ್ನೊಂದಿಷ್ಟು ಮರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಕೂಡ ಇದೆ. ಅದು ಯಾವ್ಯಾವ ಮರ, ಹಾಗೆ ಈ ಆಲದ ಮರದಲ್ಲಿರುವಂತಹ ಔಷಧೀಯ ಗುಣಗಳ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲದ ಮರದ ಬಗ್ಗೆ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದೆ. ಅದರಲ್ಲೂ ಈ ಒಂದು ತಿಮ್ಮಮ್ಮ ಮರಿಮಾನು ಆಲದ ಮರ ಏನಿದೆ, ಇಡೀ ಭಾರತದಲ್ಲಿ ಅಂದ್ರೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮರ ಅಂತ ಕೂಡ ಹೇಳಲಾಗಿದೆ. ಅದಾದ್ಮೇಲೆ ಕಬೀರ್ ವಾಡಾ ಗುಜರಾತ್ ಅಲ್ಲಿರುವಂತದ್ದು, ಇನ್ನು ಅದಾದ ಮೇಲೆ ಉತ್ತರ ಪ್ರದೇಶದ ಮಾಜಿಯಲ್ಲಿರುವುದು. ಇದು ಟಾಪ್ 3 ಮರಗಳಾಗಿದ್ದು, ಇನ್ನು ಕೋಲ್ಕತ್ತಾದ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ರಾಷ್ಟ್ರೀಯ ಸಸ್ಯೋದ್ಯಾನದಲ್ಲಿರುವ ಜನಪ್ರಿಯ ದೊಡ್ಡ ಆಲದ ಮರಕ್ಕೆ ವಿಸ್ತಾರದ ದೃಷ್ಟಿಯಲ್ಲಿ 4ನೇ ಸ್ಥಾನ ಸಿಕ್ಕಿದೆ. ಈ ಮರ ಸುಮಾರು 4.67 ಎಕರೆ ವಿಸ್ತಾರದಲ್ಲಿ ಹರಡಿಕೊಂಡಿರುವ ದಾಖಲೆಗಳಿವೆ. ಹಾಗೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಮರ ಇದೆ. ಕಂಡ್ರೆ ನೀವೆಲ್ಲರೂ ಕೂಡ ಕೇಳಿರ್ಬೋದು, ಬೆಂಗಳೂರು ಹತ್ರ ಇರುವಂತಹ ದೊಡ್ಡ ಆಲದ ಮರ ಅಂತ. ಹೌದು, ಬೆಂಗಳೂರಿನ ಹೊರವಲಯದ ದೊಡ್ಡ ಆಲದ ಮರ. ಬೆಂಗಳೂರು ಮೈಸೂರು ರಸ್ತೆಯ ಹತ್ತಿರದಲ್ಲಿರುವಂತಹ ಹೊರವಲಯದಲ್ಲಿರುವ ಈ ಒಂದು ಮರ ಸುಮಾರು 3 ಎಕರೆ ವಿಸ್ತಾರವಾಗಿದೆ. ಇದರ ವಯಸ್ಸು ಅಂದಾಜು 400 ವರ್ಷಗಳು ಅಂತ ಹೇಳಿ ನಂಬಲಾಗಿದೆ. ಅಪಾರ ಸಂಖ್ಯೆಯ ಮಂಗಗಳು ಅಲ್ಲದೆ ಸಾಕಷ್ಟು ಹಕ್ಕಿಗಳ ಆಶ್ರಯ ತಾಣ ಆಗಿರುವಂತಹ ಈ ಮರವನ್ನು ದಿನಾಲೂ ಸಾವಿರಾರು ಜನ ಭೇಟಿ ಮಾಡ್ತಾರೆ. ವಾರಾಂತ್ಯದಲ್ಲಂತೂ ಇದೊಂದು ಜನಪ್ರಿಯ ಪ್ರವಾಸಿ ಪ್ರದೇಶನೇ ಆಗೋಗಿದೆ. ಅಲ್ಲದೆ ಬೆಂಗಳೂರಿನ ಉತ್ತರಕ್ಕೆ ಜೆಕೆವಿಯ ಒಳಗೆ ವಿದ್ಯಾರಣ್ಯಪುರದ ಗಡಿಯ ಹತ್ತಿರದಲ್ಲಿ ಸುಮಾರು 1 ಎಕರೆಯಷ್ಟು ವಿಸ್ತಾರವನ್ನ ಹೊಂದಿದ ಮರವಿದೆ. ಅದರಲ್ಲಿ ಒಮ್ಮೆ ಸರಿಸುಮಾರು 350 ಹೆಚ್ಚು ಹೆಜ್ಜೆನಿನ ಗೂಡುಗಳು ಇತ್ತು ಅಂತ ಒಂದು ವರದಿ ಹೇಳುತ್ತೆ. ಆದ ಕಾರಣದಿಂದಲೇ ಅದರ ಅಡಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಕೀಟ ವಿಜ್ಞಾನಿಗಳ ಸಮಾವೇಶವೊಂದು 80 ಅಥವಾ 90 ದಶಕದಲ್ಲಿ ಜರುಗಿತ್ತು. ಇನ್ನು ಕೇಳುಗರೆ, ಈ ಆಲದ ಮರ ರಾಷ್ಟ್ರೀಯ ವೃಕ್ಷವಾಗಿದ್ದು ಹೇಗೆ, ಯಾವಾಗ ಅಂತ ನೀವು ಕೇಳೋದಾದ್ರೆ, ನಮ್ಮ ದೇಶವು 1950 ಆಲದ ಮರವನ್ನು ರಾಷ್ಟ್ರೀಯ ವೃಕ್ಷವನ್ನಾಗಿ ಘೋಷಿಸಿತು. ಭಾರತೀಯ ಸಂಸ್ಕೃತಿಯ ಸಹಬಾಳ್ವಿ ಹಾಗೂ ಐಕ್ಯತೆಯ ಸಂಕೇತವಾಗಿ ಆಲವನ್ನು ರಾಷ್ಟ್ರದ ಹೆಮ್ಮೆಯಾಗಿ ಪರಿಗಣಿಸಿದ್ರು. ನಮ್ಮ ದೇಶದ ದಾರ್ಶನಿಕ ಹಾಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನ ಆಲದ ಮರ ಪ್ರತಿನಿಧಿಸುವ ಬಗ್ಗೆ ಅದನ್ನ ಪಾರಂಪರಿಕ ಗೌರವದಿಂದ ಕೂಡ ಕಾಣಲಾಗುತ್ತೆ. ಬಹಳ ಮುಖ್ಯವಾಗಿ ಇದರ ವಿಶಾಲತೆ, ಇನ್ನು ದೀರ್ಘಕಾಲದ ಜೀವನ ಹಾಗೆ ಗಟ್ಟಿಮುಟ್ಟಾದ ಕಾಂಡ ಬೇರುಗಳ ಸಮೂಹ, ಇನ್ನು ದಟ್ಟ ನೆರಳು ಸಹಸ್ರಾರು ಜನ ಜೀವಿಗಳಿಗೆ ಕೊಡುವ ನೆಲೆಯನ್ನ ಗಮನದಲ್ಲಿ ಇರಿಸಿಕೊಂಡು ಇದಕ್ಕೆ ಗೌರವವನ್ನ ಪ್ರದಾನ ಮಾಡಲಾಗಿದೆ. ಇದರ ದೀರ್ಘಕಾಲದ ಬದುಕು ಇದನ್ನ ಹೆಚ್ಚು ಕಡಿಮೆ ಅಮರವನ್ನಾಗಿಸಿದೆ. ಹಾಗೆ ಕೇಳುಗರೆ, ಈ ಆಲದ ಮರದಲ್ಲಿ ಔಷಧೀಯ ಗುಣಗಳು ಕೂಡ ಇದೆ. ಹೌದು, ಭಾರತೀಯ ಸಮುದಾಯಗಳಿಗೆ ಮರಗಳ ತಿಳಿವಳಿಕೆಯಲ್ಲಿ ಪುರಾತನವಾದ ಇತಿಹಾಸ ಹೊಂದಿರುವಂತಹ ಆಲ ಇಲ್ಲಿನ ಆರೋಗ್ಯದ ಪಾಲನೆಯನ್ನ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಹಾಗೆ ಆಯುರ್ವೇದ ಗ್ರಂಥಗಳು ಆಲವನ್ನ ಅತ್ಯಂತ ವಿವರವಾದ ಸಂಗತಿಗಳಿಂದ ದಾಖಲಿಸಿದೆ. ಇನ್ನು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ವೈದ್ಯರಲ್ಲೊಬ್ಬರಾದಂಥ ಚರಕರು ಆಲದ ಮೂತ್ರ ಸಂಬಂಧಿತ ಚಿಕಿತ್ಸೆಗಳನ್ನ ದಾಖಲಿಸಿದ್ದಾರೆ. ಈ ಆಲದ ಕಡ್ಡಿಗಳನ್ನ ದಂತ ರಕ್ಷಣೀಯ ಹಿತದಲ್ಲಿ ಬಳಸುವ ಬಗ್ಗೆ, ಇನ್ನು ಆಲದ ತೊಗಟೆಗಳನ್ನ ಕಷಾಯವನ್ನ ಮಾಡಿ ಕುಡಿಬಹುದು, ಅದರಿಂದಲೂ ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ಕೂಡ ವೈದ್ಯರೇ ಹೇಳ್ತಾರೆ. ಈ ಆಲದ ಮರದ ಹಾಲನ್ನ ನೇರವಾಗಿ ಗಾಯಗಳ ಮೇಲೂ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ನೋಡಿ, ಈ ಆಲದ ಮರ ಎಷ್ಟೊಂದು ವಿಶೇಷವಾಗಿದೆ ಅಲ್ವಾ? ಖಂಡಿತವಾಗ್ಲೂ. ಹಾಗೆ ಕೇಳುಗರೆ, ನಮಗೆ ಈ ಆಲದ ಮರದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಿರೋರು ಡಾಕ್ಟರ್ TS ಚನ್ನೇಶ್ ಅವರು. ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಧನ್ಯವಾದವನ್ನ ತಿಳಿಸ್ತಾ, ನಮ್ಮ ಭಾರತೀಯ ವೃಕ್ಷದ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ವಿಶೇಷವಾದ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಪರಿಸರ ಪರಿಚಯ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ RJ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಒಬ್ಬೊಬ್ರು ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನೇಚರ್ ರಿಲೇಟೆಡ್ ಪ್ಲೇಸ್ಗೆ ಹೋದ್ರೆ, ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳು, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಥಳಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟ್ರಾವೆಲಿಂಗ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತಲ್ವಾ? ಹಾಗೆಯೇ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ದೂರನೇ ಹೋಗಬೇಕು ಅಂತಿಲ್ಲ. ಮನೆ ಹತ್ತಿರದಲ್ಲ ಎಷ್ಟೊಂದು ಪ್ಲೇಸಸ್ ಇರುತ್ತೆ. ಕೆಲವೊಂದ್ಸರ್ತಿ ನಮ್ಮ ಮನೆ ಹತ್ತಿರ ಇರೋ ಹಿಡನ್ ಪ್ಲೇಸ್ಗಳು ನಮಗೆ ಗೊತ್ತೇ ಇರೋದಿಲ್ಲ, ಈ ಥರದ್ದು ಒಂದು ಪ್ಲೇಸ್ ಇದೆಯಾ ಅಂತ ಹೇಳಿ ಅನಿಸ್ತಿರುತ್ತಲ್ವಾ? ಸೊ ಹಾಗಾಗಿ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಹೋಗ್ತಾ ಇರಬೇಕು. ಯಾಕೆ ಗೊತ್ತಾ? ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ನಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು. ಇವತ್ತು ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನಾನಿವತ್ತು ನಿಮ್ಗೆ ಯಾವ ಪ್ಲೇಸಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೈನ ಧರ್ಮದ ಒಂದು ಬಸದಿ ಬೆಟ್ಟ ಇದಾಗಿದೆ. ಹಾಗೆ ಈ ಬೆಟ್ಟದ ತಪ್ಪಲಿನಲ್ಲಿ ಜೈನ ಆಚಾರ್ಯ ಶಾಂತಿ ಸಾಗರ್ ಅವರಿಗೆ ಸಮರ್ಪಿತವಾದಂತಹ ಗುರು ಮಂದಿರ ಇದೆ. ಇದು 81 ಅಡಿ ಎತ್ತರದಲ್ಲಿ ಇದೆ. ಈ ದೇವಾಲಯವನ್ನ ಪಿಂಚಿ ದೇವಾಲಯ ಅಥವಾ ನವಿಲು ದೇವಾಲಯ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ನೀವು ಒನ್ ಡೇ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಹೋಗುವಂತಹ ಸ್ಥಳ ಇದು ಅಂತಲೇ ಹೇಳಬಹುದು. ಸೊ ಹಾಗಿದ್ರೆ ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಪ್ಲೇಸ್ನ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಹೇಳಿಕೆ ನಮ್ಮ ಜೊತೆ ಇವತ್ತು ಲಕ್ಷ್ಮಿಯವರು ಇದ್ದಾರೆ. ಸೊ ಹಾಗಿದ್ರೆ ಲಕ್ಷ್ಮಿಯವ್ರನ್ನ ಮಾತಾಡ್ಸೋಣ. ಹಾಗೆ ತುಮಕೂರಿನಲ್ಲಿರುವಂತಹ ಈ ಒಂದು ಮಂದಾರಗಿರಿ ಎನ್ನುವಂತಹ ಜೈನ ಬಸದಿಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇದೊಂದು ಜೈನ ಬಸದಿಯಾಗಿದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದೆ. ಇನ್ನು ಈ ಒಂದು ಪ್ಲೇಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ಲಕ್ಷ್ಮಿ ಅವರು ಇದ್ದಾರೆ. ಹಾಗಿದ್ರೆ ಲಕ್ಷ್ಮಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ಒಂದು ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ.
1: ತುಮಕೂರು ಡಿಸ್ಟಿಕ್ ಅಲ್ಲಿ ಇರುವ ಪಂಡಿತನಹಳ್ಳಿಯಲ್ಲಿರುವ ಮಂದಾರಗಿರಿ ಜೈನ್ ಟೆಂಪಲ್ ದ್ವಾರದಿಂದ ಒಳಗಡೆ 1 ಕಿಲೋಮೀಟರ್ ನಾವು ನಡ್ಕೊಂಡು ಹೋದ್ವಿ ಅಂತ ಅಂದ್ರೆ ನಮಗೆ ಮಂದಾರಗಿರಿ ಸಿಗುತ್ತೆ. ಈ ಮಂದಾರಗಿರಿಯಲ್ಲಿ ನಾವು ನೋಡ್ಬೇಕಾಗಿರೋದು ಮಂದಾರಗಿರಿ ಜೈನ್ ಟೆಂಪಲ್, ಪಿಕಾಕ್ ಟೆಂಪಲ್ ಅಂತಾನೆ ಫೇಮಸ್ ಆಗಿರುವ ಗುರು ಮಂದಿರ, ಹಿಲ್ ಟಾಪ್ ಟ್ರೆಕ್ ಅಂದ್ರೆ 450 ಸ್ಟೆಪ್ಸ್ ನ ಹತ್ಕೊಂಡು ಬ್ಯೂಟಿಫುಲ್ ಸೀನರಿನ ನೋಡ್ಕೊಂಡು ಅದ್ರ ಹಿಂದೆನೆ ನಾವು ಮೈದಾಲ ಲೇಕ್ ನ ಸಹ ನೋಡ್ತೀವಿ. ಪಿಕಾಕ್ ಟೆಂಪಲ್ ನ ನೋಡೋದಿಕ್ಕೆ ನಾವು ಎಂಟ್ರಿ ಫೀನ ಪೇ ಮಾಡ್ಬೇಕು. ಒಬ್ಬರಿಗೆ ಬರೀ 10 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕ್ಯಾಶ್ ಮತ್ತೆ UPI ಎರಡೂ ಸಹ ಅವೈಲಬಲ್ ಇರುತ್ತೆ. ಎಂಟ್ರಿ ಹಾಕ್ತಿದ್ದಂಗೆ ನಮ್ಗೆ ಮಾನಸ ಸ್ತಂಭ ಕಾಣಿಸುತ್ತೆ. ಒಳಗಡೆ ಹೋಗ್ತಿದ್ದಂಗೆ ಮೊದಲು ನಾವು ನೋಡೋದೆ ಭಗವಾನ್ ಚಂದ್ರಪ್ರಭಾ ಅವರ ಮೂರ್ತಿ ಕಾಣಿಸುತ್ತೆ. ಈ ಮೂರ್ತಿಯನ್ನ ತುಂಬಾ ರೀಸೆಂಟ್ ಆಗಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಮತ್ತೆ ಈ ಮೂರ್ತಿ 6.4 ಮೀಟರ್ ಹೈಟ್ ಇದೆ. ಈ ಚಂದ್ರಪ್ರಭಾ ಮೂರ್ತಿ ಮುಂದೆ ನಾವು ಈ ವಿಶೇಷವಾದದ್ದನ್ನ ನೋಡ್ತೀವಿ. ಹಸು ಹುಲಿಯ ಮರುಗೆ ಹಾಲನ್ನ ಕುಡಿಸ್ತಾ ಇರುವಂತಹ ದೃಶ್ಯ, ಮತ್ತೆ ಹುಲಿ ಹಸುವಿನ ಮಗುವಿಗೆ ಹಾಲನ್ನ ಕುಡಿಸ್ತಾ ಇರುವ ದೃಶ್ಯವನ್ನ ನಾವಿಲ್ಲಿ ನೋಡ್ತೀವಿ. ಇದರ ಅರ್ಥವನ್ನ ನಾವು ತಿಳ್ಕೊಂಡಂತ ಹೋಗ್ತಾ ಇದ್ದಂಗೆ ನಮಗೆ ಏನು ತಿಳಿಯುತ್ತೆ ಅಂತ ಅಂದ್ರೆ, ತುಂಬಾ ವಿಶೇಷವಾದದ್ದನ್ನ ಎಲ್ಲರೂ ತಿಳ್ಕೊಳ್ಳೇಬೇಕಾದಂತಹ ದೃಶ್ಯ ಇದು. ಈ ಭೂಮಿ ಮೇಲೆ ಇರುವ ಯಾವುದೇ ಪ್ರಾಣಿ ಪಕ್ಷಿ ಆಗಲಿ ಎಲ್ಲ ಒಂದೇ ಅನ್ನೋದನ್ನ ಇದು ಸೂಚನೆಯನ್ನ ನಮಗೆ ಕೊಡ್ತಿದೆ. ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಧರ್ಮ ಇಲ್ಲ ಅಂತ ನಮಗೆ ಕಣ್ ತುಂಬಾ ತೋರಿಸಿಕೊಳ್ಳುವಂತಹ ದೃಶ್ಯ ಇದು. ಈ ರೀತಿ ನಮಗೆ ಅರಿವನ್ನ ಮೂಡಿಸೋದಕ್ಕೋಸ್ಕರ ಈ ದೃಶ್ಯವನ್ನ ಕೆತ್ತನೆಯನ್ನ ಮಾಡಿಸಿದ್ದಾರೆ. ನೆಕ್ಸ್ಟ್ ನಾವು ಒಳಗಡೆಯಿಂದಾನೇ ನಡ್ಕೊಂಡು ಹೋದ್ರೆ ನಮಗೆ ತುಂಬಾ ಅದ್ಭುತವಾದ ಪಿಕಾಕ್ ಟೆಂಪಲ್ ಕಾಣಿಸುತ್ತೆ. ಇದನ್ನ ಗುರು ಮಂದಿರ ಅಂತ ಕರೀತಾರೆ. ಪಿಕಾಕ್ ಟೆಂಪಲ್ದು ಹೈಟ್ ನೋಡೋದಾದ್ರೆ 81 ಫೀಟ್ ಇದೆ. ಇದ್ರ ಒಳಗಡೆ ನಾವು ಹೋದ್ರೆ 108ನೇ ಶ್ರೀ ಶಾಂತಿ ಸಾಗರ ಮಹಾರಾಜ್ ಅವರ ಜೀವನ ಚರಿತೆಯನ್ನ ಇಲ್ಲಿ ಕಂಪ್ಲೀಟ್ ಡೀಟೈಲ್ಡ್ ಆಗಿ ನೀಟಾಗಿ ಪೇಂಟಿಂಗ್ ನ ಮಾಡಿಸಿರ್ತಾರೆ. ನಾವು ಅದನ್ನ ನೋಡ್ಬೋದು. ಮತ್ತೆ ಇಲ್ಲಿ ಧ್ಯಾನವನ್ನು ಸಹ ಮಾಡ್ಬೋದು. ಈ ಮಂದಿರವನ್ನ ನವಿಲುಗೆರೆಯನ್ನ ಹೋಲುವಂತೆ ಈ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಸಹ ರೀಸೆಂಟ್ ಆಗಿ ಮಾಡಿರೋದು. ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಹೋಗೋದೆ ಬಸತಿ ಬೆಟ್ಟ. ಈ ಬೆಟ್ಟಗೆ ನಾವು ಗುರು ಮಂದಿರದಿಂದ ಆಚೆ ಬಂದು ಸ್ಟ್ರೈಟ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಜಸ್ಟ್ 5 ಮಿನಿಟ್ಸ್ ನಾವು ನಡ್ಕೊಂಡು ಹೋದ್ವಿ ಅಂದ್ರೆ ನಮಗೆ ಇಲ್ಲಿ ದ್ವಾರ ಸಿಗುತ್ತೆ.
0: ಓಕೆ, ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀರಾ ಲಕ್ಷ್ಮಿ ಅವರೇ. ನಿಮ್ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಈ ಒಂದು ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಬೆಟ್ಟದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಬೆಟ್ಟದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆಯೇ ಈ ಒಂದು ಮಂದಾರಗಿರಿ ಬೆಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಲಕ್ಷ್ಮಿ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಲಕ್ಷ್ಮಿ ಅವರ ಜೊತೆ ಮಾತನ್ನು ಮುಂದುವರಿಸೋಣ. ಹಾಗೆ ಮಂದಾರಗಿರಿ ಬೆಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ.
1: ಈ ಬಸದಿ ಬೆಟ್ಟನ ಹತ್ತೋದಕ್ಕೆ ನಾವು ಸ್ಟೆಪ್ಸ್ ಅಲ್ಲಾದ್ರೂ ಹೋಗ್ಬೋದು, ಇಲ್ಲ ಅಂತ ಅಂದ್ರೆ ವೆಹಿಕಲ್ ಇತ್ತು ಅಂತಾನೆ ಬೆಟ್ಟದ ಮೇಲೆವರೆಗೂ ವೆಹಿಕಲ್ ಅಲ್ಲೇ ಹೋಗ್ಬೋದು. ಸ್ಟೆಪ್ಸ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ 450 ಸ್ಟೆಪ್ಸ್ ನ ಹತ್ಕೊಂಡು ನಾವು ಹೋಗ್ಬೇಕಾಗಿರುತ್ತೆ. 30 ಮಿನಿಟ್ಸ್ ಅಲ್ಲೇ ನಾವು ಬೆಟ್ಟನ ಹತ್ಕೊಂಡು ಹೋಗ್ಬೋದು. ಈ ಬೆಟ್ಟವನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ತುಂಬಾನೇ ಸೀನರಿಗಳನ್ನ ನಾವಿಲ್ಲಿ ನೋಡ್ತೀವಿ. ಈ ಬೆಟ್ಟ ಮೊನೊಲಿಥಿಕ್ ಹಿಲ್ ಅಂದ್ರೆ ಏಕಶಿಲಾ ಬೆಟ್ಟ. ಈ ಬೆಟ್ಟದ ಮೇಲೆ ಗಂಗರ ಕಾಲಕ್ಕೆ ಸೇರಿದಂತಹ ದೇವಸ್ಥಾನಗಳು ಅಂದ್ರೆ ಜೈನ ಬಸತಿಗಳು ಇದರ ಮೇಲೆ ಇದಾವೆ. ಇಲ್ಲಿ ಇರುವ ಬಸತಿಗಳು 12ನೇ ಶತಮಾನಕ್ಕೆ ಸೇರಿದಂತಹ ಬಸತಿಗಳು. ಈ ಬೆಟ್ಟವನ್ನ ಹತ್ಕೊಂಡು ಮೇಲೆ ಹೋಗ್ತಿದ್ದಂಗೆ ನಮ್ಗೆ ಸ್ಲಿಪ್ಪರ್ ಸ್ಟ್ಯಾಂಡು ಸಿಗುತ್ತೆ. ಅಲ್ಲಿ ಬಿಟ್ಟು ಬರೀ ಕಾಲಲ್ಲಿ ನಾವು ಹೋಗ್ಬೇಕು. ಬೆಟ್ಟದ ಮೇಲೆ ಸಹ ಎಂಟ್ರಿ ಫೀನ ತಗೋತಾರೆ. ಒಬ್ರಿಗೆ 10 ರುಪೀಸ್ ನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸಹ ಕ್ಯಾಶ್ ಮತ್ತೆ UPI ಎರಡು ತಗೋತಾರೆ. ಒಳಗಡೆ ಬರ್ತಿದ್ದಂಗೆ ನಾವು ಸಭಾಮಂಟಪವನ್ನ ನೋಡ್ತೀವಿ. ಇದನ್ನ ತುಂಬಾನೇ ತುಂಬಾ ಅದ್ಭುತವಾದ ಮತ್ತೆ ಆಗಿನ ಕಾಲದಲ್ಲಿ ಸಭಾಮಂಟಪ ಯಾವ ರೀತಿ ಇತ್ತು ಅಂತ ಅಚ್ಚುಕಟ್ಟಾಗಿ ನಮ್ಗೆ ತೋರಿಸಿದ್ದಾರೆ. ಮತ್ತೆ ಸಭಾಮಂಟಪದಲ್ಲಿ ಯಾವುದೇ ಜಾತಿ ಭೇದ ಇರೋದಿಲ್ಲ ಅಂತ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಋಷಿ ಮುನಿಗಳು, ಸಾಮಾನ್ಯ ಜನರು ಮತ್ತೆ ಪ್ರಾಣಿ ಪಕ್ಷಿಗಳು ಎಲ್ಲವೂ ಈ ಸಭಾಮಂಟಪಕ್ಕೆ ಭಾಗವಹಿಸುತ್ತಿದ್ರು ಅಂತ. ಈ ಸಭೆಯನ್ನ ಅಶೋಕವನದ ಕೆಳಗಡೆ ತೀರ್ಥಂಕರು ಸಭೆಯನ್ನ ನಡೆಸ್ತಿದ್ರು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ದೇವಾಲಯಗಳು ಸುಮಾರು 1200 ಮತ್ತೆ 1300 ವರ್ಷ ಹಳೆಯ ದೇವಾಲಯಗಳು. ಮತ್ತೆ ಈ ಬಸದಿ ಬೆಟ್ಟದ ಒಳಗಡೆ ನಾವು 4 ಜೈನರ ದೇವಾಲಯವನ್ನ ನೋಡ್ತೀವಿ. ಆಚೆ ಬಂದ್ರೆ ಇಲ್ಲಿ ನಮ್ಗೆ ಮೈದಾಳ ಕೆರೆ ಕಾಣಿಸುತ್ತೆ.
0: ಓಕೆ, ಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಬಗ್ಗೆ, ಮಂದಾರಗಿರಿ ಬಸದಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರಿ. ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೂಡ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಮಂದಾರಗಿರಿ ಬೆಟ್ಟದ ಬಗ್ಗೆ, ಇಲ್ಲಿನ ವಿಶೇಷತೆಗಳ ಬಗ್ಗೆ ತಿಳಿಸ್ತಾ ಇದ್ರಲ್ವಾ. ಈ ಎಲ್ಲ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9660962790 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
4: ಓ, ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಹಂಗಾರೆ.
3: ಏನು, ಏನ್ ವಿಷಯ?
4: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ನಲ್ಲಿ

0: ಐಟಮ್ಸ್ ಕಾರ್ಪೊರೇಟ್ ಇಟ್ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ವರ್ಷದಲ್ಲಿ ಬರುವಂತಹ ಈ 12 ಮಾಸಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಹೊಂದಿವೆ. ಅದರಲ್ಲೂ ಶ್ರಾವಣ ಮಾಸ ಅಂತ ಅಂದರೆ ಸಾಕಷ್ಟು ಜನರಿಗೆ ಖುಷಿಯಾಗತ್ತೆ. ಯಾಕಪ್ಪ ಅಂದರೆ ಈ ಪ್ರಕೃತಿಯಲ್ಲಿ ಒಂದಿಷ್ಟು ಸೌಂದರ್ಯ ಹೆಚ್ಚಾಗತ್ತೆ. ಹಾಗೆ ಆ ಮಳೆಯ ಸಿಂಚನ, ಆ ವಾತಾವರಣದಲ್ಲಾಗುವಂತಹ ಬದಲಾವಣೆ, ಇವೆಲ್ಲವೂ ಕೂಡ ಶ್ರಾವಣ ಮಾಸ ತುಂಬ ಸುಂದರವಾಗಿ ಕಾಣಲಿಕ್ಕೆ ಕಾರಣವಾಗತ್ತೆ ಕೂಡ. ಶ್ರಾವಣ ಮಾಸವನ್ನು ಸಡಗರದ ಮಾಸ ಅಂತ ಕರೀತಾರೆ ಒಬ್ಬ ಮಹಾನ್ ಕವಿ. ಈ ಮಹಾನ್ ಕವಿಗೆ ಶ್ರಾವಣ ಅಂದರೆ ಸೃಜನಶೀಲತೆಯ ಸಂಕೇತ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಭೂಮಿ ಮತ್ತು ಶ್ರಾವಣವನ್ನು ಈ ಕವಿಗಳು ಅವರ ಒಂದು ಕಾವ್ಯದ ಮುಖ್ಯ ನೆಲೆಗಳನ್ನಾಗಿ ಕೂಡ ಮಾಡಿಕೊಂಡಿದ್ದಾರೆ. ಆ ಮಹಾನ್ ಕವಿ ಯಾರಪ್ಪ ಅಂದರೆ ಬೇಂದ್ರೆ ಅವರು. ಸ್ನೇಹಿತರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆರವರು. ಅಂದಾಗೆ ಬೇಂದ್ರೆ ಎಂಬ ಪದದ ಅರ್ಥವೇ ವೇದ. ವೇದಗಳನ್ನು ಅಭ್ಯಾಸ ಮಾಡಿದ ಜನರಿಗೆ ಪಾಠ ಹೇಳುತ್ತಿದ್ದ ಮನೆತನದಿಂದ ಬಂದ ಬೇಂದ್ರೆಯವರು ಸ್ವತಃ ವೇದಗಳ ಉಪಾಸಕರು. ವೇದದಲ್ಲಿ ನಾದಕ್ಕೆ ಮತ್ತು ಗಾಯತ್ರಿ ಮಂತ್ರಕ್ಕೆ ಜೊತೆಗೆ ಶ್ರುತಿಗೆ ಬಹಳ ಮಹತ್ವ. ಈ ಶ್ರುತಿಯ ಕಲ್ಪನೆ ಅವರ ಗರಿಯಿಂದ ಹಿಡಿದು ನಾಕು ತಂತಿ ಮತ್ತು ಮುಂದಿನ ಕವನ ಸಂಕಲನಗಳಲ್ಲೂ ಕೂಡ ವ್ಯಾಪಿಸಿದೆ. ಇಲ್ಲಿ ಶ್ರುತಿ ಎಂದರೆ 22 ಮನೆಗಳ ಸಂಗೀತದ ಸ್ವರಗಳು. ಅಷ್ಟೇ ಅಲ್ಲ, ಅದನ್ನು ಮೀರಿದಂತೆ ಒಂದು ಕಾವ್ಯ ಲಯ ಕೂಡ. ಅದಕ್ಕಿಂತ ಆಳವಾಗಿರುವ ಜೀವನವನ್ನು ಸದಾ ಕೇಳಿಸಿಕೊಳ್ಳುವ ಪ್ರತಿಭೆಯೇ ಶಕ್ತಿ. ನಾನಾಗಲೇ ಹೇಳಿದೆ ಸ್ನೇಹಿತರೆ, ಶ್ರಾವಣ ಮಾಸ ಅಂತ ಅಂದರೆ ಬೇಂದ್ರೆಯವ್ರಿಗೆ ಎಲ್ಲಿಲ್ಲದ ಇಷ್ಟ ಅಂತ. ವರಕವಿ ಬೇಂದ್ರೆಯವರು ಶ್ರಾವಣ ಮಾಸವನ್ನು ಹಲವು ಬಗೆಗಳಲ್ಲಿ ಧ್ಯಾನ ಮಾಡಿದ್ದಾರೆ. ಅವರ ಒಂದು 60 ವರ್ಷಗಳ ಕಾವ್ಯದ ಅನುಸಂಧಾನದಲ್ಲಿ ಶ್ರಾವಣ ಅವರಿಗೆ ಬಗೆ ಬಗೆಯಲ್ಲಿ ಗೋಚರಿಸಿದೆ. ಸಾಕಷ್ಟು ವಿಭಿನ್ನ ಪ್ರಕ್ರಿಯೆಗಳಲ್ಲಿ ಅವರು ಶ್ರಾವಣವನ್ನು ನೋಡಿದ್ದಾರೆ. ಅವರಿಗೆ ಶ್ರಾವಣ ಸೃಜನಶೀಲತೆಯ ಸಂಕೇತ. ಹಾಗೆ ನೋಡಿದ್ರೆ ಸ್ನೇಹಿತರೆ, ವಸಂತ ಋತುವಿಗಿಂತ ಶ್ರಾವಣ ಮಾಸವೇ ಬೇಂದ್ರೆಯವರಿಗೆ ಇಷ್ಟ ಆಗತ್ತೆ. ಅದಕ್ಕೆ ಹೇಳಿದ್ದು, ಈ ಮಾಸಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿವೆ. ಚೈತ್ರ ಮಾಸ ಒಂದು ರೀತಿಯಲ್ಲಿ ಸ್ಫೂರ್ತಿ ಆದರೆ ಶ್ರಾವಣ ಮಾಸ ಮತ್ತೊಂದು ರೀತಿಯಲ್ಲಿ ಸ್ಫೂರ್ತಿ ಆಗತ್ತೆ ಕವಿಪುಂಗ ಅವರಿಗೆ. ಶ್ರಾವಣ ಮಾಸದ ಬಗ್ಗೆ ಬೇಂದ್ರೆಯವರು ಸಾಕಷ್ಟು ಗೀತೆಗಳನ್ನು ರಚನೆ ಮಾಡಿದ್ದಾರೆ, ಜೊತೆಗೆ ಕವನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಬೇಂದ್ರೆಯವರ ಕಾವ್ಯದ ಬಗ್ಗೆ ಒಬ್ಬ ಪ್ರಸಿದ್ಧ ವಿಮರ್ಶಕರು ಈ ರೀತಿ ಹೇಳ್ತಾರೆ, ಬೇಂದ್ರೆಯವರ ಕಾವ್ಯ ತಿಳಿಯುವುದಲ್ಲ, ಅದು ಹೊಳೆಯುವುದು ಅಂತ ಹೇಳ್ತಾರೆ ಪ್ರಸಿದ್ಧ ವಿಮರ್ಶಕರಾದ ಅಮೂರರು. ಅಂದರೆ ಅವರ ಸಾಹಿತ್ಯದ ರಚನೆಯ ಓದು ಬೇಂದ್ರೆಯವರ ಒಂದು ರಚನೆ ಹೊಸ ಹೊಳಪನ್ನು ಮೂಡಿಸುತ್ತೆ, ಜೊತೆಗೆ ಅಗಾಧ ಕಲ್ಪನೆಯನ್ನು ಕೂಡ ಕೊಡತ್ತೆ. ಕನ್ನಡದಲ್ಲಿ ಶ್ರಾವಣವನ್ನ ಬೇಂದ್ರೆಯವರಷ್ಟು ಅಪ್ಪಿ ಕೊಂಡಾಡಿದ ಕವಿ ಮತ್ತೊಬ್ಬರಿಲ್ಲ. ಈ ಕಾರಣಕ್ಕೆ ಅಡಿಗರು ಬೇಂದ್ರೆ ಅವರನ್ನು ಶ್ರಾವಣದ ಕವಿ ಅಂತ ಕರೀತಾರೆ. ಬೇಂದ್ರೆಯವರ ಪಾಲಿಗೆ ಶ್ರಾವಣ ಬರೀ ಮಾಸವಲ್ಲ, ಅದೊಂದು ಋತುವಿಲಾಸ, ಹುಟ್ಟಿನ ಗುಟ್ಟನ್ನ ಕಂಡುಕೊಂಡ ಅನುಭವ, ವಿಸ್ಮಯ, ಸೌಂದರ್ಯ. ಬೇಂದ್ರೆ ಅವರಿಗೆ ಶ್ರಾವಣ ಮೆಚ್ಚಾದ ಬಗ್ಗೆ ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ನನ್ನ ಬಾಳುವೆಯೊಂದು ಶ್ರಾವಣದ ಹೆಗಲು, ಶ್ರಾವಣ ನನಗೆ ಹೊಸತನ್ನು ತರುತ್ತದೆ. ಹೀಗೆ ಶ್ರಾವಣದ ಹೊಸತನದ ಚೈತನ್ಯ, ಲಾಲಿತ್ಯ, ನಾವಿನ್ಯಗಳು ಬೇಂದ್ರೆಯವರ ಅನೇಕ ಕವಿತೆಗಳಲ್ಲಿ ಒಡಮೂಡಿವೆ. ಅಷ್ಟೇ ಅಲ್ಲದೆ ಬೇಂದ್ರೆಯವರು ಶ್ರಾವಣವನ್ನ ಶುಕ ಚೈತ್ರದ ಪಿಕ ಅಂತ ಕೂಡ ಕರೆದಿದ್ದಾರೆ. ಸರಿಸುಮಾರು 11 ಕವಿತೆಗಳಲ್ಲಿ ಶ್ರಾವಣವನ್ನ ವರ್ಣನೆ ಮಾಡಿದ್ದಾರೆ. ಪ್ರತಿಯೊಂದು ಕವಿತೆಯು ಅಗಾಧವಾದ ಅರ್ಥ ವಿಸ್ತಾರವನ್ನ ಹೊಂದಿದೆ ಸ್ನೇಹಿತರೆ. ಶ್ರಾವಣ ಬಂತು ಕಾಡಿಗೆ, ಈ ಕವಿತೆಯನ್ನು ಬೇಂದ್ರೆಯವರು ಮುಂಬೈ ಮಾರ್ಗದ ಕಂಡಾಲ ಘಟ್ಟದಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಶ್ರಾವಣ ಮಾಸದ ಸಮಯದಲ್ಲಿ ಕಂಡು ರಚನೆ ಮಾಡಿದಂತಹ ಗೀತೆಯಾಗಿದೆ. ಇದು 3 ರೀತಿಯ ಅವಲೋಕನವನ್ನು ಹೊಂದಿರುವ ವಿಶಿಷ್ಟ ಗೀತೆ ಆಗಿದೆ. ಇಲ್ಲಿ ಸಹಜ ಕುತೂಹಲ ಇದೆ, ಕವಿಯ ಸೌಂದರ್ಯದ ಪ್ರಜ್ಞೆ ಇದೆ, ಹಾಗೆ ಆ ಮಾಸದ ವೈಭವೀಕರಣವಿದೆ. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದೆ ಬೇಂದ್ರೆಯವರಿಗೆ ಶ್ರಾವಣ ಮಾಸ. ಪ್ರತಿ ವರ್ಷದಂತೆ ಶ್ರಾವಣ ಮಾಸ ಬರುತ್ತೆ, ಭೂಮಿ ತಾಯಿಯ ಸೊಬಗನ್ನ ಸೆರೆ ಹಿಡಿಯತ್ತೆ ಅಂತಾನೆ ಹೇಳ್ತಾರೆ. ಆಹಾ, ಭೂಮಿ ತಾಯಿಯ ಉಸಿರು, ಅವಳ ಆ ಬಸಿರು, ಪಚ್ಚೆಯ ಹಸಿರು, ಬಂತು ಅರತು, ಬುದ್ಧಿಗೆ ಭಕ್ತಿ ಬೆರತು. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಇಲ್ಲಿ ಶ್ರಾವಣ ಎಂದರೆ ಶ್ರವಣ ಅಂತ ಕೂಡ ಅರ್ಥ ಬರುತ್ತೆ ಸ್ನೇಹಿತರೆ. ಬೇಂದ್ರೆಯವರ ಕವಿತೆಗಳು ದೃಶ್ಯಗಳನ್ನು ಪದಗಳಾಗಿಸಿ, ಶ್ರಾವ್ಯವಾಗಿಸಿ, ಕಲ್ಪನೆಯನ್ನೇ ಕಣ್ಮುಂದೆ ತಂದು ನಿಲ್ಲಿಸ್ತಾರೆ. ಅಂತಹ ಕಾರ್ಯವೈಖರಿ ಅವರ ಪದಗಳಲ್ಲಾಗತ್ತೆ. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದೆ ಶ್ರಾವಣ ಸಡಗರದ ಬೇಂದ್ರೆ ಗೀತ. ಇವರ ಕವನಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಬೇಂದ್ರೆಯವರ ಕವನಗಳಲ್ಲಿ ಶ್ರಾವಣದ ಸಡಗರ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೆ. ವರಕವಿ ಬೇಂದ್ರೆಯವರು ಶ್ರಾವಣವನ್ನು ಹಲವು ಬಗೆಗಳಲ್ಲಿ ಧ್ಯಾನ ಮಾಡಿದ್ದಾರೆ. ಸ್ನೇಹಿತರೆ, ಅವರ 60 ವರ್ಷಗಳ ಕಾವ್ಯದ ಅನುಸಂಧಾನದಲ್ಲಿ ಶ್ರಾವಣ ಅವರಿಗೆ ಬಗೆ ಬಗೆಯಲ್ಲಿ ಗೋಚರಿಸಿದೆ. ಹಾಗೆ ನೋಡಿದ್ರೆ ನಾನಾಗಲೇ ಹೇಳ್ದಾಗೆ ವಸಂತ ಋತುವಿಗಿಂತ ಶ್ರಾವಣ ಮಾಸವೇ ಬೇಂದ್ರೆಯವರಿಗೆ ಇಷ್ಟ. ಅವರ ಒಂದು ಕವನ ಹೀಗಿದೆ ಸ್ನೇಹಿತರೆ. ಗುಳ್ಳ ಗಂಜಿ ತೊಡವ ತೊಟ್ಟು, ಹಾವಸೆಯ ಉಡುಪನುಟ್ಟು, ನಗುವ ತುಟಿಯ ನನೆದ ಎದೆಯ, ತರಳ ನೀನು ಶ್ರಾವಣ, ಅಳಲು ನಗಲು ತಡವೇ ಇಲ್ಲ, ಇದುವೇ ನಿನಗೆ ಆಟವೆಲ್ಲ, ಬಾರೋ ದಿವ್ಯ ಚಾರಣ, ತುಂಟ ಹುಡುಗ ಶ್ರಾವಣ. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಕೇಳಲಿಕ್ಕೆ. ಆದರೆ ಬೇಂದ್ರೆಯವರ ರಚನೆಯ ಪದಗಳು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಅವು ಒಂದು ರೀತಿಯ ಮ್ಯಾಜಿಕ್ ಪದಗಳು. ಅದಕ್ಕೆ ಅಲ್ವಾ ಅವರನ್ನು ಶಬ್ದಗಳ ಗಾರುಡಿಗ ಅಂತ ಕೂಡ ಕರೆಯೋದು. ಈ ಕವನದಲ್ಲಿ ಅವರು ಶ್ರಾವಣವನ್ನು ತುಂಟ ಹುಡುಗನಿಗೆ ಹೋಲಿಕೆ ಮಾಡಿದ್ದಾರೆ. ಪ್ರಕೃತಿಯಲ್ಲಿ ಮಳೆ ಬಂದು ನಿಂತಿದೆ, ಪಾಚಿ ಕಟ್ಟಿರುವ ಸಂದರ್ಭ ಅದು. ಇಡೀ ಪ್ರಕೃತಿಯು ಖುಷಿಯಿಂದ ನಗ್ತಾ ಇರುವಂತಹ ದೃಶ್ಯ ಕಾಣುತ್ತೆ. ಅದರಲ್ಲೊಂದು ಹುಡುಗಾಟಿಕೆಯು ಕೂಡ ಶ್ರಾವಣ ಮಾಸದಲ್ಲಿ ಬೇಂದ್ರೆಯವರಿಗೆ ಕಂಡುಬರುತ್ತೆ. ಅದು ಒಂದು ವ್ಯಕ್ತಿಯ ರೂಪದಲ್ಲಿ, ವ್ಯಕ್ತಿತ್ವದ ಆಕೃತಿಯಲ್ಲಿ ಕಂಡುಬರುವುದು ವಿಶೇಷ. ಹಾಗೆ ಮತ್ತೊಂದು ಕವನ ಹೀಗಿದೆ. ಕುರುಡು ಪ್ರೀತಿಯ ಹಾಂಗ ಕುರುಡು ಚಿತ್ತಿಯ ಮಳೆಯೇ, ಮುಗುಳು ನಗಿ ಸುತ್ತುರುಳಿಸಿ ಸುರದತ್ತ ಸುರದಾವ, ಎತ್ತೇನೋ ಬಿತ್ತೇನೋ ಮಿಂಚಿನ ಮುತ್ತೇನೋ, ಕಣ್ಮುಚ್ಚಿ ತೆರವುದರಾಗ ಹರದಾರಿಗೆ ಹರದಾವ. ಇದರರ್ಥ ಧಾರಾಕಾರವಾಗಿ ಸುರಿಯುವಂತಹ ಈ ಧಾರವಾಡದ ಮಳೆಯು ಬೇಂದ್ರೆಯವರ ಈ ಶ್ರಾವಣ ಕವನಕ್ಕೆ ಮುಖ್ಯ ಆಧಾರವಾಗಿದೆ. ಹುಚ್ಚು ಮನಸ್ಸಿನಂತೆ, ಪ್ರೀತಿಯಂತೆ ಮಳೆಯು ಎತ್ತೆತ್ತಲೋ ಹರಿಯುತ್ತಿರುವ ಚಿತ್ರಣ ಇಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಈ ಪ್ರೀತಿ ಮಾಡಿದವರು ಎಲ್ಲಿ, ಹೇಗೆ, ಯಾವಾಗ, ಯಾವ ರೀತಿ ಇರ್ತಾರೋ. ಕೆಲವೊಂದು ಸಮಯದಲ್ಲಿ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಕೆಲವೊಂದು ಸಮಯದಲ್ಲಿ ಜಗಳ ಆಡ್ತಾರೆ, ಕೆಲವೊಂದು ಸಮಯದಲ್ಲಿ ಅಳ್ತಾರೆ, ನಗ್ತಾರೆ. ಅವ್ರ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಹಾಗೆ ಇಲ್ಲಿ ಮಳೆಯು ಕೂಡ ತನ್ನ ಇಚ್ಛೆಯಂತೆ ಎಲ್ಲೆಲ್ಲೋ ಓಡ್ತಾ ಇದೆ ಅಂತ ಹೇಳ್ತಾರೆ ಬೇಂದ್ರೆಯವರು. ಹಾಗೆ ಮತ್ತೊಂದು ಕವನದಲ್ಲಿ ಶ್ರಾವಣ ಕುಣಿದಾಂಗ ರಾವಣ ಅಂತ ಕೂಡ ಹೇಳಿರ್ತಾರೆ ಸ್ನೇಹಿತರವರು. ಪ್ರತಿಯೊಂದು ಗುಡ್ಡ ಪರ್ವತಗಳಿಗೂ ಕೂಡ ಮಳೆಗಾಲವು ಎಣ್ಣೆ ನೀರಿನ ಸ್ನಾನವನ್ನು ಮಾಡಿಸುತ್ತಿರುವಂತೆ ಕಾಣುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದೋ ಒಂದು ಮಾತು ಯಾವುದೋ ಒಂದು ರೂಪಕವನ್ನು ಕೊಡುತ್ತೆ. ಹಾಗೆ ಮತ್ತೊಂದು ವಿಷಯ ಹೇಳ್ತಾರೆ ಅವರು. ಬಂದ ಮುಕ್ತಿಯ ದಿನವೇ ಬಂದೆಯ ಬಾ ಬಳಿಗೆ ಎಂದು ಕರೆಯೋ ಶ್ರಾವಣ, ದುಂದು ಕಂಸನ ಕೊಂದು ತಂದೆ ತಾಯಿ ಹೊರತಂದ ಕಂದನ್ನ ಕರೆ ಶ್ರಾವಣ, ಕೇದಗೆಯ ಹೊಡೆತೂರಿ ಊದು ನಿನ್ನ ತೂತೂರಿ, ಮೋದ ಬೀರೋ ಶ್ರಾವಣ, ನಾದವಿದು ಯಾವುದೋ ಅಗಾಧ ತಳದಿಂಬಂತೂ ಊದೋದಿದೋ ಶ್ರಾವಣ. ನೋಡಿ ಸ್ನೇಹಿತರೆ, ಈ ಕವನ ತುಂಬಾ ಸ್ಪೆಷಲ್ ಆಗಿದೆ. ಏನಪ್ಪ ಅಂದರೆ, ಈ ಕವನದಲ್ಲಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಹೇಳಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಬಂದಿರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಶ್ರಾವಣ ಮಾಸದಲ್ಲಿ ಬಂದಿರುವುದು ತುಂಬಾ ವಿಶೇಷತೆ ಅಂತ ಹೇಳಿದ್ದಾರೆ. ಈ ಶ್ರಾವಣ ಮಾಸ ಬೇಂದ್ರೆಯವರಿಗೆ ಇಷ್ಟ ಆಗಲಿಕ್ಕೆ 3 ಕಾರಣಗಳಿವೆ. ಒಂದು, ಶ್ರಾವಣ ಮಾಸದಲ್ಲಿ ಕೃಷ್ಣನ ಜನ್ಮದಿನ ಅಂದರೆ ಗೋಕುಲಾಷ್ಟಮಿಯು ಬರುತ್ತೆ. ಇನ್ನು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ಪ್ರತೀಕಗಳಲ್ಲಿ ಕೃಷ್ಣನನ್ನು ಕೂಡ ಬೇಂದ್ರೆಯವರು ವಿಶೇಷವಾಗಿ ಕಂಡುಕೊಂಡಿದ್ದರು. ಅವರ ಹಲವು ಕವನಗಳು ಕೃಷ್ಣನನ್ನು ಕುರಿತು ಕೂಡ ಇವೆ. ಜೊತೆಗೆ ಭಗವದ್ಗೀತೆಯನ್ನು ಅವರು ಶಂಕರ, ರಾಮಾನುಜ, ಮಧ್ವರ ನೆಲೆಗಿಂತಲೂ ಭಿನ್ನವಾಗಿ ಅರವಿಂದರ ಪೂರ್ಣಯೋಗ ಮತ್ತು ಲೋಕಮಾನ್ಯ ತಿಲಕರ ಕರ್ಮಯೋಗದ ನೆಲೆಯಲ್ಲಿ ಕಂಡುಕೊಂಡಿದ್ರು. ಇಲ್ಲಿ ಕೃಷ್ಣ ಸೆರೆವಾಸದಲ್ಲಿ ಜನಿಸಿ ಜಗತ್ತಿನ ಜನಗಳನ್ನು ಮುಕ್ತಿಯ ಕಡೆ ಕೊಂಡೊಯ್ದ ಘಟನೆಯು ಅವರನ್ನ ಆಳವಾಗಿ ಪ್ರಭಾವಿಸಿತ್ತು, ಬೇಂದ್ರೆಯವರನ್ನ. ಹೀಗಾಗಿ ಕೃಷ್ಣನು ಆತ್ಮ ಸ್ವಾತಂತ್ರ್ಯದ ಸಂಕೇತವಾಗಿ ಇಲ್ಲಿ ಬೇಂದ್ರೆಯವರಿಗೆ ಗೋಚರಿಸ್ತಾನೆ. ಹಾಗೆ ಕೃಷ್ಣನು ಕೊಳಲನ್ನು ಊದುವ, ಆ ಕೊಳಲಿನಿಂದ ಸ್ವರ ಹಂತವನ್ನು ಮೀರಿ ನಾದವು ಉತ್ಪತ್ತಿಯಾಗತ್ತೆ, ಆ ತತ್ವಕ್ಕೆ ಕವನಗಳನ್ನು ರಚನೆ ಮಾಡಿದ್ದಾರೆ ಬೇಂದ್ರೆಯವರು. ಇನ್ನು ಕೃಷ್ಣನು ಸೆರೆಮನೆಯಲ್ಲಿ ಹುಟ್ಟಿ ಜಗತ್ತಿನ ಜನರನ್ನು ಭವಬಂಧನದಿಂದ ಬಿಡಿಸಿದ ಘಟನೆ, ಅಷ್ಟೇ ಅಲ್ಲದೆ ಭಾರತದ ಸ್ವಾತಂತ್ರ್ಯ ಪ್ರಾಪ್ತಿಗೆ ಸಂಘರ್ಷ ನಡೆಯುತ್ತಿದ್ದ ದಶಕಗಳಲ್ಲಿ ಸಾಂಕೇತಿಕ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ತದನಂತರದ ಪೀಳಿಗೆಯವರಿಗೆ ಶ್ರೀಕೃಷ್ಣ ಅರವಿಂದರು ಕೇವಲ ಅಧ್ಯಾತ್ಮದ ನೆಲೆಯಲ್ಲಿ ಕಂಡುಬಂದರೆ, ಬೇಂದ್ರೆ ಪೀಳಿಗೆಯ ಕುವೆಂಪು, ಆಲೂರ ವೆಂಕಟರಾಯರು, ಪೂತೀನ ಅವರಿಗೆ ರಾಷ್ಟ್ರೀಯತೆ ಮತ್ತು ಅಧ್ಯಾತ್ಮಗಳ ನೆಲೆಗಳಲ್ಲಿ ಕಂಡುಬರ್ತಾರೆ. ಈ ರೀತಿಯಲ್ಲೆಲ್ಲ ಬೇಂದ್ರೆಯವರಿಗೆ ಶ್ರಾವಣ ತುಂಬನೇ ಸ್ಪೆಷಲ್ ಅನ್ಸುತ್ತೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಅವರು ಕನೆಕ್ಟ್ ಮಾಡಿಕೊಂಡಿದ್ದಾರೆ. ಬೇಂದ್ರೆಯವರ ಕವನಗಳು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಅದರ ಆಳಕ್ಕೆ ಇಳಿದಾಗ ಮಾತ್ರ ಅದು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲಿಯ ಸ್ವಾತಂತ್ರ್ಯ, ಎಲ್ಲಿಯ ಶ್ರೀಕೃಷ್ಣನ ಜನನ, ಈ ಶ್ರಾವಣ ಮಾಸ ಅದಕ್ಕೆ ಅವರಿಗೆ ಅದ್ಭುತ ಅನಿಸಿದೆ. ಈ ರೀತಿಯಲ್ಲಿ ಮತ್ತಷ್ಟು ಅದ್ಭುತವಾದ ಕವನಗಳನ್ನು ರಚನೆ ಮಾಡಿದ್ದಾರೆ. ಆ ಎಲ್ಲ ಕವನಗಳ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶ್ರಾವಣ ಸಡಗರದ ಬೇಂದ್ರೆ ಗೀತದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಬೇಂದ್ರೆಯವರಿಗೆ ಶ್ರಾವಣ ಮಾಸ ಅಂದರೆ ಎಲ್ಲಿಲ್ಲದ ಪ್ರೀತಿ ಯಾಕೆ ಅನ್ನೋದನ್ನು ತಿಳಿಸ್ದೆ. ಬೇಂದ್ರೆಯವರ ಸಾಕಷ್ಟು ಕವನಗಳಲ್ಲಿ ಈ ಕವಿತೆಯು ಕೂಡ ಒಂದು ವಿಶೇಷವಾಗಿರುವಂಥದ್ದು. ಅಷ್ಟಮಿಯ ದಿನ ಮಧ್ಯರಾತ್ರಿ ಜನರಿಗೆ ಜಾತ್ರಿ, ಇಷ್ಟದವನಿಷ್ಟರಲಿ, ಹುಟ್ಟಿ ಬರುವನೋ ಚಂದ್ರ ಕುಟ್ಟಿ ಬಂದಂತೆ ತಮ ದಿಟ್ಟಿ ದಿಟವಾಗುವಲ್ಲಿ, ಕತ್ತಲೆಯ ತುಟ್ಟ ತುದೆ ಹತ್ತಿರುವೆ ಬೆಳಕು ಬದಿ, ಎಂದು ಸಾರೋ ಶ್ರಾವಣ, ಮುಂದೆ ಬರುವ ಸ್ವತಂತ್ರ ವಂದಿಮಾಗದ ನೀನು

ಬಂಧುರಾಂಗ ಶ್ರಾವಣ. ಈ ಕವನದಲ್ಲಿ ಸ್ವಾತಂತ್ರ್ಯ ಚಳುವಳಿ ಇನ್ನೂ ನಡೀತಾ ಇರುವಾಗ ಅವರು ರಚಿಸಿರುವ ಕವನದಲ್ಲಿ ಮುಂದೆ ಸ್ವಾತಂತ್ರ್ಯವು ಇದೇ ತಿಂಗಳಲ್ಲಿ ಬರುತ್ತದೆ ಅನ್ನುವ ಭವಿಷ್ಯವಾಣಿಯನ್ನು ಅವರು ಕಂಡಿದ್ರಂತೆ. ಯಾಕಪ್ಪ ಅಂದರೆ ಕೃಷ್ಣನು ಶ್ರಾವಣ ಮಾಸದಲ್ಲಿ ಜನಿಸಿರುವಾಗ ಅದು ಸ್ವಾತಂತ್ರ್ಯದ ಸಂಕೇತವಾಗಿರುವಾಗ ಆಗ ಬರುವುದೇ ಸ್ವಾತಂತ್ರ್ಯ ದಿನಾಚರಣೆ ಎಂಬ ಕವಿಯ ಕಾಣಿಕೆ ಇಲ್ಲಿ ಕಂಡುಬರುತ್ತೆ. ಅಂದರೆ ಅವರ ಒಂದು ಇಮ್ಯಾಜಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಅವರ ಒಂದು ಕಲ್ಪನೆ ಅದ್ಭುತವಾಗಿರುವಂಥದ್ದು. ಇನ್ನೊಂದು ದೃಷ್ಟಿಯಿಂದಲೂ ಬೇಂದ್ರೆ ಅವರಿಗೆ ಶ್ರಾವಣ ಬಹಳ ಪ್ರೀತಿಯ ತಿಂಗಳು. ಯಾಕಪ್ಪ ಅಂದರೆ ಅದು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ತಿಂಗಳ ಜೊತೆಗೆ ಅವರ ಆಧ್ಯಾತ್ಮ ಗುರುಗಳಾದ ಮಹಾಯೋಗಿ ಶ್ರೀ ಅರವಿಂದರು ಜನಿಸಿದ ಮಾಸವೂ ಹೌದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 15ರಂದು, ಯೋಗಿ ಅರವಿಂದರು ಜನಿಸಿದ್ದು ಸಹ ಆಗಸ್ಟ್ 15ರಂದು, ಶ್ರೀಕೃಷ್ಣನು ಜನಿಸಿದ್ದು ಇದೇ ಶ್ರಾವಣ ಮಾಸದಲ್ಲಿ. ಹೀಗೆ ಶ್ರೀಕೃಷ್ಣ, ಸ್ವಾತಂತ್ರ್ಯ ದಿನಾಚರಣೆ, ಯೋಗಿ ಅರವಿಂದರ ಜನ್ಮದಿನ ಇವು ಮುಪ್ಪರಿಗೊಂಡು ಬೇಂದ್ರೆಯವರಿಗೆ ಆನಂದದ ಸಂಕೇತವಾಗಿ, ನಾದದ ಸಂಕೇತವಾಗಿ ಶ್ರಾವಣ ಕಂಡುಬಂದಿದೆ. ಇದಲ್ಲದೆ ಅವರು ಕವಿ ಆಗಿರುವುದರಿಂದ ಕಿವಿಗೆ ಬಹಳ ಮಹತ್ವ ಕೊಡ್ತಾರೆ. ಕಿವಿ ಅಂದರೆ ಶ್ರುತಿ, ಆಲಿಸುವುದು, ಕೇಳಿಸಿಕೊಳ್ಳುವುದು. ಭಾರತದಲ್ಲಿ ಬರೆಯುವ ಪರಂಪರೆಗಿಂತಲೂ ಹೆಚ್ಚು ಆಳವಾಗಿ ಜನಪದರ ನಡುವೆ ಇರುವುದು ಕೇಳಿಸಿಕೊಳ್ಳುವ ಸಂಸ್ಕೃತಿ. ಕುಮಾರವ್ಯಾಸನ ಮಹಾಭಾರತದಲ್ಲಂತೂ ಕೇಳು ಜನಮೇ ಜಯ ಎಂಬ ವಾಣಿ ನೂರಾರು ಸಲ ಮೊಳಗಿದೆ ಸ್ನೇಹಿತರೆ. ಕುಮಾರವ್ಯಾಸ ಕೂಡ ಲಕ್ಷ್ಮೀಶ ರತ್ನಾಕರ ವರ್ಣಿಯಂತೆ ಬೇಂದ್ರೆ ಅವರಿಗೂ ಬಲು ಇಷ್ಟದ ಕವಿ. ಮತ್ತೊಂದು ಕವಿತೆ ಈ ರೀತಿ ಇದೆ ಸ್ನೇಹಿತರೆ. ಬಂದಿಯೊಳಗಿದ್ದವರ ಬಂಧನದ ಬಿಡಿಸುವ ಬಂದಿಕಾರ ಶ್ರಾವಣ, ಬಂಧನದೊಳಿಹರೋ ಜಗವಂದಿತರ ನಿಂದಿತರು, ಬಂದೇ ಬಿಡಿಸೈ ಶ್ರಾವಣ. ಅಂಧಕಾರವಿದಲ್ಲ ಮಂದೇಹ ಸಂಗವಿದೆ, ಸಂದೇಹವೇ ಶ್ರಾವಣ. ಅಂದು ಗಾಯತ್ರಿ ಮನದಂದು ಕಿವಿದುಂಬಿಸಿದೆ ಇಂದಾವುದೋ ಶ್ರಾವಣ. ಇದು ವೇದದಲ್ಲಿ ಇರುವ ಛಂದಸ್ಸನ್ನು ಸಾಮಛಂದಸ್ಸು ಅಂತ ಬೇಂದ್ರೆಯವರು ಗುರುತಿಸಿದ್ದಾರೆ. ಈ ಸಾಮಛಂದಸ್ಸಿನಲ್ಲಿ ಅವರಿಗೆ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ನಾಕುತಂತಿಯ ಕೆಲವು ಕವನಗಳು ಕೂಡ ಇವೆ. ಮನುಷ್ಯ ಬೆಳೆಯುತ್ತಾ ಹೋದಂತೆ ಅವನ ದೇಹದ ಒಳಗೆ ಸೂಕ್ಷ್ಮವಾಗಿ ಇರುವಂತಹ ಆರು ಚಕ್ರಗಳ ಅನುಭವ ಅವನಿಗೆ ಬರುತ್ತದೆ. ಇವುಗಳಿಗೆ ಪದ್ಮಗಳು ಅಥವಾ ಚಕ್ರಗಳು ಎಂದು ಯೋಗ ಮತ್ತು ತಂತ್ರಗಳಲ್ಲಿ ಹೇಳಲಾಗುತ್ತೆ. ಇವುಗಳ ಅಪಾರವಾದ ಅಧ್ಯಯನ ಮತ್ತು ಅನುಭವ ಬೇಂದ್ರೆ ಅವರಿಗೆ ಇತ್ತು ಅಂತ ಕೂಡ ಹೇಳ್ತಾರೆ. ನಾಭಿಮೂಲದಲ್ಲಿ ಓಂಕಾರವು ಜನಿಸುತ್ತದೆ. ಅದು ಹೃದಯದಲ್ಲಿ ಬಂದಾಗ ಅನಾಹತ ಚಕ್ರದಲ್ಲಿ ಅದು ಹೆಚ್ಚು ಸ್ಪಷ್ಟಗೊಳ್ಳುತ್ತದೆ ಎನ್ನುವುದು ಅವರ ಶ್ರಾವಣ ಪ್ರತಿಭೆಯ ಭಾಗವೇ ಆಗಿದೆ. ಎಂತಹ ಅದ್ಭುತ ಅಲ್ವ ಸ್ನೇಹಿತರೆ ಆ ಪದಗಳು, ಆ ಪದಗಳಿಂದೆ ಇರುವಂತಹ ಆ ಅರ್ಥ ತುಂಬನೇ ಸ್ಪೆಷಲ್ ಆಗಿದೆ. ನಾವು ಏನೋ ಅಂದ್ಕೊಂಡು ಅದನ್ನು ಓದಿರ್ತೀವಿ, ಅದು ಇನ್ನೇನೋ ಅರ್ಥ ಕೊಟ್ಟಿರುವಂತಹ ಕವನವಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಈ ನಾಲ್ಕು ನೆಲೆಗಳಲ್ಲಿ ಬೇಂದ್ರೆಯವರ ಶ್ರಾವಣ ಪ್ರತಿಭೆ ಕಂಡುಬರುತ್ತೆ. ಅವರಿಗೆ ಶ್ರಾವಣವೆಂದರೆ ಮುಗಿದು ಮೋಡಗಟ್ಟಿ ಮಳೆ ಸುರಿಸುವ ಆನಂದದ ಒಂದು ಮಾಸ. ಜೊತೆಗೆ ಪೈರು ಪಚ್ಚೆಗಳು ಬೆಳೆದು ನಿಂತು ಗಾಳಿಯ ಓಗಕ್ಕೆ ತಲೆದೋಗುವ ಸೌಂದರ್ಯದ ಸ್ಥಾನವೂ ಹೌದು. ಜೊತೆಗೆ ಅವರು ನಂಬಿದ್ದ, ಉಪಾಸಿಸುತ್ತಿದ್ದ ತತ್ವಗಳು ಭೂಮಿಯಲ್ಲಿ ಕಾಣಿಸಿಕೊಂಡ ಮಾಸವೂ ಹೌದು. ಎಲ್ಲಕ್ಕಿಂತ ಮುಖ್ಯವಾಗಿ ಜನಮಾನಸದಲ್ಲಿರುವ ನೋವು ನಲಿವುಗಳನ್ನು ಕವಿಯು ಸದಾ ಕೇಳುತ್ತಲೇ ಇರಬೇಕು. ಅದಕ್ಕೆ ತಕ್ಕಂತೆ ತನ್ನ ಭಾವವನ್ನು, ಭಾಷೆಯನ್ನು ಮಾರ್ಪಡಿಸಿಕೊಳ್ಳುತ್ತಾ ಹೋಗಬೇಕು. ಆಗ ಅವರೇ ಹೇಳುವಂತೆ ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾಗುತ್ತದೆ. ಮಾತು ಮತ್ತು ಕೃತಿ ಇವುಗಳ ನಡುವಿನ ಅವಿಭಕ್ತ ಭಕ್ತಿ ಅಥವಾ ಅದ್ವೈತವೇ ಬೇಂದ್ರೆಯವರ ಶ್ರಾವಣ ಪ್ರತಿಭೆಯ ದಾರ್ಶನಿಕ ನೆಲೆ ಅಂತ ಕರೀತಾರೆ. ಸೊ ಈ ಎಲ್ಲ ಕಾರಣಗಳಿಂದ ಬೇಂದ್ರೆಯವರಿಗೆ ಆನಂದದ ಮಾಸ ಈ ಶ್ರಾವಣ ಮಾಸ ಆಗತ್ತೆ ಸ್ನೇಹಿತರೆ. ಈ ದಿನ ತಿಳಿಸಿಕೊಟ್ಟಂತಹ ಈ ಕಿರು ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಶಬ್ದಗಾರುಡಿಗರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅನಿಸುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಮಾಸ ಇಷ್ಟ ಆಗುವಂತೆ ಬೇಂದ್ರೆಯವರಿಗೂ ಕೂಡ ಶ್ರಾವಣ ಸಡಗರದ ಮಾಸ ಆಗಿದೆ. ಅದು ಯಾಕೆ ಅನ್ನೋದ್ರ ಬಗ್ಗೆ ನಾನು ಕೂಡ ಈ ದಿನ ತಿಳಿಸ್ಕೊಟ್ಟೆ. ಈ ದಿನ ತಿಳಿಸಿಕೊಟ್ಟಂತಹ ಈ ಕಿರು ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ

0: ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ದು ಆರ್ಜೆ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇವತ್ತಿನ ಶೋನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಬಹುದು. ಹಾಗಿದ್ರೆ ಇವತ್ತಿನ ಶೋನ ಸ್ಟಾರ್ಟ್ ಮಾಡೋಣ. ನಾನಂತೂ ಟಿಫನ್ನ ಮುಗಿಸ್ಕೊಂಬಂದಾಯ್ತು, ಬಿಸಿ ಬಿಸಿಯಾಗಿ ರೈಸ್ ಬದಲಾ ತಿನ್ಕೊಂಬಂದಿನಿ. ಆ್ಯಂಡ್ ನೀವು ಕೂಡ ಮನೇಲಿ ಟಿಫನ್ ಮಾಡ್ತಾ ಇದ್ರೆ, ಆ್ಯಂಡ್ ವೀಕೆಂಡ್ ಕೂಡ ಆಗಿರೋದ್ರಿಂದ ಸೊ ಶನಿವಾರ ಭಾಳಷ್ಟು ಜನಕ್ಕೆ ರಜೆ ಕೂಡ ಇರಬಹುದು. ಇನ್ನು ಮಾರ್ನಿಂಗ್ ಕ್ಲಾಸ್ಗಳಿಗೆ ಕೂಡ ಹೋಗಿರ್ಬೋದು ಅಂತ ಅನ್ಕೊಳ್ತೀನಿ ಮಕ್ಕಳೆಲ್ಲ. ಸೊ ಟಿಫನ್ ಅಂತೂ ಮಾಡ್ತಾ ಇರ್ಬೋದು ಅಥವಾ ಮಾಡಿ ಆಗಿದ್ದು ತಿಂತಾ ಇರ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ. ಆ್ಯಂಡ್ ಹಾಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾರಾದರೂ ಎಲ್ಲಿಗಾರೂ ಟ್ರಿಪ್ನ ಪ್ಲ್ಯಾನ್ ಮಾಡಿದರೆ ಜರ್ನಿನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಅರ್ಜು ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹಾಡುಗಳನ್ನ ಹಾಡ್ಬೋದು. ಆ್ಯಂಡ್ ಅದಕ್ಕಾಗಿನೇ ಇವತ್ತು ನಾನು ತಗೊಂಬಂದಿರುವಂತಹ ಟಾಪಿಕ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ಬೋದು. ಆ್ಯಂಡ್ ಹಿಟ್ ಸಾಂಗ್ಸ್ಗಳನ್ನ ನೀವು ಕೂಡ ಹಾಡಿ ಇವತ್ತಿನ ಶೋನ ಸಖತ್ತಾಗಿ ಎಂಜಾಯ್ ಮಾಡಿ. ನಮಗೆ ಕರೆ ಮಾಡಬೇಕು ಅಂತಂದ್ರೆ ನಮ್ಮ ಸಂಖ್ಯೆ 9686-9697-9 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ, ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶಸ್ನ ತಿಳಿಸ್ಬೋದು. ಮೆಸೇಜ್ ಮಾಡಿ ಅವ್ರು ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವರ ಹಾಡುಗಳನ್ನ ನೀವು ಕೂಡ ಹಾಡ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಈ ಪ್ಯಾಥೋ ಸಾಂಗ್ಗಳೇನಿದೆ ಆ ಪ್ಯಾಥೋ ಸಾಂಗ್ಗಳನ್ನ ಬಿಟ್ಟು ಸೊ ಒಬ್ಬರು ಹಾಡಿರೋ ಹಾಡನ್ನ ಇನ್ನೊಬ್ರು ಹಾಡೋದಕ್ಕಿಂತ ಅವರ ಸಾಕಷ್ಟು ಹಾಡುಗಳಲ್ಲಿ ನೀವು ಕೂಡ ಒಂದೊಂದು ಹಾಡನ್ನು ಚೂಸ್ ಮಾಡಿದ್ರು ಕೂಡ ಮುಗಿಯಲ್ಲ. ಸೊ ಅಷ್ಟೊಂದು ಹಾಡುಗಳಿದೆ. ಆ್ಯಂಡ್ ಇದು ರೂಲ್ಸ್ ಆಗಿದೆ, ಯಾರು ಕೂಡ ಒಬ್ರು ಹಾಡಿದ ಹಾಡನ್ನು ರಿಪೀಟ್ ಮಾಡಬೇಡಿ. ಆ್ಯಂಡ್ ಹಾಗೆ ಪ್ಯಾಥೋ ಸಾಂಗ್ಗಳನ್ನ ಹಾಡೋದಕ್ಕಿಂತ ಕ್ರೇಜಿ ಆಗಿರುವಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಸೊ ಇವಾಗ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಆ್ಯಂಡ್ ಹಾಗೆ ಪ್ಯಾಥೋ ಸಾಂಗ್ನ ಹಾಡ್ತಾ ಇದ್ರೆ ಅವಾಗಲೇ ಕಾಲ್ ಕೂಡ ಕಟ್ ಆಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಹಾಡಿದರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ
11: ಹಲೋ
10: ಹಲೋ
11: ಹಲೋ
10: ನಮಸ್ತೆ
11: ನಮಸ್ತೆ ನಮಸ್ತೆ ಸರ್.
10: ಯಾರಿದು?
11: ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ ಸರ್.
10: ಸುಧಾ ಅವರು ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ?
10: ನಾವು ಸೂಪರ್ ಆಗಿದ್ದೀವಿ. ಸುಧಾ ಅವರೇ, ಹೇಗಿದೆ ಗಂಗಾವತಿ? ಬಿಸಿಲ
11: ಇದೆ ಸರ್, ಬಿಸಿಲಿದೆ.
10: ಓಕೆ, ಸೊ ಹಾಗಿದ್ರೆ ಸುಧಾ ಅವರೇ, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡಬೇಕು. ಸೊ ಯಾವ ಸಾಂಗ್ ಹಾಡ್ತೀರಾ?
11: ರಸಿಕ ಚಿತ್ರದ್ದೇ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ, ಓ ಮನಗಳ ಮಾಡಿದ ಪ್ರೀತಿಯ ಸುಧೆ ತುಂಬಿದ, ಅಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ, ಹಾಡೊಂದು ಹಾಡಬೇಕು ಅದು ಚಿರಕಾಲ.

ನನ್ನ ದೇವನಿಗೆ ಸಿಂಗರಿಸೋ ಹೂಗಳು ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಸಾವಿರ ಮುಳ್ಳಿದ್ದರು ಮಿಂಚುವುದು ಗುಲಾಬಿ ಹೂ, ಸಾವಿರ ಸುಳ್ಳಿದ್ದರು ಮೆರೆಯುವುದೇ ಸತ್ಯವು. ನಿನ್ನೆಯ ಅನುಭವ ಕಹಿ ಅನುಭವ, ನಾಳೆಯ ಬಿಸಿ ಕಲಕುವ ಈ ರಾಗದ

0: ಅಪಜಯವೆಲ್ಲಿದೇ ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಸಿಂಗರಿಸೋ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ಥ್ಯಾಂಕ್ ಯು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್.
1: ಸುಧಾ ಅವರು ಕರೆ ಮಾಡಿದ್ರು, ಗಂಗಾವತಿಯಿಂದ ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕ್ರೇಜಿ ಆಗಿರುವಂತಹ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಶ್ರೀಧರ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಯಾರಿದು? ಹೇಳಿ. ಶುಭಾ ಅವರು.
2: ಶುಭಾ ರತ್ನಾ.
1: ಹೇಗಿದ್ದೀರಾ ಶುಭಾ ಅವರೇ?
2: ಚೆನ್ನಾಗಿದ್ದೀವಪ್ಪ.
1: ಓಕೆ ಶುಭ ಅವರೇ, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡಬೇಕು.
2: ಜಗವಿ ತಾಯಿಗೆ ತೊಟ್ಟಿಲು ನಾವೆಲ್ಲ ಮಕ್ಕಳು, ಆಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು, ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ,

0: தொட்டது தாயாருணா அம்மையா அம்மைய பாரி அக்கறி சக்கரை தாரி மக்கள பாலிகி மக்கள பாலிகி.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಶುಭ ಅವರೇ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಸೊ ಶುಭ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು, ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ ಸರ್, ನಮಸ್ಕಾರ ಸರ್.
1: ನಮಸ್ತೆ ಚಿಕ್ಕಪ್ಪ ಅವರು,
2: ಹೇಗಿದ್ದೀರಾ ಸರ್? ತಿಂಡಿ ಆಯ್ತಾ ಸರ್?
1: ಓ, ತಿಂಡಿ ಆಯ್ತು, ನಿಮ್ದಾಯ್ತಾ?
2: ನಾ ತಿಂಡಿ ತಿಂತಾನೆ ಕರೆ ಮಾಡಿದ್ದೇನೆ ಸರ್.
1: ಹಾ, ಸೂಪರ್ ಅಲ್ಲ. ಏನ್ ಟಿಫನ್
2: ಸರ್? ದೋಸೆ,
1: ಬಿಸಿ ಬಿಸಿ ದೋಸೆ,
2: ಶೇಂಗಾ ಚಟ್ನಿ.
1: ಓಕೆ ಸರ್, ಚಿಕ್ಕಪ್ಪರ ಇದೇ ಖುಷಿಲಿ ರವಿಚಂದ್ರನ್ ಅವರ ಯಾವ ಸಾಂಗ್ ನ ಹಾಡ್ತೀರಾ?
2: ಹಾಡ್ತೀನಿ ಸರ್, ಈ ನಮ್ಮ ಹೊರಗಿನ ಸೌಂಡೇ ತುಂಬಾ ಆಗ್ಬಿಟ್ಟಿದೆ ಈಗ ಇದೇ ಸಮಯದಲ್ಲಿ.
1: ಹಾಡಿ ಹಾಡಿ ಕೇಳುತ್ತೆ ತೊಂದ್ರೆ ಇಲ್ಲ.
2: ಆಯ್ತು ಸರ್, ಹೇಳ್ತೀನಿ ಸರ್.
3: ರುಕಮ್ಮ ನಾವು ನೂರು ಊರು ನೋಡಿ ಬಂದೆ, ರುಕಮ್ಮ ನೂರರಲ್ಲೂ ನಮ್ಮ ಊರೇ ಊರಮ್ಮ. ರುಕಮ್ಮ ನೂರು ಮಾತು ಕೇಳಿ ಬಂದೆ, ರುಕಮ್ಮ ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಏ ರುಕಮ್ಮ, ಏ ರುಕಮ್ಮ, ನಮ್ಮ ಊರೇ ಊರಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿಸ ತವರೂರು, ಜೀವ ನೀಡುವೆ ಅಂದರೆ ನೀಡುವೆನ. ಏ ರುಕಮ್ಮ, ಏ ರುಕಮ್ಮ, ನಮ್ಮ ಊರೇ ಊರಮ್ಮ. ಧನ್ಯವಾದಗಳು ಸರ್.
1: ಸೂಪರ್ ಸೂಪರ್ ಆಗಿರೋ ಸಾಂಗ್ ನ ಹಾಡಿದ್ರಿ. ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಚಿಕ್ಕಪ್ಪ ಅವರ.
2: ಧನ್ಯವಾದಗಳು ಸರ್. ಬನ್ನಿ ಸರ್, ದೋಸೆ ತಿನ್ನೋಣ.
1: ಆಗ್ಲಿ ಸರ್, ಆಗ್ಲಿ ಬರೋಣ.
2: ಓಕೆ ಸರ್.
1: ಓಕೆ, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷ್ಣನಗರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ, ಅಂಡ್ ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಈ ಒಂದು ಸಾಂಗ್ ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ, ನಿಮ್ ಜೊತೆ ನಾನು ಕೂಡ ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡೋಣ.

0: ಸೂಪರ್ ಆಗಿರುವಂತಹ ಪ್ರೇಮಲೋಕ ಸಿನಿಮಾದ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಬಿಂದಾಸ್ ಆಗಿ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಅಂಡ್ ಆದಷ್ಟು ಪ್ಯಾತೋ ಸಾಂಗ್ಗಳನ್ನ ಹಾಡಲೇಬೇಡಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್, ಮೀನಾ ಅವರು? ಹಲೋ,
1: ಹಲೋ,
0: ಹಾ ಮೀನಾ ಅವರೇ.
1: ಹಾ ಹೇಳಿ,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಓಕೆ ಮೀನಾ ಅವರೇ, ಇವತ್ತು ರವಿಚಂದ್ರನ್ ಅವರ ಯಾವ ಸಾಂಗ್ ನ ಹಾಡ್ತಿದ್ದೀರಾ?
1: ಕನಸುಗಾರ ಫಿಲ್ಮ್ದು.
0: ಓಕೆ, ಯಾವ ಸಾಂಗ್?
1: ಎಲ್ಲ

0: ಈ ಕಂಗಳ ಗೂಡಿನಲ್ಲಿ ಹಸರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ, ನೆನಪಿನನ್ನ ಮೈ ಪುಳಕ, ನೆನಪಿನನ್ನ ಮೈ ಚಳಕ, ನೆನಪಿನನ್ನ ತನ ಕನಕ, ನೆನಪೆ ಒಂದೇ ಕೊನೆ ತನಕ, ಎಲ್ಲೋದಿ ಎಲ್ಲೋ ಕಿವಿ ತಂಬೂರಾಗ. ಓಕೆ
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಮೀನಾ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಶ್ರೀಧರ್ ಅವರೇ.
1: ವೆರಿ ಗುಡ್ ಮಾರ್ನಿಂಗ್ ಗೀತಾ ಅವರು.
2: ಹಾ ಸರ್,
1: ಹೇಗಿದ್ದೀರಾ ಗೀತಾ ಅವರೇ?
2: ಹಾ ಸರ್, ಫೈನ್. ಟಿಫನ್ ಆಯ್ತಾ?
1: ಓ ಆಯ್ತು, ನಿಮ್ದು ಆಯ್ತಾ?
2: ಹಾ ಸರ್, ಇವತ್ತು ರವಿಚಂದ್ರನ್ ಅವ್ರದ್ದು ಇದು ಹುಟ್ಟಿದ ಹಬ್ಬಗಳಲ್ವಾ?
1: ಇಲ್ಲ ಇಲ್ಲ, ಅವರ ಸಾಂಗ್ಸ್ ಆಡ್ಬೇಕಷ್ಟೇ ಇವತ್ತು.
2: ಹೌದಾ?
1: ಓಕೆ, ಅವರ ಯಾವ ಸಾಂಗ್ ಇಷ್ಟ ನಿಮ್ಗೆ?
2: ನಾನು ಅವ್ರದ್ದು ಫಸ್ಟ್ ಫಿಲ್ಮ್ ಪ್ರೇಮ ಲೋಕದಿಂದ ಆ ಸಾಂಗ್ ತಗೊಂಡಿದ್ದೀನಿ, ಕನಸುಗಾರ ರವಿಚಂದ್ರನ್ ಅವ್ರದ್ದು.
1: ಓಕೆ, ಹಾಡಿ.
2: ಓಕೆ ಸರ್.

0: ಜೀವನವೆಂದರೆ ಪ್ರೀತಿಯೆನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಸೂಪರ್ ಆಗಿರುವಂತಹ ಸಾಂಗ್ನ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ.
0: ಓಕೆ ಸರ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಗೀತಾ ಅವರೇ. ಸೊ ಗೀತಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ
2: ಸರ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್.
1: ಓಕೆ, ಸೊ ನಿಮ್ ಕಡೆ ಎಲ್ಲ ಹೇಗಿದೆ ವೆದರ್? ಬಿಸಿಲಾಗಿದೆಯಾ?
2: ತುಂಬಾ ಬಿಸಿಲು ಸರ್, ಮಳೆ ಇಲ್ವೆಲ್ಲ.
1: ಓಕೆ, ಹಾಗೆ ಸರ್, ಇವತ್ತು ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ಬೇಕು.
2: ಖಂಡಿತ ಸರ್.
1: ಓಕೆ, ಯಾವ ಸಾಂಗ್ ಹಾಡ್ತೀರಾ ಸರ್?
2: ಹಾಡ್ತೀನಿ ಸರ್, ಒಂದ್ ಹಾಡು. ನೀವು ಅದೇ ಯಾತೋ ಹಾಡಂಗಿಲ್ಲ ಅಂದಿದ್ರೆ ಸ್ವೀಕರಿಸಿದೆ ಸರ್. ಒಂದ್ ಹಾಡ್ತೀನಿ ಸರ್.
1: ಹಾಡಿ ಹಾಡಿ ಹಾಡಿ.

0: ಓಕೆ, ಸೂಪರ್ ಹೇಳಿದ್ರಿ ಸರ್.
1: ಧನ್ಯವಾದಗಳು ಸರ್.
0: ಧನ್ಯವಾದಗಳು ನಿಮಗೂ ಕೂಡ. ಥ್ಯಾಂಕ್ ಯು. ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामिन बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಕಟ್ಟಿ
1: ಸರ್. ಸೋಮಶೇಖರ್ ಅವರ?
0: ಹಾ ಸೋಮಶೇಖರ್ ಕಟ್ಟಿ.
1: ಓಕೆ ಸೋಮಶೇಖರ್ ಅವರ, ಹೇಗಿದ್ದೀರಾ?
0: ಹಾ ಆರಾಮ್ ಸರ್, ನೀವು?
1: ಓ ನಾವು ಆರಾಮಾಗಿದ್ದೀವಿ. ಫಸ್ಟ್ ಟೈಮ್ ಕಾಲ್ ಮಾಡಿದ್ದಾ ಅಥವಾ ಮುಂಚೆ ಮಾಡಿದ್ರಾ ಯಾವತ್ತಾರು?
0: ಮೊನ್ನೆಯಿಂದ ಮಾಡಿದೆ ಸರ್, ನೀವು ಸಿಕ್ಕಿರೋ ಫಸ್ಟ್ ಟೈಮ್ ಸರ್.
1: ಹೌದಾ? ಓಕೆ. ಸೊ ಹೇಗಿದೆ ಸರ್ ನಿಮ್ಮ ಊರ ಕಡೆಗೆ ವಿಜಯಪುರ ಎಲ್ಲ?
0: ವಿಜಯಪುರ ಡಿಸ್ಟ್ರಿಕ್ಟ್ ಅಗ್ರಮಾಯ ತಾಲೂಕು ಹಂಪಸಾಗರ ಸರ್ ನಮ್ದು ಊರು.
1: ಹಂಪಸಾಗರನಾ? ಓಕೆ. ಹೇಗಿದೆ ನಿಮ್ ಕಡೆ ಎಲ್ಲ, ಮಳೆ ಏನಾದ್ರು ಬಂತಾ?
0: ಮಳೆ ಸ್ವಲ್ಪ ಬಹಳ ಕಡಿಮೆ ಇದೆ ಸರ್ ಈ ಕಡೆ.
1: ಹೌದಾ? ಓಕೆ. ಸೊ ಏನ್ ಮಾಡ್ಕೊಂಡಿರೋದು ನೀವು?
0: ನಮ್ದು ಕಿರಾಣಿ ಅಂಗಡಿ ಇದೆ ಸರ್.
1: ಕಿರಾಣಿ ಅಂಗಡಿ ಇದೆಯಾ? ಓಕೆ. ರೇಡಿಯೋ ಕೇಳ್ತಾ ಇರ್ತೀರಾ ಯಾವಾಗ್ಲೂ? ಓಕೆ. ಸೊ ಹಾಗಿದ್ರೆ ರವಿಚಂದ್ರನ್ ಅವರ ಸಿನಿಮಾಗಳನ್ನ ನೋಡಿದಿರಾ ನೀವು?
0: ರವಿಚಂದ್ರನ್?
1: ಓಕೆ. ಯಾವ ಸಾಂಗ್ ಇಷ್ಟ ನಿಮಗೆ ಅವ್ರದ್ದು?
0: ಅವ್ರದ್ದು ರಾಜಾರಾಜ ಸಾಂಗ್ ಇಷ್ಟ ಸರ್.
1: ಹಾಡಿ ಮತ್ತೆ.
0: ರಾಜಾರಾಜ ರಾಜ ರಾಜರ ರಾಜ ಹೆಂಗಿರಬೇಕು ಗೊತ್ತ ನನ್ನ ರಾಜ ರಾಜ ಕನಸಿನ ರಾಜ ನಾನೆಚ್ಚ ಹುಡುಗ ರಾಜರ ರಾಜ ಜಯಕುಮಾರ ತ್ರಿಕುವೀರ ಯಾರು ಇಲ್ಲ ಇವನ ಮುಂದೆ ಜಕ್ಕಿ ಚಾನು ಜೇಮ್ಸ್ ಬಾಂಡು ಇವನ ಮುಂದೆ ಕುರಿ ಮಂದೆ.
1: ಹಾ ಸೂಪರ್ ಆಗಿ ಹಾಡಿದ್ರಲ್ಲ ಸರ್. ನಿಮ್ಗೆ ಯಾರಾದ್ರು ಹೇಳಿದ್ರ ಈ ತರ? ನಿಮಗೆ ಯಾರಾದ್ರೂ ಹೇಳಿದ್ರ ಈ ತರ?
0: ಏನಂತ ಸರ್?
1: ಅದೇ ಸಾಂಗ್ ಇತ್ತಲ್ಲ ಆ ತರ. ಯಾರು ಹೇಳಿಲ್ಲ? ಓಕೆ, ಚೆನ್ನಾಗಿ ಹಾಡಿದ್ರಿ. ಇದೇ ರೀತಿ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಓಕೆ. ಸೋಮಶೇಖರ್ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಹಂಪಸಾಗರ ಅಂತ ಅವರು ಊರು. ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್. ಶುಭೋದಯ.
1: ನಮಸ್ತೆ ಶುಭೋದಯ.
2: ಆರಾಮಿದ್ದೀರಾ ಸರ್?
1: ಆರಾಮಾಗಿದ್ದೀವಿ. ನೀವು ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ ಸರ್?
1: ತಿಂಡಿ ಆಗಿದೆ. ಉಮಾ ಅವರೇ, ನಿಮ್ದಾಯ್ತಾ?
2: ಇಲ್ಲ ಸರ್, ಉಪ್ಪಿಟ್ಟು ಆಗ್ಬೇಕು. ಏನೋ ಅಂತ ಹೇಳೇ ಇಲ್ಲ, ಯಾರು ಕೇಳೇ ಇಲ್ಲ ಅನ್ಸುತ್ತೆ.
1: ಹಾ, ಇವತ್ತು ರೈಸ್ ಬಾತ್ ನಮ್ದು.
2: ಸರಿ ಸರ್. ಓಕೆ ಓಕೆ
1: ಓಕೆ. ಸುಮಾ ಅವರೇ,
2: ರವಿಚಂದ್ರನ್ ಅವ್ರದ್ದು ಹಾಡು ಸರ್.
1: ಹೌದು,
2: ಹೇಳ್ತೀನಿ ಸರ್. ಒಂದು ರಾಮಾಚಾರಿ ತಗೊಂಡಿದ್ದೀನಿ ಸರ್.
1: ಓಕೆ.
2: ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಹೇಳು ಅಂದದ ಸಾಲು ಶ್ರೀಗಂಧ ಈ ಬೊಂಬೆ ಇವಳಿಗೆ ಗಂಧವು ಬಂಗಾರ

0: ನೀ ಬೆಳಕಿಗೆ ಬಿರುಸು ಬಾಣವೋ, ಕೆನ್ನೆ ಮೇಲೆ ಸೇವಿದೆ ಅಲ್ಲೆ ಗಿಣಿಯ ಮೋಗಿದೆ, ತೊಂಡೆ ಹಣ್ಣ ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು ಏನಿದೇನು ಮೋಜಿದು. ಧನ್ಯವಾದ ಸರ್.
1: ಓ ಸೂಪರ್ ಆಗಿ ಹಾಡಿದ್ರಿ ಮೇಡಮ್. ಉಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
1: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಸರ್, ನೀವ್ ಹೇಗಿದ್ದೀರಾ ಸರ್?
1: ನಾವು ಸೂಪರ್ ಆಗಿದೀವಿ.
2: ಹಾ ಸರ್,
1: ಇವತ್ತು ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ಬೇಕು ಸರ್.
2: ರವಿಚಂದ್ರನ್ ಅವ್ರದ್ದು ಗೀತೆ ಆಡ್ಬೇಕಾ ಸರ್?
1: ಹೌದು.
2: ಸರಿ ಸರ್, ಆಯ್ತು. ನಾನು ರಸಿಕಾ ಚಿತ್ರದೇ ಒಂದ್ ತಗೊಂಡಿದ್ದೀನಿ ಸರ್.
1: ಹಾಡಿ ಹಾಡಿ.
2: ಚಿಟಪಟ ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಮಳೆಯು ಹಿಡ್ಕೊಂತ, ಚಿಟಪಟ ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಮಳೆಯು ಹಿಡ್ಕೊಂತ, ಹತ್ತ ಜೋರಾಗು ಬರದು ಇತ್ತ ಸುಮ್ಮನು ಇರದು, ಸ್ನಾನ ಆದಂಗು ಇರದು ಧ್ಯಾನ ಮಾಡೋಕು ಬಿಡದು, ಚಿಟಪಟ ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಮಳೆಯು ಹಿಡ್ಕೊಂತ ಮಳೆಯು ಹಿಡ್ಕೊಂತ, ನೆನೆಯುವ ಜೀವನ ನೆನೆಸುವ ಈ ಸೋನೆ ಬಯಸಿದ ಆಸೆ.

0: ಏನಾ ಬಯಸುವ ಈ ಸೋನೆ, ಬೇಡ ಅನ್ನೋಕು ಬಿಡದು, ಬೇಕು ಅನ್ನೋಕು ಬಿಡದು, ಮಳೆಯಲು ಮಗುವಾಗಿ ಜಿಗಿಯುವ ಈ ಜಾಣೆ, ನೆನೆದರೆ ಶ್ರುತಿಯಲ್ಲಿ ನುಡಿಯುವ ನರವೀಣೆ, ಮುದ್ದಾಗಿ ಮಾಡೋಕು ಬಿಡದು, ಬಿಟ್ಟು ಹೋಗೋಕು ಬಿಡದು, ಗುಡುಗುಡು ಗುಡುಗುಡು ತನನ ಮಳೆಯೊಳಗೆ ದಿರನನ ದಿರನ, ಡವ ಡವ ಗಾನ ಎದೆಯೊಳಗೆ ದಿರನ ದಿರನನ ದಿರನನ, ಚಿತಪಟ ಚಿತಪಟ ಚಿತಪಟ ಅಂತ ಇಡ್ಕೊಂತ ಮಳೆಯೋ ಇಡ್ಕೊಂತ ಮಳೆಯೋ ಇಡ್ಕೊಂತ.
1: ಓಕೆ, ಬೆಂಗಳೂರಲ್ಲಿ ಇಡ್ಕೊಂಡಿದ ಮಳೆ
2: ಆಗ್ತಾ ಐತೆ ಸರ್.
1: ಹೌದಾ, ಅದಕ್ಕೆ ಈ ಸಾಂಗ್ ಆಯ್ಕೆ ಮಾಡ್ಕೊಂಡ್ರಿ
2: ಸರ್?
1: ಹಾ, ಓಕೆ, ಸೂಪರ್ ಆಗಿ ಆಡಿದ್ರಿ.
2: ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಇವತ್ತು ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬಹುದು. ಹಾಗೀಗ ಇನ್ನೊಬ್ರು ಕಾಲರ್ ಇದಾರೆ. ಹಲೋ,
3: ಹಲೋ, ನಮಸ್ತೆ ಸರ್.
1: ನಮಸ್ತೆ ನವಾಜ್ ಅವರು.
3: ಹೌನ್ರಿ ಸರ್, ಆರಾಮದಿರಿ?
1: ನಾವು ಆರಾಮಾಗಿದೀವ್ರಿ, ನೀವು?
3: ನಾವು ಎಲ್ಲ ಆರಾಮದೇ ನೋಡ್ರಿ ಸರ್. ನಾಷ್ಟ ಏನ್ ನೋಡಿ ಬಂದ್ರಿ ಇವತ್ತ?
1: ನಾಷ್ಟ ಇವತ್ತು ರೈಸ್ ಬಾತ್ ನಿಮ್ ಕಡೆಗೆ?
3: ಹೌದ್ರಿ, ನಮ್ದು ಚಪಾತಿ ರೀ ಸರ್.
1: ಚಪಾತಿ, ಸೂಪರ್ ಅಲ್ಲ ಹಾಗಾರ.
3: ಹೌನ್ರಿ ಸರ್.
1: ಓಕೆ ನವಾಜ್ ಅವ್ರ, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು, ಯಾವ ಸಾಂಗ್ ಹಾಡ್ತೀರಾ?
3: ನಾವೊಂದ್ ಹಾಡ್ತೀನಿ ನೋಡಿ ಸರ್, ಅವ್ರದ್ದು ಒಂದ್ ರೀ ಒಂದು.
1: ಓಕೆ,
3: ರುಕ್ಕಮ್ಮ ನೂರು ಮೂರು ನೋಡಿ ಬಂದೆ, ರುಕ್ಕಮ್ಮ ನೂರರಲ್ಲಿ ನಮ್ಮ ಊರೇ ಊರಮ್ಮ, ಏ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರರಲ್ಲಿ ನಮ್ಮ ಮಾತೆ ಮಾತಮ್ಮ, ನಾನು ಹುಟ್ಟಿದ ಈ ಊರು ಮಾತು ಕಲಿಸಿದ ತವರೂರು, ಬೀಸೋಗ ಆಯ್ತು ಸರ್, ಇಟ್ಟೆ ಬರ್ತದ್ರಿ ಸಾಕ್ರಿ ಸರ್.
1: ಹೌದಾ, ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು,
3: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ ಸರ್.
1: ನಮಸ್ತೆ. ನವಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವರ ಕ್ರೇಜಿ ಆಗಿರುವಂತಹ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
4: ಹಲೋ,
1: ಹಲೋ, ನಮಸ್ತೆ
4: ಶ್ರೀಧರ್ ಸರ್ ಅವರಿಗೆ.
1: ವೆರಿ ಗುಡ್ ಮಾರ್ನಿಂಗ್
4: ಸರ್. ಆರಾಮಿದ್ದೀರಾ?
1: ಆರಾಮಾಗಿದ್ದೀವಿ. ಪಂಕಜ್ ಅವರ?
4: ಹೌದು ಸರ್, ಶ್ರಾವಣ ಇದು, ನೀವು ಶ್ರಾವಣದಲ್ಲಿ ಸಿಕ್ಕಿಲ್ಲ, ರಾಖಿ ಹಬ್ಬದ ಶುಭಾಶಯಗಳು.
1: ಓ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
4: ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್.
1: ಓ, ಥ್ಯಾಂಕ್ ಯು,
4: ಥ್ಯಾಂಕ್
1: ಯು. ಸಂಗೆ ಲಕ್ಷ್ಮಿ ಇದ್ರೆ ಕಳಿಸ್ಕೊಡಿ ನಮ್ಮ ಕಡೆಗೆ.
4: ಓ ಸರ್, ಕಳಿಸ್ಕೊಡ್ತೀನಿ ಸರ್, ಎಲ್ರಿಗೂ ಲಕ್ಷ್ಮಿ ಬೇಕಲ್ಲ.
1: ಓಕೆ, ಸೊ ಪಂಕಜ್ ಅವರ
4: ಯಾವ ಲಕ್ಷ್ಮಿ ಬೇಕು ಸರ್?
1: ಹಾ,
4: ಯಾವ ಲಕ್ಷ್ಮಿ ಬೇಕು?
1: ಯಾವ ಲಕ್ಷ್ಮಿ ಆದ್ರೂ ನಡೀತದೆ.
4: ಎರಡು ಲಕ್ಷ್ಮಿ ಅದ, ಯಾವ್ದು ಬೇಕು ನಿಮಗೆ?
1: ಧನಲಕ್ಷ್ಮಿ ಆದ್ರೂ ಓಕೆ.
4: ಹೌದಾ?
1: ಪಂಕಜ್ ಅವರ ಹಾಡುಗಳನ್ನ ಹಾಡ್ಬೇಕು, ಯಾವ ಸಾಂಗ್ ಹಾಡ್ತೀರಾ?
4: ನಾನು ಶ್ರೀರಾಮಚಂದ್ರ ಹೇಳ್ತೀನಿ ಸರ್.
1: ಓಕೆ,

0: ನಾನೇ ನಿನ್ನ ಕಾಳಿದಾಸ, ನೀನೇ ನನ್ನ ಒಟ್ಟು ಬೋಸ. ಸರ್ ಸಾರಿ, ಲಿರಿಕ್ಸ್
1: ಮರ್ತಾಯ್ತಾ?
0: ಧನ್ಯವಾದಗಳು.
1: ಕರೆ ಮಾಡಿ ಹಾಡ್ತಾ ಇದ್ರು, ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ರೆ ಮನೆ ಅವ್ರ ಜೊತೆ ಮಾತಾಡೋಣ. ಹಲೋ. ಓಕೆ, ಕಾಲ್ ಕೊಟ್ಟಾಯ್ತು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ರು ಕೂಡ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ. ಹಲೋ ಹಲೋ ಹಲೋ.
2: ನಮಸ್ತೆ ಸರ್.
1: ನಮಸ್ತೆ. ಕಳೆದೋಗ್ಬಿಟ್ಟಿರಲ್ಲ ರಮೇಶ್ ಅವರು. ಹಲೋ
2: ಹಲೋ ಸರ್,
1: ಕೇಳಿಸ್ತಾ ಇಲ್ವಾ?
2: ಹಾ, ಕೇಳಿಸ್ತಾ ಇದೆ ಸರ್.
1: ಹಾ,
2: ಒಂದು ಹಾಡು ಹಾಡ್ತೀನಿ.
1: ಹಾಡಿ.
2: ಹಲೋ,
1: ಹಾಡಿ ಹಾಡಿ.
2: ಒಳ್ಳೆ ದಿನ ಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ, ಕರೆದಾಗಲೇ ಮದುವೆಯು ಸರಿಗಮ ಪದನಿಸ ಓದಿಸಿ, ತರ ತರ ಅಡಿಗೆಯು ಮಾಡಿಸಿ, ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದ ಅಕ್ಷತೆಯಲ್ಲಿ ಮದುವೆಯು ನಿಜವಾಗಿ ನನಗೇನು ತೋಚದು ಹೇಳಮ್ಮ ನೀನೆಂದು ಕೇಳಿದೆ, ಮನಸೊಂದು ಸಾಕಂತೆ ಸಾಕ್ಷಿಗೆ, ಅರಿಶಿನವು ಬೇಕೆಂದು ತಾಳಿಗೆ, ಹೇಳಿದ್ದು ಸುಳ್ಳು ಕೇಳಿದ್ದು ಸತ್ಯ, ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ, ಸುಳ್ಳಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರು ಮದುವೆನು ಸುಖವೆಂದರು, ನಮ್ಮೂರು ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆವು ಕೋಗಿಲೆ, ಶುಭ ಕೋರಿ ಹಾಡೋ ನಭ ಕೋಗಿಲೆ. ಥ್ಯಾಂಕ್ ಯು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟಿರಲ್ಲ?
2: ಹೌದು ಸರ್.
1: ಹಾ,
2: ಸ್ವಲ್ಪ ಆರಾಮಿಲ್ಲ ಸರ್.
1: ಆರಾಮಿಲ್ವಾ? ಓಕೆ, ಬೇಗ ಹುಷಾರಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ರಮೇಶ್ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ.
3: ನಮಸ್ತೆ ಸರ್.
1: ನಮಸ್ತೆ. ಪ್ರೇಮ ಅವರು?
3: ಹೌದು ಸರ್.
1: ಹೇಗಿದ್ದೀರ ಪ್ರೇಮ ಅವರ?
3: ಚೆನ್ನಾಗಿದ್ದೀನಿ ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಇವತ್ತು?
3: ಇವತ್ತು ಪಲಾವ್ ಸರ್. ಇವತ್ತು
1: ಪಲಾವ್? ಸೂಪರ್ ಅಲ್ಲ. ಓಕೆ ಪ್ರೇಮ ಅವರ, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು.
3: ಹಾಡ್ತೀನಿ ಸರ್, ಒಂದೇ ಲೈನ್.
1: ಹ್ಮ್, ಹಾಡಿ.
3: ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಜನ ಹೃದಯದ ಚಿಟ್ಟಿಗೆ ಬಾರೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಮಿನುಗೆ ಮಿರಮಿರನೆ, ಪ್ರೇಮದ ಕಾಶಿಯಲಿ ಮಳೆಯೇ ನಮಗೆ ಸ್ನಾನ, ಕನಸೆ ಮನದ ಧ್ಯಾನ, ಮೈ ನಡುಗುವ ಚಳಿಯಲ್ಲಿ ನೀ ಬೆಚ್ಚನೆ ಸವಿಧಾನ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಜನ ಹೃದಯದ ಚಿಟ್ಟಿಗೆ ಬಾರೆ ಸರಸರನಿ. ಇಷ್ಟ ಆಗಿದೆ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಪ್ರೇಮ ಅವರೇ. ಥ್ಯಾಂಕ್ ಯು. ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಈಗ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಂದು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ.
4: ನಮಸ್ತೆ ಸರ್.
1: ನಮಸ್ತೆ. ಹಲೋ
4: ಹಲೋ ಸರ್, ಶುಭೋದಯ. ಬೆಳಗ್ಗೆನ ಶುಭೋದಯ.
1: ಶುಭೋದಯ. ಕಲ್ಪನಾ ಅವರು?
4: ಸರ್.
1: ಹ್ಮ್, ಹೇಗಿದ್ರೆ ಕಲ್ಪನಾ ಅವರೇ?
4: ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀರಾ ಸರ್?
1: ಹೌದು, ನಾವು ಆರಾಮಾಗಿದ್ದೀವಿ
4: ಸರ್.
1: ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು.
4: ಹೌದು ಸರ್, ಗೊತ್ತಾಯ್ತು ಸರ್. ಸ್ವಾಭಿಮಾನ ಫಿಲಂ ಇಂದ ತಗೊಂಡಿದ್ದೀನಿ ಸರ್.
1: ಹಾಡಿ.
4: ದೂರದ ಊರಿಂದ ಹಮ್ಮೀರ ಬಂದ, ಜರ್ತಾರಿ ಸೀರೆ ತಂದ, ಅದರಲ್ಲಿ ಹಿಟ್ಟಿನಿ ಹಿ ನನ್ನ ಮನ್ಸನ್ನ, ಜೋಪಾನ ಜಾಣೆ ಎಂದ ಹೆದೆ, ಜೋಪಾನ ಜಾಣೆ ಎಂದ ಮೈಯೆಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೆಲ್ಲೋಯ್ತು. ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ, ಕರೆತಂತು ಕರೆತಂತು ಹೂವಿಂದ
1: ಗಂಟ. ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಹುಷಾರಿಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಕಲ್ಪನಾ ಅವರೇ. ಕಲ್ಪನಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
5: ಹಲೋ, ನಮಸ್ತೆ ಶ್ರೀಧರ್ ಸರ್.
1: ನಮಸ್ತೆ ಬೀನಾ ಅವರು.
5: ಹೌದು ಸರ್,
1: ಹೇಗಿದ್ದೀರಾ ಮೇಡಮ್?
5: ಚೆನ್ನಾಗಿದ್ದೀವಿ, ಒಪ್ಪಂದೀವಿ, ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ. ಸರ್, ಇವತ್ತು ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬೇಕು.
5: ಆಯ್ತಪ್ಪ, ಓಕೆ. ಇದು ಕರುನಾಡ ತಾಯಿ ಸದಾ ಚಿನ್ಮಯ ಆಗಿದೆಯಾ?
1: ಇಲ್ಲ, ಹಾಡಿಲ್ಲ. ಹಾಡಿ
5: ಹಾಡಿಲ್ವಾ?

0: ಧನ್ಯವಾದಗಳು.
1: ಯಾ ಧನ್ಯವಾದಗಳು, ನೀವು ಕೂಡ ಸೂಪರ್ ಆಗಿ ಹಾಡಿದ್ರಿ ಮೇಡಮ್. ಬೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ಬರೋಣ, ಹಾಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ ಅಂತ ಹೇಳ್ತಾ ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನಃ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ ನಾಡಿ ಪುನಃ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬಹುದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
8: ಹಲೋ, ನಮಸ್ಕಾರ.
1: ನಮಸ್ತೆ, ಯಾರಿದು?
8: ನನ್ನ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ.
1: ಸಾರಿ, ಹೆಸರು?
8: ಸುರೇಶ್.
1: ಸುರೇಶಾ?
8: ಹೌದು.
1: ಓಕೆ, ಸುರೇಶ್ ಅವರ ಹೇಗಿದ್ದೀರಾ? ಓಕೆ ಸುರೇಶ್ ಅವರೇ, ರವಿಚಂದ್ರನ್ ಅವರ ಸಿನಿಮಾಗಳನ್ನ ನೋಡಿದ್ರಾ? ಓಕೆ, ಯಾವ ಸಿನಿಮಾ ಇಷ್ಟ ನಿಮ್ಗೆ? ಓಕೆ, ಅವ್ರ ಯಾವ ಸಾಂಗ್ ನ ಹಾಡ್ತೀರಾ ಹಾಗಾರೆ? ಹೌದಾ? ಓಕೆ, ಅವ್ರಿಗೆ ಅವರ ತುಂಬಾ ಇಷ್ಟ ಆಗುವಂತಹ ಸಿನಿಮಾ ಯಾವ್ದು? ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಓಕೆ, ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
9: ಹಲೋ, ನಮಸ್ಕಾರ ಶ್ರೀಧರ್ ಸರ್, ನಾನ್ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ನಮಸ್ತೆ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
9: ನಾನ್ ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್.
9: ರಾಷ್ಟ್ರೀಯ ಕ್ರೀಡಾ ದಿನ ಇದೆ. ಕ್ರೀಡೆ ನಮ್ಮ ದೈಹಿಕ ಮಾನಸಿಕ ಸ್ವಾಸ್ಥ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ನಾವು ಕ್ರೀಡೆಯನ್ನ ನಾವು ಆಡ್ಬೇಕು, ಬೇರೆಯವರನ್ನು ಪ್ರೋತ್ಸಾಹಿಸ್ಬೇಕು, ಬೆಳೆಸ್ಬೇಕು. ನಮ್ಮ ಭಾರತದ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ನಾವು ವಿಶೇಷ ಅಭಿನಂದನೆಯನ್ನ ಸಲ್ಲಿಸೋಣ ಸರ್. ನಮ್ಮ ಭಾರತ ಇನ್ನೂ ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಪ್ರಪಂಚದಲ್ಲೇ ಮುಂದುವರಿಯಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
1: ಓಕೆ, ನೀವು ಯಾವ ಗೇಮ್ ನಲ್ಲಿ ಇದ್ದೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ?
9: ಹಾ ಸರ್, ನನಗೆ ಸ್ವಲ್ಪ ಕ್ರಿಕೆಟ್ ಒಂದು ಇಷ್ಟ. ಬಾಕಿ ಮನೇಲೆಲ್ಲ ಆಡ್ತಾರಲ್ಲ ಅಂತ ಆಟಗಳು ಇಷ್ಟ, ಚೌಕಾಬಾರ, ಕೇರಮ್ಮು, ಈ ತರ ಆಟಗಳು ಇಷ್ಟ ಸರ್. ಮತ್ತೆ ಕ್ರಿಕೆಟ್ ಒಂದು ಇಷ್ಟ ಪಡ್ತೀನಿ, ಮತ್ತೆ ಇದು ವಾಲಿಬಾಲ್ ಒಂದು ಇಷ್ಟ ಪಡ್ತೀನಿ ಸರ್.
1: ಹೌದಾ?
9: ಆದ್ರೆ ಆಟದಲ್ಲಿ ಸ್ವಲ್ಪ ನಾನು ಹಿಂದೆನೆ.
1: ಓಕೆ, ಸೊ ಡೈಲಿ ನೀವು ಫಿಸಿಕಲ್ ಆಕ್ಟಿವಿಟಿ ಏನ್ ಮಾಡ್ತೀರಾ
9: ಸರ್? ವಾಕಿಂಗ್ ಒಂದೇ ಸರ್.
1: ವಾಕಿಂಗ್? ಓಕೆ ಓಕೆ ಓಕೆ ಸರ್. ಹಾಗೆ ಇವತ್ತು ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬೇಕು, ಯಾವ ಸಾಂಗ್ ನ ಹಾಡ್ತೀರಾ
9: ಸರ್? ರಾಮಾಚಾರಿಯಿಂದ ಯಾರಿವಳು ಯಾರಿವಳು.
1: ಓಕೆ,
9: ಹೇಳ ಸರ್.
1: ಹಾ ಹಾಡಿ.
9: ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಂಬನೆಂದು ಅರಳಿದಳು, ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ, ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವೋ, ಈ ಬೆಳಕಿಗೇಕೆ ಬಿರಿಸು ಬಾಣವೋ, ಕೆನ್ನೆ ಮೇಲೆ ಸೇಬಿದೆ ಅಲ್ಲಿ ಗಿಳಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ತಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು ಏನಿದೇನು ಮೋಜಿದು, ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಸರ್. ಇದು ಹಿಂದಿಯಲ್ಲೂ ಇದೆ, ಒಂದು ಹಾಡಿದೆ. ಓ ಲಾನ್ಸ ಚೆಹರಾ ತೇರಾ ಕಲಿಯೋ ಕಿ ಮುಸ್ಕಾನು ಹೈ, ರಂಗ ತೆರಾ ದೇಖ ಕೆ ರೂಪ ತೆರಾ ದೇಖ ಕೆ ಕುದರತ್ ಬಿ ಹೈರಾನು ಹೈ. ಅದು ಹೀಗೆ ಇದೇ ತರ ಇದೆ ಸರ್ ಹಾಡು.
1: ಓಕೆ ಓಕೆ, ಸೂಪರ್ ಆಗಿ ಎಂಜಾಯ್ ಮಾಡಿದ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು
9: ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
0: ಸರ್. ನಮಸ್ತೆ ಸರ್. ಉಲ್ಲಾಸ್ ವಿದ್ಯಾನಗರ.
1: ಹಲೋ.
0: ಹಾ ಸರ್, ಉಲ್ಲಾಸ್ ವಿದ್ಯಾನಗರ ಸರ್.
1: ಉಲ್ಲಾಸ್ ಅವರು ಹೇಗಿದ್ದೀರಾ?
0: ಹಾ ಸರ್, ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ ಸರ್?
1: ಓ ಆಯ್ತು. ನಿಮ್ದು?
0: ಹಾ ಸರ್, ಚಪಾತಿ ಮಾಡಿದ್ವಿ ಸರ್.
1: ಹಾ ಓಕೆ. ಉಲ್ಲಾಸ್ ಸರ್, ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು, ಯಾವ ಸಾಂಗ್ ನ ಹಾಡ್ತೀರಾ
0: ಸರ್? ಯುಗಾದಿ ಫಿಲಂ ಇಂದ ಒಂದು ಹಾಡು ಇರ್ತೀವಿ ಸರ್.

0: ಪರಿಚಯ.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಉಲ್ಲಾಸ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೀಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ,
2: ಶ್ರೀರಾಜ್ ಸರ್ ನಮಸ್ತೆ. ಸರ್
1: ನಮಸ್ತೆ
2: ಸರ್, ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
1: ಭೀಮನಗೌಡ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್, ತುಂಬಾ ಚೆನ್ನಾಗಿ. ನೀವು ಚೆನ್ನಾಗಿದ್ದೀರಿ ಸರ್?
1: ಓ, ನಾವು ಚೆನ್ನಾಗಿದ್ದೀವಿ. ಹೇಗಿದೆ ಸರ್ ರಾಯಚೂರಲ್ಲಿ ಬಿಸಿಲು?
2: ಬಿಸಿಲು ಭಾರಿ ಬಿಸಿಲಾದ್ರಿ, ಗಾಳಿ ಬಿಸಿಲಾದ್ರಿ, ಅಸಲು ಮಳೆ ಇಲ್ಲ ಏನಿಲ್ಲ ನಮ್ಮ ರೈತರಿಗೆ.
1: ಹಾ,
2: ತುಂಬಾ ಕಷ್ಟದಲ್ಲಿ ಇದ್ದಾರೆ ಸರ್ ಈ ವರ್ಷ.
1: ಹೌದು ಹೌದು ಸರ್.
2: ಹಾ ಸರ್.
1: ಸೊ ಹಾಗೆ ಸರ್, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು.
2: ಹಾ, ಕೇಳ್ತಾ ಇದ್ದೀನಿ ಸರ್.
1: ಓಕೆ, ಯಾವ ಸಾಂಗ್ನ ಹಾಡ್ತೀರಾ ಸರ್?
2: ಸರ್ ನಾನು ಇವತ್ತು ರಾಮಾಚಾರ್ಯ ಚಿತ್ರ ಇದ್ದ ಸರ್.
1: ಓಕೆ, ಹಾಡಿ ಸರ್.
2: ಆಕಾಶದ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿನಾಗೆ ಯಾರು ತೋಟಗಾರನು ಚಿತ್ತಾರ ಮಾಡಿ ಹೋಗೋನೆ. ಬೆಳ್ಳಿ ಹಕ್ಕಿ ಹಾಗೆ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ, ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ಆಡೋ ಹಕ್ಕಿನ ತಂದು ಕೂಡಿ ಹಾಕೋದು.
1: ಓಕೆ
2: ಮುಂದ. ಹಾ ಸರ್,
1: ಚೆನ್ನಾಗಿ ಹಾಡ್ತಾ ಇದ್ರಿ ಸರ್, ಥ್ಯಾಂಕ್ ಯು.
2: ಓಕೆ ಸರ್, ಧನ್ಯವಾದಗಳು.
1: ಧನ್ಯವಾದಗಳು. ಸೊ ಭೀಮನಗೌಡ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ ಸತೀಶ್ ಅವರು, ಹೇಗಿದ್ದೀರಾ? ಆಯ್ತು ಆಯ್ತು, ನಿಮ್ದಾಯ್ತಾ?
3: ಉಪ್ಪಿಟ್ಟು.
1: ಇವತ್ತು ಓಕೆ, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು.
3: ಹಾಡ್ತೀನಿ ಸರ್, ಒಂದು ಸಿಪಾಯಿ ಫಿಲ್ಮ್ ಹಾಡ್ತೀನಿ ಸರ್ ಒಂದು.
1: ಹಾಡಿ ಹಾಡಿ.
3: ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ತಂದ

0: ನಗಾಯ ತಂದಾನ ಕೇಳಿ ಮಂಗ ಮಾಯ ಆ ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ ಪ್ರೀತಿಲಿ ಸಿಪಾಯಿ ಆಗೋ ರಾಗವಾಯಿ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ ಐ ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ ಊರೆಲ್ಲ ಹೊತ್ತು ತಿರುಗೋ ತೇರು ನಾನಮ್ಮ ಬಂಗಾರದ ಬೊಂಬೆ ನನ್ನ ಪ್ರಾಣ ನೀನಮ್ಮ ನಿನ್ನನ್ನು ಹೊತ್ತು ತಿರುಗೋ ದೇಹ ನಾನಮ್ಮ ತಂದ ನಾನ ತಾಣ ಬಂದು ಕದ ಬಾಯಲ್ಲಿ ಸುವಾಲಿ ತಂದ ನಾನ ತಾಣ ಸಿಪಾಯಿಯ ಮಾತೆಲ್ಲ ಕೌವಾಲಿ ಎಲ್ಲಿದೆ ಹೇಳು ನಿನ್ನ ಗಾಯ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸತೀಶ್ ಅವರ. ಓಕೆ, ಸತೀಶ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಶ್ರೀಧರ್ ಅವರೇ.
1: ನಮಸ್ತೆ.
2: ಹಾ, ಇವತ್ತೇನ್ ರವಿಚಂದ್ರ ಅವ್ರ ಸ್ಪೆಷಲ್ ಮಾಡಿದೆ ನಾನು ರೇಡಿಯೋ, ಅದೇ ಎಲ್ಲ ಸಾಂಗ್ ಬರ್ತಾ ಇತ್ತು, ಅದಕ್ಕೆ ಹೇಳಿದೆ.
1: ಹೌದಾ? ಓಕೆ, ಇವತ್ತು ರವಿಚಂದ್ರನ್ ಅವರ ಸ್ಪೆಷಲ್ ಸಾಂಗ್ಸ್ ಇದೆ.
2: ಏನು ಬರ್ಡೇನಾ?
1: ಇಲ್ಲ ಇಲ್ಲ, ಸುಮ್ನೆ.
2: ಓಕೆ.
1: ಸೊ ಯಾವ ಸಾಂಗ್ ನ ಹಾಡ್ತೀರಾ ಮೇಡಮ್?
2: ನನಗೆ ತಕ್ಷಣಕ್ಕೆ ಒಂದು ಅಂಜನ ಗಂಡು ಮೂ ಇದೆ ಅಂತ ಹೇಳಿದ್ರ?
1: ಹಾ, ಹಾಡಿ.
2: ಸೂರ್ಯ ಹುಟ್ಟೋದು ಕೋಳಿ ಕೂಗಿನಿಂದಲ್ಲ, ಲೋಕ ದೀಪ ಹಚ್ಚೋದು ಅಜ್ಜಿ ಬೆಂಕಿಯಿಂದಿಲ್ಲ, ಇದು ಯಾಕೋ ರಂಬೆಗೆ ಇನ್ನೂ ಗೊತ್ತೇ ಆಗಿಲ್ಲ. ಮೂರು

0: ಬೆಳಕಿನಿಂದಲ್ಲ, ಲೋಕದೀಪ ಹಚ್ಚೋದು ಅಜ್ಜಿ ಬೆಂಕಿಯಿಂದಲ್ಲ, ಇದು ಯಾಕೋ ರಂಬೆಗೆ ಇನ್ನು ಗೊತ್ತೇ ಆಗಿಲ್ಲ. ರಂಬಾ ಬೇಡೆ ಜಂಬಾ, ಜಂಬಾ ಗಿಂಬಾ ಬೇಡೆ ರಂಬಾ, ಕಿಲಾಡಿ ಹೆಣ್ಣು ಚಕೋತಿ ಹಣ್ಣು, ಅಯ್ಯಯ್ಯೋ ಯಾಕೋ ತಿನ್ನೋಕೆ ಮಾತ್ರ ಬಲೆ ಅಮ್ಮೋ, ಬಲಾರೆ ಹೆಣ್ಣು ಚಕೋರಿ ಕಣ್ಣು, ಅಯ್ಯಯ್ಯ ಬೇಡ ಈ ನೋಟ ನನ್ನ ವಿಷವಮ್ಮೋ. ಆರಂಭ ಹೆಣ್ಣಿಂದಲೇ, ಆನಂದ ಹೆಣ್ಣಿಂದಲೇ, ಅಪಾಯ ಹೆಣ್ಣಿಂದಲೇ ಕೇಳೇ. ಅದು ಮುಂದೆ ಬರ್ತಾ ಇಲ್ಲ.
1: ಓಕೆ, ಸಖತ್ ಹಾಡಿದ್ರಿ. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದಿರಾ, ಹಾಡಿದಿರಾ, ಅಂಡ್ ಎಲ್ಲರೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಅಂಡ್ ಹಾಗೆ ನಾನು ಕೂಡ ಒಂದು ಸಾಂಗ್ ನ ಹಾಡಿ ಹಾಗೆ ಆ ಸಾಂಗ್ ನ ಕೂಡ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದೀನಿ ಈ ಸಾಂಗ್ ನೊಂದಿಗೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಹಾಗೆ ಇನ್ನೊಂದು ಸಾಂಗ್ ಕೂಡ ನನಗೆ ತುಂಬ ಇಷ್ಟ, ಚಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ ಅಲ್ಲವೇನು. ಸೊ ಎಸ್ ಪಿ ವಿ ಅವರ ವಾಯ್ಸಲ್ಲಿ ಈ ಸಾಂಗ್ಸ್ನ ಕೇಳೋದೇ ಒಂದು ಮಜಾ. ಆ್ಯಂಡ್ ಈ ಸಾಂಗ್ನ ಕೂಡ ಎಂಜಾಯ್ ಮಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಡ್ತೀನಿ. ಆ್ಯಂಡ್ ನಿಮಗೆ ಇವತ್ತಿನ ಶೋ ಹೇಗೆ ಅನಿಸ್ತು ಮೆಸೇಜ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾಯಿದ್ದೀನಿ. ಎಲ್ಲರೂ ಕೂಡ ಬಾಯ್, ಹ್ಯಾವ್ ಎ ಗುಡ್ ಡೇ, ಥ್ಯಾಂಕ್ ಯು, ಬಾಯ್ ಬಾಯ್. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಇವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ರೈತ ಮತ್ತು ಅವನ ಮಕ್ಕಳು ಅನ್ನೋದಾಗಿ. ಇದೊಂದು ನೀತಿ ಕಥೆಯಾಗಿದೆ, ಹಾಗೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದೆ. ಹಾಗಿದ್ರೆ ಕಥೆಯನ್ನು ಓದೋಣ. ಕಥೆ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಮ್ಮೆ ಒಬ್ಬ ರೈತ ಇದ್ದ. ಅವನು ಹಳ್ಳಿಯಲ್ಲಿ ವಾಸವನ್ನ ಮಾಡ್ತಾ ಇದ್ದ. ಅವನಿಗೆ ಮೂವರು ಗಂಡು ಮಕ್ಕಳಿದ್ರು. ಅವರು ಯಾವಾಗ್ಲೂ ಪರಸ್ಪರ ಜಗಳ ಆಡ್ತಾ ಇದ್ರು. ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬಾ ನೊಂದಿದ್ದ. ಒಂದು ದಿನ ರೈತನು ಮಕ್ಕಳ ಬಳಿ ಒಂದು ಕಟ್ಟು ಕಡ್ಡಿಗಳನ್ನ ತರಲು ಹೇಳ್ತಾನೆ. ಅದನ್ನ ಮುರಿಯುವಂತೆ ಹೇಳ್ತಾನೆ. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ರು, ಆದ್ರೆ ಅವರಿಂದ ಮುರಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ನಂತರ ರೈತ ಕಡ್ಡಿಗಳ ಕಟ್ಟನ್ನ ಬಿಚ್ಚಲು ಹೇಳ್ತಾನೆ. ಕಡ್ಡಿಗಳನ್ನ ಮತ್ತೊಮ್ಮೆ ಮುರಿಯಲು ಹೇಳ್ತಾನೆ. ಮಕ್ಕಳು ಅವುಗಳನ್ನ ಸುಲಭವಾಗಿ ಮುರಿತಾರೆ. ಆಗ ರೈತ ಹೇಳ್ತಾನೆ, ನಾವು ಒಗ್ಗಟ್ಟಿನಿಂದ ಇದ್ರೆ ನಮ್ಮನ್ನ ಮುರಿಯೋದಕ್ಕೆ ಯಾರಿಗೂ ಆಗುವುದಿಲ್ಲ. ಮತ್ತೆ ನಾವು ಒಗ್ಗಟ್ಟು ಇರದಿದ್ರೆ ನಮ್ಮ ಏಕತೆಯನ್ನ ಯಾರು ಕೂಡ ಮುರಿಬಹುದು ಅಂತ ಹೇಳ್ತಾನೆ. ಅವರ ಮಕ್ಕಳು ತಮ್ಮ ಪಾಠವನ್ನ ಕಲಿತಾರೆ ಮತ್ತೆ ಶಾಂತಿಯುತವಾಗಿ ಬದುಕುವುದಕ್ಕೆ ಪ್ರಾರಂಭಿಸ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ರೈತ ಮತ್ತೆ ಅವನ ಮಕ್ಕಳು ಎನ್ನುವಂತಹ ಕಥೆ. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ನಮ್ಮೊಳಗಿನ ತಾಯಿ ಜೀವ ಅಂತ ಹೇಳಿ. ಸೊ ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ನಾವೆಲ್ಲರೂ ಸಾಮಾನ್ಯವಾಗಿ ಸಾಧನೆ ಎಂದರೆ ಕಿರಣ್ ಮಂಜುತರ್ನ ಇಲ್ಲ ಕಲ್ಪನಾ ಚಾವ್ಲಾ, ಸಾನಿಯಾ ಮಿರ್ಜಾ, ಕಿರಣ್ ಬೇಡಿ, ನೀತು ಅಂಬಾನಿ ಎಂದೆಲ್ಲ ದೊಡ್ಡವರ ಸಾಧನೆಯತ್ತ ದೃಷ್ಟಿ ನೆಟ್ಟವರೇ. ಆದರೆ ದಿನನಿತ್ಯ ನಮ್ಮ ನಡುವೆಯೇ ಹಂತ ಹಂತವಾಗಿ ಬೆಳೆದ ಜೀವಗಳು ನಮಗೆ ಕಾಣುವುದೇ ಇಲ್ಲ. ಅಂತಹ ಸಾಮಾನ್ಯ ಕೂಲಿ ಕಾರ್ಮಿಕರ ಜೀವನದ ಪಯಣ ಇಲ್ಲಿದೆ. ಕೂಲಿ ಮಾಡಿ ಬದುಕುತ್ತಿದ್ದ ಕಲ್ಕತ್ತದ ಸುಭಾಷಣಿ ಮೇಸ್ತ್ರಿ ಬಡವರಿಗೆಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿದ್ದಾರೆ. ಇಲ್ಲಿ ನೂರಾರು ಬಡವರು 10 ರೂಪಾಯಿಗೆ ಪ್ರತಿದಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂತೀರಾ? ಕೋಲ್ಕತ್ತಾ ಬಳಿಯ ಒಂದು ಹಳ್ಳಿ, ತೀರಾ ಹಿಂದುಳಿದ ಪ್ರದೇಶವೆಂದು ಹೇಳಬಹುದು. ಈ ಊರಿನಲ್ಲಿ ರೈತರೇ ಹೆಚ್ಚಿದ್ದ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಒಂದು ಕಡುಬಡ ಕುಟುಂಬದಲ್ಲಿ ಸುಭಾಷಿಣಿ ಹುಟ್ಟುತ್ತಾರೆ. ಆಕೆ ಹುಟ್ಟಿದಾಗ ದೇಶದಾದ್ಯಂತ ಬರಗಾಲದಿಂದ ರೈತರು ಪರದಾಡ್ತಾ ಇರ್ತಾರೆ. ಬಡವರಿಗೆ ಕೂಸು ಜಾಸ್ತಿ ಎಂಬಂತೆ ಸುಭಾಷಿಣಿಯ ತಂದೆ ತಾಯಿಗೆ ಬರೋಬ್ಬರಿ 14 ಮಕ್ಕಳು ಇದ್ದ. ಅಲ್ಪ ಸ್ವಲ್ಪ ಜಮೀನಿಗೂ ಮಳೆರಾಯ ಕರುಣೆ ಬೀರದ ಕಾರಣ ಹಸಿವಿನಿಂದ ಕೆಲವು ಮಕ್ಕಳು ಅಸುನೀಗ್ತಾರೆ. 14 ಜನರಲ್ಲಿ ಕೊನೆಗೆ ಉಳಿದಿದ್ದು 7 ಮಕ್ಕಳು ಮಾತ್ರ. ಬದಲಾದ ಇಂದಿನ ಪರಿಸರ, ಕೊಳ್ಳುಬಾಕ ಸಂಸ್ಕೃತಿಯ ಅಬ್ಬರದ ನಡುವೆ ಇಂತಹ ಪರಿಸ್ಥಿತಿಯನ್ನ ಹೇಳಿದ್ರೆ ನಿಮಗೆ ಕಥೆಯೆನ್ನಿಸಬಹುದು. ಆದ್ರೆ ಇದು ಕೋಲ್ಕತ್ತಾದಲ್ಲಿ ನಡೆದ ಸತ್ಯ ಕಥೆ. ಸುಭಾಷಿಣಿ ಯಾವುದೇ ವಿದ್ಯಾಭ್ಯಾಸವೂ ಇಲ್ಲದೆ ಕೂಲಿ ನಾಲಿ ಮಾಡುತ್ತಾ ದಿನ ಕಳೆಯುತ್ತಾರೆ. ಹೀಗಿರುವಾಗ ಆಕೆಯು 12ನೇ ವಯಸ್ಸಿಗೆ ಅದೇ ಊರಿನ ಕೃಷಿ ಕೆಲಸದವನಾದ ಸಾಧನ್ ಚಂದ್ರ ಮೇಸ್ತ್ರಿಯೊಂದಿಗೆ ಮದುವೆಯೂ ನಡೆಯುತ್ತದೆ. ಇದರ ಫಲವಾಗಿ 4 ಮಕ್ಕಳಾಗುತ್ತೆ. ಏನೋ ಒಂದು ರೀತಿಯಲ್ಲಿ ಜೀವನ ಮುನ್ನಡೆಯುತ್ತದೆ ಎಂಬ ಹೊನ್ನಲ್ಲೇ ಸುಭಾಷಿಣಿಯ ಗಂಡ ಭತ್ತದ ಗದ್ದೆಯಲ್ಲಿ ಅನಾರೋಗ್ಯದಿಂದ ಬೀಳ್ತಾರೆ. ಮನೆಯಲ್ಲಿ 1 ಪೈಸೆಯೂ ಇರುವುದಿಲ್ಲ. ದಿಕ್ಕೇ ತೋಚದಂತಾದ ಸುಭಾಷಿಣಿ ನೆರೆಹೊರೆಯವರ ಸಹಾಯ ಪಡೆದು ಗಂಡನನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಆತನಿಗೆ ಡಯೇರಿಯಾ ಇದೆ ಅಂತ ಗೊತ್ತಾಗುತ್ತೆ. ಹೇಗಾದರೂ ಗಂಡನನ್ನ ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸುತ್ತಾರೆ. ಆದರೆ ಹಣವಿಲ್ಲದೆ ಈಕೆಯ ಸಹಾಯಕ್ಕೆ ಅಲ್ಲಿನ ವೈದ್ಯರು ಬರುವುದಿಲ್ಲ. 3 ದಿನದ ನಂತರ ಅದೇ ಆಸ್ಪತ್ರೆಯಲ್ಲಿ ನಿರ್ಜಲೀಕರಣದಿಂದ ಆಕೆಯ ಗಂಡ ಕೊನೆಯುಸಿರಳಿತಾರೆ. ಹೀಗೆ ಬಡತನ ಮತ್ತು ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯ ಆಕೆಯ ಗಂಡನ ಪ್ರಾಣವನ್ನೇ ಕಿತ್ತುಕೊಳ್ಳುತ್ತೆ. ಜೀವನದ ಯಾನ ಸಂತೋಷವನ್ನು ಕಾಣದ ಹಳ್ಳಿಯ ಅಮಾಯಕಿ ಸುಭಾಷಿಣಿ ತನ್ನ 23ನೇ ವಯಸ್ಸಿಗೆ ವಿಧವೆಯಾಗ್ತಾರೆ. 4 ಮಕ್ಕಳೊಂದಿಗೆ ದುಡಿಯುವ ಗಂಡನು ಇಲ್ಲದೆ ಭವಿಷ್ಯದ ಯೋಜನೆಯಲ್ಲಿ ಕೈಹೊತ್ತು ಕುಳಿತುಕೊಳ್ಳುವ ಆಕೆಯ ಸಹಾಯಕ್ಕೆ ತವರಿನವರು ಬರುವುದಿಲ್ಲ. ಆದರೆ ಯೋಚಿಸುತ್ತಾ ಕುಳಿತುಕೊಳ್ಳುವ ಸಮಯ ಅದಾಗಿರಲಿಲ್ಲ. ಅನಕ್ಷರಸ್ಥೆಯಾಗಿದ್ದ ಸುಭಾಷಿಣಿ ತನಗೆ ಗೊತ್ತಿದ್ದ ಮನೆ ಕೆಲಸವನ್ನೇ ಬಂಡವಾಳವಾಗಿಸಿಕೊಂಡು ಸುತ್ತಲಿನ ಎಲ್ಲಾ ಮನೆಯ ಕೆಲಸ ಮಾಡ್ತಾಳೆ. ಹಾಗೋ ಹೀಗೋ ಕೈಗೆ ತಿಂಗಳಿಗೆ ಸ್ವಲ್ಪ ಹಣ ಬರೋಕ್ಕೆ ಶುರುವಾಗುತ್ತೆ. ಮಕ್ಕಳ ಭವಿಷ್ಯದ ಯೋಚನೆಯಿಂದ ತನ್ನ ಹಿರಿಯ ಮಗ ಅಜಯ್ನನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾಳೆ. ಅವನು ಓದಿ ವೈದ್ಯನಾಗಬೇಕೆಂಬುದು ಆಕೆಯ ಒಂದು ಕನಸು. ಬೇರೆಯವರ ಮನೆಯಲ್ಲಿ ಕೂಲಿ ಮಾಡಿ ಸಾಕಾದ ಸುಭಾಷಿಣಿ ನಂತರ ತಾನೇ ಸ್ವತಃ ತರಕಾರಿ ಬೆಳೆದು ಮಾರಾಟ ಮಾಡುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ದಿನಕ್ಕೆ ಒಂದಿಷ್ಟು ಹಣ ಸಿಕ್ಕಿ ಮನೆಯಲ್ಲಿದ್ದ 3 ಮಕ್ಕಳಿಗೆ ಒಳ್ಳೆಯ ಊಟ ಹಾಕುವುದಕ್ಕೆ ಸಾಧ್ಯವಾಗುತ್ತೆ. ಇತ್ತ ಸುಭಾಷಿಣಿಯ ಹಿರಿಯ ಮಗ ಚೆನ್ನಾಗಿ ಓದಿ ಉತ್ತಮ ವಿದ್ಯಾರ್ಥಿ ಎನಿಸಿಕೊಳ್ತಾನೆ. ತರಕಾರಿ ಮಾರಾಟದಿಂದ ಬರುವ ಹಣವನ್ನೇ ಸುಮಾರು 20 ವರ್ಷ ಉಳಿತಾಯ ಮಾಡುವ ಸುಭಾಷಿಣಿ ಮಿಸ್ತ್ರಿ ತನ್ನ ಮಗನ ಓದಿಗೆ ಬಿಟ್ಟರೆ ಬೇರ್ಯಾವುದಕ್ಕೂ ಹೆಚ್ಚು ಖರ್ಚು ಮಾಡದೆ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಕೂಡಿಡ್ತಾಳೆ. ಆಕೆಯ ಕನಸಿನ ಸಾಕ್ಷಾತ್ಕಾರಕ್ಕಾಗಿ 1992ರಲ್ಲಿ ಕೋಲ್ಕತ್ತಾದಲ್ಲಿ 10,000 ರು ನೀಡಿ 1 ಎಕರೆ ಜಮೀನು ಖರೀದಿಸ್ತಾಳೆ. ನಂತರ ತನ್ನ ಗಂಡನ ಹಳ್ಳಿಯ ಸುತ್ತಲಿನವರಿಗೆ ತನ್ನ ಆಸೆಯನ್ನ ಹೇಳಿದಾಗ ಅವರು ಕೈಲಾದಷ್ಟು ಹಣ ನೀಡ್ತಾರೆ. ಹೀಗೆ ಸಂಗ್ರಹವಾದ ಹಣ 946 ರೂಪಾಯಿ. ಉಳಿದ ರೈತರು ಜೊಂಬು, ಹೆಂಚು ಮುಂತಾದವುಗಳನ್ನು ನೀಡಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಹಾಯ ಮಾಡ್ತಾರೆ. ಸರ್ಕಾರವೇ ಆಸ್ಪತ್ರೆ ನಿರ್ಮಿಸಲು ಹಿಂದೇಟು ಹಾಕಿ ನಿರ್ಲಕ್ಷಿಸಿದ ಆ ಪುಟ್ಟ ಹಳ್ಳಿಯಲ್ಲಿ ಈಗ ಸುಭಾಷಿಣಿ ಮಿಸ್ತ್ರಿ ಆಸ್ಪತ್ರೆಯೊಂದು ತೆರೆಯಲು ಮುಂದಾಗ್ತಾಳೆ. ಊರಿನವರ ಸಹಾಯದೊಂದಿಗೆ ಚಿಕ್ಕದಾಗಿ ನಿರ್ಮಾಣಗೊಂಡ ತಾತ್ಕಾಲಿಕ ಆಸ್ಪತ್ರೆಗೆ ಉಚಿತವಾಗಿ ವಾರಕ್ಕೊಮ್ಮೆ ತಪಾಸಣೆ ಮಾಡಿ ಹೋಗುವಂತೆ ಹಲವು ಡಾಕ್ಟರ್ಗಳನ್ನ ಕೋರ್ಕೊಳ್ತಾಳೆ. ಈ ರೀತಿಯಾಗಿ ಆ ಊರಿಗೆ 2 ದಿನ ವೈದ್ಯರು ಬಂದು ಚಿಕಿತ್ಸೆ ನೀಡಿ ಹೋಗಲಾರಂಭಿಸುತ್ತಾರೆ. ಆದರೆ ಮಳೆಗಾಲದಲ್ಲಿ ಆಸ್ಪತ್ರೆಯೊಳಗೆ ಮೊಣಕಾಲುದ್ದ ನೀರು ತುಂಬಿ ಹಳ್ಳಿಯಲ್ಲಿ ರೋಗವು ಜಾಸ್ತಿಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸುಭಾಷಿಣಿ ಮಗ ಅಜಯ್ ಕೋಲ್ಕತ್ತಾದ ಸಂಸತ್ ಸದಸ್ಯೆಯನ್ನೇ ಭೇಟಿ ಮಾಡಿ ತನ್ನ ತಾಯಿಯ ಕಥೆ ಮತ್ತೆ ಕನಸನ್ನ ವಿವರಿಸಿ ಆ ಚಿಕ್ಕ ಆಸ್ಪತ್ರೆಗೆ ಒಂದಷ್ಟು ಅನುದಾನ ಸಿಗುವಂತೆ ಮಾಡ್ತಾನೆ. ನಿರ್ಮಾಣವಾಯಿತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ನೀವು ನಂಬಲಾರಿರಿ, ಆದ್ರೆ ಸತ್ಯ. ಸುಭಾಷಿಣಿ ಮಿಸ್ತ್ರಿಯ ಕನಸಾದ ಹ್ಯುಮ್ಯಾನಿಟಿ ಹಾಸ್ಪಿಟಲ್ ಎಂಬ ಅತ್ಯಾಧುನಿಕ ಆಸ್ಪತ್ರೆ ಉದ್ಘಾಟನೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಬಂದಿದ್ರು. ಆಗ ಮಾಧ್ಯಮದವರ ಕಣ್ಣಿಗೆ ಬಿದ್ದ ಸುಭಾಷಿಣಿಯ ಸಾಹಸಗಾದೆ ನಂತರ ಎಲ್ಲೆಡೆ ಹರಡುತ್ತೆ. ತನ್ನ ಉಳಿದ ಮೂರು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಲಿಲ್ಲ ಎಂಬ ಬೇಸರ ಆಕೆಗೆ ಈಗಲೂ ಇದೆ. ಅವಳ ಮಕ್ಕಳು ಆಕೆಯೊಡನೆ ತರಕಾರಿ ಮಾರುತ್ತಿದ್ದಾರೆ. ಆದರೆ ಮೆಡಿಕಲ್ ಓದಿ ಡಾಕ್ಟರ್ ಆಗಿರುವ ಅಜಯ್ ತಂದೆಯ ನೆನಪಿನಲ್ಲಿ ತಾಯಿ ಕಟ್ಟಿರುವ ಹ್ಯುಮ್ಯಾನಿಟಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣಲಾದ ಸುಭಾಷಿಣಿ ಮಿಸ್ತ್ರಿ ಮಾತ್ರ ತನ್ನ ಕರ್ತವ್ಯ ಮುಗಿಯಿತೆಂಬಂತೆ ಅದೇ ರಸ್ತೆ ಬದಿಯಲ್ಲಿ ನಿರ್ಲಿಪ್ತವಾಗಿ ತರಕಾರಿ ಮಾರುತ್ತಿದ್ದಾಳೆ. ಎಂತಹ ಸಮಾಜ ಸೇವಕಿ ಅಲ್ವಾ ಸ್ನೇಹಿತರೆ ಈಕೆ. ನಿಜವಾಗ್ಲೂ ಈಕೆ ಮಾಡಿದ ಕೆಲಸ ಇಡೀ ಊರಿನವರಿಗೆ ಎಷ್ಟು ಸಹಾಯವಾಗಿದೆ ಅಲ್ವಾ. ಈ ರೀತಿಯ ಅದೆಷ್ಟೋ ಜನರು ನಮ್ಮ ನಡುವೆ ಇದ್ದಾರೆ, ನಮಗೆ ಮಾದರಿಯಾಗಿದ್ದಾರೆ. ಸೊ ಹಾಗಾಗಿ ಜೀವನದಲ್ಲಿ ಕುಗ್ಗಿದಾಗ್ಲೆಲ್ಲ ಇಂಥವರ ಕಥೆಯನ್ನ ಕೇಳಿದಾಗ ಜೀವನದಲ್ಲಿ ಸಾಧನೆ ಮಾಡುವುದು ತುಂಬಾ ಇದೆ ಅನ್ಸುತ್ತೆ ಅಲ್ವಾ. ಹಾಗೆ ನಾನು ಹೇಳಿದಂತಹ ನೀತಿ ಕಥೆ ಹಾಗೆ ಸ್ಫೂರ್ತಿದಾಯಕ ಕಥೆ ಎರಡೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆಗೆ ಕಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಮುಗಿಲಲಿ, ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ, ಸೋನೆ ಮಳೆಯಾಗಿ ಆದರೂ ಮೆಲ್ಲ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ಎಲ್ಲರಿಗೂ ಜೈ ಭೀಮ್. ನಾನು ಹುಲಿಕುಂಟೆ ಮೂರ್ತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ನಾನು ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ 19ನೇ ವಾಲ್ಯೂಮ್ನಿಂದ ದೇಶದ ಸ್ವಾತಂತ್ರ್ಯಕ್ಕೆ ನನ್ನ ಬೆಂಬಲವಿದೆ ಎನ್ನುವ ಲೇಖನವನ್ನು ಓದಿದ್ದೇನೆ. 4ನೇ ಅಕ್ಟೋಬರ್ 1930ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡುಮೇಜಿನ ಪರಿಷತ್ತಿಗಾಗಿ ಇಂಗ್ಲೆಂಡಿಗೆ ಹೋಗುತ್ತಿರುವುದರಿಂದ 2ನೇ ಅಕ್ಟೋಬರ್ 1930ರಂದು ಮುಂಬಯಿ ಇಲಾಖೆಯ ದಲಿತರ ವತಿಯಿಂದ ಅವರಿಗೆ ಸನ್ಮಾನ ಪತ್ರ ಹಾಗೂ ಹಣವನ್ನರ್ಪಿಸುವ ಸಮಾರಂಭ ದಾಮೋದರ ಹಾಲ್ನ ದೊಡ್ಡ ಮೈದಾನದಲ್ಲಿ ಸಾಯಂಕಾಲ 4 ಗಂಟೆಗೆ ಡಾಕ್ಟರ್ ಸೋಲಂಕಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಮಾರಂಭಕ್ಕೆ ಸುಮಾರು 6ರಿಂದ 7 ಸಾವಿರದಷ್ಟು ಜನಸಮೂಹ ಸೇರಿತ್ತು. ಅಧ್ಯಕ್ಷರು ಪ್ರಾಸ್ತಾವಿಕ ಭಾಷಣ ಮಾಡಿದ ಮೇಲೆ ಸಮಾರಂಭ ಕಮಿಟಿಯ ಜನರಲ್ ಸೆಕ್ರೆಟರಿ ಶ್ರೀ ಸೀತಾರಾಮ್ ನಾಮದೇವ್ ಶಿವತರ್ಕರ್ ಅವರು ಸನ್ಮಾನ ಪತ್ರವನ್ನು ಓದಿ ತೋರಿಸಿ 3,700 ರೂಪಾಯಿಗಳಷ್ಟು ಹಣ ಒಟ್ಟುಗೂಡಿದ್ದು ಮರುದಿನ ಸಾಯಂಕಾಲದವರೆಗೆ ಇದು 5,000 ರೂಪಾಯಿಗಳಷ್ಟು ಸೇರಬಹುದು ಎಂದು ಭವಿಷ್ಯ ನುಡಿದರು. ಸನ್ಮಾನ ಪತ್ರ ಈ ಕೆಳಗಿನಂತಿದೆ. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ MA, PhD, SC, ಬಾರೆಟ್ಲಾ, MLC. ಪರಮಪ್ರಿಯ ಮಹಾರಾಜರೇ, ಗ್ರೇಟ್ ಬ್ರಿಟನ್ ದೇಶವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದರ ಬಗ್ಗೆ ಮಾತುಕತೆ ನಡೆಸಲು ಲಂಡನ್ನಲ್ಲಿ ಆಯೋಜಿಸಿರುವ ದುಂಡುಮೇಜಿನ ಪರಿಷತ್ತಿಗೆ ಹಾಜರಿರಲು ಸರ್ಕಾರದ ಆಮಂತ್ರಣದ ಮೇರೆಗೆ ತಾವು ಹೋಗುತ್ತಿದ್ದೀರಿ. ಇದರಿಂದ ನಮ್ಮ ದಲಿತರು ನಿಮ್ಮ ಬಗ್ಗೆ ಅನಿಸುತ್ತಿರುವ ಪ್ರೀತಿಯಾದರ ಹಾಗೂ ನಂಬಿಕೆಯನ್ನು ವ್ಯಕ್ತಪಡಿಸುವುದು ನಮ್ಮ ಪವಿತ್ರ ಕರ್ತವ್ಯವಾಗಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ. ತಾವು ಪಡೆದುಕೊಂಡಿರುವ ಪ್ರಶಂಸನೀಯ ಜ್ಞಾನ ಹಾಗೂ ಅನುಭವದ ಸದುಪಯೋಗ ಸ್ವದೇಶದ ಹಾಗೂ ವಿಶೇಷವಾಗಿ ಸ್ವಂತ ಜನರ ಉದ್ಧಾರ ಮಾಡಲು ಈ ರೀತಿಯಲ್ಲಾಗುತ್ತಿರುವುದರಿಂದ ನಾವು ನಿಮ್ಮನ್ನು ಮನಸಾರೆ ಅಭಿನಂದಿಸುತ್ತೇವೆ. ವಿದ್ವತ್ ರತ್ನ ಮಹನೀಯರೇ, ಸಮಾಜಶಾಸ್ತ್ರ, ರಾಜನೀತಿಶಾಸ್ತ್ರ, ಅರ್ಥಶಾಸ್ತ್ರ ಇತ್ಯಾದಿ ಗಹನವಾದ ವಿಷಯಗಳನ್ನು ದೀರ್ಘಕಾಲದವರೆಗೆ ಓದಿಕೊಂಡು ತಾವು ಅದನ್ನು ಯಥೋಚಿತವಾಗಿ ಮನನ ಮಾಡಿಕೊಂಡಿದ್ದೀರಿ. ಈ ಎಲ್ಲ ವಿದ್ಯಾಭ್ಯಾಸವನ್ನು ವ್ಯವಹಾರದಲ್ಲಿ ಉಪಯೋಗಿಸುವ ಪ್ರಸಂಗ ಸ್ವದೇಶದಲ್ಲಿ ಹಾಗೂ ವಿದೇಶದಲ್ಲೂ ತಮಗೆ ದೊರೆತಿದೆ. ನಮ್ಮ ದೇಶದ ಉನ್ನತಿಗಾಗಿ ಏನು ಮಾಡಬೇಕು ಅನ್ನುವುದನ್ನು ನೀವು ನಿರ್ಧರಿಸಿಯಾಗಿದೆ. ಈ ಸಿದ್ಧಾಂತಗಳಿಂದ ಎಲ್ಲವನ್ನೂ ನಿರ್ಭಯದಿಂದ ಹಾಗೂ ನಿರಪೇಕ್ಷ ಬುದ್ಧಿಯಿಂದ ಸಮರ್ಥಿಸುವ ಮನೋಧೈರ್ಯ ನಿಮ್ಮಲ್ಲಿದೆ ಅನ್ನುವ ಅನುಭವ ನಮಗಿದೆ. ಆದರೂ ನೀವು ಮಾಡ ಹೊರಟಿರುವ ಕಾರ್ಯದಲ್ಲಿ ನಿಮ್ಮ ಪ್ರಶಂಸನೀಯ ಗುಣಗಳು ಎಲ್ಲರಿಗೂ ಗೊತ್ತಾಗಿ ನೀವು ನಿಜವಾದ ದೇಶಭಕ್ತರು ಹಾಗೂ ಸತ್ಯನಿಷ್ಠರಾಗಿರುವ ಬಗ್ಗೆ ನಿಮ್ಮ ಕೀರ್ತಿಗೊಂದು ಗರಿಮೂಡಿಯಿತು ಅನ್ನುವ ಭರವಸೆ ನಮಗಿದೆ. ಯಾವುದೇ ಲೋಭಕ್ಕೆ ಒಳಗಾಗಿ ದೇಶದ ಉನ್ನತಿಯ ಬಗ್ಗೆ ನೀವು ಉದಾಸೀನರಾಗಿರಲಾರಿರಿ ಅನ್ನುವ ನಂಬಿಕೆ ನಮಗಿದೆ. ನಿಮ್ಮ ಸಂಸ್ಕೃತಿ ಉಚ್ಚ ದರ್ಜೆಯದ್ದಾಗಿರುವುದರಿಂದ ಲೋಭಕ್ಕೊಳಗಾಗುವಂತಹ ಘಟನೆ ನಿಮ್ಮ ಕೈಯಿಂದ ಘಟಿಸಲಾರದು. ದೇಶದ ವಕೀಲಿ ಮಾಡುವ ಸುಯೋಗ ನಿಮಗೆ ಲಭಿಸಿದೆ. ಈ ಲಾಭವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದರಲ್ಲಿ ನೀವು ಯಾವತ್ತೂ ತಪ್ಪಲಾರಿರಿ ಅನ್ನುವ ಭರವಸೆ ನಮಗಿದೆ. ಮಾನ್ಯರೇ, ನಮ್ಮ ದೇಶದ ಒಂದು ದೊಡ್ಡ ವರ್ಗಕ್ಕೆ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಶತಕಗಳಿಂದ ಅನ್ಯಾಯವಾಗುತ್ತಿದ್ದು ಅದು ಅತ್ಯಂತ ದಯನೀಯ ಪರಿಸ್ಥಿತಿಗೆ ತಲುಪಿದೆ. ಅವರ ಉದ್ಧಾರವಾಗದೆ ನಮ್ಮ ದೇಶ ಉದ್ಧಾರವಾಗಲಾರದು. ಇತ್ತೀಚೆಗೆ ಅನೇಕ ಗಣ್ಯ ವ್ಯಕ್ತಿಗಳ ಮನಸ್ಸಿನಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಸಹಾನುಭೂತಿ ಇದೆ. ಈ ಜನರ ಉದ್ಧಾರಕ್ಕಾಗಿ ಅವರು ತಮ್ಮಿಂದಾದಷ್ಟು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ ಕೆಲಸವನ್ನು ತಾವು ತಮ್ಮ ಕೈಗೆ ತೆಗೆದುಕೊಂಡಂದಿನಿಂದ ಇದಕ್ಕೊಂದು ವಿಶೇಷ ಮಹತ್ವ ಸಿಗುತ್ತಿದ್ದು ಪರಿಣಾಮಕಾರಿಯಾದ ಸ್ವರೂಪ ಕಂಡಿದೆ. ಇನ್ನೂ ಕೆಲವು ವರ್ಷಗಳವರೆಗೆ ಪ್ರಯತ್ನ ಮುಂದುವರಿಸಿದರೆ ಈ ಕೆಲಸದಲ್ಲಿ ಸಾಕಷ್ಟು ಯಶಸ್ಸು ಸಿಗುವ ಸಾಧ್ಯತೆಗಳಿವೆ. ನಿಮ್ಮಂತಹ ಆಸ್ತಿಯುಳ್ಳ ಹಾಗೂ ಸಮರ್ಥ ಕೈವಾರಿ ಈ ಜನರಿಗೆ ಯಾವತ್ತೂ ಸಿಗಲಾರ. ನೀವು ಮಾಡುತ್ತಿರುವ ಕೆಲಸದಿಂದಾಗಿ ಈ ಜನರಿಂದ ನಿಮಗೆ ದೇವರ ಸ್ಥಾನ ಸಿಗುತ್ತಿದೆ ಹಾಗೂ ಅವರಿಗೆ ನಿಮ್ಮ ಮೇಲೆ ಭಕ್ತಿಯುಂಟಾಗುತ್ತಿದೆ. ಈ ಗೌರವಕ್ಕೆ ಹಾಗೂ ನಂಬಿಕೆಗೆ ನೀವು ಎಲ್ಲ ರೀತಿಯಿಂದಲೂ ಪಾತ್ರರಾಗಿದ್ದೀರಿ. ಅವರ ಒಳ್ಳೆಯದಕ್ಕಾಗಿ ಯಾವ ಆತ್ಮಯಜ್ಞವನ್ನು ಬೇಕಾದರೂ ಮಾಡಲು ನೀವು ಯಾವತ್ತೂ ಸಿದ್ಧರಿರುತ್ತೀರಿ ಹಾಗೂ ತಮ್ಮ ಯೋಗ್ಯತೆ ಬಹಳ ದೊಡ್ಡಿರುವುದರಿಂದ ನಿಮ್ಮ ಬುದ್ಧಿಮತ್ತೆಯ ಹಾಗೂ ಸ್ವಹಿತಪರದ ಪರಿಣಾಮ ಎಲ್ಲ ಜಾತಿಯವರ ಮನಸ್ಸಿನ ಮೇಲಾಗುತ್ತದೆ. ಇಂತಹ ಯೋಗ್ಯ ಹಾಗೂ ದೃಢ ನಿರ್ಧಾರವಿರುವಂತಹ ವ್ಯಕ್ತಿ ಈ ಜನರಿಗೆ ರಾಜಕೀಯ ಹಕ್ಕು ಮರಳಿಸಿಕೊಳ್ಳಲು ಸಹಾಯಕವಾಗಿದ್ದಾನೆ. ಲಂಡನ್ನಿನ ದುಂಡುಮೇಜಿನ ಪರಿಷತ್ತಿನಲ್ಲಿ ಈ ಜನರ ರಾಜಕೀಯ ಹಕ್ಕುಗಳ ಸಮರ್ಥನೆ ಮಾಡುವ ಕಾರ್ಯ ನಿಮ್ಮಿಂದಾಗಲಿದೆ. ನೀವು ಈ ಜನರ ವಕೀಲಿಯನ್ನು ಉತ್ತಮವಾಗಿ ಮಾಡಿ ಯಶಸ್ಸು ಗಳಿಸುವವರಿದ್ದೀರಿ ಅನ್ನುವ ಭರವಸೆ ನಮಗಿದೆ. ದೀನರ ಕೈವಾರಿಗಳೇ, ನೀವು ಕೇವಲ ಲಂಡನ್ನಿನ ಯಾತ್ರೆ ಮುಗಿಸಿ ಮರಳದೆ ದಲಿತರ ಉದ್ಧಾರಕ್ಕಾಗಿ ಬೇಕಾಗುವಂತಹ ಹಣದ ಸಹಾಯ ಪಡೆಯಲು ಅಮೆರಿಕ ಮುಂತಾದ ದೇಶಗಳನ್ನು ಸುತ್ತಿ ಅಲ್ಲಿಯ ಮಿತ್ರರ ಸಹಾನುಭೂತಿಯನ್ನು ದಲಿತರೆಡೆ ಹೊರಳಿಸಲು ಪ್ರಯತ್ನಿಸುವವರಿದ್ದೀರಿ ಎಂದು ಕೇಳಿದ್ದೇವೆ. ನಿಮ್ಮ ಉದ್ದೇಶ ಹೊಗಳುವಂಥದ್ದೇ. ನಿಮ್ಮಂತಹ ಕಲಿತ ಮಹಾನ್ ಹಾಗೂ ಸ್ವಾರ್ಥರಹಿತ ವ್ಯಕ್ತಿಗೆ ಅಮೆರಿಕಾದಂತಹ ಶ್ರೀಮಂತ ದೇಶದಲ್ಲಿ ಸಫಲತೆ ಸಿಕ್ಕೇ ಸಿಗುತ್ತದೆ ಹಾಗೂ ಸ್ವಲ್ಪವಾದರೂ ತಮ್ಮ ಜನರ ಏಳಿಗೆ ಮಾಡಿದ ಸಮಾಧಾನ ಸಿಗಲಿ ಎಂದು ನಾವು ಮನಸಾರೆ ಪ್ರಾರ್ಥಿಸುತ್ತೇವೆ. ದುಃಖಿಗಳನ್ನು ಹಾಗೂ ಕಷ್ಟದಲ್ಲಿರುವವರನ್ನು ತಮ್ಮವರೆಂದು ಪರಿಗಣಿಸುವವರನ್ನೇ ಸಾಧು ಅನ್ನಬಹುದು ಹಾಗೂ ದೇವರನ್ನು ಅವರಲ್ಲೇ ಕಾಣಬೇಕು ಅನ್ನುವ ಉಕ್ತಿಯಂತೆ ನೀವು ಎಲ್ಲರಿಂದ ಮಾನ್ಯತೆ ಪಡೆದು ಎಲ್ಲರೂ ನಿಮ್ಮನ್ನು ಪೂಜಿಸುವಂತಾಗಿ ನಿಮ್ಮ ಜೀವನ ಸಫಲವಾಗಲಿ. ಕಡೆಗೆ ನಿಮ್ಮ ಈ ಮಹತ್ವವಾದ ಪ್ರವಾಸ ಸುಖಕರವಾಗಲೆಂದು ಹಾಗೂ ನಿಮ್ಮ ಆರೋಗ್ಯ ಚೆನ್ನಾಗಿದ್ದು ನೀವು ಮಾಡ ಹೊರಟಿರುವ ಮಹತ್ವವಾದ ಕೆಲಸದಲ್ಲಿ ಯಶಸ್ಸು ಗಳಿಸುವ ಸಾಮರ್ಥ್ಯ ನಿಮಗೆ ಸಿಗಲಿ ಅನ್ನುವುದೇ ನಮ್ಮ ಆಸೆ. ನೀವು ಕೀರ್ತಿ ಸಂಪಾದಿಸಿ ಸ್ವದೇಶಕ್ಕೆ ಮರಳುವುದನ್ನು ನಾವು ಕಾಯುತ್ತಿರುತ್ತೇವೆ. ಈ ಸನ್ಮಾನ ಪತ್ರವನ್ನು ಓದಿದ ಮೇಲೆ ಪತ್ರದೊಂದಿಗೆ ಹಣದ ಚೀಲವನ್ನು ಅಧ್ಯಕ್ಷರಾದ ಡಾಕ್ಟರ್ ಸೋಲಂಕಿಯವರ ಕೈಯಿಂದ ಡಾಕ್ಟರ್ ಸಾಹೇಬರಿಗೆ ಅರ್ಪಿಸಲಾಯಿತು. ಇವೆರಡನ್ನೂ ಅವರು ಸ್ವೀಕರಿಸಿದರು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸನ್ಮಾನ ಪತ್ರಕ್ಕೆ ಉತ್ತರಿಸಲು ಎದ್ದರು. ಆದರೆ ಅವರ ಗಂಟಲುಬ್ಬಿ ಬಂದಿದ್ದರಿಂದ 5-6 ನಿಮಿಷಗಳವರೆಗೆ ಅವರ ಬಾಯಿಯಿಂದ ಮಾತೆ ಹೊರಡಲಿಲ್ಲ. ಕಡೆಗೊಮ್ಮೆ ತಮ್ಮ ಭಾಷಣವನ್ನು ಆರಂಭಿಸುತ್ತಾ, ಅಧ್ಯಕ್ಷರೇ ಹಾಗೂ ಬಂಧು ಭಗಿನಿಯರೇ, ಇನ್ನು ಮುಂಬರುವ 6-7 ತಿಂಗಳು ನಮ್ಮ ಭೇಟಿ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ನಾನು ನಿಮಗೇನು ಹೇಳಲಿ ಅನ್ನುವುದೇ ತಿಳಿಯದಾಗಿ ನನ್ನ ಮನಸ್ಸು ತುಂಬಿ ಬರುತ್ತಿದೆ. ಕಳೆದ 2 ವರ್ಷಗಳಿಂದ ನನ್ನಿಂದಾದ ಅಲ್ಪ ಕಾರ್ಯಕ್ಕೆ 1000 ಜನ ಸಹಾಯ ಮಾಡಿದ್ದರೆ ನನ್ನ ಒಬ್ಬನಿಂದ ಏನೂ ಸಾಧ್ಯವಾಗುತ್ತಿರಲಿಲ್ಲ. ನಾನು ಮಾಡಿರುವ ಕೆಲಸಗಳಲ್ಲಿ ಮುಂಬಯಿ ಕಾಯಿದೆ ಕೌನ್ಸಿಲಿನ ಕೆಲಸಗಳಲ್ಲಿ ನನ್ನ ಮಿತ್ರರಾದ ಡಾಕ್ಟರ್ ಸೋಳಂಕಿಯವರು ನಮಗೆ ಹೆಚ್ಚು ಸಹಾಯ ಮಾಡಿದ್ದಾರೆ. 1926 ಗವರ್ನರ್ ಸಾಹೇಬರು ನನ್ನನ್ನು ಕರೆದು ದಲಿತರ ಪೈಕಿ ಡಾಕ್ಟರ್ ಸೋಳಂಕಿಯವರನ್ನು ಕಾಯಿದೆ ಕೌನ್ಸಿಲಿನ ವತಿಯಿಂದ ಆರಿಸಿದರೆ ಅವರಿಗೂ ನಿಮಗೂ ಸರಿ ಹೋಗುತ್ತದೆಯೇ ಎಂದು ಕೇಳಿದ್ದರು. ಅದಕ್ಕೆ ನಾನು ಅವರಿಗೆ, ಸೋಳಂಕಿಯವರು ಒಳ್ಳೆ ಕಲಿತ ವ್ಯಕ್ತಿಯಾಗಿರುವುದರಿಂದ ನನಗೂ ಅವರಿಗೂ ಸರಿ ಹೊಂದುತ್ತದೆ ಎಂದು ಹೇಳಿದೆ. ನಾನು ಸ್ವಲ್ಪ ಸಿಡುಕು ಸ್ವಭಾವದವನು. ಕೌನ್ಸಿಲ್ನಲ್ಲಿ ಡಾಕ್ಟರ್ ಸೋಳಂಕಿಯವರೊಡನೆ ಕೆಲಸ ಮಾಡುವಾಗ ನಾನು ಸಿಡಿಮಿಡಿಗೊಳ್ಳುವಂತಹ ಪ್ರಸಂಗಗಳು ಬಂದಿರಬಹುದು. ಆದರೆ ಡಾಕ್ಟರ್ ಸೋಳಂಕಿಯವರು ಅದ್ಯಾವುದನ್ನೂ ಮನಸ್ಸಿನಲ್ಲಿಟ್ಟುಕೊಳ್ಳದೆ ನನಗೆ ತುಂಬ ಮನಸ್ಸಿನಿಂದ ಸಹಾಯ ಮಾಡಿದ್ದಾರೆ. ಹಾಗಾಗಿ ಕೌನ್ಸಿಲಿನ ಎಲ್ಲ ಕೆಲಸಗಳ ಶ್ರೇಯಸ್ಸು ಡಾಕ್ಟರ್ ಸೋಳಂಕಿಯವರಿಗೆ ಸಲ್ಲುತ್ತದೆ. ಕೌನ್ಸಿಲಿನ ಹೊರಗೆ ಸಮತಾ ಸಂಘ ನನಗೆ ಸಾಕಷ್ಟು ಸಹಾಯ ಮಾಡಿದೆ. ಶ್ರೀ ದೇವರಾವ್ ನಾಯಕರು ನನಗೆ ಮಾಡಿರುವ ಸಹಾಯದಿಂದಾಗಿ ನಾನವರನ್ನು ನನ್ನ ಬಲಗೈ ಎಂದು ಪರಿಗಣಿಸುತ್ತೇನೆ. ನಾವಿಬ್ಬರೂ ಪರಸ್ಪರ ಸಹಾಯದಿಂದ ಮಾಡಿರುವ ಕೆಲಸಗಳಿಂದ ನಮ್ಮಲ್ಲೆಷ್ಟು ಒಗ್ಗಟ್ಟುಂಟಾಗಿದೆ ಎಂದರೆ, ಸುಮಾರು 5-6 ತಿಂಗಳು ನಾನು ಈ ದೇಶದಲ್ಲಿದ್ದಾಗ್ಯೂ ಶ್ರೀ ನಾಯಕರೇ ಎಲ್ಲ ಕೆಲಸಗಳನ್ನು ಮಾಡಿಯಾರು ಅನ್ನುವ ನಂಬಿಕೆ ನನಗಿದೆ. ಸಮತಾ ಸಂಘದ ನನ್ನ ಇತರ ಸ್ನೇಹಿತರಾದ ಶ್ರೀ ಪ್ರಧಾನ್, ಕದ್ರೇಕರ್, ಕವಳಿಯವರು ಇವರೆಲ್ಲರೂ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಹಾಗೆಯೇ ಶ್ರೀ ಶಂಕರರಾವ್ ಪರಾಶರದವರು ಸಾಕಷ್ಟು ಹಣದ ಸಹಾಯ ಮಾಡಿದ್ದಾರೆ. ಶ್ರೀ ಶಂಕರರಾವರದಂತಹ ಆಧಾರ ನನಗೆಲ್ಲೂ ಇರಲಿಲ್ಲ. ಸಾರ್ವಜನಿಕ ಕೆಲಸಗಳಲ್ಲಿ ಹಣದ ಅವಶ್ಯಕತೆ ಇರುತ್ತದೆ. ಆದರೆ ಮೊದಲಿಗೆ ಸೋಲಾಪುರದಲ್ಲಿ ಬೋರ್ಡಿಂಗ್ ಒಂದರನ್ನು ಆರಂಭಿಸಲು ನನ್ನಲ್ಲಾಗ ಕೇವಲ 500 ರೂಪಾಯಿಗಳಿದ್ದವು. ನನ್ನ ಜೂಯಶ್ ಗೆಳೆಯನೊಬ್ಬನಿಗೆ 1000 ರೂಪಾಯಿಯ ಪ್ರಾಮಿಸರಿ ನೋಟ್ ಬರೆದುಕೊಟ್ಟು ಈ ಬೋರ್ಡಿಂಗ್ ಸಂಸ್ಥೆಯನ್ನು ಆರಂಭಿಸಿದ್ದೇನೆ. ಶಂಕರರಾವ್ ಅದರಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಪ್ರೆಸ್ ಪ್ರಾರಂಭಿಸಲು ನನಗವರು 1800 ರೂಪಾಯಿಯ ಹಣ ಸಹಾಯ ಮಾಡಿದ್ದಾರೆ. ಇಲ್ಲಿಯವರೆಗೆ ದಲಿತರಿಗಾಗಿ ನಾನು ಮಾಡಿರುವ ಅಲ್ಪ ಕಾರ್ಯದ ಶ್ರೇಯಸ್ಸು ಬೇರೆ ಬೇರೆ ಕೆಲಸಗಳಲ್ಲಿ ಸಹಾಯ ಮಾಡಿದ ಅನೇಕರಿಗೆ ಸಲ್ಲುತ್ತದೆ. ನೀವು ಕೊಟ್ಟಿರುವ ಹಣದ ಚೀಲ ಹಾಗೂ ಸನ್ಮಾನ ಪತ್ರವನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ಚೀಲದಲ್ಲಿರುವ ಹಣವನ್ನು ನನ್ನ ವೈಯಕ್ತಿಕ ಕೆಲಸಗಳಿಗಾಗಿ ಉಪಯೋಗಿಸದೆ ಬಡ ಸಮಾಜದ ಜನರು ಕೊಟ್ಟ ಹಣವನ್ನು ಬಡ ಸಮಾಜದ ಕಲ್ಯಾಣಕ್ಕಾಗಿಯೇ ಉಪಯೋಗವಾಗಬೇಕು. ಅಖಿಲ ಭಾರತೀಯ ದಲಿತ ಕಾಂಗ್ರೆಸ್ನ ಮಧ್ಯವರ್ತಿ ಸಂಘಟನೆಯ ಖರ್ಚಿಗಾಗಿ ಮುಂಬಯಿ ಇಲಾಖೆಯ ಈ ಹಣವನ್ನು ಚಂದಾ ಸ್ವರೂಪದಲ್ಲಿ ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಅದಕ್ಕೆಂದೇ ಈ ಹಣದ ಒಂದು ಭಾಗವನ್ನು ಡಾಕ್ಟರ್ ಸೋಳಂಕಿಯವರಲ್ಲಿ ಇಟ್ಟು ಹೋಗುವನಿದ್ದೇನೆ. ಬಹಿಷ್ಕೃತ ಕಾಂಗ್ರೆಸ್ಗಾಗಿ ಅವರು ಈ ಹಣವನ್ನು ಉಪಯೋಗಿಸಲಿ. ಉಳಿದ ಹಣವನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸಲಿದ್ದೇನೆ. ಮುಚ್ಚಿ ಹೋಗಿರುವ ನಮ್ಮ ಬಹಿಷ್ಕೃತ ಭಾರತ ಪತ್ರಿಕೆಯನ್ನು ಮತ್ತೊಮ್ಮೆ ಆರಂಭಿಸುವ ಆಸೆ ಇದೆ ನನಗೆ. ಸದ್ಯ ಸ್ಥಿತಿಯ ಬಗ್ಗೆ ಎಲ್ಲ ಲೇಖನಗಳು ಅದರಲ್ಲಿ ಪ್ರಕಟಗೊಳ್ಳುತ್ತವೆ. ಪತ್ರಿಕೆಯ ಹೆಸರನ್ನು ಬದಲಾಯಿಸಬೇಕೆಂದುಕೊಂಡಿದ್ದೇನೆ. ಹೆಸರಿನಿಂದಾಗಿ ಅನೇಕರು ಈ ಪತ್ರಿಕೆಯನ್ನು ಕೊಂಡುಕೊಳ್ಳುವುದಿಲ್ಲ ಹಾಗೂ ನಮ್ಮ ಉದ್ದೇಶವೇನು ಅನ್ನುವುದು ಅವರಿಗೆ ಅರ್ಥವಾಗುವುದಿಲ್ಲ. ಪತ್ರಿಕೆಯ ಹೆಸರು ಜನತಾ ಎಂದಿಟ್ಟು ಅದರ ಸಂಪಾದಕರಾಗಿ ಶ್ರೀ ದೇವರಾವ್ ನಾಯಕರನ್ನು ನೇಮಿಸುತ್ತೇನೆ. ಈ ಪತ್ರಿಕೆಗೆ ಚಂದಾದಾರರು ಸಭಾಸದರನ್ನು ಕೊಡುವ ದಯೆ ತೋರಿ ಈ ಹಣದ ಸ್ವಲ್ಪ ಭಾಗವನ್ನು ನಾನು ಆರಂಭಿಸುವ ಬೋರ್ಡಿಂಗಿಗೆ ಸಹಾಯವಾಗಿ ಕೊಡಲಿದ್ದೇನೆ. ದುಂಡು ಮೇಜಿನ ಪರಿಷತ್ತಿಗೆ ಹೋಗಿ ಬರುವ ಡಾಕ್ಟರ್ ಅಂಬೇಡ್ಕರರ ಖರ್ಚು ಬ್ರಿಟಿಷ್ ಸರ್ಕಾರ ಮಾಡುತ್ತಿರಬೇಕಾದರೆ ಈ ಹಣದ ಅಗತ್ಯವೇನಿದೆ ಎಂದು ಕೆಲವರಿಗೆ ಅನಿಸಬಹುದು. ನನಗೆ ನಿಮ್ಮ ಸಹಾಯದ ಅಗತ್ಯವಿದ್ದಾಗಲೂ ನಾನು ನಿಮ್ಮ ಸಹಾಯವನ್ನು ಅಪೇಕ್ಷಿಸಲಿಲ್ಲ ಅಂದ ಮೇಲೆ ಇಂದು ನನ್ನ ಖಾಸಗಿ ಕೆಲಸಕ್ಕೂ ನಿಮ್ಮ ಸಹಾಯದ ಅಗತ್ಯ ಇಲ್ಲ. ಅಗತ್ಯವಿದ್ದಾಗ ನಾನಾಗೇ ಕೇಳುವೆ. ನಾನು ದುಂಡು ಮೇಜಿನ ಪರಿಷತ್ತಿಗೆ ಹೋಗುತ್ತಿದ್ದೇನೆ. ಈ ಪರಿಷತ್ತಿನಿಂದ ದಲಿತರಿಗೆ ಲಾಭವಾಗದಿರದು. ಆದರೆ ಈ ಪರಿಷತ್ತಿಗೆ ಬಹಿಷ್ಕಾರ ಹಾಕಿರುವ ಜನರಿಗೆ ನಾನೊಂದು ಮಾತನ್ನು ಕೇಳಬಯಸುತ್ತೇನೆ. ಎರಡು ಪಕ್ಷಗಳಲ್ಲಿ ಹೋರಾಟವಾಗುತ್ತಿರುವಾಗ ಒಪ್ಪಂದದ ಮಾತುಕತೆಗಳಾದರೆ ತಪ್ಪೇನು? ಇಂದು ಸರ್ಕಾರ ಹಾಗೂ ಕಾಂಗ್ರೆಸ್ಸಿನ ನಡುವೆ ಹೋರಾಟ ನಡೆಯುತ್ತಿದೆ. ಕಾಂಗ್ರೆಸ್ಸಿನ ಚಳುವಳಿಗಳಿಂದ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ. ಹೀಗೆ ಎರಡೂ ಪಕ್ಷಗಳು ಪಣ ತೊಟ್ಟಿರುವಾಗ ಯಾರಾದರೂ ಮಧ್ಯಸ್ಥಿಕೆ ಮಾಡಿ ರಾಜೀಯ ಮಾರ್ಗ ಕಂಡುಹಿಡಿದು ಜಗಳ ನಿಲ್ಲಿಸಬೇಕಿದೆ. ಈ ರಾಜೀಯ ಮಾರ್ಗ ದುಂಡು ಮೇಜಿನ ಪರಿಷತ್ತಿನ ಮೂಲಕ ಸಿಗಬಹುದು. ಈ ಪರಿಷತ್ತಿನಿಂದೇನೂ ಆಗದು ಎಂದು ಜನ ಆಡಿಕೊಳ್ಳುತ್ತಿದ್ದರು, ಇದರಿಂದ ಲಾಭವಾಗಬಹುದೆಂದು ನನಗೆ ಭರವಸೆ ಇದೆ. ಈ ಪರಿಷತ್ತು ಅಪಯಶಸ್ಸು ತರಲಿದೆ ಎಂದೆನಿಸುವವರಿಗೆ ಒಂದು ಮಾತು ಕೇಳುತ್ತೇನೆ. ಈ ಪರಿಷತ್ತಿಗೆ ಅಪಯಶಸ್ಸು ಹೇಗೆ ಮತ್ತು ಯಾಕೆ ಸಿಗುತ್ತದೆ? ಇತ್ತೀಚೆಗೆ ಹಿಂದೂ ಮುಸಲ್ಮಾನ ಹಾಗೂ ದಲಿತರಾದಿ ಎಲ್ಲರಿಗೂ ಸ್ವಾತಂತ್ರ್ಯ ಬೇಕಿದೆ. ಈಗಷ್ಟೇ ನಾಗಪುರಿನಲ್ಲಾದ ಅಖಿಲ ಭಾರತೀಯ ಬಹಿಷ್ಕೃತ ಕಾಂಗ್ರೆಸ್ ಹಾಗೆಂದು ಮಸೂದೆಯೊಂದನ್ನು ಮಂಜೂರು ಮಾಡಿದೆ. ಎಲ್ಲರೂ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಆದರೆ ಸ್ವಾತಂತ್ರ್ಯ ಯಾವ ಪದ್ಧತಿಯಲ್ಲಿ ಕೊಡಬೇಕು ಅನ್ನುವ ಒಂದೇ ವಿಷಯದ ಬಗ್ಗೆ ವಾದವಿದೆ. ಅಲ್ಪಸಂಖ್ಯಾತರ ರಕ್ಷಣೆಯಾಗಿ ಅವರಿಗೆ ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ಸಮಾನತೆ ಕೂಡ ಮಾಡುವ ಹಾಗೂ ಎಲ್ಲ ಭಾರತೀಯರು ಸ್ವತಂತ್ರವಾಗಿ ಬಾಳುವಂತಹ ಸ್ವಾತಂತ್ರ್ಯ ಬೇಕಿದೆ. ಇದೆಲ್ಲ ನಿಜವಾದರೂ ಸ್ವಾತಂತ್ರ್ಯದ ಮೂಲಕ ಸಿಗುವಂತಹ ಅಧಿಕಾರಗಳು ಎಲ್ಲರಲ್ಲಿಯೂ ಯೋಗ್ಯವಾಗಿ ಸಮನಾಗಿ ಹಂಚಬೇಕೇ, ಇಲ್ಲವೇ ಒಂದು ವಿಶಿಷ್ಟ ಜಾತಿಯ ಜನರ ಕೈಯಲ್ಲೇ ಆ ಅಧಿಕಾರಗಳಿರಬೇಕೇ ಅನ್ನುವ ವಾದವಿದೆ. ದಲಿತ ಸಮಾಜ ಹಿಂದುಳಿದ ಜಾತಿ ಹಾಗೂ ಅಲ್ಪಸಂಖ್ಯಾತರನ್ನು ಸಮಾಧಾನಪಡಿಸುವಲ್ಲಿ ಮುಂದುವರೆದ ಹಾಗೂ ಬಹುಸಂಖ್ಯಾತರು ದೊಡ್ಡ ಮನಸ್ಸು ಮಾಡಿದರೆ ನಮ್ಮಲ್ಲಿ ಆಂತರಿಕ ವಾದಗಳು ಪರಿಹಾರವಾದವು. ನಮಗೆ ನಿಮಗೆ ಅವಶ್ಯಕವಾಗಿರುವುದನ್ನು ಕೇಳುವುದರ ಜೊತೆಗೆ ಸ್ವಾತಂತ್ರ್ಯದ ಮಸೂದೆ ಎದುರಾದರೆ ನಾನು ಅದನ್ನು ಬೆಂಬಲಿಸುತ್ತೇನೆ. ಎಲ್ಲ ರೀತಿಯಿಂದಲೂ ಈ ದೇಶದ ಪ್ರಗತಿಯಾಗಿ ಈ ದೇಶ ಉಳಿದೆಲ್ಲ ದೇಶಗಳಿಗಿಂತ ಮುನ್ನಡೆಯಬೇಕು ಎಂದು ಕಾಂಗ್ರೆಸ್ನಂತೆ ನನಗೂ ಅನಿಸುತ್ತದೆ. ದುಂಡು ಮೇಜಿನ ಪರಿಷತ್ತು ಮುಗಿದ ಮೇಲೆ ನನ್ನ ಎರಡನೆಯ ಕೆಲಸವಾದ ಜನಜಾಗೃತಿಯನ್ನು ಮಾಡಲಿದ್ದೇನೆ. ಇದೊಂದು ಅತಿ ಮಹತ್ವದ ಕೆಲಸ. ಕಾಂಗ್ರೆಸ್ಸಿನ ಚಳುವಳಿಗಳು ಅಮೆರಿಕ, ಜರ್ಮನಿ ಹೀಗೆ ರಾಷ್ಟ್ರದಾದ್ಯಂತ ನಡೆದಿದೆ. ಹಾಗೆಯೇ ನಮ್ಮ ದಲಿತರ ದುಃಖವನ್ನು ದೇಶದಾದ್ಯಂತ ಎಲ್ಲ ಜನರ ಗಮನಕ್ಕೆ ತರಲೆಂದು ರಷ್ಯಾ, ಜರ್ಮನಿ, ಅಮೆರಿಕ ಹಾಗೂ ಜಪಾನ್ನಂತಹ ದೇಶದ ಪ್ರಮುಖ ನಾಯಕರನ್ನು ಭೇಟಿಯಾಗಿ ನಮ್ಮ ದುಃಖಗಳನ್ನು ಅವರ ಎದುರು ಇಡಲಿದ್ದೇನೆ. ಸಾಧ್ಯವಾದರೆ ಲೀಗ್ ಆಫ್ ನೇಷನ್ಸ್ನ ಎದುರು ದಲಿತರ ಪ್ರಶ್ನೆಗಳನ್ನು ಮಂಡಿಸಲಿದ್ದೇನೆ. ನಮ್ಮಲ್ಲೇ ಅನೇಕ ಗುಂಪುಗಳಾಗಿವೆ. ನೀವೆಲ್ಲರೂ ಒಗ್ಗಟ್ಟಿನಿಂದಿರಲು ಪ್ರಯತ್ನಿಸಿ ಎಂದಷ್ಟೇ ನಿಮ್ಮಲ್ಲಿ ನಾನು ಮಾಡುವ ವಿನಂತಿ. ಪ್ರತಿಯೊಬ್ಬ ಮನುಷ್ಯ ತಾನು ನೇತಾರನೆಂದು ಹೇಳಿಕೊಂಡು ತಿರುಗುವ ಕೆಟ್ಟ ದೃಶ್ಯವೊಂದು ಕಳೆದ 3-4 ವರ್ಷಗಳಿಂದ ನನ್ನ ಕಣ್ಣಿಗೆ ಬೀಳುತ್ತಿದೆ. ಇದು ಒಳ್ಳೆಯದಲ್ಲ. ಇನ್ನು ಮುಂದಾದರೂ ಇದನ್ನೆಲ್ಲ ನಿಲ್ಲಿಸಿಬಿಡಿ ಎಂದು ಕೂಡ ವಿನಂತಿಸುತ್ತೇನೆ. ನಮ್ಮೆದುರು ಎಷ್ಟೊಂದು ಅಡೆತಡೆಗಳಿವೆ ಹಾಗೂ ಕೆಲಸದ ಸಾಕಷ್ಟು ಒತ್ತಡವಿದೆ. ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಜಿಲ್ಲೆ ಇಲ್ಲವೇ ಒಂದು ಇಲಾಖೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹೀಗಿರುವಾಗ ಅಖಿಲ ಬಹಿಷ್ಕೃತ ಬಂಧುಗಳು ತಮ್ಮ ತಮ್ಮಲ್ಲಿರುವ ಮತಭೇದಗಳನ್ನು ಪಕ್ಕಕ್ಕಿಟ್ಟು ಕೈ ಜೋಡಿಸಿ ಕೆಲಸ ಮಾಡುವುದರಲ್ಲೇ ನಮ್ಮ ಹೊಡೆತಿದೆ. ನನ್ನ ಹಿಂದೆ ಡಾಕ್ಟರ್ ಸೋಲಂಕಿ ಹಾಗೂ ಶ್ರೀ ನಾಯ್ಕರವರು ಹೇಳಿದಂತೆ ಕೇಳಿ ಸಮಾಜಕ್ಕಾಗಿರುವ ಜಾಗೃತಿಯನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ನಿಮಗೆ ವಹಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಅಂದರು. ಮೇಲಿನ ಈ ವಿಚಾರಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. ಸಭೆ ಮುಗಿದು ದಲಿತರು ಅಲ್ಲಿಂದ ಹೊರಟ ಮೇಲೆ ಹೊರಗೆ ನಿಂತಿದ್ದ ಕೆಲವರು ಅವರ ಮೇಲೆ ಹಲ್ಲೆ ನಡೆಸಿದರು ಎಂದು ಕೇಳಿಬಂದಿದೆ. ಪರೇಲ್ನಲ್ಲಿ ಕಾಂಗ್ರೆಸ್ ಹಾಗೂ ದಲಿತರ ನಡುವೆಯಾದ ಹೊಡೆದಾಟದಲ್ಲಿ ಕಲ್ಲು ಹಾಗೂ ಕೋಲುಗಳನ್ನು ಬಳಸಲಾಗಿತ್ತು. ದಂಗೆಯಲ್ಲಿ ಗಾಯಗಳಾದ 8 ಜನರಿಗೆ ಹತ್ತಿರದ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಉಪಚಾರಕ್ಕಾಗಿ ಭರ್ತಿ ಮಾಡಲಾಯಿತು. ಧನ್ಯವಾದಗಳು. ನಮಸ್ಕಾರ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road.

0: ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳು ಸಂಪುಟ ಒಂದರಲ್ಲಿ ಇರುವ ರಸೆಲ್ರ ವಿಚಾರಗಳ ಬಗೆಗೆ ಅಂಬೇಡ್ಕರ್ ಅವರ ವಿವೇಚನೆ ಮತ್ತು ವಿಮರ್ಶೆ ಈ ಭಾಗವನ್ನ ನಾನು ಈಗ ಇಲ್ಲಿ ಓದ್ತಾ ಇದ್ದೇನೆ. ಓದುತ್ತಿರುವವರು ಶಿಲ್ಪಾ ಬೆಣ್ಣೆಗೆರೆ. ಯುದ್ಧ ಸಂಬಂಧಿ ತಾತ್ವಿಕತೆಯನ್ನ ಕುರಿತು ರಸೆಲ್ರ ಮನೋಭಾವದ ಬಗ್ಗೆ ಇಷ್ಟು ಸಾಕು. ಈಗ ಆಸ್ತಿಯ ಪರಿಣಾಮಗಳನ್ನ ಕುರಿತ ಅವರ ವಿಶ್ಲೇಷಣೆಯ ಕಡೆಗೆ ಗಮನ ಹರಿಸೋಣ. ರಸೆಲ್ ಹಿಂದಿನ ಸಮಾಜಗಳ ವಿವಿಧ ಆರ್ಥಿಕ ವ್ಯವಸ್ಥೆಗಳನ್ನು, ಅವುಗಳಿಂದ ಉದ್ಭವಿಸುವ ಸಾಮಾಜಿಕ ರೋಗಗಳನ್ನು ಮತ್ತು ಅವುಗಳ ಪರಿಹಾರಗಳನ್ನ ಕುರಿತು ವಿಮರ್ಶೆ ಮಾಡುತ್ತಾರೆ. ತಮ್ಮ ವಿಮರ್ಶೆಯನ್ನು ಅವರೇ ಹೀಗೆ ಸಂಕ್ಷೇಪಗೊಳಿಸುತ್ತಾರೆ. ಪ್ರಸಕ್ತ ವ್ಯವಸ್ಥೆಯ ಕೇಡುಗಳು ಗ್ರಾಹಕ, ಉತ್ಪಾದಕ ಮತ್ತು ಬಂಡವಾಳಗಾರ ಇವರ ವಿಭಿನ್ನ ಆಸಕ್ತಿಗಳ ಪ್ರತ್ಯೇಕತೆಯ ಫಲ. ಈ ಮೂರು ವರ್ಗಗಳಲ್ಲಿ ಯಾವ ವರ್ಗಕ್ಕೂ ಜನತೆಗಿರುವಂತ ಆಸಕ್ತಿಗಳಿಲ್ಲ, ಅಥವಾ ಅವರಲ್ಲಿ ಯಾವ ಎರಡು ವರ್ಗಗಳ ನಡುವೆಯೂ ಸಮಾನ ಆಸಕ್ತಿಗಳಿಲ್ಲ. ಗ್ರಾಹಕ ಮತ್ತು ಬಂಡವಾಳಗಾರರ ನಡುವಿನ ಸಂಬಂಧವನ್ನ ಸಹಕಾರಿ ವ್ಯವಸ್ಥೆ ಬೆಸೆಯಬಲ್ಲದು. ಕಾರ್ಮಿಕ ಯಜಮಾನ್ಯ ಪದ್ಧತಿ ಉತ್ಪಾದಕ ಮತ್ತು ಬಂಡವಾಳಗಾರರ ಹಿತಾಸಕ್ತಿಗಳನ್ನ ಒಟ್ಟುಗೂಡಿಸಬಲ್ಲದು. ಯಾವುದೇ ಆಗಲಿ ಮೂರು ವರ್ಗಗಳನ್ನ ಒಂದುಗೂಡಿಸುವುದಿಲ್ಲ, ಅಥವಾ ಜನತೆಯ ಹಿತಾಸಕ್ತಿ ಜೊತೆ ಕೈಗಾರಿಕೋದ್ಯಮಿಗಳು ಹಿತವನ್ನು ಬೆಸೆಯಗೊಳ್ಳುವುದಿಲ್ಲ. ಆದ್ದರಿಂದ ಯಾವುದೇ ಆಗಲಿ, ಕೈಗಾರಿಕಾ ಅಶಾಂತಿಯನ್ನಾಗಲಿ, ಸರ್ಕಾರ ಮಧ್ಯ ಪ್ರವೇಶಿಸುವುದನ್ನಾಗಲಿ ತಡೆಯಲು ಶಕ್ತವಲ್ಲ. ಆದರೆ ಸದ್ಯದ ವ್ಯವಸ್ಥೆಗಿಂತ ಯಾವುದಾದರೊಂದು ಉತ್ತಮವೆಂದೇ ಹೇಳಬಹುದು. ಪ್ರಾಯಶಃ ಉಭಯ ಸಮ್ಮಿಶ್ರಣದಿಂದ ಪ್ರಸಕ್ತ ಕೈಗಾರಿಕಾ ವ್ಯವಸ್ಥೆಯ ನ್ಯೂನತೆಗಳನ್ನ ಸರಿಪಡಿಸಬಹುದು. ಹಣದ ವ್ಯಾಮೋಹ ಎನ್ನುವುದರ ಮೇಲಿನ ಚರ್ಚೆಯಲ್ಲಿಯೇ ಅವರ ಮೊದಲ ತಪ್ಪು ಗ್ರಹಿಕೆ ಕಾಣುತ್ತದೆ. ಮಾನವ ಕಲ್ಯಾಣಕ್ಕಾಗಿ ಯಾವ ಕಾಣಿಕೆಯನ್ನು ಕೊಡದೆ ಸಾಹಸದ ಹೊಗಳಿಕೆಯತ್ತ ಯಶಸ್ಸಿನ ರಹಸ್ಯವನ್ನ ಕುರಿತ ತಪ್ಪು ಸಿದ್ಧಾಂತದಿಂದ ತಮ್ಮ ಸ್ವಭಾವವನ್ನ ವಿಕೃತಗೊಳಿಸಿಕೊಳ್ಳುವತ್ತ ಧನದ ವ್ಯಾಮೋಹ ಮನುಷ್ಯರನ್ನು ಎಳೆದೊಯ್ಯುತ್ತದೆ ಎಂಬ ರಸೆಲ್ ಹೇಳಿಕೆಯಲ್ಲಿ ಪ್ರಥಮ ಅಪಾರ್ಥ ಕಲ್ಪನೆ ಇದೆ. ಅದು ಸ್ವಭಾವೋದ್ದೇಶಗಳ ನಿರ್ಜೀವ ಏಕರೂಪತೆಯನ್ನ ಬೆಳೆಸುತ್ತದೆ, ಜೀವನಾನಂದವನ್ನ ಕುಂಠಿತಗೊಳಿಸುತ್ತದೆ, ಒತ್ತಡ ಮತ್ತು ಶ್ರಮಗಳನ್ನ ಹೇರಿ ಇಡೀ ಜನಾಂಗವನ್ನ ಆಲಸ್ಯ ಭ್ರಾಂತಿ ನಿವಾರಣೆಗಳ ಕಡೆಗೆ ನೂಕಿ ಹತಾಶಗೊಳಿಸುತ್ತದೆ. ಈ ಭಾವನೆಯಲ್ಲಿ ಪ್ರಾಚೀನತೆಯ ಸೂಚನೆ ಇದೆ. ಅದು ಬಹುಶಃ ಒಂದಾನೊಂದು ಕಾಲದಲ್ಲಿ ಸಾಕಷ್ಟು ಸಮರ್ಥನೆಯುಳ್ಳ ಮೂಲಭೂತ ಜೀವನ ದರ್ಶನವಾಗಿಯೂ ಒದಗಿ ಬಂದಿತ್ತು. ಒಂದು ಸಮಾಜದ ತಾತ್ವಿಕ ನಂಬಿಕೆ ಮತ್ತು ಆರ್ಥಿಕ ಜೀವನಗಳ ನಡುವಿನ ಸಂಬಂಧ ಸಾಮಾನ್ಯ ತಿಳುವಳಿಕೆಗಿಂತ ಹೆಚ್ಚು ಗಾಢವಾದದ್ದು. ಸಣ್ಣ ಪುಟ್ಟ ವೈಭವೀಕರಣಗಳ ಹೊರತು ಚರಿತ್ರೆಯ ಆರ್ಥಿಕ ವಿಶ್ಲೇಷಣೆ ಸಮರ್ಥನೀಯವಾದದ್ದು. ಹಣದ ವ್ಯಾಮೋಹ ವಿರುದ್ಧದ ನೀತಿವಾದಿಗಳ ಹಳೆಯ ಆರೋಪ ಅವರ ಲೌಕಿಕ ಭೋಗದ ಮೇಲಿನ ಆರೋಪದ ಒಂದು ಭಾಗ ಮಾತ್ರ. ಈ ನಂಬಿಕೆಗೆ ಕಾರಣವಾದ ಆರ್ಥಿಕ ಪರಿಸ್ಥಿತಿಯಲ್ಲೇ ಅದು ಸಮರ್ಥನೆಯನ್ನ ಕಂಡುಕೊಳ್ಳುತ್ತದೆ. ಇದನ್ನೆಲ್ಲ ನೆನಪಿಸಿಕೊಂಡಾಗ ಇಲ್ಲದವರ ಹುಳಿ ದ್ರಾಕ್ಷಿಯ ತತ್ವ ಮಾನವ ಸಹಜ ನಂಬಿಕೆಗಳಲ್ಲಿ ಒಂದೆಂಬುದನ್ನು ಹಾಗೂ ನಾವು ಪ್ರಯತ್ನಿಸಿದರೂ ಪಡೆಯಲಾಗದ ವಸ್ತು ಮೌಲ್ಯಗಳನ್ನೆಲ್ಲ ಅದು ಏಕೆ ವ್ಯಾಪಿಸಿಕೊಂಡಿದೆ ಎಂಬುದನ್ನು ಅರಿತುಕೊಳ್ಳಲು ಸುಲಭವಾಗುತ್ತದೆ. ನಾವು ಯಾವುದೇ ವಸ್ತುವನ್ನ ಬಯಸಿ ಪಡೆಯಲು ಅರ್ಹವಾದದ್ದಲ್ಲವೆಂದು ವಾದ ಮಾಡುತ್ತೇವೆ. ಆದ್ದರಿಂದಲೇ ಕೆಳಸ್ತರದವರ ಮತ್ತು ಯಶೋನಿತ್ವದ ಮತೀಯ ಭಿನ್ನತೆ ಇರುವಂತೆಯೇ ಲೌಕಿಕ ವಸ್ತುಗಳ ಬಗೆಗಿನ ಶ್ರೀಮಂತರ ಮತ್ತು ಬಡವರ ದೃಷ್ಟಿಕೋನಗಳಲ್ಲಿ ಈ ನೈಜ ವ್ಯತ್ಯಾಸಗಳಿವೆ. ಪ್ರತಿಯೊಂದು ತನ್ನ ಉದಾತ್ತ ನೈತಿಕ ಸ್ವಭಾವಕ್ಕೆ ಅನುಗುಣವಾಗಿ ತಾನು ಮಾಡುವ ಎಲ್ಲ ಕೆಲಸಗಳಿಗೂ ಸಮರ್ಥನೆಯನ್ನು, ಅಂದರೆ ಅನೈತಿಕತೆಯಲ್ಲಿಯೇ ನೈತಿಕತೆಯನ್ನು ಕಾಣುವ ತನ್ನ ನಡವಳಿಕೆಯನ್ನು ಆದರ್ಶೀಕರಿಸಿಬಿಡುತ್ತದೆ. ಪ್ರಾಚೀನ ಜಗತ್ತಿನಂತೆ ಇಡೀ ಪ್ರಪಂಚ ಆರ್ಥಿಕ ರೋಗವನ್ನು ಅನುಭವಿಸುತ್ತಿದ್ದಾಗ ಮಾನವ ಶ್ರಮದ ಉತ್ಪಾದನೆ ಅತ್ಯಂತ ಕೆಳಗಿನ ಮಟ್ಟದಲ್ಲಿ ಇದ್ದಾಗ ಉತ್ಪಾದನೆಯನ್ನು ಹೆಚ್ಚಿಸಲು ಯಾವ ಪ್ರಯತ್ನವೂ ನಡೆಯದಿದ್ದಾಗ ಸಂಕ್ಷೇಪವಾಗಿ ಹೇಳುವುದಾದರೆ, ಇಡೀ ಜಗತ್ತೇ ಬಡತನದಿಂದ ಬಳಲುತ್ತಿದ್ದಾಗ ನೀತಿವಾದಿಗಳು ಸಹಜವಾಗಿಯೇ ಬಡತನವನ್ನ ವೈಭವೀಕರಿಸಿ ಅದೇ ಆದರ್ಶವೆಂದು ಪ್ರಚಾರ ಮಾಡಿದ್ದು ಮತ್ತು ಐಹಿಕ ಸುಖಗಳನ್ನು ತ್ಯಜಿಸುವಂತೆ ಬೋಧನೆ ಮಾಡಿದ್ದು ಸಹಜವೇ ಸರಿ. ಯಾಕೆಂದರೆ ಐಹಿಕ ಸುಖ ದೊರೆಯುವಂತಿರಲಿಲ್ಲ. ಅಗ್ಗದ ವಸ್ತು ಅಸಹ್ಯವೆಂದು ನಂಬುವ ದುಂದು ವೆಚ್ಚ ಕಂಟಿಕೊಂಡಿರುವ ಭೋಗ ಸಮೃದ್ಧ ಆರ್ಥಿಕ ವ್ಯವಸ್ಥೆಯುಳ್ಳ ಸಮಾಜದಂತೆ, ಎಟುಕದ ವಸ್ತು ಕೆಟ್ಟದ್ದಾಗಿರಬೇಕೆಂದು ಕ್ಲೇಶಮಯ ಆರ್ಥಿಕ ವ್ಯವಸ್ಥೆಯ ಸಮಾಜ ನಂಬುತ್ತದೆ. ಹಣದ ಮೇಲಿನ ವ್ಯಾಮೋಹದ ಕೆಡುಕುಗಳನ್ನ ಕುರಿತ ರಸೆಲ್ಲರ ಮರು ಹೇಳಿಕೆಯ ಈ ಚಾರಿತ್ರಿಕ ಮೌಲ್ಯಕ್ಕೆ ಯಾವುದೇ ತಾತ್ವಿಕ ಮೌಲ್ಯ ಸಂಗೊಳಿಸುವುದಿಲ್ಲ. ಈ ತಪ್ಪು ಗ್ರಹಿಕೆ ಹಣ ವ್ಯಾಮೋಹದ ಉದ್ದೇಶಗಳ ಸಮಂಜಸ ವಿಶ್ಲೇಷಣೆಯ ಅಭಾವದಿಂದ ಹುಟ್ಟಿದ್ದು. ಒಂದು ಆರೋಗ್ಯಪೂರ್ಣ ಮನಸ್ಸಿನಲ್ಲಿ ಹಣದ ವ್ಯಾಮೋಹವೆನ್ನುವಂತ ಅಮೂರ್ತ ಕಲ್ಪನೆ ಇರುವುದೇ ಸಾಧ್ಯವಿಲ್ಲವೆಂದು ವಾದಿಸಬಹುದು. ಯಾವುದೇ ಒಂದು ಉದ್ದೇಶಕ್ಕಾಗಿ ಹಣದ ಮೇಲಿನ ವ್ಯಾಮೋಹವಿರುತ್ತದೆ. ಆ ಉದ್ದೇಶದಲ್ಲಿಯೇ ಘನತೆ ಅಥವಾ ನಾಚಿಕೆಗೇಡಿನ ಅಂಶಗಳು ಒಳಗೊಂಡಿರುತ್ತವೆ. ಈ ದೃಷ್ಟಿಯಿಂದ ವ್ಯಕ್ತಿಗಳಲ್ಲಿ ಶೀಲ ಸಂಬಂಧವಾದ ನಿರ್ಜೀವ ಏಕರೂಪತೆ ಸಾಧ್ಯವಿಲ್ಲ. ಯಾಕೆಂದರೆ ಹಣದ ಮೇಲೆ ವ್ಯಾಮೋಹವಿದ್ದರೂ ವಿವಿಧ ಸಂದರ್ಭದ ಅವರ ಉದ್ದೇಶಗಳಲ್ಲಿ ಭಿನ್ನತೆ ಇರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಹಣದಾಸೆಯ ಗುರಿಯು ಸ್ವಭಾವ ವೈವಿಧ್ಯತೆಯಲ್ಲಿ ಪರ್ಯಾವಸನವಾಗಬಹುದು. ನಮ್ಮ ಜೀವನದ ಉತ್ಪಾದನಾ ದೃಷ್ಟಿಯಿಂದ ರಸೆಲ್ಲರ ಪ್ರಮೇಯ ಅಭದ್ರವಾಗಿ ಕಂಡರೆ ಗ್ರಾಹಕರ ದೃಷ್ಟಿಯಲ್ಲಂತೂ ಅದು ನೆಲಕಚ್ಚಿ ಬಿಡುತ್ತದೆ. ಹಸಿವನ್ನು ಹಿಂಗಿಸುವುದರಿಂದ ಮಾನವನ ಸ್ವಭಾವ ಅಪಮೌಲ್ಯಗೊಳ್ಳುತ್ತದೆ ಎಂಬುದನ್ನು ಸಾಬೀತು ಮಾಡುವುದಕ್ಕೆ ನಮಗೆ ಬೆಂಬಲ ಸಿಗಬೇಕಾದದ್ದು ಗ್ರಾಹಕ ಜೀವನದ ಕಡೆಯಿಂದಲೇ ಹೊರತು ಉತ್ಪಾದನೆಯ ಪರಿಶೀಲನೆಯಿಂದಲ್ಲ. ನಮಗೆ ಗೊತ್ತಿರುವ ಗ್ರಾಹಕ ನಿಯಮಗಳ ಹಿನ್ನೆಲೆಯಲ್ಲಿ ಈ ರೀತಿಯ ಅಪಮೌಲ್ಯೀಕರಣ ಸಾಧ್ಯವೇ? ನಾವು ಮುಂದೆ ವಿಶ್ಲೇಷಿಸಿರುವಂತೆ ಇದಕ್ಕೆ ಉತ್ತರ ನಕಾರಾತ್ಮಕವಾದದಾಗಿಯೇ ಇರುತ್ತದೆ. ಅನುಭೋಗ ನಿಯಮಗಳು ಮೌಲ್ಯದ ಪ್ರಯೋಜನವಾದದ ಆರ್ಥಿಕ ತತ್ವದಿಂದ ಪ್ರಾಪ್ತವಾದ ನಿಗಮಗಳೆಂಬುದನ್ನು ಗಮನಿಸಬೇಕಾಗುತ್ತದೆ. ಕೊನಾರ್, ಗೋಸೆನ್, ವಾಲ್ ರಸ್ಮೆಂಜರ್ ಮತ್ತು ಜೆವೋನ್ಸ್ರ ಸಾಂಪ್ರದಾಯಿಕ ತತ್ವಗಳಿಗೆ ಪ್ರತಿಕ್ರಿಯೆಯಾಗಿ ರೂಪಿತವಾದ ಅದು ಪ್ರಯೋಜನವನ್ನು ಬಾಹ್ಯ ವಸ್ತುವಿನಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇರುವ ಗುಣವೆಂದು ಭಾವಿಸುವುದಿಲ್ಲ. ಅನುಭೋಗದ ನಿಯಮಗಳು ಮಾನವನ ಅವಶ್ಯಕತೆಗಳನ್ನ ಪೂರೈಸುವ ಅದರ ಶಕ್ತಿಯನ್ನ ಅವಲಂಬಿಸಿದೆ ಎಂದು ಹೇಳುತ್ತದೆ. ಆದ್ದರಿಂದ ಒಂದು ವಸ್ತುವಿನ ಉಪಯೋಗ ಬೇರೆ ಬೇರೆ ಸ್ಥಿತಿಗಳಲ್ಲಿ ಜೀವಿ ಬಯಸುವ ತೃಪ್ತಿಯನ್ನ ಆಧರಿಸಿ ಬದಲಾಗುತ್ತಿರುತ್ತದೆ. ನಮ್ಮ ಮೂಲಭೂತ ಅವಶ್ಯಕತೆಯಾದ ಆಹಾರ ಸಹ ನಮ್ಮ ಹಸಿವು ಮತ್ತು ಅಜೀರ್ಣಗಳಿಗೆ ಅನುಸಾರವಾಗಿ ನಮಗೆ ಆನಂದ ಅಥವಾ ಅಸಹ್ಯ ಭಾವನೆಯನ್ನ ಉತ್ಪಾದಿಸುತ್ತದೆ. ಆದ್ದರಿಂದ ತೃಪ್ತಿ ಜಾಸ್ತಿಯಾದಂತೆ ಪ್ರಯೋಜನ ಕಡಿಮೆಯಾಗುತ್ತದೆ. ನಿರ್ದಿಷ್ಟ ಅಂಗದ ಅಥವಾ ಅಂಗ ಸಮೂಹದ ಆನಂದದಾಯಕ ಕ್ರಿಯೆಯೇ ತೃಪ್ತಿ ಎನ್ನುವುದಾದರೆ, ತೃಪ್ತಿ ಕೊಡುವ ವಸ್ತುವಿಗೆ ಅಂಗದೊಡನೆ ಇರುವ ಸಂಬಂಧವನ್ನ ಪ್ರತಿನಿಧಿಸುವ ವಕ್ರರೇಖೆ ಅಂಗದ ಧರ್ಮದೊಡನೆ ವಿಲೋಮ ಕ್ರಮದಿಂದ ಬದಲಾಗುತ್ತದೆ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾವು ಬಳಸುವಂತಹ ಒಂದೊಂದು ತರಕಾರಿಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷತೆಯಿಂದ ಕೂಡಿರುತ್ತೆ. ಕೆಲವೊಂದು ತರಕಾರಿಗಳನ್ನು ಸಿಪ್ಪೆ ಸಮೇತ ಕೂಡ ಬಳಸ್ಕೊಳ್ಬೋದು. ಅಂತಹ ತರಕಾರಿಗಳಲ್ಲಿ ಸೌತೆಕಾಯಿಯೂ ಕೂಡ ಒಂದು. ಸಿಪ್ಪೆ ಸಮೇತ ಅದನ್ನು ಸೇವನೆ ಮಾಡ್ಬೋದು. ಜೊತೆಗೆ ಈ ಪೇರ್ಲೆಕಾಯಿ ಹಣ್ಣಿರ್ಬೋದು, ಸಿಪ್ಪೆ ಸಮೇತ ತಿನ್ಬೋದು. ಅದರೊಟ್ಟಿಗೆ ಕಲ್ಲಂಗಡಿ ಕೂಡ ಸ್ನೇಹಿತರೆ, ಕಲ್ಲಂಗಡಿ ತಿರುಳನ್ನು ನಾವು ಸೇವನೆ ಮಾಡ್ಬೋದು. ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ತಿನ್ಬೋದು. ಜೊತೆಗೆ ಕಲ್ಲಂಗಡಿ ಸಿಪ್ಪೆಯಿಂದ ವಿಶೇಷವಾಗಿ ಪಲ್ಯವನ್ನು ಕೂಡ ಮಾಡ್ತಾರೆ. ಹಾಗೆ ಹೀರೆಕಾಯಿ ಕೂಡ, ಹೀರೆಕಾಯಿಯಿಂದ ಪಲ್ಯ, ಸಾಂಬಾರು, ಚಟ್ನಿ ಈ ರೀತಿಯ ಖಾದ್ಯಗಳನ್ನ ಕೂಡ ಮಾಡ್ಬೋದು. ಜೊತೆಗೆ ಹೀರೆಕಾಯಿ ಸಿಪ್ಪೆಯಿಂದ ವಿಶೇಷವಾಗಿ ಚಟ್ನಿಯನ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಈ ಹೀರೆಕಾಯಿ ವಿಷಯಕ್ಕೆ ಅಂತಾನೆ ಬಂದ್ರೆ, ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ರೀತಿಯಲ್ಲಿ ಒಂದೊಂದು ತರಕಾರಿಗಳು ಕೂಡ ತುಂಬಾನೇ ವಿಶೇಷತೆಯಿಂದ ಕೂಡಿರ್ತವೆ. ಕೆಲವೊಂದು ತರಕಾರಿಗಳನ್ನ ಸಿಪ್ಪೆ ಸಮೇತವಾಗಿ ಸೇವನೆ ಮಾಡ್ಬೋದು. ಇನ್ನು ಕೆಲವು ತರಕಾರಿಗಳಲ್ಲಿ ಸಿಪ್ಪೆಯನ್ನ ತೆಗೆದು ನಾವು ಅಡುಗೆಗೆ ಉಪಯೋಗ ಮಾಡ್ಕೊಳ್ತೀವಿ. ಇನ್ನು ಸ್ನೇಹಿತರೆ, ಹೀರೆಕಾಯಿಯ ವಿಷಯಕ್ಕೆ ಅಂತಾನೆ ಬಂದ್ರೆ, ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಯಾಕಪ್ಪ ಅಂದ್ರೆ, ಇದರಲ್ಲಿ ವಿಟಮಿನ್ ಎ, ಸಿ, ಕಬ್ಬಿಣಾಂಶ, ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲದೆ ನೀರಿನಾಂಶ, ಫೈಬರ್ ಕೂಡ ಹೆಚ್ಚಾಗಿದೆ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ನಿವಾರಣೆಗೂ ಕೂಡ ತುಂಬಾನೇ ಸಹಕಾರಿ. ತೂಕ ಇಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ, ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ, ಜೊತೆಗೆ ದೇಹವನ್ನು ಹೈಡ್ರೇಟ್ ಆಗಿ ಇರಿಸುತ್ತೆ. ಅಧಿಕ ನೀರಿನಾಂಶ ಮತ್ತು ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆ ಸರಳವಾಗುತ್ತೆ, ಜೊತೆಗೆ ನಾನಾಗಲೇ ಹೇಳಿದಾಗೆ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಜೊತೆಗೆ ಜೇನುತುಪ್ಪದೊಂದಿಗೆ ಹೀರೆಕಾಯಿ ರಸವನ್ನು ಸೇವನೆ ಮಾಡ್ಬೋದು. ಇನ್ನು ಕಣ್ಣಿನ ಆರೋಗ್ಯದ ವಿಷಯಕ್ಕೆ ಅಂತ ಬಂದರೆ, ಇದರಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿದೆ. ಇದು ಕಣ್ಣಿನ ಪೊರೆ ಸಮಸ್ಯೆಯನ್ನು ತಡೆಯುತ್ತೆ, ತೂಕ ನಿರ್ವಹಣೆಗೆ ಹೆಚ್ಚು ಸಹಕಾರಿ. ಕಡಿಮೆ ಕ್ಯಾಲೋರಿ, ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಅಂಶದಿಂದಾಗಿ ತೂಕ ಇಳಿಸ್ಲಿಕ್ಕೆ ಉತ್ತಮ ಆಯ್ಕೆ. ಇದರಲ್ಲಿ ನೀರಿನಾಂಶ ಹೆಚ್ಚಾಗಿರೋದ್ರಿಂದ ದೇಹವನ್ನು ಶುದ್ಧೀಕರಿಸುತ್ತೆ, ಜೊತೆ ಜೊತೆಗೆ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಪೋಷಕಾಂಶಗಳ ಮೂಲ ಅಂದ್ರೆ ಅದು ಹೀರೆಕಾಯಿ. ವಿಟಮಿನ್ ಎ, ಸಿ, B6, ಕಬ್ಬಿಣಾಂಶ, ಮೆಗ್ನೀಷಿಯಂ ಈ ರೀತಿಯ ಸಾಕಷ್ಟು ಪೋಷಕಾಂಶಗಳನ್ನ ಒಳಗೊಂಡಿದೆ ಹೀರೆಕಾಯಿ. ಹೀರೆಕಾಯಿಯನ್ನ ಬಳಸಿ ಪಲ್ಯ ಮಾಡ್ತಾರೆ, ಜೊತೆಗೆ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ತಾರೆ, ಸಾಂಬಾರ್ ಮಾಡ್ತಾರೆ, ಇತ್ತೀಚೆಗೆ ಬಜ್ಜಿ ಮತ್ತು ಬೋಂಡವನ್ನ ಮಾಡ್ತಾರೆ ಹೀರೆಕಾಯಿಯಿಂದ. ಇದರೊಟ್ಟಿಗೆ ಹೀರೆಕಾಯಿಯಿಂದ ಕಡುಬನ್ನ ಕೂಡ ಮಾಡ್ಬೋದು. ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ, ಕಡುಬು ಕೂಡ ತುಂಬಾ ಚೆನ್ನಾಗಾಗತ್ತೆ ಹೀರೆಕಾಯಿಯಿಂದ ಅಂತ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ದಿನ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಭಗವತಿ ಜುವೆಲ್ಸ್ನ ರಶ್ಮಿ ರಾಘವೇಂದ್ರ ಮೇಡಮ್ ಅವರಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ರಶ್ಮಿ ರಾಘವೇಂದ್ರ ಮೇಡಮ್ ಅವರಿಂದ ಹೀರೆಕಾಯಿ ಕಡುಬನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಯೋಣ. ಆ ವಿಶೇಷವಾಗಿರುವಂತಹ ಖಾದ್ಯವನ್ನ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಭಗವತಿ ಜುವೆಲ್ಸ್ನ ರಶ್ಮಿ ರಾಘವೇಂದ್ರ ಮೇಡಮ್ ಅವರು ಇದ್ದಾರೆ. ರಶ್ಮಿ ರಾಘವೇಂದ್ರ ಮೇಡಮ್ ಅವರು ಸ್ಪೆಷಲ್ ಆಗಿ ಹೀರೆಕಾಯಿಯನ್ನು ಬಳಸಿ ಕಡುಬನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕಡುಬು ಅಂತ ಬಂದಾಗ ಅಕ್ಕಿ ತರಿ ಕಡುಬು, ನುಚ್ಚು ಕಡುಬು, ಜೊತೆಗೆ ಹಲಸಿನ ಕಡುಬು, ಗೋಧಿ ಕಡುಬು, ಈ ರೀತಿಯ ಕಡುಬುಗಳನ್ನು ಮಾಡಿರ್ತೀವಿ. ರಶ್ಮಿ ರಾಘವೇಂದ್ರ ಮೇಡಮ್ ಅವರು ಹೀರೆಕಾಯನ್ನು ಕೂಡ ಬಳಸಿ ಕಡುಬನ್ನು ಮಾಡ್ಕೊಳ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಫಟಾಫಟ್ ಅಂತ ಹೀರೆಕಾಯನ್ನು ಬಳಸಿ ಯಾವ ರೀತಿ ಕಡುಬು ಮಾಡ್ಕೊಳ್ಳೋದು ಅಂತ ರಶ್ಮಿ ಮೇಡಮ್ ಅವರಿಂದ ಕೇಳೋಣ.
5: ನನ್ನ ಹೆಸರು ರಶ್ಮಿ ರಾಘವೇಂದ್ರ, ಭಗವತಿ ಜುವೆಲರ್ಸ್, ಹಾಸನ್ ಡಿಸ್ಟಿಕ್, ಅರಸೀಕೆರೆ. ಇವತ್ತು ನಾನು ನಿಮಗೆ ಹೀರೆಕಾಯಿ ಕಡುಬು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹೀರೆಕಾಯಿ ಕಡುಬು ತುಂಬ ರುಚಿಯಾಗಿರುತ್ತೆ, ತುಂಬ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ಯಾವ ಥರ ಮಾಡೋದು ಬನ್ನಿ. ಹೀರೆಕಾಯಿ ಕಡುಬು ಮಾಡೋಕ್ಕೆ ಏನೇನು ಬೇಕಪ್ಪ ಐಟಮ್ಸು? ಒಂದು ಹೀರೆಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, 1 ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಗೋಧಿ ಹಿಟ್ಟು, ಅಂದರೆ 1/2 ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಕೊಬ್ಬರಿ. ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ. ಹೀರೆಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮೆಣಸಿನಕಾಯಿ, ಜೀರಿಗೆ, ಕಾಯಿ ತುರಿ ಇದನ್ನು ಮಿಕ್ಸಿ ಮಾಡಿಟ್ಕೊಳ್ಳಿ. ಕಲಸಿಟ್ಟಿರೋ ಚಪಾತಿ ಹಿಟ್ಟನ್ನ ಲಟ್ಟಿಸ್ಬಿಟ್ಟು ನಿಮಗೆ ಬೇಕಾದ ಆಕಾರಕ್ಕೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಲೆ ಮೇಲೆ ಸಾಸಿವೆ ಒಗ್ಗರಣೆ ಮಾಡಿ 2 ನೀರು ಹಾಕಿ, ನೀರು ಕುದಿ ಬಂದಾಗ ಹೆಚ್ಚಿದ ಹೀರೆಕಾಯಿ ಹೋಳು ಹಾಕಿ 1-2 ಕೈ ಆಡಿ, ನಂತರ ರುಬ್ಬಿದ ಮಸಾಲೆ ಹಾಕಿ 1-2 ಸಣ್ಣ ಉರಿಲಿ ಬೇಯಲು ಬಿಡಿ. ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು. 2-3 ನಂತರ ಒಲೆ ಮೇಲೆ ಕುದಿತಾ ಇರುತ್ತಲ್ವ ನೀರು, ಅದಕ್ಕೆ ಚಪಾತಿ ತುಂಡುಗಳನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕೈಯಾಡಿ. 5 ಸಣ್ಣ ಉರಿಲಿ ಪ್ಲೇಟ್ ಮುಚ್ಚಿ ಬಿಡಿ ಒಲೆ ಮೇಲೆ. ನಂತರ ಅದು ಕುದಿ ಬರುತ್ತೆ, ಅದು ಸ್ವಲ್ಪ ನೀರು ಥರ ಹಾಗೇ ಇರಬೇಕು, ಫುಲ್ ಖಾಲಿ ಆಗಬಾರ್ದು ಒಲೆ ಮೇಲೆ. ನಂತರ ಸರ್ವ್ ಮಾಡಿ ಕೆಳಗಿಳಿಸಿ 5 ಆದಮೇಲೆ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಬಿಸಿ ಬಿಸಿ ಇದ್ದಾಗ ತಿಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಸೂಪ್ ಥರ ಮತ್ತು ಜ್ಯೂಸ್ ಥರ ಎರಡೂ ಬರೋದ್ರಿಂದ ತುಂಬ ಟೇಸ್ಟಿಯಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ.
4: ಗೋಧಿ ಹಿಟ್ಟನ್ನು ಬಳಸಿ ಹೀರೆಕಾಯಿ ಕಡುಬನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಹಾಸನ ಜಿಲ್ಲೆಯ ಅರಸೀಕೆರೆಯ ರಶ್ಮಿ ರಾಘವೇಂದ್ರ ಮೇಡಮ್ ಅವರು. ಇದರೊಟ್ಟಿಗೆ ಸ್ನೇಹಿತರೆ, ಚಿಂತಪ್ಪು ಅನ್ನುವಂತಹ ಪಾನೀಯವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಸ್ಪೆಷಲ್ಲಾಗಿ ತಿಳಿಸಿದ್ದಾರೆ. ಆ ಚಿಂತಪ್ಪು ಪಾನೀಯದ ಬಗ್ಗೆ ಇವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಭಗವತಿ ಜುವೆಲ್ಸ್ನ ರಶ್ಮಿ ರಾಘವೇಂದ್ರ ಮೇಡಮ್ ಅವರಿದ್ದಾರೆ. ರಶ್ಮಿ ರಾಘವೇಂದ್ರ ಮೇಡಮ್ ಅವರು ಸ್ಪೆಷಲ್ ಆಗಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಹೀರೆಕಾಯಿ ಕಡಬನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ರು. ಇದರೊಟ್ಟಿಗೆ ಸ್ನೇಹಿತರೆ, ಈ ಪಾನೀಯಗಳ ವಿಷಯಕ್ಕೆ ಅಂತಲೇ ಬಂದಾಗ ಸಾಮಾನ್ಯವಾಗಿ ನಿಂಬೆಹಣ್ಣಿನ ಪಾನೀಯ ಇರ್ಬೋದು ಅಥವಾ ಬೇರೆ ಬೇರೆ ಹಣ್ಣುಗಳ ಜ್ಯೂಸ್ಗಳಿರ್ಬೋದು, ಈ ರೀತಿಯ ಒಂದು ಪಾನೀಯ ಜ್ಯೂಸ್ಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಈ ದಿನ ರಶ್ಮಿ ಮೇಡಮ್ ಅವರು ಸ್ಪೆಷಲ್ ಆಗಿ ಚಿಂತಪು ಪಾನೀಯವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈ ಚಿಂತಪು ಪಾನೀಯ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ರಶ್ಮಿ ಮೇಡಮ್ ಅವರಿಂದ ಕೇಳೋಣ.
3: ನಿಮಗೆ ಚಿಂತಪು ಪಾನೀಯ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 1 ಲೀಟ್ರ್ ನೀರಿಗೆ ಎಷ್ಟು ಬೇಕಾಗುತ್ತೆ ಅಂದರೆ, ಸಾಮಾನು ಜೀರಿಗೆ 1 ಸ್ಪೂನ್, ಧನಿಯಾ 1 ಸ್ಪೂನ್, ಕಾಳು ಮೆಣಸು 1-5, ಒಣಶುಂಠಿ 1/2 ಸ್ಪೂನ್, ಜಾಜಿಕಾಯಿ 1 ಚಿಟಿಕೆ, 1/4 ಏಲಕ್ಕಿ, ನಿಂಬೆ ರಸ 2 ಸ್ಪೂನ್, ಹುಣಸೆಹಣ್ಣು ನಿಂಬೆ ಗಾತ್ರ, ಮತ್ತು 1/2 ಕಟ್ಟು ಪುದೀನ ಎಲೆ. ನಂತರ ತುಳಸಿ ಬೀಜ 1 ಸ್ಪೂನು, ಓಂ ಕಾಳು 1 ಸ್ಪೂನು, ಕಲ್ಸಕ್ಕರೆ 1-2 ಸ್ಪೂನು, ಬೆಳ್ಳುಳ್ಳಿ 1 ಗಡ್ಡೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೀರಿಗೆ ಹುಣಸೆಹಣ್ಣು ಮತ್ತು ಬೆಲ್ಲನ ಹಾಕಿ ನೆನೆಸಿಟ್ಕೊಳ್ಳಿ ಸ್ವಲ್ಪ ಹೊತ್ತು. ನಂತರ ನೆನೆಸಿ 1 ಅವರ್ ಬೇಕು. ನೆನೆಸಿದ ಮೇಲೆ ಅದನ್ನು ಹುಣಸೆಹಣ್ಣು ಕ್ಲೀನಾಗಿ ಉಚ್ಚಿಬಿಟ್ಟು ಶೋಧಿಸಿಟ್ಕೊಳ್ಳಿ. ಮಿಕ್ಕಿರೋ ಎಲ್ಲ ಸಾಮಾನುಗಳನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಮಿಕ್ಸಿಲಾದರೂ ಪರವಾಗಿಲ್ಲ, ಕುಟ್ಟಾಣ ಎಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ನಂತರ ಕುಟ್ಟಿದ ಪುಡಿಯನ್ನು 1 ಗಂಟೆ ನೀರಲ್ಲಿ ನೆನೆಸ್ಬೇಕು. ನಂತರ ಬೆಲ್ಲ ಮತ್ತು ಹುಣಸೆಹಣ್ಣಿಂದು ಶೋಧಿಸ್ಕೊಂಡಿರ್ತೀವಲ್ಲ, ಆ ನೀರಿಗೆ ಈ ಕುಟ್ಟಿರೋ ಪುಡಿನೆಲ್ಲ ಹಾಕಿ 1 ಗಂಟೆ ಚೆನ್ನಾಗಿ ನೆನೆಸಿ. ನಂತರ ಕ್ಲೀನಾಗಿ ಕೈ ಆಡಿಬಿಟ್ಟು ಸರ್ವ್ ಮಾಡ್ಬೋದು. ಇದನ್ನು ಬಿಸಿ ಮಾಡಬಾರ್ದು, ಕೋಲ್ಡ್ ಬೇಕಾದರೆ ಮಾಡಿ ಕುಡಿಬೋದು. ಯಾರೆಲ್ಲ ಕುಡಿಬೋದು ಇದನ್ನು? ದೊಡ್ಡವರು ಕುಡಿಬೋದು, ಚಿಕ್ಕವರು ಕುಡಿಬೋದು, ಎಲ್ಲ ಏಜ್ನವ್ರು ಕೂಡ ಈ ಪಾನೀಯನ ಕುಡಿಬೋದು. ಈ ಪಾನೀಯದಿಂದ ಏನು ಯೂಸ್ ಇದೆ? ಈ ಪಾನೀಯದಿಂದ ವಾಯು, ಶೀತ, ಕಫ ಮತ್ತು ಅಜೀರ್ಣಕ್ಕೆ ತುಂಬ ಒಳ್ಳೆಯದು, ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ. ಚಳಿಗಾಲದಲ್ಲಿ ಬಾಡಿನ ತುಂಬ ವಾರ್ಮ್ ಆಗಿ ಇಡುತ್ತೆ. ಹಾಗಾಗಿ ಈ ಚಿಂತಪು ಪಾನೀಯ ತುಂಬ ಯೂಸ್ಫುಲ್ಲು. ಎಲ್ಲ ಏಜ್ನವರು ಕುಡಿಯೋದ್ರಿಂದ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡು ಕುಡಿಬೋದು. ಧನ್ಯವಾದಗಳು. ತುಂಬ ರುಚಿಯಾಗಿ ಕೂಡ ಇರುತ್ತೆ.
2: ನಿಮಗೂ ಕೂಡ ಧನ್ಯವಾದಗಳು ರಶ್ಮಿ ರಾಘವೇಂದ್ರ ಮೇಡಮ್. ಚಳಿಗಾಲಕ್ಕೆ ಸೂಕ್ತವಾಗಿರುವಂತಹ ಆರೋಗ್ಯಕರ ಪಾನೀಯವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ರಶ್ಮಿ ರಾಘವೇಂದ್ರ ಮೇಡಮ್ ಅವರು. ಅದರ ಹೆಸರು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಚಿಂತಪು ಪಾನೀಯ ಅಂತ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅಡುಗೆಗಳು ಫೇಮಸ್ ಅಲ್ವಾ ಸ್ನೇಹಿತರೆ? ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ಖಾದ್ಯಗಳನ್ನ ಮಾಡ್ತಾ ಇದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆಗೆ 9686092779 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ವಿಶೇಷ ಖಾದ್ಯಗಳನ್ನು ಪ್ರಸಾರ ಮಾಡ್ತೀನಿ. ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ, ಪ್ರಪಂಚದ ಮೂಲೆ ಮೂಲೆಗೂ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಬಿತ್ತರವಾಗುತ್ತೆ. ನೀವು ಕೂಡ ಯಾವುದೇ ರಾಜ್ಯದವರಾಗಿರಲಿ, ಯಾವುದೇ ಜಿಲ್ಲೆಯವರಾಗಿರಲಿ, ಯಾವುದೇ ತಾಲೂಕವರಾಗಿರಲಿ, ಯಾವುದೇ ಹೋಬಳಿ ಹಳ್ಳಿ ಗ್ರಾಮದವರಾಗಿರಲಿ, ನಿಮಗೆ ಕನ್ನಡ ಬಂದರೆ ಸಾಕು, ನಿಮ್ಮ ರೆಸಿಪಿಗಳನ್ನು ತಿಳಿಸ್ಬೋದು. ಅಯ್ಯೋ ಮೇಡಮ್, ನಾವು ಬೇರೆ ದೇಶದವರು, ಬೇರೆ ರಾಜ್ಯದವರು, ನಿಮ್ಮ ಕಾರ್ಯಕ್ರಮಗಳನ್ನು ಕೇಳ್ತೀವಿ, ಆದರೆ ನಮಗೆ ಕನ್ನಡ ಲ್ಯಾಂಗ್ವೇಜ್ ಅಷ್ಟಾಗಿ ಬರೋದಿಲ್ಲ ಅನ್ನುವವರು ಕೂಡ ಕಾರ್ಯಕ್ರಮಗಳನ್ನು ಕೇಳಿ ನಮಗೆ ಪ್ರೋತ್ಸಾಹ ಕೂಡ ಕೊಡ್ಬೋದು. ಪ್ರತಿದಿನ ಕೇಳ್ತಾ ಇದ್ರೆ ಭಾಷೆ ಕೂಡ ಸಲೀಸಾಗಿ ಬರುತ್ತೆ, ಅರ್ಥ ಆಗತ್ತೆ ಕೂಡ. ಏನಂತೀರಿ, ನಿಜ ಅಲ್ವಾ? ಮತ್ತೊಮ್ಮೆ ಹಾಸನ ಜಿಲ್ಲೆಯವರಾದ ರಶ್ಮಿ ರಾಘವೇಂದ್ರ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಪ್ರಥಮ PUC ಹಾಗೂ ಸಾಮಾನ್ಯ ಪದವಿ ಕೋರ್ಸ್ ವ್ಯಾಸಂಗ ಮಾಡುತ್ತಿರುವ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ 2026-27 ಸಾಲಿಗೆ ಸಾಂದೀಪನಿ ಶಿಷ್ಯವೇತನ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ನಿರ್ವಹಣಾ ವೆಚ್ಚ ₹1,05,000 ನೀಡಲಾಗುತ್ತಿದ್ದು, CET, NEET ಸೇರಿದಂತೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ಮೂಲಕ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಶುಲ್ಕದ 2/3 ಭಾಗದ ಮೊತ್ತವನ್ನು ಮರುಪಾವತಿ ಮಾಡಲಾಗುವುದು. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಗಳಾಗಿದ್ದು ಚಾಲ್ತಿಯಲ್ಲಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ ಹೊಂದಿರಬೇಕು. ವೃತ್ತಿಪರ ಕೋರ್ಸ್ಗಳಿಗೆ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಕಾಮೆಡ್ ಕೆ ಅಡಿಯಲ್ಲಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗೆ ಅರ್ಹರಿರುವುದಿಲ್ಲ. ವಿದ್ಯಾರ್ಥಿಗಳ ಆಧಾರ್, ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ NPCI ಅಡಿಯಲ್ಲಿ ಸೀಡ್ ಆಗಿರಬೇಕು. ಅರ್ಹ ವಿದ್ಯಾರ್ಥಿಗಳು www.esbdb.karnataka.gov.in ಮೂಲಕ ದಿನಾಂಕ 31/12/2026 ಒಳಗಾಗಿ ಅರ್ಜಿ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 8029650588 ಅಥವಾ 8762249230 ಸಂಪರ್ಕಿಸುವುದು ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೂಲಕವೂ ಸಂಪರ್ಕಿಸುವಂತೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿತರಾಗಿರುವ ಜಿಲ್ಲೆಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸಿ

ಸಲ್ಲಿಸಲಾಗುತ್ತಿದ್ದು ಅರ್ಹ ಕಾರ್ಮಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈವರೆಗೆ ಸುರಕ್ಷತಾ ಕಿಟ್ ಪಡೆಯದಿರುವ ಮೇಷನ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಕಾರ್ಪೆಂಟರ್, ಪೇಂಟಿಂಗ್ ಹಾಗೂ ಪ್ಲಂಬಿಂಗ್ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಫಲಾನುಭವಿಗಳಿಗೆ ಈ ಕಿಟ್ಗಳನ್ನು ನೀಡಲಾಗುತ್ತಿದೆ. ಅರ್ಹ ಕಾರ್ಮಿಕರು ತಮ್ಮ ತಾಲೂಕಿನ ಸಂಬಂಧಿಸಿದ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಸಲ್ಲಿಸಬೇಕಾದ ದಾಖಲೆಗಳು ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರ ನೋಂದಣಿ ಗುರುತಿನ ಚೀಟಿ, ಫಲಾನುಭವಿಯ ಆಧಾರ್ ಕಾರ್ಡ್, ಈಗಾಗಲೇ ಸುರಕ್ಷತಾ ಕಿಟ್ ಪಡೆದಿರುವುದಿಲ್ಲವೆಂಬ ಸ್ವಯಂ ದೃಢೀಕರಣ ಪತ್ರ. ದಾಖಲೆಗಳನ್ನು ಸಲ್ಲಿಸಲು ಸೆಪ್ಟೆಂಬರ್ 10 ಕೊನೆಯ ದಿನವಾಗಿದೆ ಎಂದು ಉಪವಿಭಾಗದ ಕಾರ್ಮಿಕ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ 7/9/2026 31 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸೆಲ್ಫೋನ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಹೊಂದಿದ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 7/9/2026 ಸೋಮವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ, ಹಸಿಗಾಳ ಅಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 7/9/2026 ಒಳಗೆ ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970476760 9591514 ಅಥವಾ 6363139323 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಮಲೆನಾಡು ಅಡಿಕೆ ಮಾರಾಟಗಾರರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು 30th ಬೆಳಗ್ಗೆ 11:00 ಸಾಗರ ರಸ್ತೆಯಲ್ಲಿರುವ ಪೆಸಿಟ್ ಕಾಲೇಜು ಆವರಣದಲ್ಲಿ ನಡೆಯಲಿದ್ದು, ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದ ಸಮೀಪವಿರುವ ಲಕ್ಷ್ಮೀ ಮೆಡಿಕಲ್ಸ್ ಎದುರಿನ ಬಸ್ ನಿಲ್ದಾಣದಿಂದ ಬೆಳಗ್ಗೆ 8:30 ಹಾಗೂ ಬೆಳಗ್ಗೆ 9:15 ರೈಲು ನಿಲ್ದಾಣದಿಂದ ಪೆಸಿಟ್ ಕಾಲೇಜ್ವರೆಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಘದ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಮಂಥನ ಸಂಸ್ಥೆ ವತಿಯಿಂದ ಹೋಟೆಲ್ ಮಥುರಾ ಪ್ಯಾರಡೈಸ್ನಲ್ಲಿ ಇಂದು ಸಂಜೆ 5:30 ಪತ್ರಕರ್ತ ಎಂ ಶ್ರೀನಿವಾಸ್ ಬರೆದಿರುವ ರಸಾಯನ ಕೃತಿ ಬಿಡುಗಡೆಗೊಳ್ಳಲಿದ್ದು, ಬಿಡುಗಡೆಯ ದಿನದಂದು 295 ರು ಬೆಲೆಯ ಕೃತಿ ಕೇವಲ 200 ರುಗಳಿಗೆ ದೊರೆಯಲಿದೆ. ಪುಸ್ತಕವನ್ನು ಬಹುಶ್ರುತ ವಿದ್ವಾಂಸರಾದ ಪಾದೇಕಲ್ಲು ವಿಷ್ಣು ಭಟ್ಟ ಇವರು ಬಿಡುಗಡೆ ಮಾಡಲಿದ್ದು, ಚಿಂತಕ ಹಾಗೂ ವಾಗ್ಮಿಯರಾದ ಪಾದೇಕಲ್ಲು ವಿಷ್ಣು ಭಟ್ಟ ಇವರು ಬಿಡುಗಡೆ ಮಾಡಲಿದ್ದು, ಚಿಂತಕ ಹಾಗೂ ವಾಗ್ಮಿ ಮತ್ತೂರು ಟಿಎನ್ ಸ್ವಾಮಿ ಅವರು ರಸಾಯನ ಕೃತಿಯ ಬಗ್ಗೆ ಮಾತನಾಡುವರು. ಲೇಖಕ ಎಂ ಶ್ರೀನಿವಾಸ್ ಉಪಸ್ಥಿತರಿರುವರು. ಮುಂದಿನ ವಿವರ. ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದಿಂದ 30th ಸಂಜೆ 5:00 ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಕಲಾಸ್ಪಂದನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊಪ್ಪದ ಗೌರಿಗದ್ದೆ ದತ್ತಾಶ್ರಮದ ವಿನಯ್ ಗುರುಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಯುವ ಬ್ರಿಗೇಡ್ ಮಾರ್ಗದರ್ಶಕ ಚಕ್ರವರ್ತಿ ಸುಲಿಬೆಲೆ ಮುಖ್ಯ ಭಾಷಣ ಮಾಡಲಿದ್ದಾರೆ. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಡಿಎಸ್ ಅರುಣ್ ಮತ್ತು ಡಾ ಧನಂಜಯ ಸರ್ಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಘದ ಅಧ್ಯಕ್ಷ ಡಾ ಭರತ್ ಎಸ್ವಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಾರ್ವಜನಿಕರು ಹಾಗೂ ಸಹಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳ

ವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಟಿಎಲ್ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಅನಿಕೇತನ ಸೇವಾ ಟ್ರಸ್ಟ್ನಿಂದ ಆಗಸ್ಟ್ 29ರಂದು ಸಂಜೆ 6ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಐತಿಹಾಸಿಕ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಬಾಬು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ ಶಿಕ್ಷಣ, ಸಂಸ್ಕೃತಿ, ಸಾಮಾಜಿಕ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಕೊರೋನಾ ಮತ್ತು ಪ್ರವಾಹ ಸಮಯದಲ್ಲಿಯೂ ಟ್ರಸ್ಟ್ ಸಾರ್ವಜನಿಕರಿಗೆ ನೆರವಾಗಿದೆ ಎಂದರು. ಟ್ರಸ್ಟಿನ ಸಿಇಒ ಎಸ್ ವಿಶ್ವೇಶ್ವರಯ್ಯ ಮಾತನಾಡಿ, ಈ ಬಾರಿ ಹೆಚ್.ಎನ್. ಭೈರೋಜಿರಾವ್ ಜಾಧವ್ ಮತ್ತು ಸುಶೀಲಾಬಾಯಿ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ರಂಗದ ಮೇಲೆ ತರಲಾಗುತ್ತಿದೆ. ನಾಟಕವನ್ನು ವಿಜಯ್ಕುಮಾರ್ ಕೋಡಿಯಾಲ್ ಬೈಲ್ ನಿರ್ದೇಶಿಸಿದ್ದು, ಬೆಂಗಳೂರು ಮತ್ತು ಮಂಗಳೂರಿನ 20ಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಲಿದ್ದಾರೆ. ನಾಟಕ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಿದೆ ಎಂದರು. ಬಿಜಿ ವಿದ್ಯಾಶ್ರೀ, ರೇಖಾ ಮತ್ತಿತರರು ಇದ್ದರು. ಮುಂದಿನ ವಿವರ. ಅರಸಾಳು ಮತ್ತು ಕುಂಸಿ ನಿಲ್ದಾಣಗಳಲ್ಲಿ ರೈಲುಗಳ ನಿಲುಗಡೆಯು ಆಗಸ್ಟ್ 24ರಿಂದ ಮುಂದಿನ ಸೂಚನೆಯವರೆಗೆ ಮುಂದುವರಿಯಲಿದೆ. ಮೈಸೂರು ತಾಳಗುಪ್ಪ ಡೈಲಿ ಎಕ್ಸ್ಪ್ರೆಸ್ 16227 ಅಥವಾ 16228 ರೈಲು ಅರಸಾಳು ನಿಲ್ದಾಣ ಹಾಗೂ ಮೈಸೂರು ತಾಳಗುಪ್ಪ ಡೈಲಿ ಎಕ್ಸ್ಪ್ರೆಸ್ 16206 ಅಥವಾ 16205 ರೈಲು ಅರಸಾಳು ಮತ್ತು ಕುಂಸಿ ನಿಲ್ದಾಣಗಳಲ್ಲಿ ನಿಲುಗಡೆ ಆಗಲಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಗತಿಪರ ರೈತ ಅಥವಾ ರೈತ ಮಹಿಳೆ ಪ್ರಶಸ್ತಿಯನ್ನು ಕೃಷಿ ಮತ್ತು ತೋಟಗಾರಿಕಾ ಮೇಳ 2026 ನೀಡಿ ಸನ್ಮಾನಿಸಲು ತೀರ್ಮಾನಿಸಿದ್ದು, ವಿಶ್ವವಿದ್ಯಾಲಯದ ವ್ಯಾಪ್ತಿಯ 6 ಜಿಲ್ಲೆಗಳಾದ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರಗತಿಪರ ರೈತ ಅಥವಾ ರೈತ ಮಹಿಳೆಯರು ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಿದ ರೈತ ಅಥವಾ ರೈತ ಮಹಿಳೆಯರಲ್ಲಿ ಪ್ರತಿ ಜಿಲ್ಲೆಯಿಂದ ಒಬ್ಬ ರೈತ ಮತ್ತು ಒಬ್ಬ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಪುರಸ್ಕಾರ ಮಾಡಲಾಗುವುದು. ಈ ಪ್ರಶಸ್ತಿಯನ್ನು ಕೃಷಿ ಮತ್ತು ತೋಟಗಾರಿಕಾ ಮೇಳದಲ್ಲಿ ಪ್ರದಾನ ಮಾಡಲಾಗುವುದು. ಆಸಕ್ತ ಪ್ರಗತಿಪರ ರೈತ ಅಥವಾ ರೈತ ಮಹಿಳೆಯರು ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಅರ್ಜಿ ಪಡೆಯಬಹುದು ಅಥವಾ www.uahs.edu.in ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡಿ ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 10/9/2026 ಒಳಗೆ ತಲುಪುವಂತೆ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳಾದ ಶಿವಮೊಗ್ಗ 9480838976, ದಾವಣಗೆರೆ 9480838209, ಚಿಕ್ಕಮಗಳೂರು 9480838203, ಉಡುಪಿ 9480838202, ಚಿತ್ರದುರ್ಗ 9480838201, ದಕ್ಷಿಣ ಕನ್ನಡ 87947046 ಸಂಪರ್ಕಿಸುವಂತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹಧನವನ್ನು ನಿರಂತರವಾಗಿ ಪಡೆಯಲು ಜಿಲ್ಲೆಯ ಎಲ್ಲ ಅರ್ಹ ರೈತರಿಂದ ಪ್ರತಿ ವರ್ಷ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 2019 ಫೆಬ್ರವರಿ 1 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಪ್ರತಿ ಅರ್ಹ ಸಣ್ಣ, ಅತಿಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ ರು 6,000 ಪ್ರೋತ್ಸಾಹ ಧನವನ್ನು ಪ್ರತಿ 4 ತಿಂಗಳಿಗೊಮ್ಮೆ 3 ಕಂತುಗಳಲ್ಲಿ ನೇರವಾಗಿ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಈ ಹಣ ಪಾವತಿಯನ್ನು ಮುಂದುವರೆಸಲು ಫ್ರೂಟ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಅಗ್ರಿ ಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆಯನ್ನು ಸೃಜಿಸುವುದು ಕಡ್ಡಾಯವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 140,366 ಫಲಾನುಭವಿಗಳಿದ್ದು, ಇದರಲ್ಲಿ 140,256 ರೈತರ ಬಯೋಮೆಟ್ರಿಕ್ ಇಕೆವೈಸಿ ಪ್ರಕ್ರಿಯೆ ಇನ್ನೂ ಬಾಕಿ ಉಳಿದಿದೆ. ತಾಲೂಕುವಾರು ಬಾಕಿ ವಿವರ. ಶಿವಮೊಗ್ಗ 18,565, ಭದ್ರಾವತಿ 19,420, ತೀರ್ಥಹಳ್ಳಿ 16,716, ಸಾಗರ 20,416, ಹೊಸನಗರ 13,134, ಶಿಕಾರಿಪುರ 25,836, ಸೊರಬ 26,169. ರೈತರು ಸಮೀಪದ ಸಿಎಸ್ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ಬೆರಳಚ್ಚು ಅಥವಾ ಬಯೋಮೆಟ್ರಿಕ್ ಮೂಲಕ ಇ ಕೆವೈಸಿ ಮಾಡಿಸಬಹುದು. ಹಾಗೂ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಇ ಕೆವೈಸಿ ಥ್ರೂ ಫೇಸ್ ರೆಕಗ್ನಿಷನ್ ಆ್ಯಪ್ ಮೂಲಕ ಫೇಸ್ ದೃಢೀಕರಣದ ಆಧಾರದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇ ಕೆವೈಸಿ ಮಾಡಿಕೊಳ್ಳಬಹುದು. ಆದ್ದರಿಂದ ಫಲಾನುಭವಿ ರೈತರು ಕೂಡಲೇ ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಹತ್ತಿರದ ಸಿಎಸ್ಸಿ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿ ಇ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯವನ್ನು ಮುಂದುವರಿಸಬೇಕಾಗಿ ಜಂಟಿ ಕೃಷಿ ನಿರ್ದೇಶಕರು ಕೋರಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನಲ್ಲಿ PhD ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬೌದ್ಧ ಹಾಗೂ ಸಿಖ್ ಸಮುದಾಯಗಳ ಅರ್ಹ ಪೂರ್ಣಕಾಲಿಕ PhD ಸಂಶೋಧನಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ https://sevasindhukarnataka.gov.in/sevasindhu/department-services ಮೂಲಕ ಆನ್ಲೈನ್ನಲ್ಲಿ 31st ಒಳಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ನಗರದ ದುರ್ಗಿಗುಡಿ 5th Parallel Road ಸತ್ಯಶ್ರೀ ಆರ್ಕೇಡ್ 1ನೇ ಮಹಡಿಯ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಹತೆ, ವಯೋಮಿತಿ, ಆದಾಯ ಸೇರಿದಂತೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08182222206 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ

0: ಒಂದನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನ ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ಕಣಜಗಳ ಬೆನ್ನತ್ತಿ ಬೈಸಿಕಲ್ ಸವಾರಿ, ಪಿಎಚ್ಡಿ ಪದವಿಗೆ ದಾರಿ. ಕಳೆದ 50 ವರ್ಷಗಳಿಂದಲೂ ನಾನು ಇಂಡಿಯನ್ ಪೇಪರ್ ಕಣಜ ರೋಪಾಲಿಡಿಯಾ ಮಾರ್ಜಿನೇಟಾದಿಂದ ಮರುಳಾಗಿದ್ದೇನೆ ಎಂದು ಒಪ್ಪಿಕೊಳ್ಳಲೇಬೇಕು. ಈ 50 ವರ್ಷಗಳಲ್ಲಿ 40 ವರ್ಷಗಳ ಕಾಲ ಅದುವೇ ನನ್ನ ಸಂಶೋಧನೆಯ ಕೇಂದ್ರವೂ ಆಗಿತ್ತು. ಬಹಳಷ್ಟು ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಕೈಗೊಂಡ ಸಂಶೋಧನೆಗಳೆಲ್ಲವೂ ಈ ಕೀಟ ಸಮಾಜದ ಒಳಗುಟ್ಟುಗಳನ್ನು ಅರಿಯುವುದೇ ಆಗಿದ್ದುವು. ಹೆಣ್ಣು ಕಣಜಗಳು ತಮ್ಮ ಸುತ್ತಮುತ್ತಲಿರುವ ಗಿಡಮರಗಳಿಂದ ಸೆಲ್ಯುಲೋಸ್ ಎಳೆಗಳನ್ನು ಹೆರೆದು ತಂದು ಜೇನುಗೂಡಿನಂತಹ ಗೂಡುಗಳನ್ನು ಕಟ್ಟುತ್ತವೆ. ಹೆಣ್ಣುಗಳಲ್ಲಿ ಒಂದು ಕಣಜ ಇಡೀ ಗೂಡಿನ ರಾಣಿಯಾಗಿ ಆ 6 ಮೂಲೆಯ ಗೂಡುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ. ಉಳಿದ ಹೆಣ್ಣುಗಳು ಸಂತಾನಹೀನ ಕೆಲಸಗಾರರ ಹೊಣೆ ನಿಭಾಯಿಸುತ್ತವೆ. ಒಗ್ಗಟ್ಟಾಗಿ ಗೂಡು ಕಟ್ಟಿ ಶುಚಿಯಾಗಿಟ್ಟು ಬೇರೆ ಕಣಜಗಳಂತಹ ಪರಜೀವಿಗಳು ಹಾಗೂ ಬೇಟೆಗಾರರಿಂದ ಅದನ್ನು ರಕ್ಷಿಸುತ್ತವೆ. ಸ್ವಲ್ಪ ವಯಸ್ಸಾದ ಕಣಜಗಳು ಗೂಡಿನಿಂದ ಹೊರಹೋಗಿ ಜೇಡದಂತಹ ಮೃದು ದೇಹದ ಕೀಟಗಳನ್ನು ಬೇಟೆಯಾಡಿ ಗೂಡಿಗೆ ತಂದು ತಮ್ಮ ಸಹಚಾರಿಗಳ ಜೊತೆ ಹಂಚಿಕೊಂಡು ತಿನ್ನುತ್ತವೆ. ಬೆಳೆಯುತ್ತಿರುವ ಲಾರ್ವಾ ಹುಳುಗಳಿಗೆ ತಿನ್ನಿಸುತ್ತವೆ. ಇವನ್ನು ಅನ್ವೇಷಕರು ಎನ್ನುತ್ತೇವೆ. ಎಲ್ಲ ಕೀಟ ಸಮಾಜದಂತೆಯೇ ಕಣಜಗಳು ಕೂಡ ಅದ್ಭುತವಾದ ಸಂವಹನ, ಸಹಕಾರ ಹಾಗೂ ಕೆಲಸಗಳ ವಿಂಗಡಣೆಯ ಸಾಮರ್ಥ್ಯವನ್ನು ತೋರುತ್ತವೆ. ಸಹಕಾರ ಹಾಗೂ ಸಂಘರ್ಷಗಳ ನಡುವೆ ನಾಜೂಕಾದ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ. ಏಕೆಂದರೆ ಕೆಲವೊಮ್ಮೆ ಕೆಲಸಗಾರ್ತಿಯರೇ ತಮ್ಮ ರಾಣಿಯರನ್ನು ಪದಚ್ಯುತಗೊಳಿಸಿ ಅದರ ಸ್ಥಾನವನ್ನು ಆಕ್ರಮಿಸಬಲ್ಲವು, ಅಥವಾ ತಮ್ಮ ಕೆಲವು ನಿಷ್ಠಾವಂತ ಹಿಂಬಾಲಕರನ್ನು ಜೊತೆ ಮಾಡಿಕೊಂಡು ಹೋಗಿ ತಮ್ಮದೇ ಆದ ಹೊಸ ಗೂಡು ಕಟ್ಟಬಲ್ಲವು. ಒಂದೊಂದು ಕಣಜವನ್ನು ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯವಾಗುವಂತೆ ಬಣ್ಣ ಹಚ್ಚಿದ ಕಣಜಗಳನ್ನು ನೋಡುತ್ತಾ ಹೀಗೆ ಗೂಡುಗಳ ಮುಂದೆ ಗಂಟೆಗಟ್ಟಲೆ ಕೂರುವುದು ಎಡೆಯಿಲ್ಲದ ಮೋಜಿನ ವಿಷಯವಷ್ಟೇ ಅಲ್ಲ, ಈ ಕಣಜಗಳ ನಡವಳಿಕೆ ಹಿಂದೆ ಇರುವ ವಿಕಾಸದ ಸ್ವರೂಪವನ್ನು ಅರಿತುಕೊಳ್ಳಲು ಅನಂತ ಅವಕಾಶಗಳನ್ನು ಒದಗಿಸುತ್ತದೆ ಎನ್ನುವುದು ಅಚ್ಚರಿಯೇನಲ್ಲ. ಕಣಜಗಳ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಹಸಕ್ಕೆ ಕೊನೆಯೇ ಇಲ್ಲ. ಗೂಡಿನಲ್ಲಿ ನಡೆಯುತ್ತಿರುವ ನಾಟಕವನ್ನು ನೋಡುವುದಂತೂ ಮೋಜೇ ಮೋಜು. ಹೀಗಾಗಿ ಇತ್ತೀಚಿನವರೆಗೂ ನಾವು ಗೂಡಿನಿಂದ ಹೊರಹೋದ ಕಣಜಗಳ ನಡವಳಿಕೆಗಳನ್ನು ಅಧ್ಯಯನ ಮಾಡುವುದನ್ನು ಅಲಕ್ಷಿಸಿಬಿಟ್ಟಿದ್ದೆವು. ಅದೊಂದು ದೊಡ್ಡ ತಪ್ಪೇ ಸರಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪರಿಸರ ವಿಜ್ಞಾನಗಳ ಕೇಂದ್ರದಲ್ಲಿ ಪಿಎಚ್ಡಿ ಪದವಿ ವಿದ್ಯಾರ್ಥಿಗಳ ಆಯ್ಕೆಯ ಒಂದು ಶಾಸ್ತ್ರ ನಡೆಸುತ್ತೇವೆ. ಬೃಹತ್ ಪ್ರಮಾಣದಲ್ಲಿ ಬಂದ ಪ್ರತಿಭಾವಂತ ಅರ್ಜಿದಾರರಲ್ಲಿ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತೇವೆ. ಇದು ಲಾಟರಿಯೇ ಸರಿ. ಕೆಲವು ವರ್ಷಗಳ ಹಿಂದೆ ಈ ಲಾಟರಿಯಲ್ಲಿ ನನಗೆ ಅದೃಷ್ಟ ಲಕ್ಷ್ಮಿ ಒಲಿದಿದ್ದಳು. ಸೌವಿಕ್ ಮಂಡಲ್ ಎನ್ನುವ ಯುವಕ ನನ್ನನ್ನು ತನ್ನ ಮಾರ್ಗದರ್ಶಿಯನ್ನಾಗಿ ಆಯ್ದುಕೊಂಡಿದ್ದ. ಸೌವಿಕ್ ಪ್ರತಿಭಾವಂತ, ಸಹಜವಾಗಿಯೇ ಬುದ್ಧಿವಂತ, ಕಾಲೇಜು ಕಲಿತು ಬುದ್ಧಿವಂತನಾದವನಲ್ಲ, ಆದರೆ ಅಷ್ಟೇ ಆತಂಕ ಹಾಗೂ ಚಡಪಡಿಕೆಯ ಹುಡುಗ. ಕೋಲ್ಕತ್ತಾದಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಬಹರಾಂಪುರ್ ಎಂಬ ಪುಟ್ಟ ಪಟ್ಟಣದಲ್ಲಿ ಹುಟ್ಟಿ ಬೆಳೆದ ಆತ ಬೆಂಗಳೂರಿನಂತಹ ದೊಡ್ಡ ಪಟ್ಟಣದಲ್ಲಿ ತನ್ನತನವನ್ನು ಕಂಡುಕೊಳ್ಳಲು ಚಡಪಡಿಸುತ್ತಿದ್ದ. ನಮ್ಮ ಪ್ರಯೋಗಾಲಯದ ತಂಡದ ಅತ್ಯಂತ ಕಿರಿಯ ಸದಸ್ಯನಾಗಿ ಕಣಜಗಳ ಗೂಡಿನ ಮುಂದೆ ಗಂಟೆಗಟ್ಟಲೆ ಸುಮ್ಮನೆ ಕುಳಿತುಕೊಳ್ಳುವುದು ಅವನಿಗೆ ಕಷ್ಟ ಎನ್ನುವುದು ಬೇಗನೆ ನನಗೆ ಅರ್ಥವಾಯಿತು. ಈ ಹಕ್ಕಿಗೆ ಹಾರುವುದು ಬೇಕಿತ್ತು. ನನಗೂ ಕೂಡ ಹೊರಪ್ರಪಂಚದಲ್ಲಿ ಕಣಜಗಳ ನಡವಳಿಕೆಯ ಬಗ್ಗೆ ಬಲು ದೀರ್ಘಕಾಲದಿಂದಲೇ ಕುತೂಹಲವಿತ್ತು. ಹೀಗಾಗಿ ನಾನು ಗೂಡಿನಿಂದ ಆಚೆಗೆ ಕಣಜಗಳ ನಡವಳಿಕೆ ಹೇಗಿರುತ್ತದೆ ಎಂದು ಅನ್ವೇಷಿಸಬಾರದೇಕೆ ಎಂದ ಕೂಡಲೇ ಸೌವಿಕ್ ಮರು ಮಾತನಾಡದೆ ಒಪ್ಪಿಕೊಂಡು ಬಿಟ್ಟ. ಅಂದ ಹಾಗೆ ಗೂಡಿನಿಂದ ಹೊರಗೆ ಪಯಣಿಸುವ ಕಣಜಗಳ ನಡತೆಯಿಂದ ಕಲಿಯುವುದು ಬಹಳ ಇದೆ. ಉದಾಹರಣೆಗೆ, ಕಣಜಗಳು ತಮ್ಮ ಹಾದಿಯನ್ನು ಕಂಡುಕೊಳ್ಳುವುದು ಹೇಗೆ, ಸಮೃದ್ಧಿಯಾದ ಆಹಾರದ ಮೂಲ ಸಿಕ್ಕಿದಾಗ ಅದರ ಸ್ಥಾನವನ್ನು ಅವು ಮತ್ತೆ ಹೇಗೆ ಹುಡುಕುತ್ತವೆ, ಹೊರಗೆ ಹೋದ ಕಣಜಗಳು ಗೂಡಿಗೆ ಮರಳುವಾಗ ಹಾದಿಯನ್ನು ಹೇಗೆ ಹುಡುಕುತ್ತವೆ, ಅದರಲ್ಲೂ ಈ ಹಿಂದೆ ಪರಿಚಯವೇ ಇಲ್ಲದ ಬಳಸದಾರಿಯಲ್ಲಿ ಓಡಾಡಿದ ಮೇಲೂ ಗೂಡಿನ ಹಾದಿಯನ್ನು ಹೇಗೆ ಹುಡುಕುತ್ತವೆ, ಈ ವಿಷಯದಲ್ಲಿ ಕಣಜಗಳ ನಡವಳಿಕೆಯನ್ನು ನಿರ್ಲಕ್ಷಿಸಲಾಗಿದೆಯಾದರೂ ಇರುವೆ ಹಾಗೂ ಜೇನುಣಗಳ ವಿಷಯದಲ್ಲಿ 100 ವರ್ಷಗಳಿಂದಲೂ ಇಂತಹ ಶೋಧ ಕಾರ್ಯಗಳು ಸಾಕಷ್ಟು ನಡೆದಿವೆ. ಹೀಗೆ ಸಮೃದ್ಧವಾಗಿ ಶೋಧವಾಗಿರುವ ವಿಷಯದಲ್ಲಿ ಸಂಶೋಧನೆಗೆ ತೊಡಗುವುದು ಸ್ವಲ್ಪ ಕಷ್ಟವೇ. ನಾನು ವಿದ್ಯಾರ್ಥಿಯಾಗಿದ್ದಾಗ ಯಾವುದೇ ಸಂಶೋಧನೆಯನ್ನು ಹಮ್ಮಿಕೊಳ್ಳುವುದಕ್ಕೆ ಮೊದಲು ಅದಕ್ಕೆ ಸಂಬಂಧಿಸಿದ ಎಲ್ಲ ಲಭ್ಯ ಪ್ರಬಂಧಗಳನ್ನು ಓದುವುದು ನಮಗೆ ಕಡ್ಡಾಯವಾಗಿತ್ತು. ಇದು ಅಷ್ಟೇನೂ ಜಾಣ ನಡೆಯಲ್ಲ ಎಂದು ನನಗೆ ಆಗಾಗ ಅನಿಸಿದಿದೆ. ಇದು ಸ್ಥಾಪಿತ ಚೌಕಟ್ಟಿನೊಳಗೆ ಚಿಂತಿಸುವಂತೆ ಮಾಡುತ್ತದೆ. ಅತಿ ಹೆಚ್ಚೆಂದರೆ ಪುಟ್ಟ ಪುಟ್ಟ ಸುಧಾರಣೆಗಳಿಗೆ ಎಡೆ ಮಾಡುತ್ತದಷ್ಟೇ ಎನ್ನುವುದು ನನ್ನ ಆತಂಕ. ಹೀಗೆ ಹಿಂದಿನ ಸಾಹಿತ್ಯದಲ್ಲಿ ಪಾಂಡಿತ್ಯ ಪಡೆಯದಿದ್ದರೆ ಈಗಾಗಲೇ ಆಗಿರುವ ಕೆಲಸವನ್ನೇ ಅನವಶ್ಯಕವಾಗಿ ಮರುಕಳಿಸುವಂತೆ ಆಗಬಹುದು ಎನ್ನುವ ಆತಂಕವಿರಬಹುದು. ಈ ಕಾರಣ ನಾವು ನಮ್ಮ ಸಂಶೋಧನೆಗಳನ್ನು ಜಟಿಲವೂ ನಿರ್ದಿಷ್ಟವೂ ಅವಶ್ಯಕತೆಗಿಂತಲೂ ವೆಚ್ಚದ್ದಾಗಿಯೂ ಮಾಡಿಬಿಡುತ್ತೇವೆ. ನಾವು ನಮ್ಮ ನಿತ್ಯದ ಅರಿವಿನಿಂದ ಹುಟ್ಟಿದ ಕಲ್ಪನೆಗಳ ಬೆನ್ನು ಹತ್ತಿ ಹೋಗಿ ತಿಳಿದ ವಿಷಯವನ್ನೇ ಆದರೂ ಸಂಶೋಧನೆ ಅತಿ ದುಬಾರಿಯಾಗದಂತೆ ಮರಳಿ ಯತ್ನ ಮಾಡುತ್ತಾ ಮುಂದುವರೆಯಬೇಕು ಎನ್ನುವುದು ನನ್ನ ಅನಿಸಿಕೆ. ಹೀಗೆ ಮಾಡುವುದರಿಂದ ಈ ಹಿಂದಿನ ಶೋಧಗಳ ಸತ್ಯಾಸತ್ಯತೆಯನ್ನು ಮರಳಿ ಸ್ಥಾಪಿಸಿದಂತೆಯೂ ಆಗುತ್ತದೆ. ಅದನ್ನು ಇನ್ನೂ ಹೇಗೆ ಸುಧಾರಿಸಬಹುದು ಅಂತಲೋ ತಪ್ಪು ಎಂದು ಸಾಧಿಸಲು ಸಾಧ್ಯವಾಗುತ್ತದೆ. ಹೀಗೆ ತರ್ಕಿಸಿದ ನಾನು ಸೌವಿಕ್ ಮುಂದೇನು ಮಾಡುವುದು ಎಂದು ಚಿಂತಿಸಿದೆವು. ನನಗೆ ಎದುರಾಗಿದ್ದ ಸಮಸ್ಯೆಯೊಂದನ್ನು ಸೌವಿಕನಿಗೆ ತಿಳಿಸಿದೆ. ಸಾಕಲೆಂದು ನಾನು ಕಣಜಗಳ ಗೂಡನ್ನು ತೆಗೆದು ಪ್ರಯೋಗಾಲಯಕ್ಕೆ ಕೊಂಡೊಯ್ದು ಇಟ್ಟಾಗ ಕೆಲವು ಕಣಜಗಳು ಮೊದಲಿದ್ದ ಸ್ಥಾನಕ್ಕೆ ಮರಳಿ ಹೊಸ ಗೂಡು ಕಟ್ಟುತ್ತಿದ್ದವು. ಇದರಿಂದ ನಾನು ಬಹಳ ಕಸಿವಿಸಿಕೊಂಡಿದ್ದೆ. ಸೌವಿಕ್ ಇತ್ತೀಚೆಗೆ ತನಗೂ ಇದೇ ಅನುಭವವಾಗಿತ್ತೆಂದು ಹೇಳಿದ. ನಮ್ಮ ಸಂಶೋಧನೆಯ ಮೊದಲ ಪ್ರಶ್ನೆಗಳು ಈಗ ಸ್ಪಷ್ಟವಾದವು. ಆಹಾರನ್ವೇಷಣೆಯ ಕಾಯಕದಲ್ಲಿ ತೊಡಗಿದ ಕಣಜಗಳು ಗೂಡಿನಿಂದ ಎಷ್ಟು ದೂರದವರೆಗೂ ಹಾರುತ್ತವೆ, ಗೂಡಿನ ಸ್ಥಾನ ಬದಲಾದರೂ ತಮ್ಮ ಮೊದಲಿನ ಸ್ಥಾನಕ್ಕೆ ಮರಳುವಷ್ಟು ಸುತ್ತಮುತ್ತಲಿನ ಪರಿಸರದ ಪರಿಚಯವಾಗುವಷ್ಟಾದರೂ ಹಾರಬೇಕಲ್ಲ. ಹೀಗಾಗಿ ಸೌವಿಕ್ ಕಣಜಗಳನ್ನು ಅವುಗಳ ಗೂಡಿನಿಂದ ವ್ಯವಸ್ಥಿತವಾಗಿ ಸ್ಥಳಾಂತರಿಸಿ ಅವು ಗೂಡಿಗೆ ಮರಳುತ್ತವೆಯೋ ಎಂದು ಗಮನಿಸಲು ತೀರ್ಮಾನಿಸಿದ. ಯಾವುದೇ ಜೀವಿಯನ್ನು ಅದರ ನೆಲೆಯಿಂದ ಸ್ಥಳಾಂತರಿಸಿ ಅದರ ಪ್ರತಿಕ್ರಿಯೆಯನ್ನು ಗಮನಿಸುವುದು ಹಳೆಯ ಉಪಾಯ. ಇದನ್ನು ಫ್ರೆಂಚ್ ಪ್ರಕೃತಿ ವಿಜ್ಞಾನಿ ಕೀಟವಿಜ್ಞಾನಿ ಬೆಲೆಟ್ರಿಸ್ಟ್ ಜೀನ್ ಹೆನ್ರಿ ಫೇಬರ್ ಜನಪ್ರಿಯಗೊಳಿಸಿದ. ಈ ಬೆಲೆಟ್ರಿಸ್ಟ್ ಎನ್ನುವ ಬಿರುದು ನನಗೆ ಇಷ್ಟವಾದದ್ದು. ನಿಘಂಟಿನ ಪ್ರಕಾರ ಬೆಲೆಟ್ರಿಸ್ಟ್ ಎಂದರೆ ಸಾಹಿತ್ಯ ಹಾಗೂ ಕಲಾವಿಮರ್ಶೆಗಳನ್ನು ಕುರಿತು ಓದಲಿಕ್ಕೆಂದೇ ಬರೆದ ಸರಸ ಪ್ರಬಂಧಗಳ ಲೇಖಕ. ನಾವು ಹೆಚ್ಚೆಚ್ಚು ಅವನಂತೆಯೇ ಬರೆಯಬೇಕೆನ್ನುವುದು ನನ್ನ ಆಸೆ. ಫೇಬರ್ನ ಪ್ರಬಂಧಗಳ ಅನುವಾದಗಳು ಕೂಡ ಈ ವಿವರಣೆಗೆ ಒಪ್ಪುವಷ್ಟು ಸುಂದರವಾಗಿವೆ. ಆದರೆ ಈ ಸೌಂದರ್ಯದ ಹಿಂದೆ ಪಕ್ಕಾ ವಿಜ್ಞಾನವಿದೆ. ಫೇಬರ್ನನ್ನು ಅವನ ಜೀವನ ಚರಿತ್ರಕಾರರು ವಿಜ್ಞಾನದ ಕವಿ ಎಂದಿದ್ದರು. ಚಾರ್ಲ್ಸ್ ಡಾರ್ವಿನ್ನನ್ನು ಅವನನ್ನು ಕೀಟ ವಿಜ್ಞಾನದ ಹೋಮರ್ ಎಂದು ಬಿಟ್ಟಿದ್ದ. ತಾನು ಪ್ರಕೃತಿ ವಿಜ್ಞಾನಿಯಾಗಿದ್ದು ಹೇಗೆ ಎಂದು ಫೇಬರ್ ಹೇಳುವ ಕತೆ ಈ ಸುಂದರ ಪ್ರಬಂಧಗಳಿಗಿಂತಲೂ ಸೊಗಸಾಗಿದೆ.
2: ಚಿಕ್ಕಂದಿನಿಂದಲೂ ನನಗೆ ನಿಸರ್ಗದಲ್ಲಿನ ಸಂಗತಿಗಳ ಬಗ್ಗೆ ಅದೇನೋ ಆಸಕ್ತಿ. ಈ ರೀತಿ ಗಿಡಗಳನ್ನು ಕೀಟಗಳನ್ನು ಗಮನಿಸುವ ಈ ವರ ನಮ್ಮ ಪೂರ್ವಜರಿಂದ ಬಂದದ್ದು ಎಂದರೆ ಅದು ತಮಾಷೆಯಷ್ಟೆ. ಏಕೆಂದರೆ ನನ್ನ ಹಿರಿಯರು ಶಿಕ್ಷಣವೇ ಇಲ್ಲದ ಮಣ್ಣಿನ ಮಕ್ಕಳು. ತಾವು ಸಾಕಿದ ಹಸು ಕುರಿಗಳ ಹೊರತಾಗಿ ಇನ್ನೇನನ್ನು ಗಮನಿಸಿದವರಲ್ಲ. ಅಥವಾ ಇದು ನನ್ನ ವೈಜ್ಞಾನಿಕ ಶಿಕ್ಷಣದಿಂದ ಬಂದದ್ದೂ ಅಲ್ಲ. ಗುರುಗಳೋ ಮಾರ್ಗದರ್ಶಕರೋ ಕೆಲವೊಮ್ಮೆ ಪುಸ್ತಕಗಳೂ ಇಲ್ಲದೆ ನಾನು ಏಕಮನಸ್ಸಿನಿಂದ ನಡೆದಿದ್ದಿದೆ. ಕೀಟಗಳ ಚರಿತ್ರೆಯಲ್ಲಿ ಒಂದು ಹೊಸ ಪುಟ ಸೇರಿಸುವುದಷ್ಟೇ ನನ್ನ ಗುರಿಯಾಗಿತ್ತು
0: ಎಂದು ಫೇಬರ್ ಬರೆದಿದ್ದಾನೆ. ವಿದ್ಯುಕ್ತವಾದ ಶಿಕ್ಷಣದ ಬಗ್ಗೆ ಫೇಬರ್ ಹೇಳುವ ಈ ಮಾತುಗಳು ಇಂತಹ ತರಬೇತಿಯ ಬಗ್ಗೆ ಅವನಿಗಿರುವ ಅಸಡ್ಡೆಯನ್ನು ತೆರೆದಿಡುತ್ತವೆ.
2: ನನ್ನ ಬಾಲ್ಯದಲ್ಲಿ ಹುಡುಗರು ಖುಷಿಯಾಗಿ ಚಟುವಟಿಕೆಯಿಂದ ಇರುವುದೇ ತಪ್ಪು ಎನ್ನುತ್ತಿದ್ದರು. ಆದ್ದರಿಂದ ನಮ್ಮ ಶಿಕ್ಷಣ ಪದ್ಧತಿಯು ದುಗುಡ ಖಿನ್ನತೆಗೆ ಒತ್ತು ನೀಡಿತ್ತು. ನಮ್ಮ ಅರಿವಿನ ಮನೆಗಳೆಲ್ಲವೂ ಶಿಕ್ಷೆಯ ಗೂಡುಗಳಾಗಿದ್ದವು. 4 ಗೋಡೆಗಳ ನಡುವೆ ಇರುವ ಗರಡಿಯಂತಹ ಅಂಗಳದಲ್ಲಿ ಕವಲೊಡೆದು ನಿಂತಿದ್ದ ಮರದ ಅಡಿಯಲ್ಲಿ ಆಟವಾಡಲು ಜಾಗಕ್ಕಾಗಿ ಹುಡುಗರು ಹೊಡೆದಾಡುತ್ತಿದ್ದರು. ಅಂಗಳದ ಸುತ್ತಲೂ ಕುದುರೆ ಲಾಯದಂತಹ ಗಾಳಿ ಬೆಳಕು ಇಲ್ಲದ ಕೋಣೆಗಳು ನಮ್ಮ ತರಗತಿಗಳಾಗಿದ್ದವು.
0: ಸೌವಿಕ್ನ ನಡತೆಯಲ್ಲಿ ನಾನು ಫೇಬರ್ನ ಈ ಮಾತುಗಳು ಪ್ರತಿಧ್ವನಿಸುವುದನ್ನು ಕಂಡೆನಾದ್ದರಿಂದ ಅವನೂ ಕೂಡ ಜೀನ್ ಹೆನ್ರಿ ಫೇಬರ್ನಂತೆಯೇ ಕಣಜಗಳ ಜೊತೆಗೆ ಆಟವಾಡುವುದೇ ಒಳ್ಳೆಯದು ಎನ್ನಿಸಿತು. ಫೇಬರ್ನ ಅತ್ಯಂತ ಪ್ರಮುಖ ಹಾಗೂ ಪ್ರಧಾನವಾದ ಶೋಧಗಳೆಲ್ಲವೂ ಒಂದು ಪುಟ್ಟ ತುಣುಕು ನೆಲದಲ್ಲಿ ಜನಿಸಿದ್ದವು. ಖಾಸಗಿತನಕ್ಕೆಂದು ಬೇಲಿ ಹಾಕಿದ, ಬರಡಾದ, ಬಿಸಿಲಿನಲ್ಲಿ ಒಣಗಿದ ಪೊದೆಗಳಿಂದ ತುಂಬಿದ ಹಾಗೂ ಕಣಜ ಮತ್ತು ಜೇನ್ನೊಣಗಳಿಗೆ ಪ್ರಿಯವಾದ ತುಂಡು ನೆಲ ಎಂದು ವಿವರಿಸಿದ ಇದನ್ನು ಫೇಬರ್ 40 ವರ್ಷಗಳ ಹೆಣಗಾಟದ ನಂತರ ತನ್ನದಾಗಿಸಿಕೊಂಡಿದ್ದ. ಇದಕ್ಕೆ ಹೋಲಿಸಿದರೆ ಸರ್ವಿಕ್ ತನ್ನೆಲ್ಲ ಪ್ರಯೋಗಗಳನ್ನು ಕೈಗೊಂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಆವರಣದಲ್ಲಿ ಜೀವ ವೈವಿಧ್ಯವೂ ಜಾಸ್ತಿ ಹಾಗೂ ಇದು ಸರ್ವಿಕನಿಗೆ ಶ್ರಮವಿಲ್ಲದೆ ಸಿಕ್ಕಿತ್ತು ಎಂದೇ ಹೇಳಬೇಕು. ಸರ್ವಿಕ್ ಸಂಸ್ಥೆಯ ಆವರಣದಲ್ಲಿ ಸಹಜವಾಗಿಯೇ ಬೆಳೆದಿದ್ದ ರೋಪಾಲಿಡಿಯಾ ಮಾರ್ಜಿನೇಟ್ ಆದ 4 ದೊಡ್ಡ ಗೂಡುಗಳನ್ನು ಹುಡುಕಿದ. ಅದರಲ್ಲಿದ್ದ ಎಲ್ಲ ಕಣಜಗಳನ್ನು ಪ್ರತ್ಯೇಕವಾಗಿ ಗುರುತಿಸಲು ಆಗುವಂತೆ ಬಣ್ಣ ಹಚ್ಚಿದ ನಂತರ ಗೂಡಿನಿಂದ ಹೊರಗೆ ಹೋಗುವ ಅನ್ವೇಷಕ ಕೀಟಗಳನ್ನು ಗುರುತಿಸಿ ಗಮನಿಸಲು ಆರಂಭಿಸಿದ. ಈ ಅನ್ವೇಷಕಗಳಿಗೆ ತಮ್ಮ ಸುತ್ತಲಿನ ಪರಿಸರದ ಅರಿವು ಇದೆ ಎನ್ನುವುದು ಊಹೆ. ಪ್ರತಿದಿನ ಬೆಳಗ್ಗೆ 6-6.5 ಗಂಟೆಯೊಳಗೆ ಇವು ಆಹಾರ ಅನ್ವೇಷಣೆಗೆ ಗೂಡು ಬಿಟ್ಟು ಹೊರ ಹೋಗುವುದಕ್ಕೂ ಮೊದಲೇ ಅವುಗಳನ್ನು ಹೊರತೆಗೆದು ಗಾಳಿಯಾಡುತ್ತಿದ್ದ ಗಾಜಿನ ಡಬ್ಬಿಗಳಲ್ಲಿ ಬಂಧಿಸಿದ. ಆ ನಂತರ ಬೆಳಗ್ಗೆ 9:00 ರಿಂದ 10:30 ಗಂಟೆಯೊಳಗೆ ಬೈಸಿಕಲ್ ಹತ್ತಿ ಈ ಡಬ್ಬಿಗಳನ್ನು ಪಾರದರ್ಶಕವಾದ ಪ್ಲಾಸ್ಟಿಕ್ ಚೀಲದಲ್ಲಿಟ್ಟುಕೊಂಡು ಹೊರಡುತ್ತಿದ್ದ. ಪಾರದರ್ಶಕವಾಗಿದ್ದರಿಂದ ಚೀಲದೊಳಗಿದ್ದರೂ ಸುತ್ತಲಿನ ಪರಿಸರವನ್ನು ಕಾಣಬಹುದಿತ್ತು. ಆನಂತರ ಗೂಡಿನಿಂದ 100-100 ಮೀಟರ್ಗಳ ಅಂತರದಲ್ಲಿ 4 ದಿಕ್ಕಿನಲ್ಲಿಯೂ ಗೊತ್ತಾದ ಜಾಗಗಳಲ್ಲಿ ಈ ಕಣಜಗಳನ್ನು ಹೊರಬಿಟ್ಟ. ಮರಳಿ ಬೈಸಿಕಲ್ ಹತ್ತಿ ಗೂಡಿನ ಬಳಿಗೆ ಬಂದು ಅವುಗಳು ಮರಳುವುದನ್ನೇ ಕಾದುಕುಳಿತ. ಈ ರೀತಿಯಲ್ಲಿ 249 ಅನ್ವೇಷಕ ಕಣಜಗಳನ್ನು ಒಂದಲ್ಲ ಹಲವು ಬಾರಿ ಒಟ್ಟು 486 ಬಾರಿ ದೂರ ಕೊಂಡೊಯ್ದು ಬಿಟ್ಟಿದ್ದ. ಪ್ರತಿದಿನ ರಾತ್ರಿ 9:00 ರಿಂದ 10:00 ಗಂಟೆಯೊಳಗೆ ಪ್ರತಿ ಗೂಡಿನೊಳಗೂ ಇದ್ದ ಕಣಜಗಳನ್ನು ಪಟ್ಟಿ ಮಾಡಿದ. ಹೀಗೆ ಗೂಡುಗಳಿಗೆ ಯಾವ ಕಣಜಗಳು ವಾಪಸ್ಸು ಬಂದಿದ್ದವೆಂಬುದನ್ನು ತಿಳಿದುಕೊಂಡ. ಹೊಸ ಜಾಗದಲ್ಲಿ ಬಿಟ್ಟ ನಂತರದ 3 ರಾತ್ರಿಗಳು ಸತತವಾಗಿ ಕಣಜ ಗೂಡಿನಲ್ಲಿ ಕಾಣದೆ ಹೋದರೆ ಅದು ಹಾದಿ ತಪ್ಪಿಸಿಕೊಂಡಿದೆ ಎಂದು ತೀರ್ಮಾನಿಸಿದ. ಕೆಲವು ಜಾಗಗಳಲ್ಲಿ ಹೊರಬಿಟ್ಟ ಕಣಜಗಳು ಎಲ್ಲವೂ ಅದೇ ದಿನದೊಳಗೆ ಗೂಡಿಗೆ ಮರಳಿದ್ದುವು. ಇನ್ನು ಕೆಲಬೆಟಗಳಲ್ಲಿ ಬಿಟ್ಟ ಕಣಜಗಳು ಅದೇ ದಿನ ಇಲ್ಲವೇ 3 ದಿನಗಳಲ್ಲಿ ಯಾವಾಗಲಾದರೂ ಗೂಡಿಗೆ ಮರಳಿದ್ದವು. ಕೆಲವು ಜಾಗಗಳಲ್ಲಿ ಬಿಟ್ಟಂತಹ ಕಣಜಗಳು ಯಾವುವು 3 ದಿನಗಳಾದರೂ ಗೂಡಿಗೆ ಮರಳಿರಲೇ ಇಲ್ಲ. ಈ ಮಾಹಿತಿಗಳಿಂದ ಸೌವಿಕ್ ಗೂಡುಗಳ ಸುತ್ತಲೂ 2 ಕಾಲ್ಪನಿಕ ಸೀಮೆಗಳನ್ನು ಗುರುತಿಸಿದ. ಮೊದಲನೆಯ ಸೀಮೆಯೊಳಗೆ ಯಾವ್ಯಾವ ಕಣಜಗಳು ಗೂಡಿಗೆ ಮರಳಿದ್ದವೋ ಅವುಗಳೆಲ್ಲವನ್ನೂ ಬಿಟ್ಟ ಜಾಗಗಳಿದ್ದವು. ಈ ಸೀಮೆಯೊಳಗಿನ ಪ್ರದೇಶವನ್ನು ಸೌವಿಕ್ ಕನಿಷ್ಠ ತಮ್ಮ ಹೋಮಿಂಗ್ ಪ್ರದೇಶ ಎಂದು ಕರೆದ. ಹೋಮಿಂಗ್ ಎಂದರೆ ಕಣಜಗಳು ಗೂಡಿಗೆ ಮರಳುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ರೋಪಾಲಿಡಿಯಾ ಮಾರ್ಜಿನೇಟಾ ಕಣಜಗಳ ಕನಿಷ್ಠತಮ್ಮ ಹೋಮಿಂಗ್ ಕ್ಷೇತ್ರ ಗೂಡಿನಿಂದ ಸುಮಾರು 0.73 ±0.25 ಚದುರ ಕಿಲೋಮೀಟರ್ನಷ್ಟು ಇತ್ತು. ಎರಡನೆಯ ಸೀಮೆಯೊಳಗೆ 3 ದಿನಗಳೊಳಗೆ ಮರಳಿ ಬಂದ ಕಣಜಗಳನ್ನು ಬಿಟ್ಟ ಜಾಗಗಳಿದ್ದವು. ಇದನ್ನು ಸೌವಿಕ್ ಗರಿಷ್ಠತಮ್ಮ ಹೋಮಿಂಗ್ ಕ್ಷೇತ್ರ ಅಥವಾ ಪ್ರದೇಶವೆಂದು ಹೆಸರಿಸಿದ. ಇದು ಗೂಡಿನಿಂದ ಸುಮಾರು 6.22 ±0.66 ಚದುರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವಾಗಿತ್ತು. ಅಂದರೆ ಈ ಕಣಜಗಳು ಸಾಮಾನ್ಯವಾಗಿ ಕನಿಷ್ಠತಮ ಹೋಮಿಂಗ್ ಪ್ರದೇಶದೊಳಗಷ್ಟೇ ಆಹಾರ ಅನ್ವೇಷಣೆಗೆ ಹೋಗುತ್ತವೆ. ಆದ್ದರಿಂದ ಈ ಪ್ರದೇಶದೊಳಗಿರುವಾಗ ತಮ್ಮ ಗೂಡಿಗೆ ಮರಳುವ ಹಾದಿಯನ್ನು ಹುಡುಕುವುದು ಕಷ್ಟವಾಗುವುದಿಲ್ಲ ಎಂದು ನಾವು ತೀರ್ಮಾನಿಸಬಹುದು. ಅಲ್ಲದೆ ಕನಿಷ್ಠತಮ ಹೋಮಿಂಗ್ ಪ್ರದೇಶದಿಂದ ಹೊರಗಿದ್ದು ಗರಿಷ್ಠತಮ ಹೋಮಿಂಗ್ ಪ್ರದೇಶದಲ್ಲಿ ಇರುವಾಗ ಈ ಪ್ರದೇಶ ತಮಗೆ ಪರಿಚಿತವಲ್ಲದಿದ್ದರೂ ಕೆಲವು ಕಣಜಗಳು ಗೂಡಿಗೆ ಮರಳಬಲ್ಲವು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಕಣಜಗಳು ತಮ್ಮ ಗೂಡನ್ನು ಹುಡುಕಲು ಬೇರೆ ಉಪಾಯಗಳನ್ನು ಬಳಸಿರಬೇಕು. ಉದಾಹರಣೆಗೆ ಹಂತ ಹಂತವಾಗಿ ಹುಡುಕಾಟ ನಡೆಸಿರಬಹುದು. ಗರಿಷ್ಠತಮ ಹೋಮಿಂಗ್ ಪ್ರದೇಶದಿಂದ ಆಚೆಗೆ ಹೋದ ಕಣಜಗಳು ಗೂಡಿಗೆ ಏಕೆ ಮರಳಲಿಲ್ಲ ಎನ್ನುವುದು ಗೊತ್ತಿಲ್ಲ. ಬಹುಶಃ ಇಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಹಂತ ಹಂತವಾಗಿ ಹುಡುಕಿ ಬರುವುದು ಕಷ್ಟವಿರಬೇಕು, ಅಥವಾ ಅವು ಈ ಹುಡುಕಾಟವನ್ನೇ ಬಿಟ್ಟು ತಮ್ಮದೇ ಆದ ಹೊಸ ಗೂಡೊಂದನ್ನು ಕಟ್ಟಿಕೊಂಡು ಇರಬಹುದು, ಅಥವಾ ಇನ್ನೂ ತಡವಾಗಿ ಹಿಂದಿರುಗಿದಾಗ ಗೂಡಿನಲ್ಲಿ ಅವುಗಳ ಸ್ಥಾನವನ್ನು ಕಳೆದುಕೊಂಡಿರಬಹುದು, ಅಥವಾ ತಮ್ಮ ಗುರುತನ್ನೇ ಅಂದರೆ ವಾಸನೆಯನ್ನೇ ಕಳೆದುಕೊಂಡಿರಬಹುದು. ಕನಿಷ್ಠತಮ ಹೋಮಿಂಗ್ ಪ್ರದೇಶದ ಸೀಮೆ ಗೂಡಿನಲ್ಲಿರುವ ಕಣಜಗಳು ಹಾಗೂ ಲಾರ್ವಗಳಿಗೆ ಬೇಕಾದಷ್ಟು ಆಹಾರ ಎಷ್ಟು ಹತ್ತಿರದಲ್ಲಿ ಸಿಗುತ್ತದೆ ಎನ್ನುವುದನ್ನು ಅವಲಂಬಿಸಿರಬೇಕು ಎಂದು ನಾವು ತರ್ಕಿಸಬಹುದು. ಅದೇ ಗರಿಷ್ಠತಮ ಹೋಮಿಂಗ್ ಪ್ರದೇಶದ ಸೀಮೆಗೂ ಗೂಡಿಗೂ ಸ್ಥಾನಕ್ಕೂ ಯಾವುದೇ ಸಂಬಂಧವೂ ಇರಲಿಕ್ಕಿಲ್ಲ. ಅದು ಆಯಾ ಕಣಜ ಪ್ರಭೇದದ ಸಹಜ ಸಾಮರ್ಥ್ಯ ಎಂದು ತರ್ಕಿಸಬಹುದು. ಇದೇ ತರ್ಕದ ಪ್ರಕಾರ ಕನಿಷ್ಠತಮ ಹೋಮಿಂಗ್ ಪ್ರದೇಶದ ವಿಸ್ತೀರ್ಣವು ಗೂಡಿನಿಂದ ಗೂಡಿಗೆ ಭಿನ್ನವಾಗಿದ್ದವು, ಆದರೆ ಗರಿಷ್ಠತಮ ಹೋಮಿಂಗ್ ಪ್ರದೇಶವು ಹೀಗೆ ಭಿನ್ನವಾಗಿರಲಿಲ್ಲ ಎಂದು ನಾವು ಕಂಡೆವು. ನನ್ನ ಇನ್ನೊಬ್ಬ ಪಿಎಚ್ಡಿ ವಿದ್ಯಾರ್ಥಿನಿ ಅನಿಂದಿತಾ ಬ್ರಹ್ಮಾಳ ಜೊತೆಗೆ ಸೇರಿಕೊಂಡು ಸೌವಿಕ್ ಇನ್ನೂ ಹಲವು ಕುತೂಹಲಕರವಾದ ಪ್ರಯೋಗಗಳನ್ನು ಮಾಡಿದ. ಇವುಗಳಿಗೆ ಬೈಸಿಕಲ್ಲು, ದಿಕ್ಸೂಚಿ ಮತ್ತು ವಿಡಿಯೋ ಕ್ಯಾಮೆರಾವಲ್ಲದೆ ಇತರೆ ಸಾಧನಗಳನ್ನು ಬಳಸಿದ. ಇಂತಹ ಒಂದು ಅಧ್ಯಯನದಲ್ಲಿ ಸೌವಿಕ್ ಹಾಗೂ ಅನಿಂದಿತ ತಾವು ಬಿಡುಗಡೆ ಮಾಡಿದ ಕಣಜಗಳಲ್ಲಿ ಕೆಲವು ಗಮನಾರ್ಹ ನಡವಳಿಕೆಗಳನ್ನು ಕಂಡರು. ಕಣಜಗಳನ್ನು ಹಾರಲು ಬಿಟ್ಟಾಗ ಮೊದಲು ಅವು ಯಾವ ಯಾವ ಕಡೆಗಳಲ್ಲಿ ಹಾರಿ ಕಣ್ಮರೆಯಾಗುತ್ತವೆ ಎನ್ನುವುದನ್ನು ದಿಕ್ಸೂಚಿಯ ನೆರವಿನಿಂದ ಗುರುತಿಸಿದರೆ ಅವು ಯಾವ ದಿಕ್ಕಿನಲ್ಲಿ ಹಾರಾಟ ಆರಂಭಿಸಿದವು ಎನ್ನುವುದನ್ನು ದಾಖಲಿಸಬಹುದು. ಇದನ್ನು ಯಥಾವತ್ತಾಗಿ ಕಣ್ಮರೆಯ ದಿಕ್ಕು ಎನ್ನಬಹುದು. ಪರಿಚಿತವಾದ ಪ್ರದೇಶದಲ್ಲಿ ಬಿಟ್ಟ ಕಣಜಗಳು ತಮ್ಮ ಗೂಡಿಗೆ ಅದೇ ದಿನ ಮರಳಿದವು. ಆದರೆ ಅವುಗಳ ಕಣ್ಮರೆಯ ದಿಕ್ಕು ಮಾತ್ರ ಗೂಡಿನ ಕಡೆಗೆ ಇರಲಿಲ್ಲ. ಬಹುಶಃ ತಮಗೆ ಪರಿಚಿತವಾದ ಸ್ಥಳದಲ್ಲಿಯೇ ಇದ್ದುದರಿಂದ ಇವಕ್ಕೆ ಗೂಡಿಗೆ ಮರಳುವ ಆತರವಿರಲಿಕ್ಕಿಲ್ಲ. ಸ್ವಲ್ಪ ಆಹಾರ ಸಂಗ್ರಹಿಸಿ ಆಮೇಲೆ ಮರಳಬಹುದಲ್ಲ. ಈ ಊಹೆ ನಿಜವೋ ಎನ್ನುವುದನ್ನು ತಿಳಿಯಲು ಕಣಜಗಳನ್ನು ಹಾರಲು ಬಿಡುವ ಮುನ್ನ ಸೌವಿಕ್ ಹಾಗೂ ಅನಿಂದಿತ ಅವಕ್ಕೆ ತಿನಿಸು ಕೊಟ್ಟರು. ಹೀಗೆ ಮಾಡಿದಾಗ ಈ ಕಣಜಗಳು ಹಾರಿದ ಕೂಡಲೇ ಗೂಡಿನ ಕಡೆಗೆಯೇ ಮುಖ ಮಾಡಿದವು. ಹೀಗೆ ತಿನಿಸು ತಿನ್ನದ ಕಣಜಗಳಿಗಿಂತಲೂ ಮೊದಲೇ ಗೂಡಿಗೆ ಮರಳಿದ್ದವು. ಪರಿಚಿತ ಪ್ರದೇಶದ ಆಚೆಗೆ ಬಿಟ್ಟಾಗ ಕೆಲವು ಕಣಜಗಳು ಮೊದಲಿಗೆ ತಮ್ಮ ಗೂಡಿನ ದಿಕ್ಕಿನತ್ತ ಮುಖ ಮಾಡಿ ಕಣ್ಮರೆಯಾದವು ಮತ್ತು ಅದೇ ದಿನ ಗೂಡಿಗೆ ಮರಳಿದವು. ಉಳಿದವು ಬೇಕಾಬಿಟ್ಟಿ ದಿಕ್ಕುಗಳಲ್ಲಿ ಹಾರಿದವು. ಗೂಡಿಗೆ ಒಂದೋ ಎರಡೋ ದಿನಗಳನ್ನು ಕಳೆದು ಮರಳಿದವು. ಕೆಲವು ಮರಳಲೇ ಇಲ್ಲ. ಇನ್ನೂ ಒಂದು ಆಕರ್ಷಕವಾದ ಪ್ರಯೋಗದಲ್ಲಿ ಸೌವಿಕ್ ಮತ್ತು ಅನಿಂದಿತ ಕಣಜಗಳಿಗೆ ತಮ್ಮ ಪರಿಸರದ ಪರಿಚಯ ಸಿಗದಂತೆ ನೋಡಿಕೊಂಡರು. ಗೂಡುಗಳನ್ನು ಆವರಿಸುವಂತೆ ದೊಡ್ಡ ಸೊಳ್ಳೆ ಪರದೆಗಳ ಟೆಂಟುಗಳನ್ನು ನಿರ್ಮಿಸಿ ಹುಟ್ಟಿದಾಗಿನಿಂದಲೂ ಅದರೊಳಗೆ ಇರುವಂತೆ ಕಣಜಗಳಿಗೆ ನೀರು ಆಹಾರ ಕೊಟ್ಟು ನೋಡಿಕೊಂಡರು. ಪರದೆಯ ಆಚೆಗೆ ಇದ್ದ ಕಣಜಗಳು ಸುಲಭವಾಗಿ ಮರಳುತ್ತಿದ್ದಷ್ಟು ದೂರದಿಂದಲೂ ತಮ್ಮ ಗೂಡಿಗೆ ಮರಳಿ ಬರಲು ಇವುಗಳಿಗೆ ಕಷ್ಟವೆನಿಸಿತ್ತು. ಆಹಾರವನ್ನು ಕೊಟ್ಟಾಗ ಯಾವ ಯಾವುದೋ ದಿಕ್ಕಿಗೆ ಹಾರುತ್ತಿದ್ದವು. ಸ್ವಲ್ಪ ವಯಸ್ಸಾದವುಗಳಷ್ಟೇ ತಡವಾಗಿ ಗೂಡಿಗೆ ಮರಳುತ್ತಿದ್ದವು. ಅಪರಿಚಿತವಾದ ಆದರೆ ಗೂಡಿಗೆ ಬಹಳ ಹತ್ತಿರವಿದ್ದ ಪ್ರದೇಶದಲ್ಲಿ ಬಿಟ್ಟಾಗಲೂ ಗೂಡಿಗೆ ಮರಳಲು ಇವು ಬೇರೆ ಉಪಾಯಗಳನ್ನು ಬಳಸುತ್ತಿದ್ದಿರಬೇಕು. ಈ ಉಪಾಯಗಳು ಕೂಡ ವಯಸ್ಸಾದಂತೆ ಬರುತ್ತಿದ್ದಿರಬೇಕು. ಈ ಸೊಳ್ಳೆ ಪರದೆಯ ಪ್ರಯೋಗದ ಬಗ್ಗೆ ಸೌವಿಕ್ ಹೇಳಿದ ಈ ಕತೆ ಕೇಳಿ. ಹೀಗೆ ಪರದೆಯ ಟೆಂಟು ಆವರಿಸಿದ ಕಣಜದ ಗೂಡೊಂದು ಆಡಳಿತ ಕಚೇರಿ ಕಟ್ಟಡದ ಮುಂದೆ ಇತ್ತು. ಹೀಗಾಗಿ ಸಂಸ್ಥೆಯ ನಿರ್ದೇಶಕರು ಆತನನ್ನು ಕರೆದು ಕೇಳಿದರಂತೆ. ಆದರೆ ಸೌವಿಕನ ಈ ಚಟುವಟಿಕೆಗಳಿಗೆ ಅಡ್ಡಿ ಮಾಡುವ ಬದಲಿಗೆ ಇದೆಂತಹ ಪ್ರಯೋಗ ಎಂದು ಕುತೂಹಲ ತೋರಿಸಿದರಂತೆ. ಸೌವಿಕನ ಕಥೆಯನ್ನು ಆಸಕ್ತಿಯಿಂದ ಕೇಳಿಸಿಕೊಂಡರಂತೆ. ಇನ್ನೊಂದು ತುಸು ಪರಿಶ್ರಮದ ಪ್ರಯೋಗದಲ್ಲಿ ಸೌವಿಕ್ ಮತ್ತು ಅನಿಂದಿತ ಮೂರು ಗೂಡುಗಳಲ್ಲಿ ಇದ್ದ ವಿಭಿನ್ನ ವಯಸ್ಸಿನ ಕಣಜಗಳ ಬರವು, ನಿರ್ಗಮನ, ಗೂಡಿನಿಂದ ಹೊರಗಿದ್ದ ಅವಧಿ, ಮರಳಿ ಬಂದ ಸಮಯವೆಲ್ಲವನ್ನೂ ಮೂರು ದಿನಗಳ ಕಾಲ ದಾಖಲಿಸಿದ್ದರು. ಈ ಮಾಹಿತಿಯಿಂದ ಕಣಜಗಳು ತಮ್ಮ ಹಾದಿಯನ್ನು ಹೇಗೆ ಹುಡುಕಿಕೊಳ್ಳುತ್ತವೆ ಎನ್ನುವ ಬಗ್ಗೆ ಅಮೋಘವಾದ ಅರಿವನ್ನು ಪಡೆದಿದ್ದಾರೆ. ಕಣಜಗಳಿಗೆ ವಯಸ್ಸಾದಂತೆ ಅನುಭವ ಪಡೆದು ನಿರ್ದಿಷ್ಟ ದಿಕ್ಕನ್ನು ಹುಡುಕಿ ಹಾರುತ್ತವೆ. ಬಹುಶಃ ಲಾಭ ನೀಡುವ ಜಾಗಗಳನ್ನು ಅವು ನೆನಪಿನಲ್ಲಿಟ್ಟಿರಬೇಕು. ಇದಕ್ಕೊಂದು ಅದ್ಭುತ ಪುರಾವೆ ಎಂದರೆ ಅನುಭವವಿಲ್ಲದ ಯುವ ಕಣಜಗಳು ಹೊರಹೋದ ನಂತರ ಹೆಚ್ಚು ಕಡಿಮೆ ತಾವು ಹೋದ ದಿಕ್ಕಿನಲ್ಲಿಯೇ ಮರಳಿದ್ದವು. ಆದರೆ ತುಸು ಅನುಭವಿ ಕಣಜಗಳು ಒಂದು ದಿಕ್ಕಿನಿಂದ ಹೋದಂತವು ಬೇರೆ ದಿಕ್ಕಿನಿಂದ ಮರಳಿದ್ದವು. ವಯಸ್ಸು ಹಾಗೂ ಅನುಭವದಿಂದಾಗಿ ಅವುಗಳಿಗೆ ತಮ್ಮ ಪರಿಸರದ ಪರಿಚಯ ಸಾಕಷ್ಟು ದೊರೆತು ಹೊಸ ಹಾದಿಗಳನ್ನು ಹಿಡಿದು ಗೂಡಿಗೆ ಮರಳಲು ಸಾಧ್ಯವಾಗುತ್ತಿದೆ. ವಿಶೇಷವಾದ ಫ್ಯಾನ್ಸಿ ಎನ್ನಿಸುವ ತಂತ್ರಜ್ಞಾನಗಳಿಲ್ಲದೆಯೇ ಕುತೂಹಲ ಕಲ್ಪನೆಗಳೇ ಪ್ರೇರಣೆಯಾದ ಕೆಲವು ಸರಳ ಪ್ರಯೋಗಗಳ ಮೂಲಕ ನಾವು ಎಷ್ಟೊಂದೆಲ್ಲ ಅರಿತುಕೊಳ್ಳಬಹುದು. ಸೌವಿಕ್ ಲಭ್ಯ ಪ್ರಬಂಧಗಳನ್ನು ಓದುವುದನ್ನೇ ನಿರ್ಲಕ್ಷಿಸಿಬಿಟ್ಟ ಎಂದು ನಿಮಗೆ ಅನ್ನಿಸಿದ್ದರೆ ಕ್ಷಮಿಸಿ, ಹಾಗೇನಿಲ್ಲ. ಒಂದಿಷ್ಟು ಓದು, ಸ್ವಲ್ಪ ಪ್ರಯೋಗಗಳು, ಇನ್ನಷ್ಟು ಓದುವುದು, ಇನ್ನಷ್ಟು ಪ್ರಯೋಗಗಳು, ಮತ್ತಷ್ಟು ಓದು, ಹೀಗೆ ನಿರಂತರ ಚಕ್ರದ ರೀತಿಯಲ್ಲಿ ಕೆಲಸ ಮಾಡುವ ಜಾಣತನವನ್ನು ಆತ ತೋರಿದ್ದ. ಹೀಗೆ ತನ್ನ ಪಿಎಚ್ಡಿ ಪ್ರಬಂಧವನ್ನು ಬರೆಯುವಷ್ಟರಲ್ಲಿ ಈ ವಿಷಯದ ಸಾಹಿತ್ಯದಲ್ಲೆಷ್ಟು ಪರಿಣಿತನಾಗಿದ್ದನೆಂದರೆ ಆತನ ಪ್ರಬಂಧದ ಮುನ್ನುಡಿಯನ್ನು ಸಂಶೋಧನಾ ಪತ್ರಿಕೆಯೊಂದು ಆಹ್ವಾನಿತ ಪರಾಮರ್ಶನ ಪ್ರಬಂಧ ರೂಪದಲ್ಲಿ ಪ್ರಕಟಿಸಿದೆ. ಬೈಸಿಕಲ್ಲಿನ ಮೇಲೆ ಕಣಜಗಳನ್ನು ಬೆನ್ನಟ್ಟಿದ ಅನುಭವವನ್ನು ಸೌವಿಕ್ ಈಗ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟೇಷನಲ್ ಇಥಾಲಜಿ ಅಥವಾ ಗಣಕೀಯ ನಡವಳಿಕೆ ವಿಜ್ಞಾನ ಕಲಿಸುವುದರಲ್ಲಿ ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಅವನು ಗುರುವಾಗಿದ್ದುದು ನನ್ನ ಅದೃಷ್ಟವಷ್ಟೇ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಆಂಗ್ಲ ಮೂಲವನ್ನು ದಿ ವೈರ್ ಸೈನ್ಸ್ ಪತ್ರಿಕೆ ಮೊದಲು ಪ್ರಕಟಿಸಿತ್ತು.

0: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 30ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಮಾರ್ಪಸ್ ಅಸ್ಫಟಿಕ, ಸ್ಫಟಿಕ ಅಂದರೆ ಕ್ರಿಸ್ಟಲ್. ಕ್ರಿಸ್ಟಲ್ ರೂಪ ಇಲ್ಲದಿದ್ದರೆ ಅದನ್ನು ಇಂಗ್ಲೀಷ್ನಲ್ಲಿ ಅಮಾರ್ಪಸ್ ಎಂದು ಕರೆಯುತ್ತಾರೆ. ರಸಾಯನಶಾಸ್ತ್ರದಲ್ಲಿ ಸಕ್ರಮ ಸ್ಫಟಿಕ ರಚನೆ ಇಲ್ಲದ ಈ ಪದವನ್ನು ಘನ ಪದಾರ್ಥಗಳ ರಚನೆಗೆ ಸಂಬಂಧಿಸಿದಂತೆ ಬಳಸುತ್ತಾರೆ. ಘನ ಪದಾರ್ಥಗಳಾದ ಗಂಧಕ, ರಂಜಕ ಇತ್ಯಾದಿಗಳು ಅಸ್ಫಟಿಕ ಅಥವಾ ನಾನ್ ಕ್ರಿಸ್ಟಲ್, ಇದನ್ನೇ ಅಮಾರ್ಪಸ್ ಪದಾರ್ಥಗಳಿಗೆ ಉದಾಹರಣೆಯಾಗಿದೆ. ಜೀವಶಾಸ್ತ್ರದಲ್ಲಿ ಸ್ಪಷ್ಟ ಆಕಾರವಿಲ್ಲದ ಇಂಥ ಜೀವಿಗಳಿಗೆ ಈ ಅಮಾರ್ಪಸ್ ಪದವನ್ನು ಬಳಸುತ್ತಾರೆ ಅಥವಾ ಅಸ್ಫಟಿಕ ಪದವನ್ನು ಬಳಸುತ್ತಾರೆ. ಇನ್ನು ಮೂರನೆಯದು ಮೃದ್ವಿಜ್ಞಾನ. ಸ್ಪಷ್ಟ ಪದರಗಳಿಲ್ಲದ ಇಂಥ ಮಣ್ಣಿನ ರಚನೆಗೆ ಈ ಪದವನ್ನು ಅಮಾರ್ಪಸ್ ಅಥವಾ ಅಸ್ಫಟಿಕ ಪದವನ್ನು ಬಳಸುತ್ತಾರೆ. ಆಂಫಿಬಿಯಾ ಎಂದರೆ ಉಭಯ ಜೀವಿಗಳು, ಅಂದರೆ ನೀರಿನ ಮೇಲೆ ಹಾಗೂ ಭೂಮಿಯ ಮೇಲೆ ಬದುಕುವ ಜೀವಿಗಳು ಎಂದು ಅರ್ಥ. ಕಪ್ಪೆ ಹಾಗೂ ಸಾಲಮಾಂಡ್ರ ಇದಕ್ಕೆ ಒಂದು ಉದಾಹರಣೆ. ಜೀವಶಾಸ್ತ್ರದಲ್ಲಿ ಜಲ ಮತ್ತು ನೆಲಗಳೆರಡೂ ಮೇಲೂ ಜೀವಿಸುವ ಜೀವಿ, ಉಭಯ ಜೀವಿಗಳು ಸಸ್ಯಗಳಿರಬಹುದು ಅಥವಾ ಪ್ರಾಣಿಗಳು ಇರಬಹುದು. ಜಲ ಹಾಗೂ ನೆಲಗಳೆರಡರ ಮೇಲೆ ವಾಸಿಸುವ ಕಶೇರುಕಗಳು ಪ್ರಾಣಿವರ್ಗ. ಮೀನುಗಳು ಜಲ ಹಾಗೂ ಸರೀಸೃಪಗಳು ನೆಲ ನಡುವಿನ ವರ್ಗವಿದು. ಈ ವರ್ಗಕ್ಕೆ ಸೇರಿದ ಪ್ರಾಣಿಗಳು ಮುಖ್ಯ ಲಕ್ಷಣಗಳೆಂದರೆ ಇವು ತಮ್ಮ ಜೀವನ ಚಕ್ರದ ಮೊದಲ ಲಾರ್ವಾ ಅಥವಾ ಗೊಜ್ಜುಮಟ್ಟೆ ಹಂತದಲ್ಲಿ ನೀರಿನಲ್ಲಿ ಕಳೆಯುತ್ತವೆ. ಪ್ರೌಢ ಹಂತಕ್ಕೆ ತಲುಪಿದಾಗ ಇವು ನೆಲದ ಮೇಲೆ ಬರುತ್ತವೆ. ಜೀವಿಗಳು ನವರಾದ ಚರ್ಮದಲ್ಲಿ ಲೋಳೆಯ ಗ್ರಂಥಿಗಳಿರುತ್ತವೆ. ಇವು ಉಸಿರಾಟಕ್ಕೆ ಸಹಾಯ ಮಾಡುತ್ತವೆ. ಅನೇಕ ಉಭಯ ಜೀವಿಗಳ ಜಾತಿ ಆರ್ದ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇವು ನೀರಿನಲ್ಲಿ ಮೊಟ್ಟೆ ಇಡುತ್ತವೆ. ಗೊದಮೊಟ್ಟೆಯ ಹಂತದಲ್ಲಿ ಮರಿಗಳು ನೀರಿನಲ್ಲಿ ಬೆಳೆಯುತ್ತವೆ. ಇವುಗಳಿಂದ ಉಸಿರಾಟಕ್ಕೆ ಸಹಾಯವಾಗಿ ಕಿವಿರುಗಳಿರುತ್ತವೆ. ಅವು ಪ್ರೌಢ ಹಂತ ತಲುಪಿದಂತೆ ನೆಲದ ಮೇಲೆ ಉಸಿರಾಟಕ್ಕೆ ಅನುಕೂಲವಾಗುವ ಶ್ವಾಸಕೋಶಗಳು ಬೆಳವಣಿಗೆಯಾಗುತ್ತದೆ. ಮೀನು ಮತ್ತು ಸರೀಸೃಪಗಳಂತೆ ಈ ಪ್ರಾಣಿಗಳು ಜೀವಮಾನವಿಡೀ ಬೆಳೆಯುತ್ತವೆ. ಅತಿ ಹೆಚ್ಚು ಅಥವಾ ಕಡಿಮೆ ಉಷ್ಣತೆಯನ್ನು ಇವು ತಾಳಿಕೊಳ್ಳಲಾರವು. ಉಭಯ ಜೀವಿಗಳಲ್ಲಿ ಮೂರು ವಿಧಗಳಿರುತ್ತವೆ. ಮೊದಲನೆಯದು ಸಿಸಿಲಿಯನ್. ಉಷ್ಣತೆ ಸ್ವಲ್ಪ ಹೆಚ್ಚಾಗಿರುವ ಸ್ಥಳಗಳಲ್ಲಿ ಮಾತ್ರ ಕಂಡುಬರುವ ಇವು ಬೃಹತ್ ಎರೆಹುಳುವಿನಂತೆ ತೋರುತ್ತವೆ. ಸಿಸಿಲಿಯಾನ್ಗಳು ಮಣ್ಣಿನಲ್ಲಿ ಬಿಲ ಕೊರೆಯುತ್ತವೆ. ಇನ್ನು ಬಾಲವಿರುವ ಉಭಯ ಜೀವಿಗಳು, ಈ ಉಪವರ್ಗದಲ್ಲಿ ನ್ಯೂಟ್ಗಳು ನ್ಯೂಟ್ಸ್ NEWTS ಮತ್ತು ಸಾಲಮಾಂಡರ್ಗಳು ಸೇರಿರುತ್ತವೆ. ಇನ್ನು ಕಪ್ಪೆಗಳು ಮತ್ತು ಮಂಡೂಕಗಳು ನೀರಿಗೆ ಚೆನ್ನಾಗಿ ಹೊಂದಿಕೆ ಮಾಡಿಕೊಂಡು ಈ ಪ್ರಾಣಿಗಳು ವಿಕಾಸದ ಒಂದು ಹಂತದಲ್ಲಿ ಭೂಮಿಗೆ ಬಂದವಾದರೂ ಏತಕ್ಕೆ ಬಹುಶಃ ಈ ಸಮಯದಲ್ಲಿ ನೆಲದಲ್ಲಿ ಸಾಕಷ್ಟು ಜೀವಿಗಳು ಆಕ್ರಮಿಸಿರಲಿಲ್ಲ. ಇಲ್ಲಿ ಸ್ಪರ್ಧೆ ಮತ್ತು ಭಕ್ಷಕ ಪ್ರಾಣಿಗಳ ಸಂಖ್ಯೆಯು ಕಡಿಮೆ ಇದ್ದಿರಬಹುದು.

ಬರುತ್ತವೆ. ಇದನ್ನು ಪ್ರಪಂಚದ ಹಲವೆಡೆ ಆಹಾರವಾಗಿ ಉಪಯೋಗಿಸುತ್ತಾರೆ. ಜಪಾನ್ನಲ್ಲಿ ಅಥವಾ ಚೈನಾದಲ್ಲಿ ಈ ಕಪ್ಪೆಗಳನ್ನು ಆಹಾರವಾಗಿ ಉಪಯೋಗಿಸುತ್ತಾರೆ. ಕಪ್ಪೆಯ ಕಾಲುಗಳಿಗೆ, ಅದರಲ್ಲೂ ಹಿಂಗಾಲುಗಳಿಗೆ ಅಮೇರಿಕದಂಥ ದೇಶಗಳಲ್ಲಿಯೂ ಸಹ ಇರುವ ಬೇಡಿಕೆಯಿಂದ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 10 ಮಿಲಿಯನ್ ಕಪ್ಪೆಗಳನ್ನು ಕೊಲ್ಲಲಾಗುತ್ತದೆ. 1977 1,150 ಟನ್ಗಳಷ್ಟು ಕಪ್ಪೆ ಕಾಲುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಲಾಗಿತ್ತು. ಕಪ್ಪೆಗಳಿಗೆ ಔಷಧೀಯ ಮೌಲ್ಯವಿದೆ. ಪ್ರಯೋಗಶಾಲೆಗಳಲ್ಲಿ ಇವುಗಳ ವಿಸ್ತೃತ ಬಳಕೆಯಾಗುತ್ತವೆ. ಇವುಗಳ ಪಾರಿಸರಿಕ ಮೌಲ್ಯವನ್ನು ನೋಡ ಹೋದರೆ ಸೊಳ್ಳೆ ಜಿರಳೆಗಳಂತೆ ಸೇರಿದಂತೆ ಇವು ಕಬಳಿಸುವ ಕೀಟಗಳ ಸಂಖ್ಯೆ ಅತ್ಯಧಿಕ. ಕಪ್ಪೆಗಳಿಂದಾಗಿ ಕೀಟ ನಿಯಂತ್ರಣಕ್ಕೆ ಅಂದರೆ ಕೃಷಿ ವಿಭಾಗಕ್ಕೆ ಅಪಾರ ಸಹಾಯವಾಗುತ್ತದೆ. ಅಂದರೆ ಕೀಟನಾಶಕಗಳನ್ನು ಬಳಸದೆ ಕಪ್ಪೆಗಳನ್ನು ಗದ್ದೆಗಳಲ್ಲಿ ಬಳಸುವುದರಿಂದ ಕಪ್ಪೆಗಳು ಕೀಟಗಳನ್ನು ತಿಂದು ಬದುಕುತ್ತವೆ. ಹಾಗಾಗಿ ಕೀಟನಾಶಕ ಬಳಸುವ ಅವಶ್ಯಕತೆ ಕಡಿಮೆ ಇರುತ್ತದೆ. ಕೀಟಗಳಿಂದ ಬೆಳೆಗಳು ಅಪಾರ ಹಾನಿಗೊಳಗಾಗುತ್ತವೆ. ಅದನ್ನು ತಪ್ಪಿಸಲು ರೈತರು ಕೀಟನಾಶಕಗಳನ್ನು ಬಳಸುತ್ತಾರೆ. ಈ ಕೀಟನಾಶಕಗಳ ಶೇಷ ಬೆಳೆಗಳಲ್ಲಿ ನೀರಿನಲ್ಲಿ ಉಳಿದುಕೊಳ್ಳುತ್ತದೆ. ಇಂಥ ನೀರನ್ನು ಹಾಗೂ ಬೆಳೆಗಳನ್ನು ಆಹಾರವಾಗಿ ಬಳಸಿದಾಗ ಮನುಷ್ಯನಿಗೆ ಈ ಕೀಟನಾಶಕಗಳ ಶೇಷ ಭಾಗವು ಮನುಷ್ಯನ ದೇಹವನ್ನು ಪ್ರವೇಶಿಸಿ ಮನುಷ್ಯನಿಗೆ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತವೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಎಂಡೋಸಲ್ಫಾನ್. ಎಂಡೋಸಲ್ಫಾನನ್ನು ಗೋಡಿಂಬಿ ಗಿಡಗಳಿಗೆ ಹೆಲಿಕಾಪ್ಟರ್ ಅಥವಾ ಸಣ್ಣ ವಿಮಾನಗಳ ಮೂಲಕ ಕೇರಳ ಮತ್ತು ಕರ್ನಾಟಕದ ಗಡಿಗಳಲ್ಲಿ ಕಾಸರಗೋಡಿನಲ್ಲಿ ಇದನ್ನು ಬಳಸಲಾಯಿತು. ಅದರಿಂದ ಹೊರಹೊಮ್ಮಿದ ಕೀಟನಾಶಕಗಳ ತುಂತುರು ಹನಿಗಳು ದೂರ ದೂರದ ಹಳ್ಳಿಗಳಿಗೆ ತಲುಪಿದವು. ಇದರಿಂದಾಗಿ ಅಲ್ಲಿಯ ಹಳ್ಳಿ ಜನರು ಈ ರೋಗಕ್ಕೆ ತುತ್ತಾದರು ಹಾಗೂ ಅವರಿಗೆ ಮಕ್ಕಳಲ್ಲಿಯೂ ಸಹ ಅಂಗವಿಕಲತೆ ಉಂಟಾಯಿತು. ಆ ಇತ್ತೀಚಿನ ದಿನಗಳಲ್ಲಿ ಆ ಎಂಡೋಸಲ್ಫಾನನ್ನು ಸರ್ಕಾರ ಬ್ಯಾನ್ ಮಾಡಿದೆ. ಆಂಫಿಫೈಟಾ ಉಭಯ ಜೀವಿ ಸಸ್ಯಗಳು, ನೀರು ಮತ್ತು ಭೂಮಿಗಳ ಎರಡ ಮೇಲೂ ಬೆಳೆಯಬಲ್ಲಂತಹ ಸಸ್ಯ. ಸಸ್ಯವು ನೀರಿನಲ್ಲಿ ಬೆಳೆಯುವಾಗ ಜಲ ಪರಿಸರಕ್ಕೆ ಹೊಂದಿಕೆ ಮಾಡಿಕೊಳ್ಳುತ್ತವೆ ಹಾಗೂ ಭೂಮಿಯಲ್ಲಿ ಬೆಳೆಯುವಾಗ ಅಲ್ಲಿನ ಪರಿಸರಕ್ಕೆ ತಕ್ಕ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತವೆ. ಇದಕ್ಕೆ ಉದಾಹರಣೆ ಪಾಚಿ ಎಂಬ ಸಸ್ಯ, ಅನಬಯಾಟಿಕ್ ವಿಡ್, ಊರ್ಧ್ವಗಾಮಿ ಮಾರುತ ಅಥವಾ ಮೇಲೇರುವ ಮಾರುತ. ಮೇಲ್ಮೈ ಉಷ್ಣತೆಯಿಂದ ಪರ್ವತದ ಇಳಿಜಾರು ಪ್ರದೇಶಗಳಲ್ಲಿ ಮೇಲಿರುವ ಗಾಳಿಯು ಉಷ್ಣತೆ ಉಂಟಾಗುತ್ತದೆ. ಉಷ್ಣತೆ ಉಂಟಾದಾಗ ಗಾಳಿಯು ಹಿಗ್ಗುತ್ತದೆ. ಗಾಳಿಯು ಹಿಗ್ಗಿದಾಗ ಹಗುರವಾಗುತ್ತದೆ. ಹಾಗಾಗಿ ಈ ಹಗುರವಾದ ಗಾಳಿ ನೆಲದಿಂದ ಮೇಲೆ ಹೋಗುತ್ತದೆ, ಅಂದರೆ ಊರ್ಧ್ವಮುಖನಾಗಿ ಬೀಸುತ್ತದೆ. ಇದಕ್ಕೆ ಆಂಬಾಟಿಕ್ ವಿಂಡ್ ಅಥವಾ ಊರ್ಧ್ವಗಾಮಿ ಮಾರುತ ಎಂದು ಕರೆಯುತ್ತಾರೆ. ಅನಬಾಲಿಸಮ್ ಉಪಚಯ, ಜೀವಕೋಶಗಳಲ್ಲಿ ಸರಳ ಪದಾರ್ಥಗಳು ಸಂಕೀರ್ಣ ಪದಾರ್ಥಗಳಾಗಿ ಸಂಶ್ಲೇಷಣೆಯಾಗುವ ಪ್ರಕ್ರಿಯೆ. ತಿಥಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಿಸಿಸ್ ಇದಕ್ಕೆ ಉದಾಹರಣೆ. ಉಪಚಯ ಅಥವಾ ಅನಬೋಲಿಸಂ ಕ್ರಿಯೆಯಲ್ಲಿ ನಡೆಯುವ ಜೈವಿಕ ಅಣುಗಳ ಸಂಶ್ಲೇಷಣೆ. ಶಕ್ತಿಯ ಅವಶ್ಯಕತೆ ಇದೆ. ಈ ಶಕ್ತಿಯು ATP ಅಡಿನೋಸಿಸ್ ಟ್ರೈಫಾಸ್ಫೇಟ್ನಿಂದ ಪೂರೈಸಲ್ಪಡುತ್ತದೆ. ಉಪಚಯ ಅಥವಾ ಅನಬಾಲಿಸಂ ಫಲವಾಗಿ ದೇಹಕ್ಕೆ ಬೇಕಾದ ಅವಶ್ಯಕವಾದ ಸಂಯುಕ್ತಗಳು ಉತ್ಪತ್ತಿಯಾಗುತ್ತವೆ. ಅಪಚಯ ಕೆಟಬಾಲಿಸಮ್ಗೆ ವಿರುದ್ಧವಾಗಿ ಈ ಪ್ರಕ್ರಿಯೆ, ಅಂದರೆ ಅನಬಾಲಿಸಮ್ ಮತ್ತು ಕೆಟಬಾಲಿಸಮ್ ಎಂಬ ಎರಡು ಇಂಗ್ಲೀಷ್ ಶಬ್ದಗಳು ಬರುತ್ತವೆ, ಬಯಾಲಜಿಯಲ್ಲಿ ಬರುತ್ತವೆ. ಅನಡ್ರೋಮಸ್ ಸಮುದ್ರ ಪಗಾಮಿ ಅಥವಾ ಉದ್ಭವಿ, ಇವು ಆಂಫಿಬಿಯನ್ ಥರ ಎರಡು ಕಡೆ
జీ

0: ಜೀವಿಸುತ್ತವೆ, ಆದರೆ ನೀರಿನಲ್ಲೇ ಜೀವಿಸುತ್ತವೆ. ಕಪ್ಪೆಯಂತೆ ನೀರಿನ ಮೇಲೆ ಹಾಗೂ ನೆಲದ ಮೇಲೆ ಜೀವಿಸುವುದಿಲ್ಲ. ಅನಡ್ರೋಮಸ್. ಸಂತಾನೋತ್ಪತ್ತಿಗಾಗಿ ಕೆಲವು ಮೀನುಗಳು ಸಿಹಿ ನೀರಿಗೆ ವಲಸೆ ಹೋಗುತ್ತವೆ. ಜಲಚರಗಳ ನಡವಳಿಕೆ ಇದು. ಉದಾಹರಣೆಗೆ, ಸಾಲ್ಮನ್ ಮೀನುಗಳು ತಮ್ಮ ಪ್ರೌಢ ಹಂತದ ಬಹುಭಾಗವನ್ನು ಸಾಗರದಲ್ಲೇ ಕಳೆಯುತ್ತವೆ. ಸಾಗರದ ನೀರು ಉಪ್ಪು ನೀರು ಕಳೆದು ಜೀವನ ಚಕ್ರ ಕೊನೆಗೊಳ್ಳುವ ಸಮಯದಲ್ಲಿ ಸಿಹಿನೀರಿನಲ್ಲಿ ಸಂತಾನೋತ್ಪತ್ತಿಗಾಗಿ ಅವು ವಲಸೆ ಹೋಗುತ್ತವೆ. ಮೊಟ್ಟೆಯನ್ನಿಟ್ಟು ಮರಿ ಮಾಡಿ ಅಲ್ಲೇ ಸಾಯುತ್ತವೆ. ಸಾಲ್ಮನ್ ಮೀನುಗಳು ಸಾಗರದತ್ತ ಪಯಣಿಸುತ್ತವೆ. ಈ ವಲಸೆ ಅವುಗಳ ಜೀವನ ಚಕ್ರದ ಅತಿ ಮುಖ್ಯ ಘಟ್ಟ. ಇದಕ್ಕೆ ಇಂಗ್ಲೀಷಿನಲ್ಲಿ ಅನಡ್ರೋಮಸ್ ಹಾಗೂ ಕನ್ನಡದಲ್ಲಿ ಸಮುದ್ರ ಪಗಾಮಿ ಅಂದರೆ ಮೊಟ್ಟೆ ಇಡಲು ಮಾತ್ರ ಅವು ಸಿಹಿ ನೀರನ್ನು ಹುಡುಕುತ್ತವೆ. ಇಲ್ಲಿ ಒಂದು ತೊಂದರೆ ಎಂದರೆ, ಈಗ ಕಾಳಿ ನದಿಗೆ ಕದ್ರಾದಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಇದರಿಂದಾಗಿ ಕದ್ರಾ ರಿವರ್ ಅಥವಾ ನದಿಯು ಹರಿಯುವುದಿಲ್ಲ. ಇಂಥ ಸಮಯದಲ್ಲಿ ಸಿಹಿ ನೀರಿನಲ್ಲಿ ಮೊಟ್ಟೆ ಇಡುವ ಜಲಚರಗಳು ಅವುಗಳಿಗೆ ಸಿಹಿ ನೀರು ಸಿಗುವುದಿಲ್ಲ. ಏಕೆಂದರೆ ಡ್ಯಾಮ್ ಕಟ್ಟುವುದರಿಂದ ಸಮುದ್ರದ ನೀರು ಡ್ಯಾಮ್ ಕಡೆಗೆ ಹರಿಯುತ್ತದೆ. ಹಾಗಾಗಿ ಆ ನೀರು ಸಹ ಉಪ್ಪಾಗಿರುತ್ತದೆ. ಆದರೆ ಸಾಲ್ಮನ್ನಂಥ ಮೀನುಗಳು ಸಿಹಿ ನೀರಿನಲ್ಲಿ ಮಾತ್ರ ಮೊಟ್ಟೆ ಇಡುತ್ತವೆ. ಡ್ಯಾಮ್ ಕಟ್ಟುವುದರಿಂದ ಸಿಹಿ ನೀರಿನ ಹರಿವು, ಸಮುದ್ರಕ್ಕೆ ಹರಿವು ಕಡಿಮೆಯಾಗುತ್ತದೆ. ಇಂಥ ಸಂದರ್ಭದಲ್ಲಿ ಈ ಸಾಲ್ಮನ್ ಮೀನುಗಳು ಅಲ್ಲಿಂದ ಬೇರೆ ಕಡೆ ವಲಸೆ ಹೋಗುತ್ತವೆ. ಹಾಗಾಗಿ ಆ ಪ್ರದೇಶದಲ್ಲಿ ಸಾಲ್ಮನ್ ಮೀನುಗಳು ಜೀವಿಸುವುದಿಲ್ಲ. ಏಕೆಂದರೆ ಅವುಗಳಿಗೆ ಮೊಟ್ಟೆ ಇಟ್ಟು ಮರಿ ಮಾಡಲು ಸಿಹಿ ನೀರು ಸಿಗುವುದಿಲ್ಲ. ಹಾಗಾಗಿ ಡ್ಯಾಮ್ಗಳನ್ನು ಕಟ್ಟುವಾಗ ಸೈಂಟಿಫಿಕ್ಕಾಗಿ, ವೈಜ್ಞಾನಿಕವಾಗಿ ಕಟ್ಟಬೇಕಾಗುತ್ತದೆ. ಇಲ್ಲದಿದ್ದರೆ ಸಾಲ್ಮನ್ ಮೀನುಗಳಂಥ ಸಂತತಿಯು ನಶಿಸಿ ಹೋಗುವ ಸಾಧ್ಯತೆ ಇದೆ. ಇಲ್ಲಿಗೆ 30ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 95ನೆಯ ಪದ್ಯ. ಆ ಪದ್ಯ ಹೀಗಿದೆ. ಪರಸುವ ಪೌರ ವೃದ್ಧರ ಕುಲಾಂಗನ ಎರ್ಕಳ ಸಾಧುವಾದದೋಳ್ ಬೆರಸಿ ಸಮಂತು ಸೂಸುವ ಜಲಾರ್ಧ ಲಸದ್ದವಳಾಕ್ಷತಂಗಳೋಳ್ ಬೆರೆಸಿದ ತಂಪನೆತ್ತಿ ಕವಿದೆತ್ತಿದ ಬಾಸಿಗದೊಂದು ಕಂಪಿನೊಳ್ ಪೊರೆದು ಮದಾಳಿಗೆ ಮದಾಳಿಗಳ್ ಬೆರಸು ಬಂದುದೊಂದನುಕೂಲ ಮಾರುತಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಪರಸುವ ಪೌರ ವೃದ್ಧರ ಕುಲಾಂಗನೆಯರ್ಕಳ ಸಾಧುವಾದದೊಳ್ ಬೆರಸಿ ಸಮಂತು ಸೂಸುವ ಜಲಾರ್ಧ ಲಸತ್ ಧವಳಾಕ್ಷತಂಗಳೊಳ್ ಬೆರೆಸಿದ ತಣ್ಪನೆತ್ತಿ ಕವಿದು ಎತ್ತಿದ ಬಾಸಿಗದೊಂದು ಕಂಪಿನೊಳ್ ಪೊರೆದು ಮದಾಳಿಗಳ್ ಬೆರಸು ಬಂದುದು ಒಂದು ಅನುಕೂಲ ಮಾರುತಂ. ಇದರ ವ್ಯಾಖ್ಯಾನವನ್ನು ಕೂಡ ಈಗ ಮಾಡಬಹುದು. ಹೀಗೆ ಜನಗಳು ಪಾಂಡವರು ಹೋಗುತ್ತಾರೆ ಎಂದು ತಿಳಿದು ಕಣ್ಣೀರು ಹಾಕಿದರು. ಆಗ ಒಂದು ತಂಪಾದ ಗಾಳಿ ಬೀಸಿತಂತೆ. ಆ ತಂಪಾದ ಗಾಳಿ ಹೇಗೆ ಬೀಸಿತ್ತು ಎನ್ನುವುದನ್ನು ಕೂಡ ಪಂಪ ವರ್ಣಿಸ್ತಾನೆ. ಪರಸುವ ಪೌರವೃದ್ಧರ, ಹರಸುವಂತಹ ಪೌರವೃದ್ಧರು ಅಂದರೆ ಊರಿನ ಹಿರಿಯರು, ಕುಲಾಂಗನೆಯರ್ಕಳು ಆಮೇಲೆ ಶ್ರೇಷ್ಠರಾದಂತಹ ಸ್ತ್ರೀಯರು, ಅವರ ಸಾಧುವಾದದಳು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎನ್ನುವುದನ್ನೇ ಸಾಧುವಾದ ಅಂತ ಹೇಳೋದು. ಈ ಸಾಧುವಾದದಳು ಬೆರೆಸಿ ಆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎಂದು ಹರಸುವಂತಹ ಊರಿನ ಹಿರಿಯರ ಮತ್ತು ಜಾತಿವಂತರಾದಂತಹ ಹೆಣ್ಣು ಮಕ್ಕಳ ಆಶೀರ್ವಾದವನ್ನು ಸೇರಿಸಿಕೊಂಡು ಸಮಂತು ಸೂಸುವ ಜಲಾರ್ಧ ಲಸದ್ ಧವಳಾಕ್ಷತಂಗಳೋಳ್ ಬೆರೆಸಿದ. ಸಮಂತು ಅಂದರೆ ಚೆನ್ನಾಗಿ, ಚೆನ್ನಾಗಿ ಸೂಸುವ, ಸಿಂಪಡಿಸಲ್ಪಟ್ಟ, ಜಲಾರ್ದ್ರ, ನೀರಿನಿಂದ ತೊಯ್ದ, ಲಸತ್, ಧವಳ. ಲಸತ್ ಅಂದರೆ ಬೆಳ್ಳಗಿನ, ಧವಳಾಕ್ಷತಂಗಳ್, ಬಿಳಿ ಬೆಳಗಿನ ಅಂದರೆ ಬಿಳಿಯ ಅಕ್ಷತೆ ಕಾಳುಗಳು, ಅವುಗಳನ್ನು ಜೊತೆಗೆ ಸೇರಿಸಿ ಅಕ್ಷತಂಗಳು ಬೆರೆಸಿದ, ಅವುಗಳನ್ನು ಸೇರಿಸಿ ಆ ಮೂಲಕ ತಂಪನೆತ್ತಿ ತಂಪಾಗಿ ಕವಿದೆತ್ತಿದ, ದಟ್ಟವಾಗಿ ಎತ್ತಿದ ಅಂದರೆ ಅವರ ಬಾಸಿಗಕ್ಕೆ ಅಂದರೆ ಹೊರಡುವಂಥ ಸಂದರ್ಭದಲ್ಲಿ ಬಾಸಿಗವನ್ನು ಕಟ್ಟಿದ್ರು. ಆ ಬಾಸಿಗದಲ್ಲಿ ಊರಿನ ಜನ ಸೂಸುವಂತಹ ಅಂದರೆ ಪವಿತ್ರವಾದಂತಹ ನೀರನ್ನು ತಳಿದು ಸೂಸಿದಂತಹ ಧವಳ ಅಕ್ಷತೆಗಳು ಇದ್ದವು, ಅವುಗಳನ್ನು ಸೇರಿಸಿಕೊಂಡು ತಂಪಾಗಿ ದಟ್ಟವಾಗಿ ಇರುವ ಬಾಸಿಂಗ ಅಂದರೆ ಹೂವಿನ ಹಾರದ ಕಂಪಿನಲ್ಲಿ ಪರಿಮಳದಲ್ಲಿ ಪೊರೆದು ಅವುಗಳಿಂದ ಸಮೃದ್ಧವಾಗಿ ಮದಾಳಿಗಳು ಬೆಳೆಸು ಮದಿಸಿದ ತುಂಬಿಗಳು ಕವಿಯುತ್ತಿರಲು ಅವುಗಳ ಝೇಂಕಾರ ಜೊತೆಗೆ ಬಂದುದು ಒಂದು ಆ ಒಂದು ಒಂದು ಅನುಕೂಲ ಪವನ, ಒಂದು ತಂಪಾದ ಗಾಳಿ ಬೀಸಿತು. ಅಂದರೆ ಪಾಂಡವರು ಹೊರಡುತ್ತಿರುವಾಗ ಶುಭ ಸೂಚನೆಯ ಹಾಗೆ ಒಂದು ತಂಪಾದ ಗಾಳಿ ಬೀಸಿತ್ತು. ಪಂಪನ ಕಾವ್ಯದಲ್ಲಿ ಗಾಳಿಯೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದೊಂದು ಪಾತ್ರದ ಹಾಗೆ ಬರ್ತದೆ. ಎಲ್ಲಿ ಮಂಗಲಕರವಾದಂಥ ಸಂದರ್ಭ ಬರ್ತೋ ಅಲ್ಲಿ ಪಂಪ ಗಾಳಿಯ ವರ್ಣನೆಯನ್ನು ಕೂಡ ಮಾಡ್ತಾನೆ. ಅದೊಂದು ಪಾತ್ರ ರೀತಿಯಲ್ಲೇ ಬರ್ತದೆ. ಅದು ಇಲ್ಲಿ ಗಮನಿಸಬೇಕು, ಪಾಂಡವರು ಹಸಿನಾವತಿಯಿಂದ ವರ್ಣಾವತಕ್ಕೆ ಹೊರಟು ನಿಂತಿದ್ದಾರೆ. ಪೌರಜನರೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆ ಕಣ್ಣೀರು ಸುರಿಸುವ ಜೊತೆಗೆ ಹರಸುತ್ತಿದ್ದಾರೆ. ಅದರಲ್ಲಿ ಊರಿನ ಹಿರಿಯರು, ಕುಲಾಂಗನೆಯರು ಇವರೆಲ್ಲರೂ ಹರಸಿ ಸಾಧುವಾದವನ್ನು ಹೇಳುತ್ತಿದ್ದಾರೆ. ಅಂದರೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆ ಆಶೀರ್ವಾದವನ್ನು ಬೆರೆಸಿಕೊಂಡು ಆಮೇಲೆ ಎತ್ತಿ ಕಟ್ಟಿದಂತಹ ಬಾಸಿಂಗದಲ್ಲಿ ನೀರಿನ ಹನಿಗಳು ಮತ್ತು ಧವಳಾಕ್ಷತೆಗಳು ತುಂಬಿರಲು ಅದನ್ನು ಬೆರೆಸಿಕೊಂಡು ಆ ಹೂವಿನ ಹಾರದ ಕಂಪಿನ ಜೊತೆಗೆ ತುಂಬಿಗಳನ್ನು ಕೂಡ ಸೇರಿಸಿ ಅದರ ಝೇಂಕಾರದ ಜೊತೆಗೆ ಒಂದು ಅನುಕೂಲವಾದಂಥ ತಂಗಾಳಿ ಬೀಸಿತು ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ಈ ವರ್ಣನೆ ಪಾಂಡವರಿಗೆ ಶುಭ ಸೂಚನೆ ಎನ್ನುವುದು ಸ್ಪಷ್ಟವೇ ಇದೆ. ಇದು ಕಾವ್ಯಕ್ಕೂ ಕೂಡ ಒಂದು ಅನುಕೂಲವಾದಂಥ ಗಾಳಿ ಬಂದ ಹಾಗೆ ನಮಗೆ ಅನ್ನಿಸ್ತದೆ. ಹಾಗಾದ್ರೆ ನನಗೆ ಪಂಪನ ವರ್ಣನೆ ಪ್ರಕೃತಿಯಲ್ಲಿ ಒಂದು ಗಾಳಿ ಬಂತು ಎಂದು ಹೇಗೆ ಬಹಳ ಸಂತೋಷದಿಂದ ಅಥವಾ ಚಂದವಾಗಿ ವರ್ಣನೆ ಮಾಡ್ತದೋ ಹಾಗೆಯೇ ಕಾವ್ಯಕ್ಕೂ ಕೂಡ ಈ ಅಲಂಕಾರ ಬಹಳ ಸಕರ್ಣವಾಗಿದೆ ಮತ್ತು ತುಂಬ ಸೂಕ್ತವಾದ ಸ್ಥಳದಲ್ಲಿ ಸೂಕ್ತ ರೀತಿಯಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತೇನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಇಂದಿನ ಸಂಚಿಕೆಯಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾತುಕತೆಗಳನ್ನು ಮಾಡ್ತಾ ಇದ್ವಿ. ಇವತ್ತು ಸಹ ಇನ್ನೊಂದು ಸ್ವಲ್ಪ ಹೇಳೋದು ಬಾಕಿ ಇದೆ. ನಮ್ಮಲ್ಲಿ ಕೆಲವರಿಗೆ ಜರ್ನಿ ಮಾಡೋದು ಅಂದರೆ ಬಹಳ ಇಷ್ಟ. ಆದರೆ ಜರ್ನಿ ಸಮಯದಲ್ಲಿ ಕೆಲವೊಮ್ಮೆ ಆರೋಗ್ಯ ಹಾಳಾಗೋದಿದೆ, ವಾಮಿಟ್ ಸೆನ್ಸೇಷನ್ ಬರೋ ಥರ ಇರುತ್ತೆ, ಕೆಲವರಿಗೆ ಬರುತ್ತೆ ಕೂಡ. ಹಾಗಾಗಿ ಎಲ್ಲಿ ಹೋಗೋದೇ ಬೇಡ ಅಂತ ಅವರು ಒಮ್ಮೆ ಅಂದ್ಕೊಳ್ಳೋದಿದೆ. ಬಟ್ ತುಂಬ ಸಮಯದಿಂದ ಹೊರಗಡೆ ಎಲ್ಲಿ ಹೋಗದಿದ್ದಾಗ ಹೋಗೋಣ ಅಂತ ಅನಿಸೋದು ಇದೆ. ನನಗೆ ವಾಂತಿ ಬರೋ ಹಾಗಿದೆ, ಅದನ್ನು ಹೇಗೆ ಹೇಳ್ತೀರಾ? ಐ ಫೀಲ್ ಲೈಕ್ ವಾಮಿಟಿಂಗ್, ಐ ಆಮ್ ಫೀಲಿಂಗ್ ಸಿಕ್, ಎರಡೂ ಹೇಳ್ಬೋದು. ಐ ಫೀಲ್ ಲೈಕ್ ವಾಮಿಟಿಂಗ್, ಐ ಆಮ್ ಫೀಲಿಂಗ್ ಸಿಕ್, ನನಗೆ ವಾಂತಿ ಬರೋ ಹಾಗಿದೆ. ಪ್ರತಿ 4 ಗಂಟೆಗೆ ಒಂದ್ಸಲ ಒಂದು ಔಷಧ ತಗೋ. ಡಾಕ್ಟ್ರ್ ಮೆಡಿಸಿನ್ ಕೊಡೋದು ಹೀಗೆ ಅಲ್ವಾ, ಇಷ್ಟು ಗಂಟೆಗೊಮ್ಮೆ ತಗೊಳ್ಳಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಗೊಳ್ಳಿ ಈ ಥರ. ಟೇಕ್ ಅ ಡೋಸ್ ಆಫ್ ದ ಮೆಡಿಸಿನ್ ಎವ್ರಿ 4 hours. ಟೇಕ್ ಅ ಡೋಸ್ ಆಫ್ ದ ಮೆಡಿಸಿನ್ ಎವ್ರಿ 4 hours. ಟೇಕ್ ಡೋಸ್ ಆಫ್ ದ ಮೆಡಿಸಿನ್ ಎವ್ರಿ 4 hours, ಅಂದರೆ ಪ್ರತಿ 4 ಗಂಟೆಗೆ ಒಂದ್ಸಲ ಔಷಧನ ತಗೋ ಅಂತ. ಸ್ವಚ್ಛವಾದ ಗಾಳಿ ಒಳ್ಳೆಯದು ಮಾಡುತ್ತಲ್ವಾ, ಆನಂದದಾಯಕವಾಗಿ ಮಾಡುತ್ತೆ. ಫ್ರೆಶ್ ಏರ್ ಈಸ್ ರಿಜುವಿನೇಟಿಂಗ್, ರಿಜುವಿನೇಟಿಂಗ್ RJUVENATING, ಫ್ರೆಶ್ ಏರ್ ಇಸ್ ರಿಜುವಿನೇಟಿಂಗ್, ಅಂದರೆ ಸ್ವಚ್ಛವಾದ ಗಾಳಿ ಆನಂದದಾಯಕ ಮಾಡುತ್ತೆ. ಇವತ್ತು ನನಗಷ್ಟು ಹುಷಾರಿಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಇವತ್ತು ನನಗೆ ಹುಷಾರಿಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಕೆಲವರಿಗೆ ತುಂಬ ಓಡಾಟ ಮಾಡಿದಾಗ ಪಾದ ಊದೋದಿದೆ ಅಲ್ವಾ, ಹಿಸ್ ಫೀಟ್ ಆರ್ ಸ್ವೋಲನ್ ಬಿಕಾಸ್ ಆಫ್ ವಾಕಿಂಗ್. ಹಿಸ್ ಫೀಟ್ ಆರ್ ಸ್ವೋಲನ್, ಊದ್ಕೊಳ್ಳೋದಕ್ಕೆ SWOLLEN ಸ್ವೋಲನ್ ಅಂತಾರೆ. ಹಿಸ್ ಫೀಟ್ ಆರ್ ಸ್ವೋಲನ್ ಬಿಕಾಸ್ ಆಫ್ ವಾಕಿಂಗ್. ನನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತ ಅನ್ನಿಸ್ತಿದೆ ನನಗೆ. ಮೈ ಹೆಲ್ತ್ ಇಸ್ ಡೌನ್, ಐ ಆಮ್ ಫೀಲಿಂಗ್ ಮೈ ಹೆಲ್ತ್ ಇಸ್ ಡೌನ್. ನನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ. ಅವನಿಗೆ ಆರೋಗ್ಯದ ಬಗ್ಗೆ ಜಿಗುಪ್ಸೆ ಹುಟ್ಟಿದೆ. ಪದೇ ಪದೇ ಆರೋಗ್ಯ ಹಾಳಾಗ್ತಿದ್ರೆ ಹಾಗನ್ಸೋದಿದೆ ಅಲ್ವಾ. He is fed up with his illness. ಅವನಿಗೆ ಆರೋಗ್ಯದ ಬಗ್ಗೆ ಜಿಗುಪ್ಸೆ ಬಂದಿದೆ. ನಕಲಿ ವೈದ್ಯರ ಹತ್ರಲ್ಲ ಹೋಗ್ಬೇಡ. ಬಿವೇರ್ ಆಫ್ ಕ್ವಾಕ್ಸ್ ಅಥವಾ ಅವಾಯ್ಡ್ ಕ್ವಾಕ್ಸ್. QUACKS ನಕಲಿ ವೈದ್ಯರಿಗೆ ಕ್ವಾಕ್ಸ್ ಅಂತ ಹೇಳ್ತಾರೆ. ಡಾಕ್ಟ್ರಿಗೆ ಅವನ ರೋಗನ ಪತ್ತೆ ಹಚ್ಚೋದು ಸಾಧ್ಯ ಆಗಲಿಲ್ಲ. ದ ಡಾಕ್ಟರ್ ಕುಡ್ ನಾಟ್ ಡಯಾಗ್ನೋಸ್ ಹಿಸ್ ಡಿಸೀಸ್. ರೋಗನ ಪತ್ತೆ ಹಚ್ಚೋದಕ್ಕೆ ಏನಂತಾರೆ, ಡಯಾಗ್ನೋಸ್ ಅಲ್ವಾ. DIAGNOSE ಡಯಾಗ್ನೋಸ್. ದ ಡಾಕ್ಟರ್ ಕುಡಂಟ್ ಡಯಾಗ್ನೋಸ್ ಹಿಸ್ ಡಿಸೀಸ್. ಕೆಲವೊಮ್ಮೆ ಏನೋ ಆಕ್ಸಿಡೆಂಟ್ಸ್ ಆದಾಗ ಮೂಳೆ ಎಲ್ಲ ಮುರಿತ ಆಗೋದಿದೆ ಅಲ್ವಾ. ನನ್ನ ಭುಜದ ಮೂಳೆ ಮುರಿದಿದೆ. ಮೈ ಆರ್ಮ್ ಬೋನ್ ಹ್ಯಾಸ್ ಗಾಟ್ ಫ್ರ್ಯಾಕ್ಚರ್ಡ್. FRACTURED ಫ್ರ್ಯಾಕ್ಚರ್ಡ್, ಮುರಿದಿರೋದು. ಮೈ ಆರ್ಮ್ ಬೋನ್ ಹ್ಯಾಸ್ ಗಾಟ್ ಫ್ರ್ಯಾಕ್ಚರ್ಡ್, ನನ್ನ ಭುಜದ ಮೂಳೆ ಮುರಿದಿದೆ. ನನಗೆ ವಿಪರೀತ ಸುಸ್ತಾಗಿದೆ. I am extremely tired ಅಂತ ಹೇಳ್ಬೋದು. ನನಗೆ ವಿಪರೀತ ಸುಸ್ತಾಗಿದೆ ಅನ್ನೋದಕ್ಕೆ. ಅವನು ಇವತ್ತು ಹೇಗಿದ್ದಾನೆ, ಹುಷಾರಿರೋದಿಲ್ಲ, ಇವತ್ತು ಹೇಗಿದ್ದಿರ್ಬೋದು ಟ್ರೀಟ್ಮೆಂಟಲ್ಲಿ ಇದ್ದ ಜನ ಅಂತ ಕೇಳಿದಾಗ, ಹೌ ಈಸ್ ಹೀ ಟುಡೇ, ಇವತ್ತು ಹೇಗಿದ್ದಾನೆ ಅನ್ನೋದು ಹೇಗೆ ಕೇಳ್ತೀರಾ, ಹೌ ಈಸ್ ಹೀ ಟುಡೇ. ವಾಲಿಬಾಲ್ ಆಡೋ ಸಮಯದಲ್ಲಿ ಅವನ ಕೈ ಕೀಲು ತಪ್ಪು ಹೋಗಿದೆ. ಹಿಸ್ ಹ್ಯಾಂಡ್ ವಾಸ್ ಡಿಸ್ಲೊಕೇಟೆಡ್ ವೈಲ್ ಪ್ಲೇಯಿಂಗ್ ವಾಲಿಬಾಲ್. ವಾಲಿಬಾಲ್ ಆಡುವಾಗ ಅವನ ಕೈನ ಕೀಲು ತಪ್ಪಿ ಹೋಗಿದೆ. ಅವನ ಆರೋಗ್ಯ ನಿನ್ನೆಗಿಂತ ಇವತ್ತು ಚೆನ್ನಾಗಿದೆ. ಟುಡೇ ಹೀ ಈಸ್ ಬೆಟರ್ ದ್ಯಾನ್ ಯೆಸ್ಟರ್ಡೇ ಅಥವಾ ಹೀ ಈಸ್ ಫೀಲಿಂಗ್ ಬೆಟರ್ ಟುಡೇ ಅಂತ ಕೂಡ ಹೇಳ್ಬೋದು. ನಿನ್ನೆಗಿಂತ ಅವನ ಆರೋಗ್ಯ ಇವತ್ತು ಚೆನ್ನಾಗಿದೆ ಅನ್ನೋದಕ್ಕೆ ಹೀ ಈಸ್ ಫೀಲಿಂಗ್ ಬೆಟರ್ ಟುಡೇ ಅಥವಾ ಟುಡೇ ಹೀ ಈಸ್ ಬೆಟರ್ ದ್ಯಾನ್ ಯೆಸ್ಟರ್ಡೇ ಅಂತ ಕೂಡ ಹೇಳ್ಬೋದು. ಈ ಔಷಧದಿಂದ ನಿನ್ನ ಜ್ವರ ಕಡಿಮೆ ಆಗುತ್ತೆ. ದಿಸ್ ಮೆಡಿಸನ್ ವಿಲ್ ಬ್ರಿಂಗ್ ಯುವರ್ ಫೀವರ್ ಡೌನ್. ಈ ಔಷಧ ತಗೊಳ್ಳೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಗೆ ಹೇಳ್ತೀರಾ? ದಿಸ್ ಮೆಡಿಸಿನ್ ವಿಲ್ ಬ್ರಿಂಗ್ ಯುವರ್ ಫೀವರ್ ಡೌನ್. ಅವನಿಗೆ ತಲೆನೋವಿದೆ. ಹಿ ಹ್ಯಾಸ್ ಅ ಹೆಡೇಕ್. HEADACHE ಹೆಡೇಕ್. ಹಿ ಹ್ಯಾಸ್ ಅ ಹೆಡೇಕ್, ಅವನಿಗೆ ತಲೆನೋವಿದೆ. ನೋಡಿ, ಈ ಥರದ ವಾಕ್ಯಗಳನ್ನೆಲ್ಲ ನಾವು ರಚನೆ ಮಾಡಿದಾಗ ನಮ್ಮ ಡೈಲಿ ಲೈಫಲ್ಲಿ ತುಂಬ ಈಸಿಯಾಗಿ ನಾವು ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಮಾಡ್ಬೋದು, ಹೌದಲ್ವಾ? ಇನ್ನು ಕೆಲವೊಂದು ನೆನಪಿಡಬೇಕಾಗಿರೋ ಅಂಶಗಳನ್ನು ಹೇಳ್ತೀನಿ. ಪದ ಹೇಳ್ತೀನಿ ನೋಡಿ, ಮೂರು: ಆಕ್ಷನ್, ಕಲೆಕ್ಷನ್, ಪ್ರೊಟೆಕ್ಷನ್. ಏನಿದೆ ಇಲ್ಲಿ ಕಾಮನ್? ಕೊನೆಯಲ್ಲಿ TIOEN ಅನ್ನೋ ಪದ ಬಂದಿದೆ ಅಲ್ವಾ. ಆಕ್ಷನ್ ಅಂದರೆ ಕ್ರಿಯೆ, ಕಲೆಕ್ಷನ್ ಅಂದರೆ ಗುಂಪು, ಪ್ರೊಟೆಕ್ಷನ್ ಅಂದರೆ ರಕ್ಷಣೆ. ಇವೆಲ್ಲ ನಾಮಪದಗಳು. ಇವೆಲ್ಲ ಶಬ್ದಗಳ ಕೊನೆಯಲ್ಲಿ TIOEN ಬಂದಿದೆ. ಟಿಯಿಂದ ಕೊನೆಗೊಳ್ಳೋ ಕ್ರಿಯಾಪದದಿಂದ ರಚಿತವಾದ ಶಬ್ದಗಳಿವೆಲ್ಲ. ಆಕ್ಟ್ ಆಕ್ಷನ್ ಆಯಿತು, ಕಲೆಕ್ಟ್ ಕಲೆಕ್ಷನ್ ಆಯಿತು, ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಆಯಿತು, ಟಿ ಹೋಗಿ TIOEN ಆಗಿದೆ. ಇನ್ನು ಕೆಲವು ಪದಗಳಿದೆ ನೋಡಿ, ಅದರ ಕೊನೆ ಲೆಟ್ರ್ ಹೋಗಿ ಮತ್ತೆ TIOEN ಬಂದಿದೆ. ಅಟೆಂಡಿಂದ ಅಟೆನ್ಷನ್ ಅಂದರೆ ಗಮನ, ಡಿಸ್ಟ್ರಾಯಿಂದ ಡಿಸ್ಟ್ರಕ್ಷನ್ ಅಂದರೆ ವಿನಾಶ, ಡಿಸ್ಕ್ರೈಬಿಂದ ಡಿಸ್ಕ್ರಿಪ್ಷನ್ ವರ್ಣನೆ, ಕನ್ವೇನಿಂದ ಕನ್ವೆನ್ಷನ್ ಅಂದರೆ ಸಭೆ ಸಮ್ಮೇಳನ, ರಿಸೀವಿಂದ ರಿಸೆಪ್ಷನ್ ಸ್ವಾಗತ. ಅಟೆನ್ಷನ್, ಡಿಸ್ಟ್ರಕ್ಷನ್, ಡಿಸ್ಕ್ರಿಪ್ಷನ್, ಕನ್ವೆನ್ಷನ್, ರಿಸೆಪ್ಷನ್. ನೋಡಿ, ಇಲ್ಲಿ ಎಲ್ಲ ಪದಗಳು ಕೊನೆಯ ಲೆಟ್ರ್ ಮಾಯ ಆಗಿ TIOEN ಬಂದಿದೆ. ಈಗ ಒಂದು ವಾಕ್ಯ ಹೇಳ್ತೀನಿ ನೋಡಿ. ಟೈಮ್ಲಿ ಆಕ್ಷನ್ ಬೈ ದ ಇಂಜಿನ್ ಡ್ರೈವರ್ ಪ್ರಿವೆಂಟೆಡ್ ಅ ಮೇಜರ್ ರೈಲ್ವೆ ಆಕ್ಸಿಡೆಂಟ್. ಇಂಜಿನ್ ಡ್ರೈವರ್ ತಗೊಂಡ ಸಕಾಲಿಕ ಕ್ರಮದಿಂದ ದೊಡ್ಡ ರೈಲು ಅಪಘಾತ ತಪ್ಪಿತು ಅಂತ ಹೇಳೋದು ಸರಿ. ಯಾಕಂದರೆ ಆಕ್ಟ್ ಇಂದ ಆಕ್ಷನ್ ಅನ್ನೋ ನಾಮಪದ ಆಗಿದೆ. ಆದರೆ ಹೀಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ಸ್ ಟು ರುಪೀಸ್ 1 lakh, ಅವನ ಒಟ್ಟು 1 lakh ರೂಪಾಯಿ ಬಂಡವಾಳನ ಹೂಡಿದಾನೆ. ಇದರಲ್ಲಿ ಇನ್ವೆಸ್ಟ್ ಕೊನೆಯಲ್ಲಿ ಟಿ ಇದೆ, ಇದರಿಂದ ಮೆಂಟ್ ಸೇರಿಸಿ ಇನ್ವೆಸ್ಟ್ಮೆಂಟ್ ಅನ್ನೋ ನಾಮಪದ ಆಯಿತು. ಇಲ್ಲಿ TION ಅನ್ನು ಸೇರಿಸಿಲ್ಲ ಅಲ್ವಾ, ಹಾಗಾಗಿ ಒಂದು ಅಂಶ ನಮಗೆ ಸ್ಪಷ್ಟ ಆಗತ್ತೆ. ಟಿ ಇಂದ ಕೊನೆಗೊಳ್ಳೋ ಕ್ರಿಯಾಪದಗಳಿಗೆ ಕೆಲವು ಸಲ ಮೆಂಟನ್ನು ಸೇರಿಸಿ ನಾಮಪದ ಮಾಡಲಾಗತ್ತೆ. ಉದಾಹರಣೆಗೆ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್, ಅಸೋರ್ಟ್ ಅಸೋರ್ಟ್ಮೆಂಟ್. ಈಗ ಅರ್ಥ ಆಯ್ತಾ?
0: ಸರಿ.
4: ಕೆಲವು ಕ್ರಿಯಾಪದಗಳಿಗೆ ಇನ್ನೊಂದೆರಡು ಮೂರು ಅಕ್ಷರ ಸೇರಿ ಅದು ನಾಮಪದಗಳಾಗಿ ಬದಲಾಗತ್ತೆ. ಆಕ್ಟ್ ಹೋಗಿ ಆಕ್ಷನ್ ಆಯಿತು, ಕಲೆಕ್ಟ್ ಹೋಗಿ ಕಲೆಕ್ಷನ್ ಆಯಿತು, ಪ್ರೊಟೆಕ್ಟ್ ಹೋಗಿ ಪ್ರೊಟೆಕ್ಷನ್ ಆಯಿತು. ಅದೇ ರೀತಿ ಅಟೆಂಡ್ ಇಂದ ಅಟೆನ್ಷನ್, ಡಿಸ್ಟ್ರಾಯ್ ಇಂದ ಡಿಸ್ಟ್ರಕ್ಷನ್, ಡಿಸ್ಕ್ರೈಬ್ ಇಂದ ಡಿಸ್ಕ್ರಿಪ್ಷನ್, ಕನ್ವೇನ್ ಇಂದ ಕನ್ವೆನ್ಷನ್, ರಿಸೀವ್ ಇಂದ ರಿಸೆಪ್ಷನ್. ಕೆಲವು ಕಡೆ TION ಸೇರ್ತು, ಕೆಲವು ಕಡೆ ಲಾಸ್ಟ್ ಕೊನೆ ಲೆಟ್ರನ್ನ ತೆಗೆದು TION ಬಂತು, ಇನ್ನು ಕೆಲವು ಕಡೆ MENT ಸೇರಿ ಅದು ನಾಮಪದ ಆಯಿತು. ಅಡ್ಜಸ್ಟ್ ಇಂದ ಅಡ್ಜಸ್ಟ್ಮೆಂಟ್, ಅಸೋರ್ಟ್ ಇಂದ ಅಸಾರ್ಟ್ಮೆಂಟ್. ಈಗ ಇವತ್ತಿನ ಸಂಚಿಕೆ ಮುಗಿದ ತಕ್ಷಣ ನೀವು ಇದೇ ರೀತಿ ಬೇರೆ ಪದಗಳು ಸೇರಿ ಹೇಗೆ ಅವು ನಾಮಪದಗಳು ಆಯಿತು ಅನ್ನೋದನ್ನು ಒಂದಷ್ಟು ಶಬ್ದಗಳನ್ನು ನೀವು ನೋಟ್ ಮಾಡಿ ಆಯಿತಾ? ಈಗ ನಿಮ್ಗೆ ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. ಆ ಪ್ಯಾಟ್ರಿಯಾಟ್ ವುಡ್ ಗ್ಲ್ಯಾಡ್ಲಿ ಲೇ ಡೌನ್ ಹಿಸ್ ಲೈಫ್ ಫಾರ್ ದಿ ಸೇಕ್ ಆಫ್ ಹಿಸ್ ಕಂಟ್ರಿ. ಅಂದರೆ ದೇಶಕ್ಕಾಗಿ ಅನೇಕ ದೇಶಭಕ್ತರು ಸಂತೋಷದಿಂದ ಪ್ರಾಣಾರ್ಪಣೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ದ ಕ್ಯಾಮಲ್ ವಾಕ್ಸ್ ವೆರಿ ಕ್ಲಮ್ಸಿಲಿ, ಒಂಟೆ ಬಹಳ ವಿಕಾರವಾಗಿ ಹೆಜ್ಜೆ ಹಾಕತ್ತೆ. ನೋಡಿ, ಈ ವಾಕ್ಯಗಳಲ್ಲಿ ಗ್ಲ್ಯಾಡ್ ಇಂದ ಗ್ಲ್ಯಾಡ್ಲಿ, ಕ್ಲಮ್ಸಿ ಇಂದ ಕ್ಲಮ್ಸಿಲಿ ಶಬ್ದ ಆಗಿದೆ. ಗ್ಲ್ಯಾಡ್ ಮತ್ತು ಕ್ಲಮ್ಸಿಲಿ LY ಸೇರಿಸಿ ಶಬ್ದ ರಚನೆ ಆಗಿದೆ. ಇವು ಕ್ರಿಯಾ ವಿಶೇಷಣ ಆಗಿದೆ. ಯಾವ ವಿಶೇಷಣಕ್ಕಾಗಲಿ LY ಸೇರಿಸಿದ್ರೆ ಅದು ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಆಗತ್ತೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಇನ್ನೊಂದಷ್ಟು ಪದಗಳ ಉದಾಹರಣೆ ಹೇಳ್ತೀನಿ ನೋಡಿ. ಏಬಲ್ ಇಂದ ಏಬ್ಲಿ ಆಗತ್ತೆ, ABLY. ಏಮ್ಲೆಸ್ ಇಂದ ಏಮ್ಲೆಸ್ಲಿ, ಬ್ಯಾಡ್ ಇಂದ ಬ್ಯಾಡ್ಲಿ, ಕಾಮ್ ಇಂದ ಕಾಮ್ಲಿ, ಎಫಿಷಿಯಂಟ್ ಇಂದ ಎಫಿಷಿಯಂಟ್ಲಿ, ರಾಂಗ್ ಇಂದ ರಾಂಗ್ಲಿ, ಗ್ಲ್ಯಾಡ್ ಗ್ಲ್ಯಾಡ್ಲಿ, ಹಂಬಲ್ ಹಂಬ್ಲಿ, ಇಂಟೆಲಿಜೆಂಟ್ ಇಂಟೆಲಿಜೆಂಟ್ಲಿ, ಕೈಂಡ್ ಕೈಂಡ್ಲಿ, ಆನೆಸ್ಟ್ ಆನೆಸ್ಟ್ಲಿ, ರೈಟ್ ರೈಟ್ಲಿ. ಈ ಥರ LY ಪದಗಳು ಸೇರಿ ಕ್ರಿಯಾ ವಿಶೇಷಣ ಆಯಿತು. ಏಬ್ಲಿ ಅಂದರೆ ಸಮರ್ಥವಾಗಿ, ಏಮ್ಲೆಸ್ಲಿ ಗೊತ್ತು ಗುರಿ ಇಲ್ಲದೆ, ಬ್ಯಾಡ್ಲಿ ಕೆಟ್ಟದಾಗಿ, ಕಾಮ್ಲಿ ಶಾಂತವಾಗಿ, ಎಫಿಷಿಯಂಟ್ಲಿ ದಕ್ಷತೆಯಿಂದ, ರಾಂಗ್ಲಿ ತಪ್ಪು ರೀತಿಯಲ್ಲಿ, ಗ್ಲ್ಯಾಡ್ಲಿ ಸಂತೋಷದಿಂದ, ಹಂಬ್ಲಿ ನಮ್ರತೆಯಿಂದ, ಇಂಟೆಲಿಜೆಂಟ್ಲಿ ಬುದ್ಧಿಶಕ್ತಿಯಿಂದ, ಕೈಂಡ್ಲಿ ದಯಮಾಡಿ, ಆನೆಸ್ಟ್ಲಿ ಪ್ರಾಮಾಣಿಕತೆಯಿಂದ, ರೈಟ್ಲಿ ಸರಿಯಾಗಿ. ನೋಡಿ, ಹೀಗೆ ಕೆಲವು ಪದಗಳಿಗೆ LY ಸೇರಿ ಅದು ಅಡ್ವರ್ಬ್ ಆಯಿತು, ಅಂದರೆ ಕ್ರಿಯಾ ವಿಶೇಷಣ ಆಯಿತು. ಹೀಗೆ ನೀವು ಇನ್ನಷ್ಟು ಪದಗಳನ್ನು ನೋಟ್ ಮಾಡಬೇಕು, ಯಾವ ಪದಗಳಿಗೆ LY ಸೇರಿ ಅದು ಕ್ರಿಯಾ ವಿಶೇಷಣ ಆಯಿತು ಅಂತ. ಈ ಥರ ನೀವು ಮನೆಯಲ್ಲಿ ಸಂಚಿಕೆಗಳನ್ನು ಕೇಳಿ ಆದಮೇಲೆ ಏನೆಲ್ಲ ಆಯಿತು ಅಂತ ಮನನ ಮಾಡೋದ್ರಿಂದ, ಮತ್ತು ಕೊಟ್ಟಿರೋ ಹೋಮ್ವರ್ಕ್ ಅಂತ ಅಂದ್ಕೊಳ್ಬೇಡಿ. ನನ್ನ ಪ್ರಯತ್ನ ಇದು, ನಾನು ಇನ್ನೊಂದಷ್ಟು ಕಲಿಯೋದಕ್ಕೆ ಗ್ರಾಮರ್ನೆಲ್ಲ ಹೆಲ್ಪ್ ಆಗುತ್ತೆ ಅಂತ ನೀವು ತಿಳ್ಕೊಂಡು ನೋಟ್ ಮಾಡಿದ್ರೆ ನಿಮಗಿದು ಇನ್ನಷ್ಟು ಈಸಿಯಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಸಹಾಯ ಆಗುತ್ತೆ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಗೊತ್ತಿದ್ಯಾ, ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
6: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
6: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗಾ? ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಒಂದು ಬೇಡ.
1: ಹಗಲು ರಾತ್ರಿ ಶ್ರಮ ಪಟ್ಟವರು ದುಡಿದು ತಂದವರು ಇವರು.
0: ಯಾರು?

0: ಸಿಗ್ಗಿಲ್ಲ ಮಾತು ಮಿತಿಯಲ್ಲ ಇವರ ಹೆದ್ದಾರು ಯಾರೋ
1: ಯಾರ
0: ಬುದ್ಧಿ ಕಲಿಸಿಲ್ಲ ಏನು ಅರಿವಿಲ್ಲ ಎಂದು ಬರಿಬಾಯಿ ಜೋರು
1: ಇವನ ಹಾಗಾಗದೆ
0: ಇವರ ನೀ ಹೋಲದೆ
1: ಇವನ ಹಾಗಾಗದೆ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಬ್ಬ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು, ಬೇರೆ ಯಾರದು ಸಾಕು?

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ RJ's ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ RJ's ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇವತ್ತಿನ ಕಾಫಿ ವಿತ್ RJ's ಕಾರ್ಯಕ್ರಮ ಏನೋ ಸ್ಟಾರ್ಟ್ ಆಯಿತು, ಏನಪ್ಪ ಇವತ್ತಿನ ವಿಷಯ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನಿಮಗೆ ಸಿಕ್ಕಿರುವಂತಹ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ ಮಾತನಾಡಬೇಕು. ಹಾಗೆ ಮಾತನಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಮ್ಮ ಸಂಖ್ಯೆ 9686 9680 9620 9622 79. ಈ ಸಂಖ್ಯೆಗೆ ಕರೆ ಮಾಡ್ಬೇಕು, ಹಾಗೆ ನನ್ ಜೊತೆ ಮಾತಾಡ್ಬೇಕು. ನಿಮ್ಮ ಲೈಫಲ್ಲಿ ನಿಮ್ಗೆ ಸಿಕ್ಕಿರುವಂತಹ ಬೆಸ್ಟ್ ಗಿಫ್ಟ್ ಯಾವುದು, ಹಾಗೆ ಆ ಗಿಫ್ಟ್ ಅನ್ನ ಕೊಟ್ಟವರು ಯಾರು ಅಂತ ಹೇಳಿ ಮಾತನಾಡ್ಬೇಕು. ಸೊ ಹಾಗೆ ಈ ಒಂದು ಗಿಫ್ಟ್ ಅನ್ನೋದು ಎಷ್ಟೊಳ್ಳೆ ಕಾನ್ಸೆಪ್ಟ್ ಅಲ್ಲ. ಸೊ ನಾವ್ ಯಾರಿಗಾದ್ರೂ ಗಿಫ್ಟ್ ಕೊಡ್ತಾ ಇರ್ತೀವಿ, ರಿಟರ್ನ್ ಗಿಫ್ಟ್ ಕೂಡ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಒಂಥರ ಗಿಫ್ಟ್ ಅನ್ನೋದು ಮನಸ್ಸಿಗೇನೋ ಒಂದು ರೀತಿ ಖುಷಿ ಕೊಡುತ್ತಲ್ವಾ? ಯಾರ್ದೋ ಬರ್ಡೇ ಇದ್ದಾಗ, ಏನೋ ಸ್ಪೆಷಲ್ ಮೂಮೆಂಟ್ ಇದ್ದಾಗ, ಅಥವಾ ನಮಗೆ ತುಂಬ ಇಷ್ಟವಾಗಿರೋ ವ್ಯಕ್ತಿಗಳಿಗೆ ಕೊಡ್ತೀವಲ್ವಾ ಗಿಫ್ಟ್ಗಳನ್ನ? ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ಕರೆ ಸಿದ್ಧವಾಗಿದೆ. ಇವತ್ತಿನ ಫಸ್ಟ್ ಕಾಲರ್ ರೆಡಿ ಆಗಿದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಹಾಗೆ ಅವ್ರಿಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ ಕೇಳೋಣ. ಹಲೋ, ನಮಸ್ತೆ, ಯಾರಿದು?
7: ಸೋಮಶೇಖರ್.
6: ಸೋಮಶೇಖರ್ ಓಕೆ. ಸೋಮಶೇಖರ್ ಸರ್, ಹೇಗಿದ್ದೀರಾ?
7: ಆರಾಮ್ ಮೇಡಮ್.
6: ಆರಾಮಿದ್ದೀರಾ? ಫಸ್ಟ್ ಟೈಮ್ ಕರೆ ಮಾಡ್ತಿರೋದಾ? ನನ್ ಜೊತೆ ಫಸ್ಟ್ ಟೈಮ್ ಮಾತಾಡ್ತಿದ್ದೀರಾ. ಕಾಫಿ ಆಯ್ತಾ ಸರ್? ನಮ್ದು ಕೂಡ ಆಗಿಲ್ಲ ಸರ್, ಇನ್ ಕುಡಿಬೇಕು. ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಓಕೆ, ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಸಿಕ್ಕಿರುವಂತಹ ಒಂದು ಬೆಸ್ಟ್ ಗಿಫ್ಟ್ ಯಾವ್ದು, ಹಾಗೆ ಆ ಗಿಫ್ಟ್ ಅನ್ನ ಕೊಟ್ಟವರು ಯಾರು? ಓಹೋ, ಸೂಪರ್. ಹೇಳಿ ಸರ್, ನಿಮ್ಮ ಮಿಸ್ಸಸ್ ಬಗ್ಗೆ, ನಿಮ್ಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಬಗ್ಗೆ.
7: ನಮ್ಮ ಮಿಸ್ಸಸ್ ಕೊಪ್ಪಳ ಡಿಸ್ಟ್ರಿಕ್ಟ್ ಮೇಡಮ್.
6: ಓಕೆ,
7: ಅವರೇ ನನ್ನ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರು.
6: ಆ ಗಿಫ್ಟ್ ಸಿಕ್ಕಿ ಎಷ್ಟು ವರ್ಷ ಆಯ್ತು ಸರ್?
7: ಇವಾಗಲೇ 20-22 ವರ್ಷ ಆಗಿರ್ಬೋದು.
6: ಸೂಪರ್ ಸೂಪರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
7: ಥ್ಯಾಂಕ್ ಯು ಮೇಡಮ್.
6: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ನನಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂದ್ರೆ ನನ್ನ ವೈಫ್ ಅಂತ ಹೇಳಿ. ಎಸ್, ಜನ ಹೇಳ್ತಾರಲ್ವಾ ಹೀಗೆ, ನಿಜವಾಗ್ಲೂ ಅವರು ವೈಫ್ ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬಹುದು. ಸೊ ನಿಜ ಅಲ್ವಾ, ಲೈಫ್ ಅಲ್ಲಿ ಈ ರೀತಿಯ ಬೆಸ್ಟ್ ಪಾರ್ಟ್ನರ್ ಸಿಗೋದು ಕೂಡ ಒಂದ್ ರೀತಿಯ ಗಿಫ್ಟ್ ಅಂತಾನೆ ಹೇಳ್ಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಾಗೆ ಅವರಿಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾವ್ದು ಏನು ಅಂತೆಲ್ಲ ಕೇಳೋಣ. ಹಲೋ.
8: ಹಲೋ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಹರಡೆ, ವಿದ್ಯಾನಗರ ಶಿವಮೊಗ್ಗ.
6: ಗುಡ್ ಆಫ್ಟರ್ನೂನ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
8: ಫೈನ್ ಮೇಡಮ್, ತಾವೇಗಿದ್ದೀರಾ?
6: ನಾನ್ ಕೂಡ ಸೂಪರ್ ಆಗಿದ್ದೀನಿ. ಕಾಫಿ ಆಯ್ತಾ?
8: ಆಯ್ತು ಮೇಡಮ್.
6: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಬ್ರಹ್ಮಾನಂದ ಸರ್?
8: ಇಲ್ಲ ಮೇಡಮ್, ಹೇಳಿ.
6: ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಸಿಕ್ಕಿರುವಂತಹ ಬೆಸ್ಟ್ ಗಿಫ್ಟ್ ಯಾವ್ದು, ಅದನ್ನ ಕೊಟ್ಟವರು ಯಾರು ಅಂತ ಕೇಳ್ತಾ ಇದ್ದ.
8: ಓ, ನಿಜವಾಗ್ಲೂ ಬಹಳ ದೊಡ್ಡ ಕ್ವಶನ್
6: ಕೇಳಿದೀರಾ.
8: ಹೌದು ಮೇಡಮ್, ತುಂಬಾ ಇದಾವೆ. ಅದರಲ್ಲಿ ನಾನು ತುಂಬಾ ಇಷ್ಟಪಡ್ತಕ್ಕಂಥದ್ದು, ನಮ್ಮ ಜೀವನದಲ್ಲಿ ದಾರಿ ತೋರಿಸ್ಕೊಟ್ಟ ನನ್ನ ತಂದೆ, ಮತ್ತು ನಾನು ಇವತ್ತು ಈ ಒಂದು ಪರಿಸ್ಥಿತಿಗೆ ಈಗೇನು ಅನುಕೂಲವಾಗಿ ಜೀವನ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣರಾದ ನಮ್ಮ ಸಹೋದರ ಸಹೋದರಿಯರು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ತಾಯಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
6: ತಂದೆ ತಾಯಿನೇ ಬೆಸ್ಟ್ ಗಿಫ್ಟ್ ಅಂತೀರಾ?
8: ಹೌದು ಮೇಡಮ್, ಹೌದು. ಅವರು ನಮಗೆ ಚಿಕ್ಕದ್ರಲ್ಲಿ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟು, ವಿದ್ಯಾಭ್ಯಾಸ ಕೊಟ್ಟು, ಆಮೇಲೆ ನಮಗೆ ಜೀವನದಲ್ಲಿ ಯಾವ ತರ ಇರ್ಬೇಕು ಅಂತ ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡಿ, ಅಣ್ಣ ನಮ್ಮ ನಮ್ಮ ಅದೃಷ್ಟ ಅಂದ್ರೆ ನಮ್ಮ ಫ್ಯಾಮಿಲಿಲಿ ನಾವ್ 7 ಜನ ಇದ್ವಿ, ಮತ್ತೆ ನನಗೆ 5 4 ಅಣ್ಣಂದ್ರು, ಒಬ್ರ ಅಕ್ಕ ಇದ್ರು, ಹಂಗಾಗಿ ಅವ್ರದೆಲ್ಲ ಗೈಡೆನ್ಸ್ ಸಿಕ್ತು ತುಂಬಾ ಚೆನ್ನಾಗಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ತಾಯಿಯವರು, ಇವತ್ತು ನಾವು ಈ ಜೀವನಕ್ಕೆ ಈ ತರ ಇದೀವಿ ಅಂದ್ರೆ ನಮ್ಮ ತಂದೆ ಮತ್ತು ತಾಯಿ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಮುಖ್ಯವಾಗಿ ನಮ್ಮ ತಾಯಿಯ ಒಂದು ಪ್ರಭಾವ ಜಾಸ್ತಿ ಇದೆ. ಇದೇ ನನಗೆ ನಮ್ಮ ಜೀವನದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮುಖ್ಯವಾದ ಸಂತೋಷವಾದ ವಿಚಾರ. ಹೌದು ಮೇಡಮ್,
6: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
6: ಥ್ಯಾಂಕ್ ಯು ಎಸ್ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನನ್ನ ತಂದೆ ತಾಯಿನೇ ನನಗೆ ಬೆಸ್ಟ್ ಗಿಫ್ಟ್, ಅದರಲ್ಲೂ ಕೂಡ ನಮ್ಮ ತಾಯಿ ನಮ್ಮ ಜೀವನದ ದಾರಿ ತೋರಿಸಿದವರು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಬೆಸ್ಟ್ ಗಿಫ್ಟ್ ಇರುತ್ತೆ ನೋಡಿ. ಒಬ್ಬೊಬ್ರು ಆಗಲೇ ಕರೆ ಮಾಡಿದವ್ರು ಹೇಳ್ತಾ ಇದ್ರು, ನನಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂದರೆ ನನ್ನ ವೈಫ್ ಅಂತ ಹೇಳಿ. ಸೊ ಹಾಗೆ ಈಗ ಕರೆ ಮಾಡಿರೋ ಬ್ರಹ್ಮಾನಂದ ರಾನಡೆಯವರು ಹೇಳ್ತಾ ಇದ್ರು, ನನ್ನ ತಂದೆ ತಾಯಿಯೇ ನನಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಆಗಿದ್ದಾರೆ ಅಂತ ಹೇಳಿ. ನಿಜ ಅಲ್ವಾ, ಕೆಲವೊಮ್ಮೆ ವಸ್ತುಗಳು ಬೆಸ್ಟ್ ಗಿಫ್ಟ್ ಅನಿಸಿದ್ರೆ ಇನ್ನು ಕೆಲವೊಮ್ಮೆ ವ್ಯಕ್ತಿಗಳು ಕೂಡ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಒಂದೊಳ್ಳೆ ಗಿಫ್ಟ್ ಆಗಿ, ನಮ್ಮ ಜೀವನಕ್ಕೆ ಒಂದೊಳ್ಳೆ ಉಡುಗೊರೆಯಾಗಿ ಇರ್ತಾರೆ ಅಂತಾನೆ ಹೇಳಬಹುದು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಹಲೋ.
9: ನಮಸ್ತೆ ಮೇಡಮ್.
6: ನಮಸ್ತೆ ಪ್ರೇಮಾ ಮ್ಯಾಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್.
6: ಕಾಫಿ ಆಯ್ತಾ?
9: ಇಲ್ಲ, ಕಾಫಿ ಆಗಿಲ್ಲ ಮೇಡಮ್, ಇನ್ನು ಊಟ ಆಯ್ತು.
6: ಊಟ ಆಯ್ತು. ಓಕೆ ಪ್ರೇಮಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಹಾ, ಗೊತ್ತಾಯ್ತು ಮೇಡಮ್. ಗಿಫ್ಟ್ ಅಂತ ಕೇಳ್ತಿದ್ರಿ, ಬೆಸ್ಟ್.
6: ಹೌದು, ನಿಮ್ ಜೀವನದಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್, ಬೆಸ್ಟ್ ಉಡುಗೊರೆ ಯಾವುದು?
9: ಉಡುಗೊರೆ ಅಂತಂದ್ರೆ ಮೇಡಮ್, ಅದು ನಮ್ಗೆ ಏನಂದ್ರೆ ಪ್ರತಿ ವರ್ಷ ಗೌರಿ ಹಬ್ಬ ಬಂತಲ್ಲ ಮೇಡಮ್, ಇನ್ನ ಆಗ ಅಣ್ಣಂದ್ರೆಲ್ಲ ಕೊಡ್ತಾರಲ್ಲ ಮೇಡಮ್, ಬಳೆ, ಹೂವು, ಕುಂಕುಮ, ಹಣ್ಣು, ಅಂದ್ರೆ ಇವೆಲ್ಲ ಒಂಥರ ಒಂದ್ ವರ್ಷದಲ್ಲಿ ಏನೋ ಒಂದು ಹೊಸತನ ಬಂದಂಗೆ ಮೇಡಮ್ ಗಿಫ್ಟ್ಗಳು ಬರುತ್ತೆ ಅಂದಾಗ, ಅದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ತವ್ರ ಮನೆಯಿಂದ ತಗೊಂಬರ್ತಾರಲ್ಲ ಮೇಡಮ್ ಈ ಹಬ್ಬಕ್ಕೆ.
6: ಅದು ಅಣ್ಣಂದ್ರು ತಮ್ಮಂದ್ರೆಲ್ಲ ಪ್ರೀತಿಯಿಂದ ಕೊಡೋ ಗಿಫ್ಟ್ ಬೇರೆ.
9: ಹೌದು, ಇವೆಲ್ಲ ತರ್ತಾರಲ್ಲ ಮೇಡಮ್, ಅದು ತುಂಬಾ ಖುಷಿ ಆಗುತ್ತೆ. ಈಗ ಹಬ್ಬ ಬರ್ತಿರೋದ್ರಿಂದ ಅದೇ ಒಂದು ನಮ್ಗೆ ಗಿಫ್ಟ್ ಅಂದ ತಕ್ಷಣ ನೆನಪಾಗದೆ ಈ ಗೌರಿ ಹಬ್ಬದಲ್ಲಿ ಬರೋಂತ ಗಿಫ್ಟ್ಗಳು ಅಂದ್ರೆ ಅದು ಒಂದು ತುಂಬಾ ಖುಷಿ ಕೊಡೋಂತ ಸಂದರ್ಭ ಮೇಡಮ್ ಹೆಣ್ಮಕ್ಳಿಗೆ, ಯಾರಿಗೆ ಆಗ್ಲಿ. ಈ ಹಬ್ಬದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಕೊಡ್ತಾರೆ, ಅಂದ್ರೆ ಏನೇ ಅವ್ರು ಎಷ್ಟೇ ದೂರ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಪ್ರತಿಯೊಬ್ರು ಹಬ್ಬದಲ್ಲಿ ಮಿಸ್ ಮಾಡೋದೇ ಇಲ್ಲ ಮೇಡಮ್ ಇದನ್ ಮಾತ್ರ. ಹಾಗಾಗಿ ಅದು ಒಂದು ಒಳ್ಳೆ ಗಿಫ್ಟ್ ಅಂತ. ಆ ದೇವ್ರು ಬರ ಗೌರಿ ಮತ್ತೆ ಯಾವಾಗ ನಮ್ ಭೂಲೋಕಕ್ಕೆ ಬರ್ತಾಳ ಅಂತಾರೆ, ಹೆಣ್ಮಕ್ಳಿಗೆ ಎಲ್ಲರದು ನೆನ್ಪಾಗ್ಬಿಡುತ್ತೆ ಆ ಟೈಮ್, ಹಾಗೆಲ್ಲ ಕೊಡ್ತಾರಲ್ಲ ಮೇಡಮ್. ಇದೊಂದು ಮರಿಲಾರ್ದಂತ ಒಂದು ಗಿಫ್ಟ್ ಮೇಡಮ್ ಇದು.
6: ಓಕೆ, ಸೂಪರ್ ಸೂಪರ್. ಓಕೆ ಓಕೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
9: ಧನ್ಯವಾದ ಮೇಡಮ್.
6: ಎಸ್, ಪ್ರೇಮ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನನ್ನ ಜೀವನದಲ್ಲಿ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ, ಇವಾಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನ ಕೊಡ್ತಾರಲ್ವ, ತವರು ಮನೆಯಿಂದ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡ್ತಾರೆ. ಆ ಬಾಗಿನ ನನ್ನ ಜೀವನದಲ್ಲಿ ತುಂಬಾ ಖುಷಿ ಕೊಡುತ್ತೆ, ಹೆಣ್ಣು ಮಕ್ಕಳಿಗಂತೂ ತುಂಬಾ ವಿಶೇಷವಾಗಿರುತ್ತೆ ಅದು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೇನೆ ಗಿಫ್ಟ್ ಅಂತಿದ್ದ ಹಾಗೆ ಯಾವುದೋ ಬೆಲೆ ಬಾಳುವ ವಸ್ತು ಆಗಿರ್ಬೇಕು, ತುಂಬಾ ಬೆಲೆ ಬಾಳ್ಬೇಕು, ಕೋಟ್ಯಾಂತರ ರೂಪಾಯಿ ಅದರ ವ್ಯಾಲ್ಯೂ ಇರಬೇಕು ಅಂತೇನಿಲ್ಲ. ಯಾವುದೋ ಒಂದು 100 ರೂಪಾಯಿ ಕೊಟ್ರು ನಮಗೆ ತುಂಬಾ ಇಷ್ಟ ಆದವರು ಕೊಟ್ಟಾಗ ಆ ಖುಷಿನೇ ಬೇರೆ ಅಂತಾನೆ ಹೇಳ್ಬಹುದಲ್ವಾ. ಸೊ ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
10: ನಮಸ್ತೆ ಮೇಡಮ್.
6: ಗುಣಾ ಮೇಡಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
6: ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ?
10: ಕಾಫಿ ಈಗ ಮಾಡ್ಬೇಕು ಮೇಡಮ್.
6: ಓಕೆ ಗುಣಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
10: ಗೊತ್ತಾಯ್ತು, ಗೆಸ್ಟ್ ಗಿಫ್ಟ್ ಜೀವನದಲ್ಲಿ ಯಾವ್ದು ಅಂತ.
6: ಹೌದು, ನಿಮ್ಮ ಜೀವನದಲ್ಲಿ ಯಾವ್ದು ನಿಮ್ಗೆ ಸಿಕ್ಕ ಬೆಸ್ಟ್ ಗಿಫ್ಟ್
10: ಮೇಡಮ್? ಈ ಜೀವನನೇ ಒಂದು ದೊಡ್ಡ ಗಿಫ್ಟ್ ನನಗೆ. ಮನುಷ್ಯ ಆಗಿ ಭೂಮಿ ಮೇಲೆ ಹುಟ್ಟಿದೀನಲ್ವಾ, ಅದಕ್ಕೂ ಮತ್ತೆ ಒಂದು ಸೃಜನಶೀಲ ಮನಸ್ಸು ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ನನ್ಗೆ ಏನಾಗುತ್ತೆ ಅಂದ್ರೆ ಎಲ್ಲವನ್ನ ಆಸ್ವಾದಿಸೋ ಅನುಭವಿಸೋ ವಿಮರ್ಶೆ ಮಾಡೋ ಕುತೂಹಲದಿಂದ ನೋಡುವಂತ ಒಂದು ಮನಸ್ಸು ಯಾವಾಗ್ಲೂ ತುಡಿತಾ ಇರುತ್ತೆ, ಮಿಡಿತಾ ಇರುತ್ತೆ. ನಿಜ, ಜನ್ಮ ಕೊಟ್ಟ ತಂದೆ ತಾಯಿಗಳು, ಹೆತ್ತ ಮಕ್ಕಳು ಬಂದು ಅದೆಲ್ಲದ ಜೀವ ನಿರ್ಜೀವ ವಸ್ತುಗಳು ಎಲ್ಲದನ್ನ ಹೊರತಾಗಿ ನಾನು ಹೇಳ ಆತರ ವಸ್ತುಗಳು ತುಂಬಾ ವ್ಯಕ್ತಿಗಳು ತುಂಬಾ ಇದಾರೆ, ಅದನ್ನ ಬಿಟ್ಟು ವಿಭಿನ್ನವಾಗಿ ಯೋಚಿಸ್ತೀನಿ. ಇದೆಲ್ಲ ಸಿಕ್ಕಿದ್ದು ಯಾವ್ದ್ರಿಂದ ಅಂದ್ರೆ ನಾನು ಮನುಷ್ಯನಾಗಿ ಹುಟ್ಟಿರೋದ್ರಿಂದ ಇದಿಷ್ಟು ನನಗೆ ಸಿಕ್ಕಿದೆ ಅಲ್ವಾ. ಹಾಗಾಗಿ ಈ ಲೈಫನ ಒಂದು ಬೆಸ್ಟ್ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಅಷ್ಟೇ ಒಂದು ಒಳ್ಳೆ ಮನ, ಯಾಕೆಂದ್ರೆ ಒಂದು ಕಲಾಸಕ್ತಿ, ಒಂದು ಕಲೆಯನ್ನ ಆರಾಧಿಸೋದು, ಸಾಹಿತ್ಯದಲ್ಲಿ ಪಳಗೋದು, ಈ ಎಲ್ಲ ಒಂದು ಮನಸ್ಸು ಯಾವಾಗ್ಲೂ ನನಗೆ ಏನಾಗ್ತಾ ಇರುತ್ತೆ ಅಂದ್ರೆ ಹೊಸದನ್ನ ಏನೋ ನೋಡ್ಬೇಕು, ಕಲಿಬೇಕು, ತಿಳಿಬೇಕು, ನಾನು ಅದನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿನ ತುಡಿತ ಯಾವಾಗ್ಲೂ ಇರ್ತಾ ಇರುತ್ತಲ್ಲ. ಈಗ ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ನೀವೀಗ ಕೊಟ್ಟಿರೋ ವಿಷಯಕ್ಕೆ ನಾನು ಏನಾದ್ರೂ ಮಾತಾಡ್ಬೇಕು ಅನ್ನೋ ತುಡಿತ ನನ್ನಲ್ಲಿ ಕುಟ್ಕೊಳ್ತಾ ಇರುತ್ತಲ್ಲ, ಈ ಒಂದು ಮಾನಸಿಕ ತುಂಬಲ. ಇದು ನನಗೆ ಒಂದು ಭಗವಂತ ಕೊಟ್ಟಿರೋ ಒಂದು ಒಳ್ಳೆ ಗಿಫ್ಟ್ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಸೃಜನಶೀಲ ಮನಸ್ಸನ್ನ ಇಟ್ಕೊಂಡು ಹಲವಾರು ಹವ್ಯಾಸಗಳನ್ನ ಇಟ್ಕೊಂಡಿದ್ದೀನಿ. ಚಿತ್ರ ಬರೆಯೋದ, ಹಾಡು ಹೇಳೋದು, ರಂಗೋಲಿ, ಕಸೂತಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಏನನ್ಸುತ್ತೆ, ಒಂದು ಆರೋಗ್ಯ ಆಗ್ಲಿ, ಒಂದು ಆರೋಗ್ಯಕರ ಮನಸ್ಸು ಆಗ್ಲಿ ನಮಗಿದೆಯಲ್ಲ, ಇದಕ್ಕಿನ್ನ ಒಂದು ಗಿಫ್ಟ್ ಇರಲ್ಲ. ಆ ಗಿಫ್ಟ್ ಅನ್ನ ಬಳಸ್ಕೊಂಡು ನಾನು ಉಳಿದಿರೋ ಗಿಫ್ಟ್ಗಳನ್ನ ಪಡ್ಕೋಬಹುದು ಅಂತ ನಾನು ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ತೀನಿ ಮೇಡಮ್.
6: ಓಕೆ ಓಕೆ, ಸೂಪರ್ ಸೂಪರ್ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
10: ಓಕೆ ಮೇಡಮ್.
6: ಗುಣ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ನನ್ನ ಜೀವನದಲ್ಲಿ ನನ್ನ ಜೀವನ ಈ ಒಂದು ಜೀವನ ಸಿಕ್ಕಿದ್ದೆ ಒಂದು ಬೆಸ್ಟ್ ಗಿಫ್ಟ್ ಅನ್ನೋದಾಗಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರಿಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ ಕೇಳೋಣ. ಹಲೋ
11: ಮೇಡಮ್, ನಮಸ್ತೆ.
6: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
11: ಆರಾಮಿದ್ದೀನಿ ಮೇಡಮ್.
6: ತಿಂಡಿ ಏನು ತಿಂಡಿ ತಿಂದ್ರೆ ಊಟ ಮಾಡಿದ್ರು ಸರ್?
11: ಇಲ್ಲ, ತಿಂಡಿ ಆಯ್ತು.
6: ಓಕೆ, ನಿಮ್ಗೆ ಕೇಳುವಾಗ ಕನ್ಫ್ಯೂಷನ್ ಆಗುತ್ತೆ, ತಿಂಡಿ ತಿಂದಿರ್ತೀರ, ಎಲ್ಲರಿಗೂ ಊಟ ಮಾಡಿದ್ರ ಅಂತ ಕೇಳಿದ್ರೆ ನಿಮಗೆ ತಿಂಡಿ ತಿನ್ಬೇಕಂತ ಕೇಳಬೇಕಲ್ಲ.
11: ಹೌದು, ನಿಜ.
6: ಓಕೆ, ಏನ್ ತಿಂಡಿ ತಿಂದ್ರಿ ಸರ್?
11: ಇಡ್ಲಿ. ಇವತ್ತು ಮನೆಯವರೆಲ್ಲ ಇಲ್ಲ ಮೇಡಮ್, ಅವ್ರು ಟ್ರಿಪ್ ಹೋಗಿದಾರೆ, ಹಂಗಾಗಿ ನಾನು ನಮ್ ತಂದೆ ಅವ್ರು ಇಬ್ಬರೇ ಇದೀವಿ, ಹಾಗಾಗಿ ಟೌನ್ ಹೋಗಿ ಇಡ್ಲಿ ತಂದಿದ್ದೆ ಮೇಡಮ್ ನಾನು.
6: ಓಹೋ, ಹೋಟೆಲ್ ಇಡ್ಲಿ.
11: ಬೆಳಿಗ್ಗೆ ಅಡಿಗೆ ಮಾಡಿದ್ದೆ ನಾನು, ರೈಸು ಮತ್ತೆ ರಾಗಿ ಅಂಬಲಿ ಮಾಡಿದ್ದೆ ಮೇಡಮ್.
6: ಓಕೆ,
11: ಅಂಬಲಿ ಏನ್ ಮಾಡಿದ್ದೆ, ಈಗ ಇಡ್ಲಿ ತಗೊಂಡ್ ಬಂದೆ. ಆಯ್ತು ಮೇಡಮ್.
6: ಓಕೆ, ಸೂಪರ್ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
11: ಈಗ ತಾನೇ ಕೇಳಿದೆ ಮೇಡಮ್, ಒಂದು ಇಬ್ರು ಮಾತಾಡ್ತಾ ಇದ್ರು ಸ್ನೇಹಿತರು. ಮೇಡಮ್, ನಾನಿಗೆ ದೊರಕಿರ್ತಕ್ಕಂತ ಬಹು ಬೆಲೆ ಬಾಳ್ತಕ್ಕಂಥದ್ದು ಗಿಫ್ಟ್ ಅಂದ್ರೆ, ನನಗೆ ನಮ್ಮ ಹಿರಿಯರು, ನಮ್ಮ ಅಜ್ಜಿ ಇರ್ಬೋದು, ನಮ್ಮ ತಾತ ಮತ್ ನಮ್ಮ ತಂದೆ ತಾಯಿ ನನಗೆ ನೀಡಿರ್ತಕ್ಕಂತ ಸಂಸ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
6: ಸೂಪರ್ ಸೂಪರ್ ಸರ್.
11: ಆ ಸಂಸ್ಕಾರ ಏನಿದೆ ಅದು ನನಗೆ ಬೆಲೆ ಕಟ್ಟಲ ಇರತಕ್ಕಂತ ಕೊಡುಗೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಆಶ್ಚರ್ಯ ಆಗ್ಬೋದು ನಿಮ್ಗೆ ಮೇಡಮ್, ನಮ್ಮ ಅಜ್ಜಿ ಅವರು ಅಕ್ಷರಸ್ಥರ ಅಲ್ಲ, ನಿರಕ್ಷರ ಕುಕ್ಷಿ ಅಜ್ಜಿ. ಬಟ್ ಲೋಕಾನುಭವ ಎಷ್ಟ್ ಚೆನ್ನಾಗಿತ್ತು, ಮತ್ ನಮ್ಮನ್ನೆಲ್ಲ ಹೇಗೆ ಸರಿದಾರಿಯಲ್ಲಿ ತಗೊಂಡೋದ್ರು ಅಂದ್ರೆ, ಖಂಡಿತ ಮೇಡಮ್, ಅವ್ರು ಯಾವಾಗ್ಲೂ ನನ್ಗೆ ಪದೇ ಪದೇ ನೆನಪಾಗ್ತಿರ್ತಾರೆ ನಮ್ಮ ಅಜ್ಜಿ. ಯಾಕೆಂದ್ರೆ ನಾನು ಬಹಳ ವರ್ಷ ನಾನು ಇಲ್ಲಿಗೆ ನಾನು ಅರ್ಸಿಕರ್ಲಿ ನಮ್ ತಂದೆಯವ್ರ ಓದ್ತಾ ಇದ್ದ ನಮ್ಮ ತಾತ ಅಜ್ಜಿ ನನ್ನ ಹತ್ರ ಇರ್ಲಿ ಇವನು ಅಂತ ಹಳ್ಳಿ ಕರ್ಕೊಂಡ್ ಬಂದ್ಬಿಟ್ರು 5ನೇ ತರಗತಿಗೆ. ಅಲ್ಲಿಂದ ಅಜ್ಜಿ ತಾತನ ಜೊತೆ ಬೆಳೆದಿದ್ದು, ತಾತ ಬೇಗ ಹೋಗ್ಬಿಟ್ರು 77ರಲ್ಲಿ. ನಮ್ಮ ಅಜ್ಜಿ 2007ವರೆಗೂ ಇದ್ರು ಮೇಡಮ್. ಅವಾಗ ಅಲ್ಲಿ ನೋಡ್ರಿ, ಅಜ್ಜಿ ನಮ್ಮ ಒಡನ ಅಂತ ಬಂತು. ಅವರು ಅಜ್ಜಿ ಹೇಳ್ತಾ ಇರೋ ನನಗೆ ಒಂದೊಂದು ಮಾತು, ನಿಮ್ಮ ತಾತ ಆಗಾಗ್ಗೆ ಒಂದೊಂದು ಸಿಗರೇಟ್ ಆರೋ ಸೇರ್ತಿದ್ರು, ನೀನ್ ಅದನ್ನು ಮಾಡ್ಕೊಡ್ದು. ನಿಮ್ ತಂದೆ ಅಂತೂ ಅಲ್ಲಿ ಹೊರಗಡೆ ಇದಾರೆ, ಜನ ಬಳಕೆ ಕಡಿಮೆ, ನೀನು ಜನ ಒಳಗೆ ಇದ್ದು ಒಳ್ಳೇದನ್ನಾಗ್ಬೇಕು ಅಂತ. ಅದ್ ಎಷ್ಟು ಚೆನ್ನಾಗಿ ಅಂದ್ರೆ ನೋಡಿ ಮೇಡಮ್, ನಾನು ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಅಷ್ಟೇನೆ. ಆ ಸಂಸ್ಕಾರಕ್ಕೆ ಯಾರೋ ಸ್ನೇಹಿತರುಗಳು ನಮ್ಮ ಬರ್ತಾರೆ, ಗುರುಗಳೇ ನಾಳೆ ಇಲ್ಲೇ ಸಿದ್ರ ಬೆಟ್ಟಕ್ಕೆ ಹೋಗ್ಬಿಡೋಣ, ಹೆಂಗಿದ್ರು ರಾಜವಲ್ಲ ಭಾನುವಾರ ಶನಿವಾರ ಹೋಗಿ ಭಾನುವಾರ ಬಂದ್ಬಿಡೋಣ ಅಂತ ಹೇಳ್ತಾರೆ ಮೇಡಮ್. ಬಂದು ಆಯ್ತಪ್ಪ ಹೋಗೋಣ ಅದಕ್ಕೇನಂತೆ ಬರ್ತೀನಿ ಅಂತ ಅಂತೀನಿ. ಸುಮ್ನೆ ಮತ್ತೆ ಊರೊಳಗೆ ಹೋಗಿ ಅವ್ರು ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ನಾವೇನು ಚೇಂಜ್ ಅಷ್ಟೇ, ಆಕ್ಷನ್ ಅಂಡ್ ರಿಯಾಕ್ಷನ್ ಎಷ್ಟು ಬೇಗ ಇರುತ್ತೆ ಹಂಗೆ ಬಂದು ಗುರುಗಳೇ ನೀವು ಬೇಡುವಂತೆ, ನೀವು ಬಂದ್ರೆ ಅವ್ರು ಎಲ್ಲ ಬರಲ್ಲ ಅಂತಾರೆ, ನೀವು ಬೇಡ ಅಂತ ಅಂತಾರೆ. ಅಂದ್ರೆ ನಮ್ಮ ಸಂಸ್ಕಾರದ ಇದಕ್ಕೆ ಅವ್ರು ಭಯ ಪಡ್ತಾ ಇದಾರೆ ಮೇಡಮ್. ನಾನು ಏನ್ ಮಾಡ್ತೀನಿ ಅಲ್ಲಿ ಅಂದ್ರೆ, ಅವ್ರನ್ನ ಅವ್ರು ಬೇರೆ ಏನೋ ಚಟುವಟಿಕೆ ಇದ್ರೆ ಗಲಾಟೆ ಮಾಡ್ತೀನಿ, ಇವೆಲ್ಲ ಕೂಡುದು ಅಂತ ಹೇಳ್ತೀವಿ, ನಾವು ಹೋಗಲ್ವಲ್ಲ, ಆ ಭಯ ಇದೆ ನೋಡಿ. ಅಂದ್ರೆ ಆ ಸಂಸ್ಕಾರ ಮತ್ತೆ ನಮ್ಮ ಕ್ಯಾರೆಕ್ಟರ್ ಗುಣಗಳಿಗೆ ಎಷ್ಟು ಭಯ ಬೀಳ್ತಾರೆ ಅಂದ್ರೆ, ಅದಿರ್ಬೇಕು ಮೇಡಮ್. ಅದಿರ್ಬೇಕು. ಅದರಿಂದ ಅವರು ಕಲ್ತ್ರೆ ಪರವಾಗಿಲ್ಲ ಒಳ್ಳೇದು. ಈಗ ಇಲ್ಲ ಅವರು ಬರ್ಲಿ, ಅವ್ರ ಜೊತೆಗೆ ನಾವು ಸರಿಯಾಗಿರ್ತದೆ ಅಂದ್ರೆ ಅವ್ರು ಇನ್ನೂ ಒಳ್ಳೆ ಚೆನ್ನಾಗಿರೋದು. ಇಲ್ಲ ಅವ್ರು ಬಂದ್ರೆ ನಮ್ಮ ಆಟಗಳಿಗೆಲ್ಲ ಕಡಿವಾಣ ಬೀಳುತ್ತೆ ಅಂತ ಭಯ ಬಿದ್ದು ನೋಡಿ. ಅಂದ್ರೆ ಅದಕ್ಕೆ ನಾನು ಅದಕ್ಕೆ ಮೇಡಮ್ ಹೇಳ್ತಾರೆ ನೋಡಿ, ಹೆಂಗೆ ಸಂಸ್ಕಾರಗಳು ಬರುತ್ತೆ ಅಂದ್ರೆ ನೋಡಿ. ಈಗ ನಾವು ಈಗ ಅಕ್ಕಿ ಭತ್ತಕ್ಕೆ ನಾವು ಸಂಸ್ಕಾರ ಕೊಟ್ರೆ ತಾನೇ ಅದು ಅನ್ನ ಆಗೋದು.
12: ಹೌದು ಹೌದು.
11: ಇಲ್ಲ ಬರೀ ನಾವು ಭತ್ತ ಮನೆ ಇಟ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ಆ ರೀತಿ ಏನು ಅದಕ್ಕೆಲ್ಲ ಒನ್ಕೆ ತಗೊಂಡು ಕುಟ್ಟುತ್ತಾರೆ, ಒಟ್ಟು ತೆಗಿತಾರೆ. ಹಾಗೆ ಕಠಿಣವಾದ ಪರಿಶ್ರಮದಿಂದ ಆ ಒಂದು ವ್ಯಕ್ತಿತ್ವಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಆ ವಿದ್ಯೆ ಇರ್ಬೋದು, ಆ ಸಂಸ್ಕಾರ ಇರ್ಬೋದು, ಅದನ್ನ ನಾನು ಬೆಲೆ ಕಟ್ಟಲಾಗಿರ್ತಕ್ಕಂತ ಒಂದು ಕೊಡುಗೆ ಅಂತೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನನಗೆ ನಮ್ಮ ಅಜ್ಜಿ ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
12: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ನನ್ಗೆ ಸಿಕ್ಕಂತಹ ಸಂಸ್ಕಾರವೇ ನನಗೆ ಸಿಕ್ಕ ಒಂದು ದೊಡ್ಡ ಉಡುಗೊರೆ ಅನ್ನೋದಾಗಿ. ಅವರ ಅಜ್ಜಿ ಕೊಟ್ಟ ಸಂಸ್ಕಾರ ಇದೆಯಲ್ಲ ಅದೇ ಬೆಸ್ಟ್ ಗಿಫ್ಟ್ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
13: ಹಲೋ, ನಮಸ್ತೆ ಮೇಡಮ್.
12: ನಮಸ್ತೆ ರೀ, ನಮಸ್ತೆ, ಹೆಂಗಿದ್ದೀರಿ?
13: ಆರಾಮದೇ ನೋಡಿ ಮೇಡಮ್, ಊಟ ಆಗ್ಯಾದ್ರಿ? ನಾ ಕಾಫಿ ಆಗಿಲ್ರಿ ನಿಮ್ದು?
12: ನಮ್ದಾಗಿಲ್ರಿ, ನಿಮ್ದಾಯ್ತೇನ್ರಿ?
13: ನಮ್ದೇನಿಲ್ರಿ ಮೇಡಮ್, ಆರಕ್ಕೆ ಕಾಫಿ ನಮ್ದು ಬೆಳಿಗ್ಗೆ 8 ರೀ, ಸಂಜೆ ಕಾಡಿಸಿ 6 ಎರಡೇ ಟೈಮ್ ಕಾಫಿ, ಉಳ್ಕಿ ಟೈಮ್ ನಾ ಕಾಫಿ ಕೊಡಲ್ರಿ ಮೇಡಮ್, ಬರೀ ಊಟ 3 ಟೈಮ್ ರೀ.
12: ಓಕೆ ಸೂಪರ್ ರೀ, ಸೂಪರ್.
13: ಹಾ, ಒಳ್ಳೆ ಟಾಪಿಕ್ ತಂದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಜೀವನದಾಗ ಗಿಫ್ಟ್ ಅಂದ್ರ ಗಿಫ್ಟ್ ಎಲ್ಲಾ ತರ ಅದಾವ್ರಿ ಮೇಡಮ್.
12: ಹೌದ್ರಿ,
13: ಈಗ ನಾವು ಭೂಮಿಗೆ ಹುಟ್ಟಿ ಬಂದೇವಪ್ಪ ಪಾಪ ಅಂದ್ರೆ ನಮ್ ತಾಯಿ ತಂದ್ರೆ ನಮಗ್ ಗಿಫ್ಟ್ ರೀ ಈಗ.
12: ಹೌದ್ರಿ,
13: ಯಾಕಪ್ಪ ಜೀವನದಾಗ ನಮ್ಮ ತಾಯಿ ತಂದಿನೇ ನಮಗ ಹುಟ್ಟಿಸ್ಲಿಕ್ಕಪ್ಪ ಅಂತಂದ್ರ ನಮ್ಗೆ ಗಿಫ್ಟ್ ಎಲ್ಲಿ ನೋಡ್ತಿದ್ದೇವೆ, ಯಾರು ಕೂಡ ಮಾತಾಡ್ತಿದ್ದೇವೆ, ಅದ ಸಲುವಾಗಿ ಒಳ್ಳೆ ಗಿಫ್ಟ್ ಅಂದ್ರೆ ಈಗ ನಮ್ಗೆ ತಾಯಿ ತಂದಿನೇ ನೋಡ್ರಿ ಮೇಡಮ್.
12: ನಿಜ ರೀ, ನಿಜ.
13: ಹಾ, ಯಾಕಂದ್ರ ಅವ್ರೆಲ್ಲ ಕೊಟ್ಟದ್ದು ಸಂಸ್ಕಾರ ಅಂದ್ರೆ ಪ್ರತಿಯೊಂದು ಕಲಿಸಿರ್ತಾರ್ರಿ ಮೇಡಮ್. ಮನುಷ್ಯ ಹ್ಯಾಂಗ್ ಬದುಕಬೇಕು ಅನ್ನೋದು ಕಲಿಸಿ ಕೊಟ್ಟಿರ್ತಾರ್ರಿ. ಮೊದಲ ಸಾಲಿಗೆ ಹೋಗಮ್ಮಂದ ತಾಯಿನ ಗುರು ಆಯ್ಕೆಸಿಂದ ಸಾಲಿ ಕಲ್ಸಿರ್ತಾಳ್ರಿ. ಇಂತದ ಗಿಫ್ಟ್ ಇರ್ಲಾರ್ದ ನಮ್ ಯಾವ್ದ ಗಿಫ್ಟ್ ಆಗಂಗಿಲ್ರಿ ಮೇಡಮ್.
12: ಹೌದ್ರಿ, ಹೌದ್ರಿ.
13: ಹಾ, ಈ ಗಿಫ್ಟ್ ಇತ್ತಪ್ಪ ಅಂದ್ರೆ ಮುಂದೆ ಎಲ್ಲಾ ಗಿಫ್ಟ್ ರೀ ನಮಗ, ಮುಂದೆ ಯಾವ್ದು ಬಂದದ್ದು ಹೋಗುದ್ದು ಅಣ್ಣ ತಂಗಿ ತಮ್ಮ ಇವ್ರಿ ಮೇನ್ ಅಂದ್ರೆ ನಮ್ಮ ತಾಯಿ ತಂದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕಪ್ಪ ಅಂದ್ರೆ ಅವ್ರು ಕೊಟ್ಟದ್ದು ಬಹಳ ಆದ್ರಿ ನಮಗ.
12: ನಿಜ, ನಿಜ.
13: ಹಾ, ಜೀವನದಾಗ ಅವ್ರದಿಂದ ನಾವು ಮುಂದಕ್ಕೆ ಬಂದಿರ್ತೇವ್ರಿ, ಅದ್ರ ಸಲುವಾಗಿ ಒಳ್ಳೆ ಗಿಫ್ಟ್ ಅಂದ್ರೆ ತಾಯಿ ತಂದೆ.
12: ಓಕೆ,
13: ಹೌನ್ರಿ ಮೇಡಮ್, ನಮ್ಮ ಅಭಿಪ್ರಾಯ.
12: ಓಕೆ ಓಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ರಿ.
13: ನಮಸ್ತೆ ಮೇಡಮ್. ನಮಸ್ತೆ
12: ನಮಸ್ತೆ. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ನನ್ಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿನೇ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ನಮ್ಮ ತಂದೆ ತಾಯಿ ನಮಗೆ ಸಾಕಷ್ಟು ಉಡುಗೊರೆಗಳನ್ನ ಕೊಟ್ಟಿರ್ತಾರೆ ಅನ್ನೋದಾಗಿ ನಿಜ ಅಲ್ವಾ? ನಮ್ಮ ಜೀವನದ ಉದ್ದಕ್ಕೂ ಕೂಡ ಅತಿ ಹೆಚ್ಚು ಉಡುಗೊರೆಗಳನ್ನ ಕೊಟ್ಟವರೇ ನಮ್ಮ ಅಪ್ಪ ಅಮ್ಮ ಆಗಿರ್ತಾರೆ ಅಂತಾನೆ ಹೇಳಬಹುದು. ಅದು ಕೇವಲ ಒಂದು ವಸ್ತು ರೂಪದಲ್ಲೇ ಇರಬೇಕು ಅಂತ ಹೇಳಿಲ್ಲ. ಸೋಮಶೇಖರ್ ಸರ್ ಹೇಳಿದಾಗೆ ಸಂಸ್ಕಾರ ಇರಬಹುದು, ನಮಗೆ ಕಲಿಸಿದಂತಹ ಒಳ್ಳೆಯ ಒಂದು ಗುಣ ಇರಬಹುದು, ನಮಗೆ ಕಲಿಸಿಕೊಟ್ಟಂತಹ ನಮ್ಮ ಅಪ್ಪ ಅಮ್ಮ ಕಲಿಸಿಕೊಟ್ಟ ನೀತಿ ಪಾಠಗಳಿರ್ಬೋದು, ಅದೇ ಇವತ್ತು ನಮ್ಮ ಜೀವನವನ್ನು ಕಾಪಾಡ್ತಿದೆ ಅಂತಲೇ ಹೇಳ್ಬೋದು. ಅದೇ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಗಿಫ್ಟ್ ಆಗಿದೆ ಅಂತಲೇ ಹೇಳ್ಬಹುದು ಅಲ್ವಾ? ಸೊ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ, ಮುಂದಿನ ಕರೆಗಳನ್ನು ಕೂಡ ತೆಗೆದುಕೊಳ್ಳೋಣ, ಅವರನ್ನು ಕೂಡ ಮಾತನಾಡಿಸೋಣ, ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
14: ಹೂನೆ, ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಇನ್ನೂ ಎಂತ ಸಹ ಇಡ್ಲಿಲ್ಲ.
17: ಹಾಗಾದ್ರೆ ಆ ದಕ್ಷಿಣ ಅಂತ ಇಡಿ, ನನಗೆ ಚಂದದ ಜೋಡಿ ಆಗ್ತದೆ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ, ನಿಮ್ಮ ಲೈಫಲ್ಲಿ ನಿಮಗೆ ಸಿಕ್ಕ ದೊಡ್ಡ ಗಿಫ್ಟ್ ಅಥವಾ ಉಡುಗೊರೆ ಯಾವುದು, ಬೆಸ್ಟ್ ಗಿಫ್ಟ್ ಯಾವುದು ಅನ್ನೋದಾಗಿ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
1: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ.
0: ಕಾಫಿ ಆಯ್ತಾ? ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್.
1: ಕಾಫಿ ಆಯ್ತೇನ್ರಿ ಮೇಡಮ್ ಅವರೇ?
0: ಕಾಫಿ ನಮ್ದಾಯ್ತ್ರಿ, ನಿಮ್ದಾಯ್ತೇನ್ರಿ?
1: ಇಲ್ರಿ ಮೇಡಮ್ ಅವರೇ, ಇನ್ನ ಆಗಿಲ್ರಿ.
0: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
1: ಇನ್ನೊಂದ್ಸಲ ಹೇಳ್ರಿ ಮೇಡಮ್ ಅವರೇ.
0: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ನಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವ್ದು ಅಂತ ಕೇಳ್ತಾ ಇದೆ.
1: ನಮಗೆ ನನ್ನ ಲೈಫ್ ಅಲ್ಲಿ ಬೆಸ್ಟ್ ಗಿಫ್ಟ್ ಅಂತಂದ್ರೆ ನೋಡ್ರಿ, ನಮ್ಮ ನಮ್ಮ ತಂದೆ ತಾಯಿಗಳು ನಮಗೆ, ಅವರೇ ನಮಗೆ ಬೆಸ್ಟ್ ಗಿಫ್ಟ್ ಅಂತ ಹೇಳಕ್ ಇಷ್ಟ ಪಡ್ತೇನೆ. ಯಾಕೆಂದ್ರೆ ಇವತ್ತು ನಮಗೆ ಒಂದು ಜನ್ಮ ಕೊಟ್ಟು ಈ ಸಮಾಜದಲ್ಲಿ ನಾವು ಹೇಗೆ ಬಾಳ್ಬೇಕು, ಹೇಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಒಂದು ಸಂಸ್ಕೃತ ಒಂದು ಏನ್ ಒಂದು ಸಂಸ್ಕಾರ ಏನ್ ಕಲಿಸಿದಾರಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವ್ದು ಇಲ್ಲ ಮೇಡಮ್ ಅವರೇ.
0: ನಿಜ ನಿಜ.
1: ಯಾಕೆ ಅಂತಂದ್ರೆ ನಾವು ನಮ್ಮ ಬಡತನದಲ್ಲೇ ನಾವು ಹುಟ್ಟಿ ಬೆಳೆದು ಬಂದಿರೋದು. ಎಷ್ಟೋ ಜನಗಳಿಗೆ ಬೇಕಾದಷ್ಟು ದುಡ್ಡು ಇರುತ್ತೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಆ ಜಾಗದಲ್ಲಿ ಸಂಸ್ಕಾರ ಇರೋದಿಲ್ಲ.
0: ನಿಜ.
1: ಅವರು ಮಕ್ಕಳು ಹೇಗಿರ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈಗ ನೋಡ್ರಿ, ನಾವು ನಮಗೆ ಕಲ್ಸಿದ್ದಾರೆ ನಮ್ ತಂದೆ ತಾಯಿಗಳು, ಅದನ್ನೇ ಕಲ್ಸಿರೋದು. ಅವ್ರು ನಮ್ಗೆ ಏನು ದುಡ್ಡು ಕೊಡೋದು ಬೇಕಾಗಿಲ್ಲ, ಅವ್ರ ಆಸ್ತಿ ಮನೆ ಕೊಡೋದು ನಮ್ಗೆ ಏನು ಬೇಕಾಗಿಲ್ಲ. ಅವ್ರೇನ್ ನಮಗೆ ಜೀವನದಾಗ ಯಾವ ತರ ಬದುಕ್ಬೇಕು, ಹೇಗಿರ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಒಂದ್ ಸಂಸ್ಕಾರ ಕಲ್ಸಿಕೊಟ್ಟಿದಾರಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟ್ ನಮ್ಗೆ ಇನ್ನೇನ್ ಬೇಕು ಮೇಡಮ್ ಅವರೇ?
0: ನಿಜ ನಿಜ. ನಿಜ ಸರ್.
1: ಅವ್ರು ನಮ್ಮ ಅವ್ರನ್ನ ನಾವು ಎಷ್ಟು ಈಗ ನೋಡ್ರಿ, ಕಲ್ಲಾಗಿರೋ ದೇವ್ರನ್ನ ನಾವು ಹೋಗಿ ಪೂಜೆ ಮಾಡಿ ಹಣ್ಣಕ ಹೊಡೆದು ಅವ್ರಿಗೆ ಆ ಎಡೆ ಇಡ್ತೇವಲ್ಲ, ನಮ್ಮ ತಂದೆ ತಾಯಿಗಳನ್ನ ಅವ್ರ ಕಣ್ಣಲ್ಲಿ ನೀರ್ ಬರ್ದಂಗೆ ನಾವು ನೋಡ್ಕೊಂಡ್ಬಿಟ್ರೆ, ಅವರು ನಮಗೆ ಒಂದು ಏನು ಜನ್ಮ ಕೊಟ್ಟು ನಮ್ಮ ಒಂದು ಸರಿಯಾದ ದಾರಿಗೆ ತೋರಿಸಿರ್ತಾರಲ್ಲ, ಆ ಒಂದು ಕಣ್ಣಲ್ಲಿ ನೀರ್ ಬರ್ದಂಗೆ ಅವ್ರನ್ನ

0: ಒಂದು ಒಂದು ಜೀವನ ಮಾಡ್ತಾ ಇದಾವಲ್ಲ ಅದೊಂದು ಗಿಫ್ಟ್ ಅಂತ ನಮ್ಮ ತಂದೆ ತಾಯಿಗಳು ಗಿಫ್ಟ್. ನಮ್ಮ ತಂದೆ ತಾಯಿಗಳು ಆದ್ರೆ ಇವತ್ತು ಇಲ್ಲ, ಅವ್ರು ಇಲ್ಲ ಇದ್ರು ಇಲ್ಲ, ಈಗ ನಮಗಂತೂ ಇಲ್ಲ. ಆ ತಂದೆ ತಾಯಿಗಳು ಇರೋರಾದ್ರು ಇನ್ನು ಮುಂದಾದ್ರು ಅವ್ರ ಕಣ್ಣಲ್ಲಿ ನೀರ್ ಬರದಂಗೆ ಅವ್ರ ತಂದೆ ತಾಯಿಗಳು ನೋಡ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡದೇವ್ರು ಯಾವ್ದು ಇಲ್ಲ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅವರೇ.
1: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
0: ಅವಕಾಶಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನಮ್ಮ ಅಪ್ಪ ಅಮ್ಮನೆ ನಮ್ಗೆ ಜೀವನದಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಾಗಿ ಅವ್ರು ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ ಶಂಭುಲಿಂಗ ಸರ್, ಹೇಗಿದ್ದೀರಾ?
2: ಸ್ವಲ್ಪ ಸೌಂಡ್ ವಾಲ್ಯೂಮ್ ಕೊಡಿ.
1: ಇವಾಗ ಕೇಳಿಸ್ತಿದ್ಯಾ?
2: ಈಗ ಕೇಳ್ತಾ ಇದೆ.
1: ಓಕೆ, ಕಾಫಿ ಆಯ್ತಾ?
2: ಕಾಫಿ ನಾವು ಕುಡಿಯೋದು ಕಡಿಮೆ ಮೇಡಮ್, ಹೆಚ್ಚು ಮಧ್ಯಾಹ್ನ ಕಾಫಿ ಕುಡಿಯಲ್ಲ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಟಾಪಿಕ್ ಅದೇ ಗೌರವ ಗಿಫ್ಟ್.
1: ಹೌದು,
2: ಗಿಫ್ಟ್ ಅಂದ್ರೆ ನನಗೆ
1: ಬೆಸ್ಟ್ ಗಿಫ್ಟ್,
2: ನನಗೆ ನಾಲ್ಕು ತರ ಗಿಫ್ಟ್ ಸಿಕ್ಕಿದೆ ಮೇಡಮ್.
1: ಓಕೆ,
2: ಮೊದಲನೇದಾಗಿ ತಂದೆ ತಾಯಿಯಿಂದ ಅವ್ರು ನಮ್ಮ ಹುಟ್ಟಿ ಬೆಳೆಸಿ ಸಂಸ್ಕಾರ ಕೊಟ್ಟು ಪದ್ಧತಿ ಬರೋಣ ಕಲಿಸಿ ಕೆಲವು ಸಂಸ್ಕಾರ ಕಲಿಸಿ ವಿದ್ಯೆ ಕೊಟ್ಟು ನಮ್ ಬೆಳೆಸಿ ಹೊಟ್ಟೆ ತುಂಬ ಅನ್ನ ಇಟ್ಟು ನಮ್ಗೆ ಅದೇ ನಮ್ಮ ತಂದೆ ಸಂಸ್ಕಾರ. ಆಮೇಲೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರೆ ಎರಡೇ ದಾರಿ, ಅವ್ರು ನಮ್ಗೆ ಜೊತೆಗೂಡಿ ಜೊತೆಗಾಡಿ ಆಟ ಪಾಠ ಕಲಿಸಿ ಎಲ್ಲ ಮಾಡಿ ನಮ್ಗೆ ಏನೇ ಗೊತ್ತಿಲ್ಲದ್ರೆ ನಾವು ಸಣ್ಣ ಅಂತೇಳಿ ನಮಗೆ ವಿದ್ಯಾಭ್ಯಾಸ ಕಲ್ಸಿಕೊಡೋದ ಅವರು ಸಂಸ್ಕಾರ, ಅವರು ಅಷ್ಟೇ. ಮೂರನೇದಾಗಿ ಗುರುಗಳು ನಮ್ಮ ವಿದ್ಯೆಯನ್ನು ಕಲಿಸಿ ವಿದ್ಯೆಯನ್ನ ದಾರೆ ಅದ ನಮ್ಮ ಶಾಲೆ ಗುರುಗಳು, ನಮ್ಮಲ್ಲಿ ಏನಿದೆ ದಾರೆ ಕೊಟ್ಟ ಬುದ್ಧಿವಂತ ನಮ್ಮಾಗಿ ನಾನು ದಡ್ಡ ಇರ್ಬೋದು, ಅವ್ರು ತಿಳಿದ್ಬಿಟ್ಟು ನನ್ನನ್ನು ಬುದ್ಧಿವಂತ ನಮ್ಮಾಗಿ ಆ ಸಂಸ್ಕಾರ ಕಲ್ಸ್ಕೊಂಡ್ರು ತಂದೆ ತಾಯಿ ರೀತಿ ಆಗಿರ್ಬೇಕು ಬೇರೆ ರೀತಿ ಆಗಿರ್ಬೇಕು ಅದನ್ನ ಸಂಸಾರ ಕೊಟ್ಟರು ಅವರು ಹೇಳ್ಬೇಕಲ್ಲ. ನಾಲ್ಕನೇ ನನ್ನ ಜೊತೆಯಾಗಿ ಬಂದ ನನ್ನ ಹೆಂಡತಿ ಹೇಳ್ಬೇಕು ಅಂದ್ರೆ ಅವರು ಅಷ್ಟೇ, ನನ್ನ ಜೊತೆ ಬಂದವರು ನಾನು ಹೇಗಿದ್ದು ಮೊದ್ಲು ನಾನು ಹೇಗಿದ್ದು ನಮ್ಮ ತಂದೆ ಅದೇ ತರ ಅವರು ಅದೇ ತರ ನಡ್ಕೊಂಡಾರ ಮೇಡಮ್ ಹೇಳ್ಬೇಕಂದ್ರೆ. ಇವತ್ತಿಗೆ ಅದು ನನಗೆ ಅದು ಬೇಕು ಇದು ಬೇಕು ಎಂದು ಕೇಳಲ್ಲ ಮೇಡಮ್, ಒಂದ್ ಐಟಮ್ ಏನೋ ತಲ್ಲಿ ಕೇಳ್ತಾರೆ ನನ್ನದ ಈ ದುಡ್ಡಿಲ್ಲ ತರಲ್ಲ ಅಂದ್ರೆ ಇಲ್ಲಿ ಬರೀ ಇದ್ದಂಗ್ ಮಾಡ್ಕೊಳ ಅಂತ ಯಾವಾಗ ಅದನ್ನೇ ಹೇಳೋದು. ನಾನು ದುಡ್ಡಿದ್ದು ತಗೊಂಡೋಗ್ತೀನಿ, ಇಲ್ಲ ಮೇಡಮ್ ನನಗೆ ಹೊರಗಡೆ ಇಲ್ಲಿ ಸಾಲ ಮಾಡಕ್ ಇಷ್ಟಪಡಲ್ಲ, ನಾನು ಅಂತ ದುಡ್ಡಿದ್ರೆ ತಗೊಂಡೋಗ್ಬಿಡ್ತೀನಿ. ಅದಕ್ಕೆ ಏನ್ ಹೇಳ್ತೀನಿ ಮುಂಚೆ ಒಂದ್ 2 ವರ್ಷ ಮುಂಚೆನೆ ಹೇಳು ಅಂತ ಹೇಳ್ತೀನಿ ಮೇಡಮ್. ಹೇಳ್ಬೇಕಂತ ಇವ್ ನಾಲ್ಕು ಪಾಯಿಂಟ್ ಗಳನ್ನ ಗಿಫ್ಟ್ ಐಟಮ್ ಮೇಡಮ್ ಹೇಳ್ಬೇಕಂತ, ನಾನು ಬೇರೆ ಯಾರು ನಾನು ಯಾವ್ದೇ ಆಗಲಿ ಗಿಫ್ಟ್ ಐಟಮ್ ಯಾವ್ದು ಆಸೆ ಪಟ್ಟಿಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಎಸ್, ಶಂಭುಲಿಂಗ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
3: ಆರಾಮಿದ್ದೀರಿ ನೋಡ್ರಿ, ತಾವಾಗಿದ್ದೀರಿ?
1: ನಾವು ಆರಾಮಿದೀವ್ರಿ.
3: ಊಟ ಆಯ್ತ್ರಿ?
1: ಊಟ ಆಯ್ತು. ನಿಮ್ದಾಯ್ತೇನ್ರಿ?
3: ಊಟ ಮಾಡಿದ್ವಿ ಮೇಡಮ್ ಇವಾಗ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
3: ಇಲ್ಲ ಮೇಡಮ್, ಹೇಳಿ ಮೇಡಮ್. ನಾನು ಕೇಳ್ತಾ ಇಲ್ಲ.
1: ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಉಡುಗೊರೆ ಗಿಫ್ಟ್ ಯಾವ್ದು ಅಂತ ಕೇಳ್ತಾ ಇದ್ದೆ.
3: ಬೆಸ್ಟ್ ಉಡುಗೊರೆ ಮೇಡಮ್?
1: ಹೌದ್ರಿ.
3: ಓಹೋಹೋ, ಬೆಸ್ಟ್ ಉಡುಗೊರೆ ಮೇಡಮ್ ನಮ್ಮನ್ನ ಭೂಮಿಗೆ ತಂದ ತಾಯಿ ತಂದಿನ ಒಂದು ಗಿಫ್ಟ್ ಮೇಡಮ್.
1: ಓಕೆ,
3: ಅದನ್ನ ಬಿಟ್ಟರೆ ಜಗತ್ತಿನೊಳಗೆ ಯಾವ್ದು ಇಲ್ಲ ಮೇಡಮ್. ಕಣ್ಣಿಗೆ ಕಾಣುವ ದೇವರು ಅಂತ ಕರೀತಾರೆ ಮೇಡಮ್ ಅವ್ರಿಗೆ.
1: ಹೌದ್ರಿ.
3: ಮತ್ತಿನ್ನು ಅದ್ರ ಬಿಟ್ಟು ಗಿಫ್ಟ್ನೆ ನಮಗೆ ನೋಡ್ರಿ ಮೇಡಮ್. ಏನೇನೋ ನಾವು ಏನೈತಿ, ಬರುವಾಗೂ ಅಳ್ಕೊತ ಬಂದೀವಿ, ಹೋಗಾಗೂ ಅಳ್ಕೊತ ಹೋಗ್ತೀವಿ, ನಡು ಮಧ್ಯದಲ್ಲಿ ಒಳ್ಳೇದೊಂದು ಮಾಡಿ ಹೋಗ್ಬಿಡುದು ಮೇಡಮ್, ಸಾಕಷ್ಟೇ. ಅದೊಂದೇ ಗಿಫ್ಟ್ ಮತ್ತೊಬ್ಬರಿಗೆ ನಮ್ದು.
1: ನಿಜ ನಿಜ ರೀ,
3: ಅದನ್ನ ಮಾಡ್ಬೇಕ್ರಿ ಮೇಡಮ್ ಯಾವ್ದೇ ಮಾಡಿದ್ರು. ಯಾಕಂತ ಕೇಳಿದ್ರ, ಗಿಫ್ಟ್ ಹೋಗುತ್ತೆ ಬರುತ್ತೆ ಮೇಡಮ್. ಒಳ್ಳೆತನ ಒಂದ್ ಬತ್ತಂದ್ರೆ ಒಂದ ತಾಸಿನಾಗ ಕೆಟ್ಟದಾಗ್ಬಹುದು, ಒಳ್ಳೆತನ ಇಳ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ ಮೇಡಮ್ ಅದ್ರಲ್ಲಿ.
1: ನಿಜ ನಿಜ ರೀ,
3: ಅದು ಬಹಳ ದೊಡ್ಡ ಗಿಫ್ಟ್ ಪಾ. ನೀವ್ ಏನ ಕೇಳಿದ್ರ, ನಿನ್ನ ಮನುಷ್ಯನಲ್ಲಿ ಸಮಾಧಾನವಾಗಿ ಇದ್ದಂದ್ರೆ ದೊಡ್ಡ ಗಿಫ್ಟ್ ಅದು. ಮತ್ತೊಂದ್ ಏನು ಬೇಕಾಗಿಲ್ಲ, ನೀ ಗಿಫ್ಟ್ ಕುಡಿದು ಯಾರಿಗೆ ಕೊಟ್ಟು ಕುಡಿದು ಬೇಕಾಗಿಲ್ಲ, ಯಾರ ಕಡೆ ಗಿಫ್ಟ್ ತಗೊಳ್ಬೇಕಾಗಿಲ್ಲ.
1: ಹೌದ್ರಿ,
3: ನಿನ್ನ ಜೀವನದಾಗ ಸಮಾಧಾನ ಮತ್ತು ಸಾವಧಾನದಲ್ಲಿ ಇದ್ದಂದ್ರ ಅದೇ ಒಂದು ದೊಡ್ಡ ಗಿಫ್ಟ್ ನಮಗ್ ದೇವ್ರು ಕೊಟ್ಟಂಗ್ ಮೇಡಮ್. ಅದನ್ನ ಬಿಟ್ರೆ ಮತ್ತೊಂದ್ ಏನು ಇಲ್ಲ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ.
1: ಹೌದ್ರಿ. ಓಕೆ ಓಕೆ, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತನಾಡಿದ್ರ ಶಿವಶರಣ ಸರ್.
3: ಧನ್ಯವಾದ ಮೇಡಮ್, ಧನ್ಯವಾದ.
1: ಥ್ಯಾಂಕ್ ಯು. ಎಸ್, ಶಿವಶರಣ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿನೇ ನಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಆಗಿದೆ, ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅನ್ನೋದಾಗಿ ಅವ್ರು ಹೇಳ್ತಾ ಇದ್ರು. ನಿಜ ಅಲ್ವಾ, ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿ ನಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅವರ ತಂದೆ ತಾಯಿ ಅವರಿಗೆ ಬೆಸ್ಟ್ ಗಿಫ್ಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರಿಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ನೀವು ಕೂಡ ಕರೆ ಮಾಡಿ ತಿಳಿಸಬಹುದಾಗಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವುದು ಏನು ಅನ್ನೋದಾಗಿ ತಿಳಿಸಬಹುದಾಗಿದೆ. ಹಾಗೆ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9

0: 9687960962799 ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಉಡುಗೊರೆ ಯಾವುದು, ಯಾರು ಕೊಟ್ಟ ಉಡುಗೊರೆ, ಅಥವಾ ನಿಮ್ಮ ಜೀವನದಲ್ಲಿ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸಿಕ್ಕ ಬೆಸ್ಟ್ ಉಡುಗೊರೆಯೋ, ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಕೊಟ್ಟಂತಹ ಏನು ವಸ್ತುಗಳು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಉಡುಗೊರೆಯಾಗಿದೆಯೋ ಅನ್ನೋದಾಗಿ ತಿಳಿಸಬಹುದು. ಹಾಗೆ ಗಿಫ್ಟ್ ಅಂತ ಹೇಳಿ ಒಂದು ರೀತಿಯಲ್ಲಿ ವ್ಯಕ್ತಿಗಳು ಕೂಡ ನಮ್ಮ ಜೀವನದಲ್ಲಿ ತುಂಬ ಬೆಸ್ಟ್ ಉಡುಗೊರೆ ಆದರೆ, ಬೆಸ್ಟ್ ಗಿಫ್ಟ್ ಆದರೆ, ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಂತಹ ಏನು ನಾವು ಹೇಳ್ತೀವಲ್ವ ಕೆಲವೊಂದಿಷ್ಟು ವಸ್ತುಗಳನ್ನು ಕೆಲವರು ಗಿಫ್ಟ್ ಮಾಡ್ತಾರಲ್ವ, ಅದು ಕೂಡ ನಮ್ಮ ಜೀವನದಲ್ಲಿ ನಮಗೆ ಅಷ್ಟೇ ಖುಷಿ ಸಂತೋಷವನ್ನು ಕೊಡುತ್ತೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರಿದು? ಹಲೋ, ಓಕೆ, ಕರೆ ಕಟ್ ಆಗಿದೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇಂದ ಇರ್ಬೋದು. ಹಾಗೆ ಕರೆ ಮಾಡುವಾಗ ದಯವಿಟ್ಟು ನೆಟ್ವರ್ಕ್ ಸರಿಯಾಗಿ ಸಿಗುವಂತಹ ಸ್ಥಳಕ್ಕೆ ಬಂದು ಕರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಮಾತನಾಡುವುದೇನು ಕೂಡ ನಮಗೆ ಕೇಳಿಸೋದಿಲ್ಲ ಅಂತ ಹೇಳ್ತಾ ಆಗಲೇ ಹೇಳ್ತಾ ಇದ್ದೆ. ವಸ್ತುಗಳು ಕೂಡ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ತುಂಬ ಖುಷಿಯನ್ನು ಕೊಡುತ್ತೆ, ಬೆಸ್ಟ್ ಗಿಫ್ಟ್ ನಮಗೆ ತುಂಬ ಖುಷಿ ಕೊಡುತ್ತೆ, ಕೆಲವು ವ್ಯಕ್ತಿಗಳು ಕೊಟ್ಟ ಉಡುಗೊರೆಗಳು ಅಂತ ಹೇಳಿ. ಹಾಗೆ ಗಿಫ್ಟ್ ಅಥವಾ ಉಡುಗೊರೆ ಅಂದ ತಕ್ಷಣ ಅದು ತುಂಬ ಬೆಲೆ ಬಾಳುವಂಥದ್ದೇ ಆಗಬೇಕು ಅಂತೇನಿರುವುದಿಲ್ಲ, ಯಾವ ವ್ಯಕ್ತಿಗಳು ಕೊಡ್ತಾರೋ ಅದು ತುಂಬ ಮುಖ್ಯವಾಗುತ್ತೆ. ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಯಾವುದೋ ಒಂದು ವಸ್ತುನೋ ಅಥವಾ ಅನ್ಎಕ್ಸ್ಪೆಕ್ಟೆಡ್ ನಾವು ಈ ರೀತಿ ಒಂದು ಗಿಫ್ಟೇ ಸಿಗುತ್ತೆ ಅಂತ ಅಂದ್ಕೊಂಡಿರೋಲ್ಲ, ಆ ರೀತಿ ಯಾರೋ ಒಂದು ಗಿಫ್ಟನ್ನು ತಂದು ಕೊಟ್ಟಾಗ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳಬಹುದು. ಅದರಲ್ಲೂ ಕೂಡ ನಮಗೆ ತುಂಬ ಹತ್ತಿರದಲ್ಲಿ ಇರುವವರು, ನಮಗೆ ತುಂಬ ಹತ್ತಿರವಾಗಿರುವವರು, ನಮ್ಮ ಅಪ್ಪನೋ ಅಮ್ಮನೋ ಅಥವಾ ನಮ್ಮ ಪಾರ್ಟ್ನರ್ಸು, ನಮ್ಮ ಬೆಸ್ಟ್ ಫ್ರೆಂಡ್ಸು ಗಿಫ್ಟನ್ನು ಕೊಟ್ಟಾಗ ಆ ಖುಷಿನೇ ಬೇರೆ ಅಲ್ವಾ. ಸೊ ಹಾಗೆ ಬರ್ತಡೆಯಲ್ಲೋ ಅಥವಾ ನಮ್ದು ಯಾವುದೋ ಒಂದು ಸ್ಪೆಷಲ್ ಇವೆಂಟ್ಸಲ್ಲಿ ನಮ್ಮ ಒಂದು ಸೆಲೆಬ್ರೇಷನ್ಗೆ ಆ ಗಿಫ್ಟ್ಗಳು ಇನ್ನೂ ಒಂದು ರೀತಿಯ ಹೆಚ್ಚಿನ ಖುಷಿಯನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಅಲ್ವಾ. ಏನೋ ಒಂದು ಖುಷಿಯಲ್ಲಿರ್ತೀವಿ, ಈಗ ನಮ್ಮ ಬರ್ತ್ಡೇ ಅಂತಲೇ ತೊಗೊಂಡ್ರೆ ಈ ವ್ಯಕ್ತಿಗಳು ನಮಗೆ ಗಿಫ್ಟೇ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಬಟ್ ಅಂತಹ ವ್ಯಕ್ತಿಗಳು ಗಿಫ್ಟ್ ಕೊಟ್ಟಾಗಲೂ ಅಥವಾ ಏನೋ ಒಂದು ವಿಶೇಷವಾಗಿರುವ ವಸ್ತು ನಮಗೆ ಸಿಕ್ಕಾಗಲೂ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ ಅಂತಾನೆ ಹೇಳಬಹುದು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವುದು, ನಿಮಗೆ ಆ ಗಿಫ್ಟ್ ಹೇಗನ್ನಿಸ್ತು ಏನು ಅನ್ನೋದಾಗಿ ತಿಳಿಸ್ಬೋದು. ವಸ್ತುಗಳು ಒಂದು ಕಡೆ ಆದರೆ ವ್ಯಕ್ತಿಗಳು ಅಷ್ಟೇ ಅಲ್ವಾ. ನಮ್ಮ ಜೀವನದಲ್ಲಿ ನಮ್ಮ ಬದುಕಿನ ದಾರಿಯನ್ನು, ನಮ್ಮ ಬದುಕಿಗೆ ದಾರಿ ದೀಪ ಆಗಲಿಕ್ಕೆ ಅದೆಷ್ಟೋ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇರ್ತಾರೆ. ಈಗ ನಾವು ತಪ್ಪು ಮಾಡಿದಾಗ ಸರಿ ದಾರಿಯಲ್ಲಿ ನಡೆಸೋದಕ್ಕಿರ್ಬೋದು, ಅಥವಾ ಜೀವನದಲ್ಲಿ ಸರಿ ತಪ್ಪುಗಳನ್ನು ತಿಳಿಸೋದಕ್ಕಿರ್ಬೋದು, ನಮ್ಮ ಜೀವನ ಹೇಗೆ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಕೂಡ ನಮ್ಮ ಜೀವನದಲ್ಲಿರುವ ನಮ್ಮ ಸುತ್ತಮುತ್ತಲು ಇರುವಂತಹ ವ್ಯಕ್ತಿಗಳ ಪಾತ್ರ ಅಷ್ಟೇ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ, ನಮಗೆ ಕಲಿಸಿಕೊಟ್ಟಂತಹ ಗುರುಗಳಿರ್ಬೋದು, ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕ ಸಂಗಾತಿ ಇರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನಕ್ಕೆ ತುಂಬಾ ಒಂದು ದೊಡ್ಡ ಗಿಫ್ಟ್ ಆಗಿರ್ತಾರೆ ಅವರು. ನಮ್ಮ ಜೀವನವನ್ನು ಇವಾಗ ನಾವು ನಮ್ಮ ಸರಿ ತಪ್ಪುಗಳನ್ನು ಹೇಳೋದು ಕೆಲವೊಮ್ಮೆ ತುಂಬ ಮುಖ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರೆ ಆ ನಿರ್ಧಾರ ಸರಿಯೋ ತಪ್ಪು ಅಂತ ಹೇಳೋದಕ್ಕಿರ್ಬೋದು, ಅಥವಾ ಈ ದಾರಿಯಲ್ಲಿ ಹೋಗ್ತಿದ್ಯಾ ಬೇಡ ಹೀಗೆ ಮಾಡು ಈ ಥರ ಅನ್ನೋದಾಗಿ ಒಂದಷ್ಟು ಸಜೆಷನ್ನ ಕೊಡೋದು ಕೂಡ ಎಲ್ಲೋ ಒಮ್ಮೆ ನಮ್ಮ ಜೀವನಕ್ಕೆ ಗಿಫ್ಟ್ ಆಗಿರುತ್ತೆ, ಅದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಅದು ಕೂಡ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ವಸ್ತುಗಳ ಜೊತೆಗೆ ವ್ಯಕ್ತಿಗಳ ಪಾತ್ರ ಅದಕ್ಕಿಂತನೂ ಕೂಡ ಮಹತ್ವದ್ದಾಗಿದೆ ಅಂತಲೇ ಹೇಳಬಹುದಲ್ವಾ. ಸೊ ಹಾಗಾಗಿ ನೀವು ಕೂಡ ಕರೆ ಮಾಡಿ, ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ನಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವುದು, ನಿಮಗೆ ಸಿಕ್ಕ ಒಂದು ಅದ್ಭುತವಾದ ಉಡುಗೊರೆ ಯಾರು ಏನು ಅನ್ನೋದಾಗಿ ತಿಳಿಸ್ಬೋದು. ಹಾಗೆ ತುಂಬ ಜನ ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿಯೇ ನಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಆಗಿದ್ದಾರೆ ಅನ್ನೋದಾಗಿ, ಹಾಗೆ ಕೆಲವರು ಗುರುಗಳು ಅಂತ ಹೇಳ್ತಾ ಇದ್ರು, ಇನ್ನು ಕೆಲವರು ನಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ನಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಆಗಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಗಿಫ್ಟ್ ಅಂತ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿ ವಸ್ತುನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ನಿಮ್ಮ ಜೀವನ ಇಡೀ ಜೀವನದಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವುದು ಏನು ಅನ್ನೋದಾಗಿ ಕೂಡ ಮಾತನಾಡ್ಬೋದು. ಹಾಗೆ ಕೆಲವರು ಹೇಳ್ಬೋದು ನಮ್ಮ ಮಕ್ಕಳೇ ನಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಅಂತ ಕೂಡ, ಈ ರೀತಿಯಾಗಿ ಅಥವಾ ಫ್ರೆಂಡ್ಸೇ ನಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ತಿಳಿಸಬಹುದಾಗಿದೆ. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ. ಕಾರ್ಯಕ್ರಮ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಇಲ್ಲೇ ಇದ್ದಾಳೆ ನಮ್ಮ ಚಿನಿಮಿನಿ ಚಿಂತಾಮಣಿ.
10: ಅಣ್ಣ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ?

0: ನೀನಂತ ಅವಳಿಗೆ ಪುಸ್ತಕ ಕೊಟ್ಟಿದ್ದು?
1: ಅದು ಓದ್ಲಿಕ್ಕೆ ಮಾರೆ, ಚಡ್ಡಿ ಗುಬ್ಬಿಲ್ಲ. ಎಷ್ಟು ಮಾತಾಡ್ತೀನಿ ನೀನು?
0: ಅವಳು ಎಂತ ಹೇಳಿದ್ಲು?
2: ಎಂತ
0: ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ.
2: ಅಯ್ಯ
0: ಪ್ರವೀಣ,

0: ಎಂತ ಮಾಡ್ದೆ
1: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವುದು ಅನ್ನೋದಾಗಿ ಕೇಳ್ತಾ ಇದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಉತ್ತರವನ್ನು ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ, ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಕೇಳೋಣ. ಹಲೋ.
2: ಹಲೋ, ನಮಸ್ಕಾರ.
1: ನಮಸ್ತೆ ಮುರಳೀಧರ್ ಸರ್,
2: ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ?
2: ಕಾಫಿ ಆಗಲ್ಲ, ಈಗ ಜಸ್ಟ್ ಊಟ ಮಾಡ್ತಾ ನಿಮ್ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
1: ಓಕೆ.
2: ನನಗೆ ಸಿಕ್ಕಂತ ಒಳ್ಳೆ ಗಿಫ್ಟ್ ಅಂದ್ರೆ ನನಗೆ ಸಿಕ್ಕ ಭೂಮಿ. ಈ ಭೂಮಿ ಒಳಗೆ ನಾನು ಬೆಳೆ ಬೆಳೀತಿದ್ನಲ್ಲ, ಅದು ನನಗೆ ದೇವ್ರು ಕೊಟ್ಟ ಗಿಫ್ಟ್.
1: ಸೂಪರ್ ರೀ, ಸೂಪರ್.
2: ಭತ್ತ ಮಾಡ್ತೀನಿ, ರಾಗಿ ಬೆಳಿತೀನಿ, ಒಂದ 25 ದನಗಳಿದಾವೆ ಎಲ್ಲ ಸೇರಿ, ಕರಾಮರಿ ಎಲ್ಲ ಸೇರಿ ಅವನ್ನ ಬೆಳೆಸ್ತಾ ಇದೀನಿ.
1: ಸೂಪರ್.
2: ಅದು ದೇವ್ರ ಕೊಟ್ಟ ಗಿಫ್ಟ್.
1: ಸೂಪರ್ ಸೂಪರ್.
2: ನಮ್ಮ ಅಪ್ಪ ನನಗೆ ಬಿಟ್ಟೋಗಿರೋ ಜಮೀನು, ಅದ್ರಲ್ಲಿ ನಾನು ಬೆಳ್ಕೊಂಡು ಊಟ ಮಾಡ್ಕೊಂಡು ನಾಲ್ಕು ಜನಕ್ಕೆ ಊಟ ಕೊಡ್ತೀನಲ್ಲ, ಅದು ದೇವ್ರ ಕೊಟ್ಟಿರೋ ಗಿಫ್ಟ್.
1: ನಿಜ ನಿಜ ನೋಡಿ, ಎಂತ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಲ್ವಾ?
2: ಹೌದು.
1: ಸೂಪರ್ ಸೂಪರ್,
2: ಧನ್ಯವಾದಗಳು.
1: ಥ್ಯಾಂಕ್ ಯು ಮುರಳೀಧರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಎಸ್ ಮುರಳೀಧರ್ ಸರ್ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು, ಭೂಮಿ ನನಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಆಗಿದೆ, ನಮ್ಮ ತಂದೆಯವರು ಕೊಟ್ಟಂತಹ ಭೂಮಿ. ಈ ಒಂದು ಭೂಮಿಯಲ್ಲಿ ನಾನು ಬೆಳೆಗಳನ್ನ ಬೆಳೀತಾ ಇದ್ದೀನಿ, ಹಾಗೆ ಒಂದಷ್ಟು ಜನಕ್ಕೆ ಊಟವನ್ನು ಹಾಕ್ತಾ ಇದ್ದೀನಿ, ಇದೇ ಬೆಸ್ಟ್ ಗಿಫ್ಟ್ ಅಂತ ಹೇಳಿ. ನಿಜ ಅಲ್ವಾ? ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಬೆಸ್ಟ್ ಗಿಫ್ಟ್ ಅಂತ ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾವುದು ಅನ್ನೋದಾಗಿ ತಿಳಿಸಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರುವ ಸಂಖ್ಯೆ 9686 7896860 9627 9. ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಹಾಗೆ ಯಾವುದಾದ್ರೂ ಒಂದು ವಿಷಯ ತಗೊಂಡು ಹೋದಾಗ ಕೆಲವರ ಸಾಮಾನ್ಯವಾಗಿ ಎಲ್ಲರ ಉತ್ತರ ಕೂಡ ಒಂದೇ ಆಗಿರುತ್ತೆ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರ ಉತ್ತರ ಒಂದೊಂದಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಗಿಫ್ಟ್ ಅಂತ ಬಂದಾಗ ಕೆಲವರು ತಂದೆ ತಾಯಿ ಅಂದರು, ಕೆಲವರು ಏನು ಪಾರ್ಟ್ನರ್ಸ್ ಅಂತ ಹೇಳಿ ಹೇಳಿದ್ರು. ಸೊ ಹಾಗೆ ಕೆಲವರು ಹೇಳ್ತಾ ಇದ್ದಾರೆ ಭೂಮಿ ಅಂತ ಹೇಳಿ, ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರಗಳನ್ನ ಕೊಡ್ತಾ ಇದ್ದಾರೆ, ಕೆಲವರು ಶಿಕ್ಷಕರು ಅಂದರು. ಸೊ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ ನೀವು ಕೂಡ ತಿಳಿಸಬಹುದಾಗಿದೆ. ಹಾಗೆ ನಿಮಗೆ ಆ ಒಂದು ಗಿಫ್ಟಿನ ಕೊಟ್ಟವರು ಯಾರು ಅನ್ನೋದಾಗಿ ಕೂಡ ತಿಳಿಸಬಹುದಾಗಿದೆ. ಸೊ ಹಾಗೆ ತುಂಬ ಜನ ತುಂಬ ಚೆನ್ನಾಗಿ ವಿಭಿನ್ನವಾಗಿರುವ ಉತ್ತರಗಳನ್ನ ಕೊಟ್ಟಿದ್ದೀರಾ, ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀವು ಕೂಡ ಮೆಸೇಜ್ ಮಾಡಿ ಕೂಡ ತಿಳಿಸಬಹುದಾಗಿದೆ, ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ. ಹಾಗೆ ರಾಘವೇಂದ್ರ ಅವರು ಮೆಸೇಜನ್ನು ತಿಳಿಸಿದ್ದಾರೆ, ತಂದೆ ಮತ್ತು ತಾಯಿ ನನಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಆಗಿದೆ ಅಂತ ಹೇಳಿ. ಸೊ ಹಾಗೆ ಸೋಮಶೇಖರ್ ಅವರು, ಇಂದಿನ ಕಾಫಿ ವಿತ್ ಆರ್ಜೆಸ್ನ ವಿಷಯ ವಿಶೇಷವಾಗಿದೆ, ಇದನ್ನು ತಂದ ಹೊಳ್ಳಾರವರಿಗೆ ಅಭಿನಂದನೆಗಳು ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ಸೋಮಶೇಖರ್ ಸರ್, ತುಂಬ ಚೆನ್ನಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದೀರಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಕೂಡ, ಹಾಗೆ ಫೀಡ್ಬ್ಯಾಕ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಕೂಡ ನೀವು ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ. ಹಾಗೆ ಮೆಸೇಜ್ ಮಾಡಬೇಕಾಗಿರುವ ಸಂಖ್ಯೆ 9686 7896860 9627 9. ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿ ಇವತ್ತಿನ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ನೆರೆಯ ದೇಶ ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ 10,000 ರೂಪಾಯಿ ಚೆಕ್ ಅನ್ನು ಪ್ರಧಾನ ಮಂತ್ರಿಗಳ ಪರಿಹಾರ ನಿಧಿಗೆ ನೀಡುವ ಮೂಲಕ ಸಹಾಯದ ಹಸ್ತ ಚಾಚಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರಕೃತಿ ವಿಕೋಪಕ್ಕೆ ಅಲ್ಲಿನ ಸಾವಿರಾರು ಜನರು ಮನೆಗಳು ಆಸ್ತಿ ಪಾಸ್ತಿಗಳ ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಪ್ರವಾಸಕ್ಕೆ ತೆರಳಿದ ಕನ್ನಡಿಗರು ಕೂಡ ಈ ವಿಕೋಪದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕಾಗಿ ನಮ್ಮ ಸ್ವಾಭಿಮಾನಿ ಬಣವು ಸಂತಾಪ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಕಿರು ನೆರವನ್ನು ಪ್ರಧಾನಿ ಪರಿಹಾರ ನಿಧಿಗೆ ತಲುಪಿಸಿ ನೇಪಾಳದ ಸಂತ್ರಸ್ತರಿಗೆ ಸದ್ಬಳಕೆಯಾಗುವಂತೆ ಮಾಡಬೇಕೆಂದು ಕೋರಲಾಗಿದೆ ಎಂದು ಜಿಲ್ಲಾಧಿಕಾರಿಯಾದ HS ಕಿರಣ್ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷರುಗಳಾದ ಸೈಯದ್ ಮುಜೀಬುಲ್ಲಾ, ವಿಜಯ್ಕುಮಾರ್, ಗಂಗಾಧರ್, ಜಿಲ್ಲಾ ಕಾರ್ಯದರ್ಶಿ ಕರಾವೆ ಸಾದಿಕ್, ಸಹ ಕಾರ್ಯದರ್ಶಿ ನೂರುಲ್ಲಾ ಭಾನ್, ಅನ್ವರ್ ಅಹಮದ್, ಮಹಿಳಾ ಘಟಕದ ಅಧ್ಯಕ್ಷರಾದ ಕವಿತಾ ಸಿ, ಪದ್ಮಾ, ಆರತಿ ತಿವಾರಿ, ಪದ್ಮಾ TS, ನಗರಾಧ್ಯಕ್ಷರಾದ ಗೀತಾ ಎಂ, ಅನುಪಮಾ ರೋಜಲಿನ್, ಶೋಭಾ BH, ಸರಿತಾ KB ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಂದಿನ ವಿವರ. BH ರಸ್ತೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಬಿದರೆಯ ದಕ್ಷಿಣ ಶ್ರೀ ಮಾಯಾಪುರ್ ಧಾಮ್ನಲ್ಲಿ September 4 ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಸ್ಕಾನ್ನ ಕರ್ನಾಟಕದ ಪ್ರಾದೇಶಿಕ ಕಾರ್ಯದರ್ಶಿ ಸುಧೀರ್ ಚೈತನ್ಯ ದಾಸ್ ತಿಳಿಸಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇಸ್ಕಾನ್ನ ಶಿವಮೊಗ್ಗ ಶಾಖೆ ಆರಂಭಗೊಂಡು 25 ವರ್ಷವಾಗಿದ್ದು, ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಭಕ್ತರ ಸಹಕಾರದಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ದೇಶಾದ್ಯಂತ 300 ಶಾಖೆಗಳನ್ನು ಹೊಂದಿರುವ ಇಸ್ಕಾನ್ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದೆ ಎಂದರು. ಸೆಪ್ಟೆಂಬರ್ 4 ಬೆಳಗ್ಗೆ 8 ರಾತ್ರಿ 8 ಗಂಟೆಯವರೆಗೆ ಶ್ರೀಕೃಷ್ಣ ದರ್ಶನ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದ್ದು, ಬೆಳಗ್ಗೆ 9 ಮಧ್ಯಾಹ್ನ 2 ಗಂಟೆಯವರೆಗೆ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ಜರುಗಲಿದೆ ಎಂದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತ ಅಪಾರ ಕರುಣೆಗೆ ಪಾತ್ರರಾಗುವಂತೆ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ರಸದಾಸ್ ಗೋಪಾಲ ದಾಸ್, ರಸಿಕ ಶೇಖರ ಚೈತನ್ಯ ದಾಸ್, ವಿಶ್ವಾಂಬರ ಗೌರಾಂಗಿ ದಾಸ್, ಜನಾರ್ದನ ಪ್ರಭು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಶಿವಮೊಗ್ಗ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಶಿವಮೊಗ್ಗ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ಪಶುವೈದ್ಯಾಧಿಕಾರಿಗಳಿಗೆ ಬರಗಾಲದ ಮೇವಿನ ನಿರ್ವಹಣೆ, ರೇಬಿಸ್ ವಿಷನ್ ಕಾರ್ಯಕ್ರಮಗಳು ಮತ್ತು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಶುಕ್ರವಾರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ಡಾ ಧನಂಜಯ್ ಎಂವಿ ಕುಲಪತಿಗಳು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕ್ಕಿ ಇವರು ಉದ್ಘಾಟನೆ ನೆರವೇರಿಸಿ ಸಮಗ್ರ ಕೃಷಿ ಅಳವಡಿಸಿಕೊಳ್ಳುವಿಕೆ ಮತ್ತು ತಾಂತ್ರಿಕ ವಿಚಾರ ಸಂಕಿರಣ ಉದ್ದೇಶಗಳು ಸಫಲಗೊಳ್ಳಲಿ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷ ಡಾ ನಾಗರಾಜ್ ಕೆಎಂ, ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಶಿವಮೊಗ್ಗ ಇವರು ಪ್ರಸ್ತುತ ಬರಗಾಲದಲ್ಲಿ ಮೇವು ನಿರ್ವಹಣೆ ಕುರಿತಾದ ವಿಷಯಗಳ ಜ್ಞಾನವನ್ನು ಪಡೆದು ಯಶಸ್ವಿಯಾಗಿ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾ ನಾಗರಾಜ್ ಬಿಕೆ, ಸಂತೋಷ್ ಕುಮಾರ್ ಪಾಗಡ್, ಡಾ ಬಾಲಾಜಿ ಚಂದ್ರಶೇಖರ್ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಂದಿನ ವಿವರ. ಅಧ್ಯಾಪಕರಾಗಿ ತರಗತಿಗಳಿಗೆ ಹೋಗಿ ಪಾಠ ಮಾಡುವುದು, ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ನೀಡುತ್ತೇವೆ. ಆದರೆ ಶಿಕ್ಷಕರ ಕರ್ತವ್ಯವು ಇಷ್ಟಕ್ಕೆ ಸೀಮಿತವಾದುದಲ್ಲ. ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಶಿಕ್ಷಕರ ಪಾತ್ರವು ಮಹತ್ವಪೂರ್ಣವಾದದು. ವಿದ್ಯಾರ್ಥಿಗಳಿಗೆ ಮೆಂಟರಿಂಗ್ ಅಥವಾ ಆಪ್ತ ಸಮಾಲೋಚನೆಗಳನ್ನು ನಡೆಸಿ ಅವರಲ್ಲಿರುವ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸುವುದು, ಅವರಿಗೆ ಮಾರ್ಗದರ್ಶನವನ್ನು ನೀಡುವುದು ಕೂಡ ಮುಖ್ಯವಾಗಿದೆ. ಅವರ ಕನಸುಗಳು, ಭಯ ಗೊಂದಲಗಳು, ಆತ್ಮವಿಶ್ವಾಸದ ಕೊರತೆ, ಸ್ನೇಹ ಸಂಬಂಧಗಳು, ಭವಿಷ್ಯದ ಚಿಂತನೆಗಳು ಹಾಗೂ ಅವರಲ್ಲಿ ಹೇಳಲಾಗದ ಭಾವನೆಗಳು ಕೂಡ ಇರುತ್ತವೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವುದು ಅತ್ಯಗತ್ಯ. ಹಾಗಾದಾಗ ಮಾತ್ರ ಅವರು ಉಜ್ವಲ ಭವಿಷ್ಯವನ್ನು ಅರಸಬಲ್ಲರು. ಮೆಂಟರಿಂಗ್ ಅಂದರೆ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವುದಲ್ಲ, ಅವನ ಸಮಸ್ಯೆಗಳಿಗೆ ಪ್ರತಿ ಬಾರಿ ನಾವೇ ಪರಿಹಾರ ನೀಡುವುದೂ ಅಲ್ಲ. ಅವರ ಸಾಮರ್ಥ್ಯವನ್ನು ಗುರುತಿಸಿ ಅವರ ಸಮಸ್ಯೆಗಳನ್ನು ಅವರೇ ಪರಿಹಾರ ಕಂಡುಕೊಳ್ಳುವಂತೆ ಮಾರ್ಗದರ್ಶನ ಮಾಡುವುದಾಗಿದೆ ಎಂದು ಪಾಸಿಟಿವ್ ಮೈಂಡ್ ಆಸ್ಪತ್ರೆಯ ವೈದ್ಯರು ಹಾಗೂ ಮಾನಸಿಕ ಆರೋಗ್ಯ ಆಪ್ತ ಸಮಾಲೋಚಕರೂ ಆಗಿರುವಂತಹ ಡಾಕ್ಟರ್ ಐಶ್ವರ್ಯ ವಿ ಹಿಟ್ಟಣಗಿ ಅವರು ನಗರದ ಪಿಇಎಸ್ಐ ಎಎಎಂಎಸ್ ಕಾಲೇಜಿನಲ್ಲಿ ಆಯೋಜಿಸಿದಂತಹ ಅಧ್ಯಾಪಕರ ಮೆಂಟರಿಂಗ್ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನೆರೆದಿದ್ದ ಅಧ್ಯಾಪಕ ವೃಂದವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಪಿಇಎಸ್ ಐಎಎಂಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುದರ್ಶನ್ ಜಿಎಂ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳಿಗೆ ಇಂದು ಮಾರ್ಗದರ್ಶನದ ಕೊರತೆ ಇದೆ. ಇದನ್ನು ತರಗತಿಗಳಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ. ವಿದ್ಯಾರ್ಥಿಗಳೊಂದಿಗೆ ಆಪ್ತ ಸಮಾಲೋಚನೆಗಳ ಮೂಲಕ ಅವರಿಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಮುನ್ನಡೆದು ಉನ್ನತವಾದ ಗುರಿಯನ್ನು ತಲುಪಲು ಆತ್ಮವಿಶ್ವಾಸವನ್ನು ತುಂಬುವುದರೊಂದಿಗೆ ಮಾರ್ಗದರ್ಶನ ನೀಡುವುದು ಇಂದು ಅಗತ್ಯವಿದೆ ಎಂದು ಹೇಳಿದರು. ಸಮಾರಂಭದಲ್ಲಿ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ವಿಭಾಗದ ಸಂಚಾಲಕ ಡಾ ಅಶ್ವಿನಿ ವಿ, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ರೂಪಾ ಡಿಎಸ್, ನಿರ್ವಹಣಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಮೋಹನ್ ಡಿ, ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ್ ಎಚ್ಆರ್, ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯಶಸ್ವಿತಾ ಚೌಹಾನ್ ಅವರುಗಳು ಹಾಗೂ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಯುವ ಜನರನ್ನು ಕುರಿತು ವರ್ಷದಲ್ಲಿ ಎರಡು ಬಾರಿ ಅಂತಾರಾಷ್ಟ್ರೀಯ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಇಂತಹ ಯುವ ಜನತೆಯ ಆರೋಗ್ಯ ಮುಖ್ಯ. ಈ ದೃಷ್ಟಿಯಲ್ಲಿ ಯುವಜನರು ಜಾಗೃತಿ ಮೂಡಿಸಬೇಕೆಂದು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ರೆಡ್ ರಿಬ್ಬನ್ ಘಟಕ ಹಮ್ಮಿಕೊಂಡ ಏಡ್ಸ್ ಜಾಗೃತಿ ಕಾರ್ಯಕ್ರಮವನ್ನು ಕುರಿತು ಮೆಗ್ಗನ್ ಆಸ್ಪತ್ರೆಯ ಜಿಲ್ಲಾ ಸೂಪರ್ವೈಸರ್ ಡಾಕ್ಟರ್ ಮಂಗಳರವರು ಉಪನ್ಯಾಸ ನೀಡಿದರು. ಅನಿಮಿಯನ್ ಡ್ರ್ಯಾಗನ್ ಬಾಲ್ ಎನ್ನುವುದು ಕಾಲ್ಪನಿಕ ಬೆಂಕಿ ಉಗುಳುವ ಪ್ರಾಣಿಯ ಹೆಸರನ್ನು ಸಾಂಕೇತಿಕವಾಗಿ ಇಟ್ಟುಕೊಂಡಿರುವ ರೆಡ್ ರಿಬ್ಬನ್ ಘಟಕವು ಏಡ್ಸ್ ಸೋಂಕಿತರ ಒಗ್ಗಟ್ಟು ಮತ್ತು ಏಡ್ಸ್ ಜಾಗೃತಿಯ ಮಾದಕ ವಸ್ತುಗಳ ತಡೆಗಟ್ಟುವಿಕೆಗೆ ಬಳಸುವ ಜಾಗತಿಕ ಆರೋಗ್ಯದ ಚಿಹ್ನೆಯಾಗಿ ಅಂತಾರಾಷ್ಟ್ರೀಯ ಸಂಕೇತವಾಗಿ ಬಳಸಲಾಗುತ್ತದೆ ಎಂದು ಕಾರ್ಯಕ್ರಮ ಸಂಚಾಲಕರಾದ ಪ್ರೊಫೆಸರ್ ಹಾಮಾ ನಾಗಾರ್ಜುನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಕೆ ಕೃಷ್ಣಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಐಕ್ಯುಎಸಿ ಸಂಚಾಲಕರಾದ ಪ್ರೊಫೆಸರ್ ಜಿ ಕೃಷ್ಣಮೂರ್ತಿ, ರಾಸೆಯೋ ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ಅರುಣ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದೀಪಿಕಾ, ಸೃಷ್ಟಿ, ಆಧಿ, ಮಾರುತಿ, ಶಶಾಂಕ್ ಕಾರ್ಯಕ್ರಮವನ್ನು ಪ್ರಾರ್ಥಿಸಿ ಸ್ವಾಗತಿಸಿ ನಿರೂಪಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಮಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಆಗಸ್ಟ್ 30ರಂದು ಬೆಳಗ್ಗೆ 11 ಗಂಟೆಗೆ ಸಾಗರ ರಸ್ತೆಯಲ್ಲಿರುವ ಪೆಸೆಟ್ ಕಾಲೇಜು ಆವರಣದಲ್ಲಿ ನಡೆಯಲಿದ್ದು, ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದ ಸಮೀಪವಿರುವ ಲಕ್ಷ್ಮೀ ಮೆಡಿಕಲ್ಸ್ ಎದುರಿನ ಬಸ್ ನಿಲ್ದಾಣದಿಂದ ಬೆಳಗ್ಗೆ 8:30ರಿಂದ ಹಾಗೂ ಬೆಳಗ್ಗೆ 9:15ಕ್ಕೆ ರೈಲು ನಿಲ್ದಾಣದಿಂದ ಪೆಸೆಟ್ ಕಾಲೇಜಿನವರೆಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಘದ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಗಾಯತ್ರಿ ಪ್ರತಿಪತ್ ಮಹೋತ್ಸವದ ಅಂಗವಾಗಿ ಬ್ರಾಹ್ಮಣ ಸೇವಾ ಸಂಘದ ವತಿಯಿಂದ ಆಗಸ್ಟ್ 30ರಂದು ಗಾಯತ್ರಿ ಮಾತೆಯ ರಾಜಬೀದಿ ಉತ್ಸವ ಹಾಗೂ ಸಮಾಜದಲ್ಲಿ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬೆಳಗ್ಗೆ 9:30ಕ್ಕೆ ನಡೆಯಲಿರುವ ಕೋಟೆ ರಸ್ತೆಯ ಗಾಯತ್ರಿ ದೇವಿ ದೇವಸ್ಥಾನದಲ್ಲಿ ರಾಜಬೀದಿ ಉತ್ಸವಕ್ಕೆ ಬೆಂಗಳೂರಿನ ಗಾಯತ್ರಿ ಪ್ರತಿಷ್ಠಾನದ ಅಧ್ಯಕ್ಷ ರಾಘವೇಂದ್ರ ಭಟ್ ಚಾಲನೆ ನೀಡಲಿದ್ದಾರೆ. ಮಂಗಳವಾದ್ಯ, ಚಂಡೆ ಹಾಗೂ ವಿಶೇಷ ವಾದ್ಯಗಳೊಂದಿಗೆ ಕೋಟೆ ರಸ್ತೆ, ಎಲ್ಎಲ್ಆರ್ ರಸ್ತೆ, ಎಸ್ಪಿಎಂ ರಸ್ತೆ ಭಾಗಗಳಲ್ಲಿ ಉತ್ಸವ ನಡೆಯಲಿದ್ದು, ನಂತರ ಸಭಾ ಕಾರ್ಯಕ್ರಮ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ವಿಪ್ರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಮಾಹಿತಿಗಾಗಿ 9845104022. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
2: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
1: ಪರಿಶುದ್ಧವಾದ ಹಾಲು?
3: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
4: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದಿನವಿಡೀ ಕೆಲಸದ ಜಂಜಾಟ, ಆಫೀಸ್ ಬಿಸ್ನೆಸ್ ಅಂತ ಬ್ಯುಸಿಯಾಗಿದ್ದು ಈಗ ಮನೆಗೆ ಹೊರಟಿರೋ ಪ್ರತಿಯೊಬ್ಬರಿಗೂ ರಿಲ್ಯಾಕ್ಸ್ ಆಗೋ ಸಮಯ. ನಿಮ್ಮ ಸಂಜೆಯನ್ನ ಮತ್ತಷ್ಟು ಅರ್ಥಪೂರ್ಣ, ಎನರ್ಜೆಟಿಕ್ ಹಾಗೂ ಇನ್ಫಾರ್ಮೇಟಿವ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್ ಸ್ನೇಹಿತರೆ, ದಿನ ಸಂಜೆ ನಾವೆಲ್ಲ ರೋಡಿಗೆ ಇಳಿದ ಕೂಡ್ಲೆ ಕಣ್ಣಿಗೆ ಕಾಣೋದು ಏನ್ ಹೇಳಿ? ಸಾಲು ಸಾಲು ವಾಹನಗಳು, ಹಾರನ್ಗಳ ಸೌಂಡು, ಆಫೀಸಿಂದ ಮನೆಗೆ ಬೇಗ ಹೋಗ್ಬೇಕು ಅನ್ನೋ ಅವಸರ. ಆದ್ರೆ ಈ ಅವಸರದ ನಡುವೆ ನಾವೆಲ್ಲ ಒಂದ್ ಕಡೆ ಮರಿತಾ ಇರೋದು ಏನ್ ಗೊತ್ತಾ? ಅದೇ ನಮ್ಮ ರೋಡ್ ಕಾಮನ್ ಸೆನ್ಸು ಮತ್ತು ಪಾರ್ಕಿಂಗ್ ಶಿಸ್ತು. ಎಸ್, ನಮ್ಮ ಹತ್ರ ಆಲ್ರೆಡಿ ಗಾಡಿ ಇದೆ ಸರಿ, ಆದ್ರೆ ಅದನ್ನ ರೋಡ್ನಲ್ಲಿ ಓಡಿಸೋದು ಹೇಗೆ? ಎಲ್ಲಂದ್ರಲ್ಲಿ ಗಾಡಿ ನಿಲ್ಸೋದು ಸರಿನಾ? ಈವನ್ ಆಡ್ ಪಾರ್ಕಿಂಗ್ ಅಂದ್ರೆ ಏನು? ರೂಲ್ಸ್ ಫಾಲೋ ಮಾಡದಿದ್ರೆ ಪೊಲೀಸರ ಕ್ರಮ ಏನಿರುತ್ತೆ? ಅಷ್ಟೇ ಅಲ್ಲ, ರಸ್ತೆಯಲ್ಲಿ ಆಕ್ಸಿಡೆಂಟ್ಗಳಾದಾಗ ಗಾಬರಿಯಾಗದೆ ಸ್ವರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಬೇರೆಯವರಿಗೆ ನೆರವಾಗೋದು ಹೇಗೆ? ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದಿಂದ ನೆರವೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಕೇವಲ ದಂಡದ ಭಯಕ್ಕೋಸ್ಕರ ಅಲ್ಲ, ನಮ್ಮ ಮತ್ತು ನಮ್ಮ ಕುಟುಂಬದ ಸುರಕ್ಷತೆಗಾಗಿ ಉತ್ತರ ಕಂಡುಕೊಳ್ಳುವ ಕಡೆಗೆ ಇವತ್ತು ನಮ್ಮ ಹೆಜ್ಜೆ. ಹಾಗಾದ್ರೆ ಇನ್ಯಾಕೆ ತಡ? ನಿಮ್ಮ ವಾಹನದ ವೇಗ ಸ್ಲೋ ಮಾಡಿ, ರೇಡಿಯೋ ವಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಮಾಡಿ. ಇವತ್ತಿನ ಈ ಜಾಗೃತಿಯ ಪಯಣದಲ್ಲಿ ನನ್ ಜೊತೆ ಹೆಜ್ಜೆ ಹಾಕೋಕೆ ನೀವೆಲ್ಲರೂ ರೆಡಿನಾ? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ ಇವತ್ತಿನ ಜಾಗೃತಿ ಸಂಚಿಕೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಆದ್ರೆ ಅದಕ್ಕೂ ಮುನ್ನ ಈ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಹತ್ರ ಸೂಪರ್ ಆಗಿರೋ ಬೈಕ್ ಇರಬಹುದು, ಸಖತ್ ಕಾರ್ ಇರಬಹುದು, ಆದ್ರೆ ಅದನ್ನ ರೋಡ್ ನಲ್ಲಿ ಇಳಿಸಿದಾಗ ನಮ್ಮ ಹತ್ರ ಇರಬೇಕಾದದ್ದು ಕಾಮನ್ ಸೆನ್ಸ್, ಹೌದಲ್ವಾ? ಇವತ್ತು ನಾವು ಮಾತನಾಡ್ತಾ ಇರೋದು ರಸ್ತೆಯಲ್ಲಿ ನಾವು ನಡೆದುಕೊಳ್ಳುವ ಶೈಲಿ ಮತ್ತು ಡ್ರೈವಿಂಗ್ ರೂಲ್ಸ್ ಬಗ್ಗೆ. ಗಾಡಿ ಓಡಿಸೋದು ಅಂತಂದ್ರೆ ಬರೀ ಆಕ್ಸಿಲೇಟರ್ ಕೊಟ್ಟು ಹೋಗೋದಲ್ಲ, ನಮ್ ಜೊತೆ ರಸ್ತೆಯಲ್ಲಿರೋ ಬೇರೆಯವರ ಸುರಕ್ಷತೆಯ ಬಗ್ಗೆಯೂ ಯೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ಬನ್ನಿ ಈಗ ಇದ್ರ ಬಗ್ಗೆ ಚಿಕ್ಕ ಜಾಗೃತಿ ಪಯಣವನ್ನ ಶುರು ಮಾಡೋಣ. ಸುಮಾರು ಸಾರಿ ನಾವು ನೋಡ್ತಿರ್ತೀವಿ, ನೋ ಪಾರ್ಕಿಂಗ್ ಅಂತ ದೊಡ್ಡದಾಗಿ ಬರ್ದಿದ್ರು, ಓಹೋ ಎರಡೇ ಎರಡು ನಿಮಿಷದಲ್ಲಿ ಬರ್ತೀನಿ ಬಿಡು ಅಂತ ಅಲ್ಲೇ ಗಾಡಿ ನಿಲ್ಸಿ ಹೊರಟು ಹೋಗ್ತೀವಿ. ಆ ಎರಡು ನಿಮಿಷದಲ್ಲಿ ಹಿಂದೆ ಬರೋ ನೂರಾರು ವಾಹನಗಳಿಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇನ್ನು ಕೆಲವರಂತೂ ಬೇರೆಯವರ ಮನೆ ಗೇಟ್ ಮುಂದೆ ಅಥವಾ ಶಾಪ್ಗಳ ಎಂಟ್ರೆನ್ಸ್ ನಲ್ಲೇ ಗಾಡಿ ಪಾರ್ಕ್ ಮಾಡ್ತಾರೆ. ನೆನ್ಪಿಡಿ ಸ್ನೇಹಿತರೆ, ಪಾರ್ಕಿಂಗ್ ಅಂತಂದ್ರೆ ಬರೀ ನಿಮ್ಮ ಗಾಡಿಗೆ ಜಾಗ ಹುಡ್ಕೋದಲ್ಲ, ಬೇರೆಯವರ ಹಾದಿಗೆ ಅಡ್ಡವಾಗದಿರುವುದು ಕೂಡ ಮುಖ್ಯವಾಗಿರುತ್ತೆ. ನೋ ಪಾರ್ಕಿಂಗ್ ಬೋರ್ಡ್ ಇದ್ರೆ ಅಲ್ಲಿ ಗಾಡಿ ನಿಲ್ಸಕ್ ಹೋಗ್ಬೇಡಿ. ಹಾಗೆ ನಿಗದಿಪಡಿಸಿದ ಪಾರ್ಕಿಂಗ್ ಲೇನ್ ನಲ್ಲಿ ಮಾತ್ರ ನಿಮ್ಮ ವಾಹನವನ್ನ ಸಾಲಾಗಿ ನಿಲ್ಲಿಸಿ. ಹಾಗೆ ಅಂಗಡಿ ಅಥವಾ ಗೇಟ್ಗಳ ಮುಂಭಾಗ ಜಾಗ ಬಿಟ್ಟು ಪಾರ್ಕ್ ಮಾಡಿ. ಈ ಒಂದು ಸಣ್ಣ ಶಿಸ್ತಿನಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ಪೊಲೀಸರ ಫೈನ್ ಎರಡರಿಂದಲೂ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಇನ್ನ ರೋಡ್ ನಲ್ಲಿ ಡ್ರೈವ್ ಮಾಡುವಾಗ ಬೇಕಾಗಿರೋ ಕಾಮನ್ ಸೆನ್ಸ್ ಏನ್ ಗೊತ್ತಾ? ಲೆಫ್ಟ್ ಅಥವಾ ರೈಟ್ ಟರ್ನ್ ಮಾಡುವಾಗ ಕನಿಷ್ಠ 50 ಮೀಟರ್ ಮುಂಚೆನೆ ಇಂಡಿಕೇಟರ್ ಹಾಕಿ. ಹಿಂದಿರೋರ್ಗೂ ಗೊತ್ತಾಗ್ಬೇಕಲ್ವಾ ನಿಮ್ಮ ಮೈಂಡ್ ನಲ್ಲಿ ಏನಿದೆ ಅಂತ. ಹಾಗೇನೆ ಹೆಲ್ಮೆಟ್ ಇರೋದು ಪೊಲೀಸರಿಂದ ಬಚಾವ್ ಆಗೋದಕ್ಕೆ ಅಲ್ಲ, ನಮ್ಮ ತಲೆ ಮತ್ತು ಕುಟುಂಬದ ನೆಮ್ಮದಿ ಉಳಿಸೋದಕ್ಕೆ. ಇನ್ನ ಮೂರನೇದಾಗಿ, ಮೊಬೈಲ್ ಬಳಕೆ ಬೇಡವೇ ಬೇಡ. ಒಂದೇ ಒಂದು ಕಾಲ್ ಅಥವಾ ಮೆಸೇಜ್ ನೋಡೋದು ನಿಮ್ಮ ಗಮನವನ್ನ ರಸ್ತೆಯಿಂದ ಬೇರೆ ಕಡೆಗೆ ಸೆಳೆಯುತ್ತೆ. ಅರ್ಜೆಂಟ್ ಇದ್ರೆ ಗಾಡಿ ಸೈಡ್ಗೆ ನಿಲ್ಲಿಸಿ ಮಾತನಾಡಿ. ಇನ್ನ ನಾಲ್ಕನೇದಾಗಿ, ಆಂಬ್ಯುಲೆನ್ಸ್ಗೆ ಜಾಗ ಕೊಡಿ. ಸೈರನ್ ಶಬ್ದ ಕೇಳಿದ ತಕ್ಷಣ ನಿಮ್ಮ ವಾಹನವನ್ನ ಎಡಕ್ಕೆ ಅಥವಾ ಬಲಕ್ಕೆ ಅಲ್ಲಿಯ ಸಂದರ್ಭ ನೋಡಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿ ಕೊಡಿ. ಹಾಗೆ ಸ್ನೇಹಿತರೆ, ಪಾರ್ಕಿಂಗ್ ಬೋರ್ಡ್ ಇರುವ ಅಥವಾ ಬಿಳಿ ಅಥವಾ ಹಳದಿ ಗೆರೆಗಳಿಂದ ಗುರುತಿಸಲಾದ ಜಾಗದಲ್ಲಿ ಮಾತ್ರ ಕಾರು ಅಥವಾ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸಬೇಕು. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ಯಾರದ್ದೇ ಮನೆ ಅಥವಾ ಅಪಾರ್ಟ್ಮೆಂಟ್ ಗೇಟ್ ಮುಂದೆ ಶೋರೂಮ್ ಎಂಟ್ರೆನ್ಸ್ ಮುಂದೆ ವಾಹನ ನಿಲ್ಲಿಸಿ ಹೋದ್ರೆ ದೂರು ದಾಖಲಾಗಬಹುದು, ಹುಷಾರಾಗಿರಿ. ಇನ್ನ ಸಣ್ಣದಾದ ರಸ್ತೆಗಳಲ್ಲಿ ಗೊಂದಲ ಮತ್ತು ಟ್ರಾಫಿಕ್ ತಡೆಯೋದಕ್ಕೆ ಪೊಲೀಸರು ವಿಶೇಷ ಪಾರ್ಕಿಂಗ್ ನಿಯಮಗಳನ್ನ ಜಾರಿಗೊಳಿಸಿರ್ತಾರೆ. ಸಮ ಮತ್ತು ಬೆಸ ಅಂದ್ರೆ ಈವನ್ ಆಡ್ ಪಾರ್ಕಿಂಗ್, ಅಂದ್ರೆ ಬೆಸ ದಿನಗಳು ಅಂದ್ರೆ 1, 3, 5, 7 ಈ ದಿನಾಂಕ ಬೆಸ ಸಂಖ್ಯೆಯಾಗಿದ್ರೆ ರಸ್ತೆಯ ಆಡ್ ನಂಬರ್ ಆಡ್ ಎಂದು ಬರೆದಿರುವ ಬದಿಯಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು. ಇನ್ನ ಸಮ ಸಂಖ್ಯೆಗಳು ಅಂದ್ರೆ 2, 4, 6, 8 ಈ ದಿನಾಂಕ ಸಮ ಸಂಖ್ಯೆಯಾಗಿದ್ರೆ ಈವನ್ ಅಂತ ಬರೆದಿರುವ ಇನ್ನೊಂದು ಬದಿಯಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ಇದರಿಂದ ರಸ್ತೆಯ ಒಂದು ಬದಿ ಸದಾ ಸಂಚಾರಕ್ಕೆ ಮುಕ್ತವಾಗಿರುತ್ತೆ. ಇನ್ನ ಒಂದು ಬದಿ ಪಾರ್ಕಿಂಗ್ ಅಂದ್ರೆ ಒನ್ ಸೈಡ್ ಪಾರ್ಕಿಂಗ್ ಅಥವಾ ಪ್ಯಾರಲಲ್ ಪಾರ್ಕಿಂಗ್ ಅಂತ ಹೇಳ್ತೀವಿ. ರಸ್ತೆಯ ಕೇವಲ ಎಡ ಅಥವಾ ಬಲ ಬದಿಯಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಲು ಒನ್ ಸೈಡ್ ಪಾರ್ಕಿಂಗ್ ಬೋರ್ಡ್ ಹಾಕಿರ್ತಾರೆ. ನಂತರ ವಾಹನಗಳನ್ನ ರಸ್ತೆಯ ಅಂಚಿಗೆ ಸಮಾನಾಂತರವಾಗಿ ನಿಲ್ಲಿಸಬೇಕು, ಅಂದ್ರೆ ಪ್ಯಾರಲಲ್ ಆಗಿ ನಿಲ್ಲಿಸಬೇಕಾಗುತ್ತೆ. ಇನ್ನ ಆಂಗಲ್ ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್ ಅಂತನೂ ಇದೆ. ವಾಣಿಜ್ಯ ಪ್ರದೇಶಗಳಲ್ಲಿ ರಸ್ತೆಗೆ 45 ಡಿಗ್ರಿ ಅಥವಾ 90 ಡಿಗ್ರಿ ಕೋನದಲ್ಲಿ ಗೆರೆಗಳನ್ನ ಎಳೆದಿರ್ತಾರೆ. ದ್ವಿಚಕ್ರ ವಾಹನ ಅಥವಾ ಕಾರುಗಳನ್ನ ಆ ಗೆರೆಗಳ ಒಳಗಡೆ ಮಾತ್ರ ನಿಲ್ಲಿಸಬೇಕು. ಓ, ಇದೆಲ್ಲ ಗೊತ್ತು ಬಿಡು ಶ್ವೇತಾ ಅಂತ ಕೆಲವರು ಅನ್ಕೊಳ್ತಿರ್ತೀರಾ, ಆದ್ರೂ ಕೂಡ ಕೆಲವರಿಗೆ ಕಾಮನ್ ಸೆನ್ಸ್ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ರೂಲ್ಸ್ ನ ನೆನ್ಪ್ ಮಾಡೋದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ಈ ರೂಲ್ಸ್ ನ ಫಾಲೋ ಮಾಡದಿದ್ರೆ ಪೊಲೀಸರು ಕೈಗೊಳ್ಳುವಂತಹ ಕ್ರಮಗಳು ಏನು, ಹಾಗೆ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ನಮ್ಮ ಜೀವ ರಕ್ಷಣೆಯನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಾವು ಎಷ್ಟೇ ಜಾಗರೂಕರಾಗಿದ್ರೂ ಕೆಲವೊಂದ್ಸರಿ ರಸ್ತೆಯಲ್ಲಿ ಅನಿರೀಕ್ಷಿತವಾಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಿಮಗೆ ಅಪಘಾತವಾದ್ರೆ ಆ ಕ್ಷಣದಲ್ಲಿ ಗಾಬರಿಯಾಗದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅನಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಮೊದಲು ಡೀಪ್ ಆಗಿ ಉಸಿರಾಡೋದಕ್ಕೆ ಪ್ರಯತ್ನ ಮಾಡಿ. ಗಾಬರಿಯಲ್ಲಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ನಿಮ್ಮ ದೇಹ ಚಲಿಸೋದಕ್ಕೆ ಸಾಧ್ಯವಾಗದಿದ್ರೆ ತಕ್ಷಣ ವಾಹನದಿಂದ ಹೊರಬಂದು ರಸ್ತೆ ಬದಿಗೆ ಅಥವಾ ಫುಟ್ಪಾತಿಗೆ ಬನ್ನಿ. ಬೆಂಕಿ ಅನಾಹುತ ತಪ್ಪಿಸೋದಕ್ಕೆ ಗಾಡಿಯ ಇಗ್ನಿಷನ್ ಆಫ್ ಮಾಡಿ, ಹಜಾರ್ಡ್ ಲೈಟ್ಸ್ ಅನ್ನ ಆನ್ ಮಾಡಿ. ನಂತರ ತಕ್ಷಣ ನಿಮ್ಮ ಮೊಬೈಲ್ನಿಂದ 112 ಅಂದ್ರೆ ಇದು ರಾಷ್ಟ್ರೀಯ ತುರ್ತು ಸಂಖ್ಯೆ ಆಗಿರುತ್ತೆ, ಅಥವಾ 108 ಇದು ಆಂಬ್ಯುಲೆನ್ಸ್ ನಂಬರ್, ಈ ನಂಬರ್ಗೆ ಕರೆ ಮಾಡಿ. ತೀವ್ರ ಗಾಯಗಳಾಗಿದ್ರೆ ಹೆಚ್ಚು ಅಲುಗಾಡದೆ ನೆರವಿಗೆ ಕಾಯುವುದು ಒಳಿತು ಅಂತಾನೆ ಹೇಳ್ಬಹುದು. ಇನ್ನ ನಿಮ್ಮ ಕಣ್ಣೆದುರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆದಾಗ, ಅಯ್ಯೋ ನಮ್ಗೆ ಯಾಕೆ ಪೊಲೀಸ್ ಕೇಸು ಕೋರ್ಟು ಅಂತ ಅಲ್ದಾಡ್ಬೇಕಾಗುತ್ತೆ ಅಂತ ಮುಖ ತಿರುಗಿಸಿ ಹೋಗ್ಬೇಡಿ ಸ್ನೇಹಿತರೆ. ಭಾರತ ಸರ್ಕಾರದಲ್ಲಿ ಗುಡ್ ಸಮರಿಟನ್ ಕಾಯ್ದೆ ಅಂದ್ರೆ ಗುಡ್ ಸಮರಿಟನ್ ಲಾ ಅಂತ ಜಾರಿಯಲ್ಲಿದೆ. ಅಪಘಾತಕ್ಕೊಳಗಾದವರನ್ನ ಆಸ್ಪತ್ರೆಗೆ ಸೇರಿಸುವ ಸಾರ್ವಜನಿಕರನ್ನು ಪೊಲೀಸರು ಪ್ರಶ್ನೆ ಮಾಡಿ ಕಿರಿಕಿರಿ ಮಾಡೋದಿಲ್ಲ. ನಿಮ್ಮ ಹೆಸರು, ವಿಳಾಸ ನೀಡೋದಕ್ಕೆ ನಿಮಗೆ ಇಷ್ಟವಿಲ್ದಿದ್ದರೆ ಅದನ್ನ ನೀಡದೇ ಇರಬಹುದು. ಹಾಗೆ ಆಸ್ಪತ್ರೆಯವರು ತಕ್ಷಣ ಚಿಕಿತ್ಸೆ ನೀಡಬೇಕೇ ಹೊರತು ಹಣ ಪಾವತಿಸುವಂತೆ ಒತ್ತಾಯಿಸುವಂತಿಲ್ಲ. ಇನ್ನ ಆಗ್ಲೇ ಹೇಳಿದ ಹಾಗೆ 108 ಮತ್ತು 112 ಈ ನಂಬರ್ಗಳಿಗೆ ಮಾಹಿತಿ ನೀಡಿ. ಗಾಯಾಳಿಗಳಿಗೆ ಉಸಿರಾಟ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ. ಮೊದಲ ಗೋಲ್ಡನ್ ಆರ್ ಅಂತಿರತ್ತೆ, ಅಂದ್ರೆ ಅಪಘಾತವಾದಾಗ ಮೊದಲ 1 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿಸಲು ನೆರವಾಗಿ. ನಿಮ್ಮ ಒಂದು ಸಣ್ಣ ನೆರವು ಒಂದು ಕುಟುಂಬವನ್ನ ಉಳಿಸಬಹುದು ಸ್ನೇಹಿತರೆ. ಇನ್ನ ಹಿಟ್ ಅಂಡ್ ರನ್ ಕೇಸಲ್ಲಿ ಪೊಲೀಸರ ಇಲಾಖೆ ಮತ್ತು ಸರ್ಕಾರದ ಪರಿಹಾರ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾದ ವಿಷಯ ಅಂತಾನೆ ಹೇಳ್ಬಹುದು. ಒಂದ್ ವೇಳೆ ಗಾಡಿಗೆ ಗುದ್ದಿ ಯಾರಾದ್ರೂ ನಿಲ್ಲಿಸದೆ ಓಡ್ ಹೋದ್ರೆ ಅದು ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳ್ತೀವಿ. ಆಗ ಏನ್ ಮಾಡ್ಬೇಕು, ಇದು ಯಾವ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ ಅಂತ ಹೇಳೋದಾದ್ರೆ, ಎಸ್, ಹಿಟ್ ಅಂಡ್ ರನ್ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ್ದು. ಆಗ ತಕ್ಷಣ ನೀವೇನ್ ಮಾಡ್ಬೇಕು ಅಂತಂದ್ರೆ, ಘಟನೆ ನಡೆದ ತಕ್ಷಣ 112 ಈ ನಂಬರ್ಗೆ ಕರೆ ಮಾಡಿ ವಾಹನದ ಸಂಖ್ಯೆ, ವಾಹನದ ಬಣ್ಣ, ಮಾಡೆಲ್ ಮತ್ತು ಅದು ಯಾವ ದಿಕ್ಕಿನಲ್ಲಿ ಓಡಿ ಹೋಯಿತು ಎಂಬ ವಿವರವನ್ನ ನೀಡಬೇಕಾಗುತ್ತೆ. ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸ್ತಾರೆ. ನಂತರ ಸರ್ಕಾರದಿಂದ ಸಿಗೋ ಹಣಕಾಸಿನ ನೆರವು ಹೇಗಿರುತ್ತೆ ಅಂತಂದ್ರೆ, ಅಂದ್ರೆ ಹಿಟ್ ಅಂಡ್ ರನ್ ಕಾಂಪನ್ಸೇಷನ್ ಸ್ಕೀಮ್ ಅಂತಿರುತ್ತೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ನಿಯಮದಂತೆ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಗಂಭೀರವಾಗಿ ಗಾಯಗೊಂಡ ಸಂತ್ರಸ್ತರಿಗೆ 50,000 ರೂಪಾಯಿವರೆಗೆ ಸರ್ಕಾರದಿಂದ ಪರಿಹಾರ ಸಿಗುತ್ತೆ. ಅಪಘಾತದಲ್ಲಿ ಸಾವು ಸಂಭವಿಸಿದರೆ ಮೃತರ ಕುಟುಂಬಕ್ಕೆ 2,00,000 ರೂಪಾಯಿವರೆಗೆ ಪರಿಹಾರ ಧನ ಸಿಗುತ್ತೆ. ಇದಕ್ಕಾಗಿ ಪೊಲೀಸ್ FIR ಪ್ರತಿಯೊಂದಿಗೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಥವಾ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ಸ್ನೇಹಿತರೆ, ಅಪಘಾತ ಸಂದರ್ಭದಲ್ಲಿ ಯಾವೆಲ್ಲ ಇಲಾಖೆಗಳು ನಮಗೆ ನೆರವಿಗೆ ಬರುತ್ತೆ ಅಂತ ನಾನು ತಿಳಿಸಿದ್ದಾಯ್ತು. ಹಾಗೆ ಸ್ನೇಹಿತರೆ, ಫೈನ್ ಕಟ್ಟೋದು ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಹಾಗಾದ್ರೆ ಈ 4 ವಿಷಯ ಖಂಡಿತ ನಿಮ್ಮ ಮೊಬೈಲ್ನಲ್ಲಿರ್ಲಿ. ನಿಮ್ಮ DL, RC, ಇನ್ಶೂರೆನ್ಸ್ ಮತ್ತು ಎಮಿಷನ್ ಸರ್ಟಿಫಿಕೇಟ್ಗಳನ್ನ ಎಂ ಪರಿವಾಹನ್ ಅಥವಾ ಡಿಜಿಲಾಕರ್ ಆಪ್ನಲ್ಲಿ ಡಿಜಿಟಲ್ ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಗೌರ್ಮೆಂಟ್ ಮಾನ್ಯತೆ ಪಡೆದ ದಾಖಲೆ. ಸಿಗ್ನಲ್ ಜಂಪ್ ಮಾಡಬೇಡಿ, ಕ್ರಾಸ್ ವ್ಯಾಲ್ಯೂ ಕಾಯ್ದುಕೊಳ್ಳಿ. ನಿಯಮಗಳನ್ನ ಪಾಲಿಸಿದರೆ ಫೈನ್ ಭಯವೂ ಇರೋದಿಲ್ಲ, ಹಾಗೆ ದಂಡದ ಚಿಂತೆಯೂ ಇರೋದಿಲ್ಲ. ಏನಂತೀರಾ? ಸೊ ಹಾಗಾದ್ರೆ ರಸ್ತೆ ಅನ್ನೋದು ಕೇವಲ ಕಾಂಕ್ರೀಟ್ ಹಾದಿಯಲ್ಲ ಸ್ನೇಹಿತರೆ, ಅದು ಪ್ರತಿಯೊಬ್ಬರ ಜೀವನದ ಪಯಣ. ನಾವು ತೋರಿಸುವ ಸಣ್ಣ ಶಿಸ್ತು ಇನ್ನೊಬ್ಬರ ಜೀವ ಉಳಿಸಬಹುದು, ಸುಗಮ ಸಂಚಾರಕ್ಕೆ ನೆರವಾಗಬಹುದು. ಸೊ ಇವತ್ತಿನಿಂದ ನಾವೆಲ್ಲರೂ ಒಂದು ಶಪಥ ಮಾಡೋಣ. ಸರಿಯಾದ ಪಾರ್ಕಿಂಗ್, ಸುರಕ್ಷಿತ ಡ್ರೈವಿಂಗ್, ಇದೇ ನಮ್ಮ ಹೊಸ ಟ್ರೆಂಡಿಂಗ್.
ನಿಮ್ಮ ಚಾಲನೆ ಸುರಕ್ಷಿತವಾಗಿರಲಿ, ಪ್ರಯಾಣ ಶುಭಕರವಾಗಿರಲಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ರೋಡಲ್ಲಿ ಪಾರ್ಕಿಂಗ್ ರೂಲ್ಸ್ ಆಗಿರಬಹುದು ಅಥವಾ ಡ್ರೈವಿಂಗ್ ರೂಲ್ಸ್ ಅಂತ ಇರತ್ತೆ, ಅದನ್ನ ಪಾಲಿಸದಿದ್ದರೆ ಪೊಲೀಸರು ಕೈಗೊಳ್ಳುವಂತಹ ಕ್ರಮಗಳು ಹಾಗೆ ದಂಡದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಮೋಟಾರು ವಾಹನ ಕಾಯ್ದೆ ಅಂದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಹಾಗೂ ಸಂಚಾರ ಪೊಲೀಸ್ ನಿಯಮಗಳ ಪ್ರಕಾರ ನಿಯಮ ಉಲ್ಲಂಘಿಸಿದರೆ ಈ ಒಂದು ಕ್ರಮ ಜರುಗುತ್ತೆ. ಈ ಚಲನ್ ಅಥವಾ ದಂಡ, ಫೈನ್ಸ್ ಅಂತ ಹೇಳ್ತೀವಿ. ನೋ ಪಾರ್ಕಿಂಗ್ ಅಥವಾ ತಪ್ಪು ಪಾರ್ಕಿಂಗಿಗೆ ಸಂಚಾರ ಪೊಲೀಸರು 1,000 ರೂಪಾಯಿ ವರೆಗೆ ದಂಡವನ್ನ ವಿಧಿಸ್ತಾರೆ. ಹಾಗೆ ಟೋವಿಂಗ್ ಮತ್ತು ವೀಲ್ ಲಾಕ್, ಟ್ರಾಫಿಕ್ಗೆ ಅಡ್ಡಿಯಾಗುವಂತೆ ನಿಲ್ಲಿಸಿದ ವಾಹನಗಳಿಗೆ ವೀಲ್ ಲಾಕ್ ಹಾಕಲಾಗುತ್ತೆ. ಕ್ರಾಸ್ ಸಿಗ್ನಲ್ ಅಥವಾ ಫುಟ್ಪಾತ್ ಮೇಲೆ ನಿಲ್ಲಿಸಿದ ವಾಹನಗಳನ್ನು ಟೋವಿಂಗ್ ಕ್ರೇನ್ ಮೂಲಕ ಟೋವ್ ಮಾಡಿಕೊಂಡು ಟ್ರಾಫಿಕ್ ಪೊಲೀಸ್ ಠಾಣೆಗೆ ತಗೊಂಡು ಹೋಗಲಾಗುತ್ತೆ. ಈ ಸಂದರ್ಭದಲ್ಲಿ ಪಾರ್ಕಿಂಗ್ ದಂಡದ ಜೊತೆಗೆ ಟೋವಿಂಗ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿ ಪಾವತಿಸಬೇಕಾಗುತ್ತೆ. ಹುಷಾರು, ಇನ್ನ ದಂಡವನ್ನು ನಿಗದಿತ ಸಮಯದಲ್ಲಿ ಪಾವತಿಸದಿದ್ದರೆ ಕೋರ್ಟ್ ನೋಟಿಸ್ ಬರುತ್ತೆ. ಅಲ್ಲದೆ ವಾಹನದ RC ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ನಲ್ಲಿ ಸೇರಿಸುವ ಅಧಿಕಾರ ಪೊಲೀಸ್ ಅವರಿಗಿರುತ್ತೆ. ಹಾಗೇನೆ ಬೇರೆಯವರ ಮನೆ ಗೇಟ್ ಮುಂದೆ ವಾಹನ ನಿಲ್ಲಿಸಿ ತೊಂದರೆ ನೀಡಿದ್ರೆ ಸಂಚಾರ ತಡೆ ಉಂಟು ಮಾಡಿದ್ದಕ್ಕಾಗಿ ಪೊಲೀಸರು IPC ಹಾಗೂ ಮೋಟಾರ್ ವಾಹನ ಕಾಯ್ದೆಯಡಿ ಪ್ರಕರಣ ದಾಖಲಿಸಬಹುದು. ಹುಷಾರು, ಇದೆಲ್ಲ ಬೇಡ ಅಂತಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡೋದು ಉತ್ತಮ ಅಲ್ವಾ? ಸೊ ಯಾವುದೇ ಹೊಸ ಊರು ಅಥವಾ ಸ್ಥಳಕ್ಕೆ ಹೋದಾಗ ರಸ್ತೆ ಬದಿಯ ನೋ ಪಾರ್ಕಿಂಗ್, ಈವನ್ ಅಥವಾ ಆಡ್ ಪಾರ್ಕಿಂಗ್ ಅಥವಾ ಪೇ ಅಂಡ್ ಪಾರ್ಕ್ ಬೋರ್ಡ್ಗಳನ್ನ ಕಡ್ಡಾಯವಾಗಿ ಗಮನಿಸಿ. ವಾಹನಗಳನ್ನ ಪಾರ್ಕ್ ಮಾಡಿದ ನಂತರ ಅದು ಇತರ ವಾಹನಗಳ ಅಥವಾ ಪಾದಾಚಾರಿಗಳ ಹಾದಿಗೆ ಅಡ್ಡಿಯಾಗುತ್ತಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳುವುದು ಜವಾಬ್ದಾರಿಯುತ ನಾಗರಿಕನ ಲಕ್ಷಣ. ಸೋ ಸ್ನೇಹಿತರೆ, ರಸ್ತೆಯಲ್ಲಿ ಪ್ರತಿಯೊಂದು ಜೀವಿಯೂ ಅಮೂಲ್ಯ. ಯಾರದ್ದೋ ಒಂದು ಸಣ್ಣ ನಿರ್ಲಕ್ಷ್ಯ ಇನ್ನೊಬ್ಬರ ಮನೆಯ ಬೆಳಕನ್ನ ನಂದಿಸದಿರಲಿ. ಅಪಘಾತವಾದಾಗ ಭಯಪಟ್ಟು ಓಡಿ ಹೋಗ್ಬೇಡಿ. ಮನುಷ್ಯತ್ವದಿಂದ ಸ್ಪಂದಿಸಿ, ನಿಯಮವನ್ನು ಪಾಲಿಸಿ, ಚಾಲನೆ ಮಾಡಿ, ಸುರಕ್ಷಿತವಾಗಿ ಮನೆಗೆ ತಲುಪಿ. ನೆನ್ಪಿಡಿ, ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ. ಇಷ್ಟೊತ್ತು ರಸ್ತೆ ಸುರಕ್ಷತೆಯ ಈ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸುರಕ್ಷಿತ ಚಾಲನೆ, ಸುಖಕರ ಪಯಣ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೇಡದ
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಮ್ಮ ಸುತ್ತಮುತ್ತದಲ್ಲಿ ಎಷ್ಟೊಂದು ಜೀವಿಗಳನ್ನು ನೋಡಬಹುದು ನಾವು. ಚಿಕ್ಕ ಚಿಕ್ಕ ಜೀವಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳವರೆಗೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ನಾವು ಎಷ್ಟೊಂದು ಪ್ರಾಣಿಗಳನ್ನು ಈಗಾಗಲೇ ಹತ್ತಿರದಿಂದ ನೋಡಿರೋದಕ್ಕೆ ಸಾಧ್ಯ ಇದೆ, ಇನ್ನು ಕೆಲವೊಂದಷ್ಟು ಜೀವಿಗಳನ್ನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಂದಷ್ಟು ಸಮುದ್ರ ಜೀವಿಗಳು ಬಹಳನೇ ವಿಶಿಷ್ಟವಾಗಿರ್ತವೆ, ಆ್ಯಂಡ್ ಅವುಗಳು ಸಿಗುವಂಥದ್ದು ಭಾಳ ಕಷ್ಟ. ಆ್ಯಂಡ್ ಹಾಗೆ ನಾವು ನೋಡಿರುವಂತಹ ಜೀವಿಗಳು ಇನ್ನೂ ಕೂಡ ಎಷ್ಟೊಂದು ಇರಬಹುದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇದ್ರೆ, ಈಗ ನಮಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಅಂತ ಅಂದರೆ ಯಾವುದು ಅಂತ ಹೇಳಿ ನಿಮಗೆ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಹೇಳೋದು ಆಸ್ಟ್ರಿಚ್ ಅಂತೇಳಿ. ಸೊ ಈ ಒಂದು ಆಸ್ಟ್ರಿಚ್ ಏನಿದೆ, ಆಫ್ರಿಕಾದ ಒಂದು ಅತ್ಯಂತ ದೊಡ್ಡ ಪಕ್ಷಿ ಅಂತಲೇ ಹೇಳ್ಬೋದು. ಹಾಗಾದ್ರೆ ಈ ಪಕ್ಷಿ ಎಲ್ಲಿಂದ ಎಲ್ಲಿಗೆ ಹಾರೋಗುತ್ತೆ ಅಂತೇಳಿ ನೀವು ಏನಾದ್ರು ಯೋಚನೆ ಮಾಡಿದ್ರೆ ನಿಮ್ಗನ್ಸುತ್ತೆ ಪಕ್ಷಿಗಳು ಅಂತಂದರೆ ಹಾರುತ್ತಾನೆ ಇರ್ತವೆ ಅಂಥೇಳಿ. ಆದರೆ ಈ ಪಕ್ಷಿ ತುಂಬಾ ದೊಡ್ಡದಾದಂತಹ ಪಕ್ಷಿ ಆಗಿರೋದ್ರಿಂದ ಇದಕ್ಕೆ ಹಾರೋದಕ್ಕೆ ಕಷ್ಟ ಆಗುತ್ತೆ, ಆ್ಯಂಡ್ ಹಾರುವ ಸಾಮರ್ಥ್ಯವು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತು ಯಾಕೆ ಆಸ್ಟ್ರಿಚ್ನ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಆಸ್ಟ್ರಿಚ್ ಪಕ್ಷಿಯಲ್ಲಿರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೇಳೋದಕ್ಕೆ ನೀವು ಕೂಡ ಕಾತರದಲ್ಲಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಆಸ್ಟ್ರಿಚ್ ಪಕ್ಷಿ ಬಗ್ಗೆ ನಿಮಗೆ ಯಾರು ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಪಕ್ಷಿ ಪ್ರಾಣಿಗಳನ್ನು ನೋಡ್ತಾ ಇದ್ದರೆ ನಮಗೆ ಅದರಲ್ಲಿ ಒಂದೊಂದು ವಿಶೇಷವಾಗಿ ಒಂದು ವಿಸ್ಮಯಕಾರಿ ವಿಚಾರಗಳನ್ನು ಇಟ್ಕೊಂಡಿರುವಂತಹ ಪ್ರಾಣಿ ಪಕ್ಷಿಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಸೊ ಅಂತಹದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಎಲ್ರಿಗೂ ನೆನಪು ಬರುವಂಥದ್ದು ಆಸ್ಟ್ರಿಚ್ ಅಂತೇಳಿ. ಈ ಆಸ್ಟ್ರಿಚ್ ಅನ್ನುವಂತಹ ಪಕ್ಷಿ ಏನಿದೆ, ಸೊ ಇದು ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡ ಪಕ್ಷಿ ಅಂತಲೇ ಹೇಳ್ಬೋದು. ಈ ಪಕ್ಷಿಗೆ ಹಾರುವಂತಹ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಈಗಿರುವಂತಹ ಪಕ್ಷಿಗಳಲ್ಲಿ ಅತ್ಯಂತ ದೊಡ್ಡ ಪಕ್ಷಿ ಅಂದ್ರೇ ಈ ಒಂದು ಆಸ್ಟ್ರಿಚ್ ಆಗಿದೆ. ಇದರ ಎತ್ತರವನ್ನು ನೋಡ್ತೀವಿ ಅಂತಂದರೆ 2.4 meters ಇರುತ್ತೆ. ಹಾಗೆ ಇದರ ತೂಕ 133 kilograms ಈ ಪಕ್ಷಿಯ ಭಾರ ತುಂಬ ಹೆಚ್ಚಾಗಿರೋದ್ರಿಂದ ಗಾಳಿಯಲ್ಲಿ ಹಾರಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಈ ಒಂದು ಪಕ್ಷಿ ಇಷ್ಟೊಂದು ಭಾರವಾಗಿರುತ್ತೆ, ಹಾಗೆ ಇಷ್ಟೊಂದು ಎತ್ತರವಾಗಿರುತ್ತೆ, ಮತ್ತು ಇಷ್ಟೊಂದು ತೂಕ ಇರುತ್ತೆ, ಇದೇ ರೀತಿಯ ದೊಡ್ಡದಾದಂತಹ ಪಕ್ಷಿಗಳು ಇನ್ನೂ ಇರ್ಬೋದಾ ಅನ್ನುವಂತಹ ಕ್ವಶನ್ ನಿಮಗೂ ಕೂಡ ಬಂದಿರ್ಬೋದು. ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಇದೆ. ಇಲ್ಲಿ ಒಂದು ಪಕ್ಷಿ ಇದೆ, ಇದು ಹಾರುವಂತಹ ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪಕ್ಷಿ ಅಂತಲೇ ಹೇಳ್ಬೋದು. ಅಲೆದಾಡುವಂತಹ ಇದರ ಹೆಸರು ಅಲ್ಬಟ್ರಾಸ್. ಅಲೆದಾಡುವ ಅಲ್ಬಟ್ರಾಸ್ ಹಾರುವ ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪಕ್ಷಿ. ಇದರ ರೆಕ್ಕೆ ಬಿಚ್ಚಿದಾಗ ಅದರ ಅಗಲ 3.3 to 3.6 meters ವರೆಗಿರುತ್ತೆ. ಅಲ್ಬಟ್ರಾಸ್ಗೆ ಅತಿ ಉದ್ದದಾದಂತಹ ಮತ್ತು ಭಾರವಾದಂತಹ ಕೊಕ್ಕು ಇರುತ್ತೆ. ಅದಕ್ಕೆ ಉದ್ದವಾದ ಮತ್ತು ಕಿರಿಯಾಗಲದ ರೆಕ್ಕೆಗಳಿರ್ತವೆ. ಈ ಪಕ್ಷಿ ಹೆಚ್ಚಾಗಿ ಸಮಭಾಜಕ ವೃತ್ತದ ದಕ್ಷಿಣ ಭಾಗದ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಆ್ಯಂಡ್ ನಾವು ಈ ಒಂದು ಪಕ್ಷಿನ ಸಮುದ್ರ ಪಕ್ಷಿಯಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಹಾರೋದಕ್ಕೆ ಮುಂಚೆ ಅದಕ್ಕೆ ಗಾಳಿಯೂ ಬೇಕಾಗತ್ತೆ. ಸ್ವಲ್ಪ ದೂರದವರೆಗೆ ಓಡಿ ಬಂದು ನಂತರದಲ್ಲಿ ಇದು ಮೇಲಕ್ಕೆ ಹಾರುತ್ತೆ. ಈ ರೀತಿಯಲ್ಲಿ ಪಕ್ಷಿಗಳಲ್ಲಿ ಹಲವಾರು ಪಕ್ಷಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಒಂದೊಂದು ಪಕ್ಷಿಯಲ್ಲೂ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಹಾರುವ ಸಾಮರ್ಥ್ಯಗಳುಳ್ಳಂತಹ ಇನ್ನೊಂದು ಪಕ್ಷಿಯನ್ನು ನಾವು ನೋಡ್ತೀವಿ ಅಂತಂದರೆ ಆ ಪಕ್ಷಿ ಕ್ಯಾಂಡರ್ ಆಗಿರುತ್ತೆ. ಇದು ರೆಕ್ಕೆ ಬಿಚ್ಚಿದಾಗ ಅದರ ಅಗಲ 3 to 3.3 meters ಇರುತ್ತೆ. ಜಗತ್ತಿನಲ್ಲೇ 2 ಕ್ಯಾಂಡರ್ಗಳಿದ್ದಾವೆ. ಅವುಗಳಲ್ಲಿ ಒಂದು ಆಂಡಿಯನ್ ಕ್ಯಾಂಡರ್. ಇವು ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತಗಳಲ್ಲಿ ವಾಸ ಮಾಡ್ತವೆ. ಇನ್ನೊಂದು ಕ್ಯಾಲಿಫೋರ್ನಿಯಾ ಕ್ಯಾಂಡರ್ ಅಂಥೇಳಿ. ಸೊ ಇದು ಕ್ಯಾಲಿಫೋರ್ನಿಯಾದ ದಕ್ಷಿಣದಲ್ಲಿರುವಂತಹ ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ. ಈ ಹಾರುವಂತಹ ಸಾಮರ್ಥ್ಯ ಇರುವಂತಹ ದೊಡ್ಡ ಪಕ್ಷಿಗಳಲ್ಲಿ ಮೂರನೆಯದು ಭಾರಿ ಗಾತ್ರದ ರಣಹದ್ದು. ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋದಲ್ಲೂ ಕೂಡ ಈ ರೀತಿಯ ರಣಹದ್ದುಗಳು ಇದ್ದಾವೆ. ಅದರ ರೆಕ್ಕೆಯ ಉದ್ದ 2.7 to 3 meters ಇರುತ್ತೆ. ಈ ಪಕ್ಷಿಗಳ ಸಾಲಿನಲ್ಲಿ ನಾವು ನೋಡ್ತೀವಿ ಅಂತಂದರೆ ಇನ್ನೊಂದು ಪಕ್ಷಿ, ಅದು ನೀರ್ಕೋಳಿ ಆಗಿರುತ್ತೆ. ಇದರ ರೆಕ್ಕೆಗಳ ವಿಸ್ತಾರ 2.4 to 2.7 meters ಇದು ಹೆಚ್ಚಾಗಿ ಕೆನಡಾದಲ್ಲಿ ಕಂಡುಬರುತ್ತೆ. ಸೊ ಈ ರೀತಿಯಲ್ಲಿ ಪಕ್ಷಿಗಳಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ನೋಡ್ತೀವಿ ಅಂತಂದರೆ ಸಾಕಷ್ಟಿದೆ. ಹಾಗೆ

ಈಗ ಎಲ್ಲ ಪಕ್ಷಿಗಳು ಕೂಡ ಒಂದೊಂದು ಯುನಿಕ್ ಆಗಿರುವಂತಹ ಪಕ್ಷಿಗಳು ಅಂತಲೇ ಹೇಳ್ಬೋದು. ಹಾಗೆ ಕೆಲವೊಂದು ಪಕ್ಷಿ ಚೆನ್ನಾಗಿ ಕೂಗ್ತಾ ಇದ್ದರೆ ಇನ್ನು ಕೆಲವೊಂದಿಷ್ಟು ಪಕ್ಷಿಗಳು ನೋಡೋದಕ್ಕೆ ಸುಂದರವಾಗಿರುತ್ತೆ, ಇನ್ನು ಕೆಲವೊಂದಿಷ್ಟು ಪಕ್ಷಿಗಳು ಬೇಟೆ ಆಡೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಬಹಳಷ್ಟು ಪಕ್ಷಿ ಪ್ರಾಣಿಗಳಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಸೊ ನಿಮಗೇನಿಸ್ತು ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686092279 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ, ಒಂದು ಸ್ಪೆಷಲ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂದರೆ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಪಕ್ಷಿಗಳಲ್ಲಿ ದೊಡ್ಡ ಪಕ್ಷಿ ಯಾವುದು, ಮತ್ತು ಪಕ್ಷಿಗಳಲ್ಲೇ ಹಾರುವಂತಹ ದೊಡ್ಡ ಪಕ್ಷಿ ಯಾವುದು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಹಾಗೆ ಈಗ ನಮ್ಮ ವೆದರ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇರುತ್ತೆ. ವೆದರ್ ಚೇಂಜ್ ಆದಾಗೆಲ್ಲ ನಮಗೆ ಒಂದೊಂದು ರೀತಿಯ ಅನುಭವಗಳಾಗ್ತಾ ಇರುತ್ತೆ. ಅಂದರೆ ಈಗ ಚಳಿ ಆಯಿತು ಅಂತಂದರೆ ಸ್ವೆಟರ್ ಹಾಕೊಂಬಿಡ್ತೀವಿ, ಸ್ವಲ್ಪ ಶೆಕೆ ಆಯಿತು ಅಂತಂದರೆ ಫ್ಯಾನ್ ಅಥವಾ ಎ ಸಿ ಹಾಕೊಳ್ತೀವಿ, ಇಲ್ಲಾಂದರೆ ತಣ್ಣಗಿರುವಂತಹ ಜ್ಯೂಸು, ನೀರು ಅಥವಾ ಐಸ್ಗಳನ್ನ ತಿನ್ನೋದಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗೆ ನೋಡಿ, ಈಗ ಹೊರಗಡೆ ಏನಾದ್ರು ಮಂಜುಗಡ್ಡೆ ಅಥವಾ ಐಸ್ ಏನಾದ್ರು ತೊಗೊಂಡು ಬಂದ್ವಿ ಅಂತಂದರೆ ಆ ಒಂದು ಟೆಂಪ್ರೇಚರ್ಗೇ ಅದು ಕೂಲ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಈಗ ನಾವು ಬೇರೆ ಬೇರೆ ಕಡೆಗೆಲ್ಲ ಔಟ್ಸೈಡ್ ಹೋಗ್ತೀವಿ ಅಂತಂದರೆ ಈ ಮಜ್ಜಿಗೆ ಪ್ಯಾಕೆಟ್ಗಳನ್ನ ಒಂದು ಐಸ್ಗಳ ಮೇಲುಗಡೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಇಂಥದನ್ನೆಲ್ಲ ನೋಡಿದಾಗ ಅಲ್ಲಿ ಯಾಕೆ ಕರಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ, ಸೊ ಅದಕ್ಕೆ ಬೇರೆದೇ ರೀಸನ್ ಇರುತ್ತೆ. ಆದರೆ ಈ ಒಂದು ಮಂಜುಗಡ್ಡೆಗಳು ಕರಗೋದಕ್ಕೆ ಇನ್ನೊಂದು ಪದಾರ್ಥವನ್ನು ಕೂಡ ಬಳಸ್ಬೋದು. ಬೇಗನೆ ಮಂಜುಗಡ್ಡೆ ಕರಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕಾಗತ್ತೆ. ಉಪ್ಪು ಹಾಕಿದ ತಕ್ಷಣ ಅದು ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಈ ಮಂಜುಗಡ್ಡೆ ಉಪ್ಪು ಹಾಕಿದರೆ ಕರಗೋದು ಯಾಕೆ ಅನ್ನುವಂತಹ ಒಂದು ಕ್ವಶನ್ನು ನನಗೂ ಬಂದಿತ್ತು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಮೂಲಕ ಆ ಒಂದು ಕ್ವಶನ್ಗೆ ಆನ್ಸರ್ನ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಈಗ ನೀರಿನ ಉಷ್ಣತೆಯನ್ನು ನಾವು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು ಅದಕ್ಕಿಂತಲೂ ಕಡಿಮೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆ ಆಗಿ ಅಥವಾ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದರೆ ಈ ಲಿಕ್ವಿಡ್ ಫಾರ್ಮ್ನಲ್ಲಿರುವಂತಹ ನೀರು ಯಾವ ರೀತಿ ಐಸ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇದರಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ಕಣಗಳೇನಿರ್ತವೆ, ಫ್ರೀಜಿಂಗ್ ಆರಂಭ ಆಗ್ತಿದ್ದ ಹಾಗೇ ಅದರ ಮೂಮೆಂಟ್ ಕಡಿಮೆ ಆಗುತ್ತೆ. ಒಂದು ಹಂತದಲ್ಲಿ ಅದೆಲ್ಲದೂ ಕೂಡ ಸ್ತಬ್ಧ ಆಗಿಬಿಡುತ್ತೆ. ಇದನ್ನು ನಾವು ಮಂಜುಗಡ್ಡೆ ಅಂಥೇಳಿ ಅಥವಾ ಐಸ್ ಅಂಥೇಳಿ ಕರಿಬಹುದು ಅಲ್ವಾ. ಈಗ ಐಸ್ನ ನಾವು ಬೇರೆ ಬೇರೆ ಫಾರ್ಮಲ್ಲಿ ಕೂಡ ನೋಡ್ಬೋದು. ತುಂಬಾ ಗಟ್ಟಿಯಾಗಿರುವಂತಹ ಐಸ್ ಕ್ಯೂಬ್ಗಳನ್ನು ಕೂಡ ನೋಡ್ಬೋದು. ಹಾಗೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿರುವಂತಹ ಐಸ್ಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್ನ ಒಳಗಡೆ ನೋಡ್ತೀರಿ ಅಂತಂದರೆ ಐಸ್ ಕಂಪಾರ್ಟ್ಮೆಂಟ್ ಏನಿರುತ್ತೆ, ಆ ಕಂಪಾರ್ಟ್ಮೆಂಟ್ನ ಒಳಗಡೆ ಒಂದಷ್ಟು ಐಸು ನಮಗೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ನೀವು ಅದನ್ನು ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡದೇ ಇದ್ದರೆ ಐಸು ನಿಮಗೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಅಲ್ಲಿರುವಂತಹ ಐಸ್ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಕಂಟೈನರ್ನ ಬಿಟ್ಟು ಬರೋದಕ್ಕೆ ತುಂಬಾ ಟೈಮ್ ನಾವು ಫ್ರಿಡ್ಜ್ನ ಆಫ್ ಮಾಡಿರಬೇಕಾಗತ್ತೆ. ಹಾಗಾದರೆ ಈ ಒಂದು ಐಸ್ನ ಕರಗಿಸೋದಕ್ಕೆ ಏನಪ್ಪ ಸುಲಭವಾದಂತಹ ಮಾರ್ಗ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಮಾರ್ಗ ಒಂದು ಐಸ್ ಕರಗಬೇಕು ಅಂತಂದರೆ ಸ್ವಲ್ಪ ಶಾಖ ಕೊಟ್ಟರೆ ಅಥವಾ ಏನು ರೂಮ್ ಟೆಂಪ್ರೇಚರ್ಗೆ ಬಂದರೆ ತನ್ನಿಂತಾನೇ ನಿಧಾನವಾಗಿ ಕರಗತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಟ್ರಿಕ್ನ ಕೂಡ ಯೂಸ್ ಮಾಡ್ಬೋದು. ಆ ಟ್ರಿಕ್ ಏನಪ್ಪ ಅಂತಂದರೆ, ಉಪ್ಪನ್ನು ಆ ಒಂದು ಐಸ್ ಏನಿರುತ್ತೆ ಅದರ ಮೇಲುಗಡೆ ಸುರಿದ್ರೆ ಅದು ಸ್ವಲ್ಪ ಸ್ವಲ್ಪವಾಗಿಯೇ ಕರಗೋದಕ್ಕೆ ಶುರುವಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿನಲ್ಲಿರುವಂತಹ ಅಂಶ ಸೋಡಿಯಂ ಮತ್ತು ಕ್ಲೋರಿನ್ ಆಗಿರುತ್ತೆ. ಈ ಎರಡು ಕಣಗಳೇನಿದ್ದಾವೆ, ಇದು ನೀರಿನ ಸಡಿಲವಾಗಿರುವಂತಹ ಕಣಗಳ ಜೊತೆಗೆ ಸೇರಿ ಈ ಐಸ್ ಏನಾಗಿರುತ್ತೆ ಅದರ ಕಣಗಳನ್ನು ಸಡಿಲಗೊಳಿಸುತ್ತೆ. ಹೀಗಾಗಿ ಆ ಒಂದು ಐಸ್ ಅಥವಾ ಮಂಜುಗಡ್ಡೆ ಬೇಗನೆ ಕರಗೋದಕ್ಕೆ ಶುರುವಾಗುತ್ತೆ. ಈ ಒಂದು ಟ್ರಿಕ್ನ ಕೂಡ ಒಂದ್ಸರಿ ಫಾಲೋ ಮಾಡಿ ನೋಡಿ ಹೇಗನ್ನಿಸ್ತು ಅಂಥೇಳಿ ನೀವು ಕೂಡ ನಮಗೆ ತಿಳಿಸ್ಕೊಡಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ನೋಡಿರೋ ಹಾಗೆ ಈಗ ಒಂದು ಮಗು ಜನನ ಆಯಿತು ಅಂತಂದರೆ ಆ ಮಗು ಬಾಯಲ್ಲಿ ಯಾವುದೇ ರೀತಿ ಹಲ್ಲಿರಲ್ಲ ಅಂಥೇಳಿ ನಮಗೆಲ್ಲ ಗೊತ್ತಾ ಇದೆ. ಬೆಳೀತಾ ಬೆಳೀತಾ ಹಾಲು ಹಲ್ಲು ಆ ಥರ ಎಲ್ಲ ಬೆಳೀತಾ ಹೋಗುತ್ತೆ, ಅದಾದ ನಂತರದಲ್ಲಿ ಗಟ್ಟಿಯಾಗಿ ಹಲ್ಲು ಉಳ್ಕೊಳ್ಳುತ್ತೆ. ಆದರೆ ಮಕ್ಕಳು ಹುಟ್ಟುವಾಗ ಹಲ್ಲುಗಳಿರೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ವಿಷಯನೂ ಕೂಡ ಗೊತ್ತಿರಬೇಕಾಗತ್ತೆ. ಏನಂತಂದರೆ,

ಜಗತ್ತಿನಲ್ಲಿ ಪ್ರತಿ 2000ಕ್ಕೆ ಒಂದು ಮಗು ಒಂದು ಹಲ್ಲಿನ ಜೊತೆಗೆ ಹುಟ್ಟುತ್ತೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಇದೇನಾದರೂ ಫಸ್ಟ್ ಟೈಮ್ ನೀವು ಕೇಳಿದ್ರೆ ಅಂತಂದರೆ ನಿಮಗೂ ಇದು ಆಶ್ಚರ್ಯ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಯನ್ನು ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ,

0: ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ಕಾರ್ಯಕ್ರಮ ಆರೂವರೆ ಆಯ್ತು. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯ್ತು. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್, ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಈಗೇನಪ್ಪ ಅಂದ್ರೆ, ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಆರೋಗ್ಯಕಾರಿ ಜೀವನ ಶೈಲಿ ಇರಬೇಕು, ಜೊತೆಗೆ ಆರೋಗ್ಯಕರ ಆಹಾರವನ್ನ ಸೇವಿಸಬೇಕು. ಅದರಲ್ಲೂ ನಾವು ಅಡಿಗೆ ಮಾಡುವಾಗ ಅಡಿಗೆ ಎಣ್ಣೆಯನ್ನ ಹೆಚ್ಚಾಗಿ ಬಳಸ್ತೀವಿ. ಅಡಿಗೆ ಎಣ್ಣೆಯನ್ನ ಬಳಸಿ ಅಡಿಗೆ ಮಾಡಿದಾಗ ಅದ್ರಲ್ಲಿ ಸಿಗುವಂತ ರುಚಿನೇ ಬೇರೆ ಇರುತ್ತೆ. ಸೊ ಯಾಕೆ ಇವತ್ತು ಒಂದು ಅಡಿಗೆ ಎಣ್ಣೆ ಬಿಸ್ನೆಸ್ ಬಗ್ಗೆ ಮಾತನಾಡಬಾರ್ದು ಅಂತ ಅನಿಸು? ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಸಾಕಷ್ಟು ಅಡಿಗೆ ಎಣ್ಣೆಗಳಿದ್ರೂ ಕೂಡ ಈ ಗಾಣದಿಂದ ಮಾಡಿದಂಥ ಎಣ್ಣೆ ಆರೋಗ್ಯಕಾರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಸೇವಾ ಎಣ್ಣೆ ಗಾಣದ ಬಗ್ಗೆ ಮಾತಾಡೋಣ ಅಂತ. ಇದರ ಮಾಲೀಕರಾಗಿರುವಂತಹ ಶ್ರೀಮತಿ ಅನುಷಾ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಈ ಬಿಸ್ನೆಸ್ ಹೇಗ್ ಸ್ಟಾರ್ಟ್ ಮಾಡಿದ್ರು, ಹೇಗ್ ನಡೀತಾ ಇದೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣವಾ? ಹಾಗಿದ್ಮೇಲೆ ಅನುಷಾ ಮ್ಯಾಮ್, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ ಮೇಡಮ್, ಹೇಳಿ.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ.
1: ಥ್ಯಾಂಕ್ ಯು. ಅನುಷಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಚೆನ್ನಾಗಿದ್ದೀರಾ? ಕಾಫಿ ಟೀ ಆಯ್ತಾ?
2: ಇಲ್ಲ, ಕಾಫಿ ಟೀ ಎಲ್ಲ ಆಯ್ತು ಮೇಡಮ್.
1: ನಮ್ಗೆ ಏನಾದ್ರೂ ಕಾಫಿ ಟೀ ಸಿಗ್ಬೋದಾ?
2: ಹಾಂ, ಸಿಗುತ್ತೆ.
1: ಓಕೆ, ಥ್ಯಾಂಕ್ ಯು. ಹಾಗೆ ಅನುಷಾ ಮ್ಯಾಮ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿದ್ದೆಲ್ಲಿ, ಓದಿದ್ದೆಲ್ಲಿ, ಏನ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ ಮ್ಯಾಮ್.
2: ನಾನು ಹುಟ್ಟಿದ್ದು ತರೀಕೆರೆ ಎಂಬ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು.
1: ಯಾವ ಊರು? ತರೀಕೆರೆ.
2: ಹಾ, ತರೀಕೆರೆ.
1: ಏನ್ ಓದಿದ್ರಿ ಮ್ಯಾಮ್?
2: ನಾವು ಬಿ ಎ ಓದಿದೀವಿ.
1: ಬಿ ಎ ಓದಾದ್ಮೇಲೆ ಏನ್ ಮಾಡಿದ್ರಿ?
2: ಬಿ ಎ ಓದಾದ್ಮೇಲೆ ಮದ್ವೆ ಮಾಡಿದ್ವಿ.
1: ಮದ್ವೆ ಆದ್ರಿ? ಓಕೆ. ಮದ್ವೆ ಆದ್ಮೇಲೆ ಈ ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದ ಕಾರಣ ಹೇಗೆ ಬಂದ್ರಿ?
2: ಬಿಸ್ನೆಸ್ಸು ಅಲ್ಲಿ ಇಲ್ಲಿ ಕೆಲಸ ಹುಡ್ಕೋಕ್ಕಿಂತ ನಮ್ಮದೇ ಓನ್ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ, ಅದಕ್ಕೋಸ್ಕರ ಮತ್ತೆ ಜನಗಳಿಗೆ ಸರ್ವಿಸ್ ಕೊಡೋಣ ಅಂತ ಬಂದಿದ್ದು ಫೀಲ್ಡಿಗೆ.
1: ಓಕೆ. ಸೊ ಬಿ ಎ ಓದಿದ್ರಿ, ಆದರೆ ನೀವು ಓದಿದ್ದಕ್ಕೂ ಬಿಸ್ನೆಸ್ ಮಾಡ್ತಿದ್ದಕ್ಕೂ ಒಂದಕ್ಕೊಂದು ರಿಲೇಟೆಡ್ ಇಲ್ಲ ಆಯ್ತಾ? ಸೊ ಹೇಗಿದೆ ಈ ಒಂದು ಫೀಲ್ಡ್, ಬಿಸ್ನೆಸ್ ಫೀಲ್ಡ್?
2: ಚೆನ್ನಾಗಿದೆ,
1: ಚೆನ್ನಾಗಿದೆ. ಸೊ ನನಗೆ ಅನುಷಾ ಮ್ಯಾಮ್ ಯಾರು, ಹೇಗೆ ಬಿಸ್ನೆಸ್ಸಿಗೆ ಬಂದರು ಅಂತ ಒಂದಿಷ್ಟು ಐಡಿಯಾ ಬಂತು ಆಯ್ತಾ? ಸೊ ಈಗ ನಮಗೆ ಶ್ರೀ ಸೇವಾ ಎಣ್ಣೆ ಗಾಣದ ಬಗ್ಗೆ ಮಾಹಿತಿ ಕೊಡಿ ಮ್ಯಾಮ್. ಇಲ್ಲಿ ಏನೇನೆಲ್ಲ ಸರ್ವಿಸಸ್ ಸಿಗುತ್ತೆ? ನಿಮ್ಮ ಹೆಸರು, ಐ ಮೀನ್ ನಿಮ್ಮ ಈ ಒಂದು ಅಂಗಡಿಯ ಹೆಸರು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದ್ರ ಬಗ್ಗೆನೂ ಹೇಳಿ ಮ್ಯಾಮ್.
2: ಇದು ನಮ್ಮ ಮನೆ ದೇವ್ರದ್ದೇ ಹೆಸರು, ಸೇವಾ ಎಣ್ಣೆಗಾಣ ಅಂತ. ಸೇವಾ ಅಂದರೆ ನಮ್ಮ ಮನೆ ದೇವ್ರದ್ದು. ಶ್ರೀ ಸೇವಾ ಎಣ್ಣೆಗಾಣ ಅಂತ ಇಡಬೇಕಂತ ಪ್ಲ್ಯಾನ್ ಮಾಡಿ ಇಟ್ಟಿದ್ದು. ಬಟ್ ಎಲ್ಲ ಚೆನ್ನಾಗಿ ನಡೀತಿದೆ. ನಮ್ಮಲ್ಲಿ ಎಲ್ಲ ಥರದ್ದು ಗಾಣದೆಣ್ಣೆ ಸಿಗುತ್ತೆ. ಗಾಣದೆಣ್ಣೆ ಬಳಸ್ಬೇಕು, ಯಾಕಂದರೆ ಇವಾಗಿನ ಕಾಲದಲ್ಲಿ ಗಾಣದ ಪಾಕಿಟ್ ಎಣ್ಣೆಕ್ಕಿಂತ ಗಾಣದೆಣ್ಣೆ ಬಳಸಿದ್ರೆ ಒಳ್ಳೆಯದು ಹೆಲ್ತಿಗೆಲ್ಲ, ಆರೋಗ್ಯಕ್ಕೆ, ಹೃದಯದ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಎಲ್ಲ ಬರೋದು ತಡೆಗಟ್ಟುತ್ತೆ. ನಮ್ಮಲ್ಲಿ ತಗೊಳ್ಳಿ ಅಂತ ಇಲ್ಲ, ಬೇರೆ ಎಲ್ಲರೂ ತಗೊಳ್ಳಿ, ಬಟ್ ಗಾಣದೆಣ್ಣೆಗೆ ಬನ್ನಿ ಅಷ್ಟೆ.
1: ಸೊ ಯಾವ್ಯಾವ ಗಾಣದೆಣ್ಣೆ ಸಿಗುತ್ತೆ ಅಂದರೆ, ಈಗ ಯಾವ್ಯಾವ್ದು, ಕಡಲೆ ಬೀಜದೆಣ್ಣೆನ ಅಥವಾ ಎಳ್ಳೆಣ್ಣೆದ ಯಾವ್ದ್ಯಾವ್ದು ಅಂತ ಹೇಳ್ಬೋದಾ?
2: ನಮ್ಮಲ್ಲಿ ಶೇಂಗಾ, ಸೂರ್ಯಕಾಂತಿ, ಕುಸುಬೆ, ಹರಳೆಣ್ಣೆ, ಕೊಬ್ಬರಿ, ಎಲ್ಲ ಥರದ್ದು ಗಾಣದೆಣ್ಣೆ ನಾವೇ ಪ್ರಿಪೇರ್ ಮಾಡ್ತೀವಿ. ನಾವೇ ಪ್ರಿಪೇರ್ ಮಾಡಿ ಬಾಟ್ಲಿ ಫಿಲ್ಲಿಂಗ್ ಇರಲಿ, ಎಲ್ಲ ಥರದ್ದು ನಾವೇ ಮಾಡ್ತೀವಿ.
1: ಓಕೆ. ಈಗ ನಿಮ್ಮಲ್ಲಿ ಈಗ ಶೇಂಗಾ ಎಣ್ಣೆ ಅಂತ ತಗೊಂಡ್ರೆ ಒಂದು ಲೀಟ್ರಿಗೆ ಎಷ್ಟು ಬೆಲೆ ಇದೆ ಮ್ಯಾಮ್?
2: ಇವಾಗ ಶೇಂಗಾ ಎಣ್ಣೆ ಲೀಟ್ರ್ 330 ಇದೆ, ಕೊಬ್ಬರಿ ಆದರೆ 560 ಇದೆ ಲೀಟ್ರು.
1: ಸೊ ಶೇಂಗಾ ಎಣ್ಣೆಗೇನೆ ರೇಟ್ ಜಾಸ್ತಿನಾ?
2: ಹೌದು, ಶೇಂಗಾ ಎಣ್ಣೆಗೇನೆ ರೇಟ್ ಜಾಸ್ತಿ.
1: ಕೊಬ್ಬರಿ ಎಣ್ಣೆ ಆದರೆ ಒಂದು ಲೀಟ್ರಿಗೆ?
2: ಒಂದು ಲೀಟ್ರಿಗೆ 560 ಇದೆ. ಕೊಬ್ಬರಿ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ. ನಮಗೆ ಒಂದು ಲೀಟ್ರ್ ಎಣ್ಣೆ ಆಗಬೇಕಂದ್ರೆ 2.5 ಕೆಜಿ ಕೊಬ್ಬರಿ ಬೇಕು. ಶೇಂಗಾನೂ ಅಷ್ಟೇ, ನಮಗೆ ಒಂದು ಲೀಟ್ರ್ ಎಣ್ಣೆ ಆಗಬೇಕಂದ್ರೆ 3 ಕೆಜಿ ಶೇಂಗಾ ಬೇಕು.
1: ಸೊ ಹಾಗಾಗಿ ಇಲ್ಲೇನೆ ನೀವೇ ತಯಾರಿಸಿ ಕೊಡ್ತೀರಾ? ಮ್ಯಾಮ್, ಇಲ್ಲಿ ನಿಮ್ಮ ಟೈಮಿಂಗ್ಸ್ ಏನು? ಈ ಒಂದು ಶ್ರೀ ಸೇವಾ ಎಣ್ಣೆ ಗಾಣ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟು ತನಕ ಇರುತ್ತೆ, ಅಡ್ರೆಸ್ ಕೂಡ ಹೇಳಿ ಮ್ಯಾಮ್.
2: ಅದೇ ಬೆಳಗ್ಗೆ 10 ಗಂಟೆ ಓಪನ್ ಆದರೆ ಸಂಜೆ ರಾತ್ರಿ 9 ಗಂಟೆಗೂ ಇರುತ್ತೆ. ಮಧ್ಯಾಹ್ನ 1 ಗಂಟೆ 2 ಗಂಟೆ ಕ್ಲೋಸ್ ಇರುತ್ತೆ. ಊಟ ಟೈಮಿಗೆಲ್ಲ ಮನೆಗೆ ಹೋಗಿರ್ತೀವಿ.
1: ಓಕೆ.
2: ಅದಕ್ಕೋಸ್ಕರ ಬೆಳಗ್ಗೆ 3 ರಿಂದ ಮತ್ತೆ 1-4 ಗಂಟೆವರೆಗೂ ಕ್ಲೋಸ್ ಇರುತ್ತೆ.

0: ಮತ್ತೆ 5 ಗಂಟೆಯಿಂದ ನೈಟ್ 9:30 ತನಕ ನಾವು ಶಾಪಲ್ಲೇ ಇರ್ತೀವಿ.
1: ನೀವೇ ಒಬ್ಬರೇ ಇದ್ದು ಈ ಶಾಪ್ನ ನೋಡ್ಕೊಳ್ತಿರೋದಮ್ಮ?
0: ನಾವೇ ಒಬ್ಬರೇ ಇದ್ದು, ನಮ್ಮ ಮನೆಯಲ್ಲೇ ವರ್ಕ್ ಮಾಡ್ತಾರೆ, ಅವರು ಜಿಲ್ಲಾ ಪಂಚಾಯತಲ್ಲಿ ವರ್ಕ್ ಮಾಡ್ತಾರೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅನುಷ ಅವರು ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಅದರಲ್ಲೂ ಶ್ರೀ ಸೇವಾ ಎಣ್ಣೆ ಗಾಣದಲ್ಲಿ ಯಾವ್ಯಾವ ಎಣ್ಣೆ ಸಿಗತ್ತೆ, ಬಿಸ್ನೆಸ್ ಹೇಗ್ ನಡೀತಾ ಇದೆ, ಹೇಗ್ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ಸೂಪರ್ ಆಗಿರೋ ಸಾಂಗ್ ನ ಕೂಡ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಣ್ಣೆಯ ಬಿಸ್ನೆಸ್, ಅದರಲ್ಲೂ ಅಡಿಗೆ ಎಣ್ಣೆಯ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಶ್ರೀ ಸೇವಾ ಎಣ್ಣೆ ಗಾಣದ ಮಾಲೀಕರಾಗಿರುವಂತಹ ಅನುಷ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಈ ಒಂದು ಶಾಪ್ ಇರೋದು ವಿನೋಬ್ ನಗರದ 100 ಫೀಟ್ ರೋಡ್ ಅಲ್ಲಿ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಅನುಷ ಮ್ಯಾಮ್, ನಿಮ್ ಶಾಪ್ ನೋಡ್ತಾ ಇರುವಾಗ ಈ ಎಣ್ಣೆಗಳ ಜೊತೆಯಲ್ಲಿ ಸ್ನಾಕ್ಸ್ ಅಂತ ಏನ್ ನಾವು ಕರಿತೀವಿ, ಚಕ್ಲಿ ಆಗಿರ್ಬೋದು, ನಿಪ್ಪಟ್ ಆಗಿರ್ಬೋದು, ಉಪ್ಪಿನಕಾಯಿ, ಇವೆಲ್ಲವೂ ಕೂಡ ಇಟ್ಟಿದ್ದೀರಾ. ಇದ್ರ ಬಿಸ್ನೆಸ್ ಎಲ್ಲ ಹೇಗಿದೆ ಮ್ಯಾಮ್, ಇದ್ರ ಬಗ್ಗೆ ಹೇಳ್ಬೋದಾ, ಈ ಒಂದು ಕಾನ್ಸೆಪ್ಟ್ ಹೇಗ್ ಬಂತು?
3: ಇದಿರಿಟ್ಟಿರೋ ಕಾರಣ ಮನೆಯಲ್ಲೇ ಮಾಡಿರೋ ಹೋಮ್ ಪ್ರಾಡಕ್ಟನ್ನೇ ಬಳಸ್ಬೇಕು, ಬಟ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಬಳಸ್ಬೋದು ಅಂತ ಇಟ್ಟಿದ್ದೀವಿ. ಬಟ್ ಎಣ್ಣೆ ಜಾಸ್ತಿ ರೇಟ್ ಆಯಿತು ಅಂತ ತಗೊಳ್ಳಲ್ಲ ಕೆಲವರು. ಅಂಗಡಿಗೆ ಬಂದವರು ಎಣ್ಣೆ ತಗೊಳ್ಳಿಲ್ಲ ಅಂದ್ರೆ ಏನಾದ್ರು ಒಂದು ನೋಡ್ಬಿಟ್ಟು ತಗೊಂಡೋಗ್ಲಿ ಅಂತ ಆ ಪರ್ಪಸ್ಗೆ ಇಟ್ಟಿದ್ದೀವಿ.
2: ಸೊ ವ್ಯಾಪಾರ ಹೇಗಿದೆ ಮ್ಯಾಮ್, ಚೆನ್ನಾಗಿ ಆಗ್ತಿದೆಯಾ?
3: ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿದೆ.
2: ಓಕೆ, ಯಾಕಂದ್ರೆ ಈಗಂತೂ ಶಿವಮೊಗ್ಗದಲ್ಲಿ ಈ ರೀತಿ ಗಾಣದಿಂದ ಮಾಡಿರುವಂತಹ ಎಣ್ಣೆ ಶಾಪ್ಗಳು ಹೆಚ್ಚಾಗ್ತಾ ಇದೆ ಅಂತ. ಸೊ ಕಾಂಪಿಟೇಷನ್ ಹೇಗಿದೆ?
3: ಕಾಂಪಿಟೇಷನ್ನು ಅಕ್ಕಪಕ್ಕ ಎಲ್ಲ ಚೆನ್ನಾಗಿದೆ, ಬಟ್ ನಾವು ಸರ್ವಿಸ್ ಕೊಡೋದು ಮುಖ್ಯ. ಜನಗಳಿಗೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಕೊಡಬೇಕು. ದುಡ್ಡು ಕೊಡೋದು ಮುಖ್ಯ ಅಲ್ಲ, ಅವ್ರು ಕೊಡೋ ದುಡ್ಡು ಏನು ಉಳಿಯಲ್ಲ. ಎಣ್ಣೆ ಚೆನ್ನಾಗಿರೋ ಎಣ್ಣೆ ಕೊಟ್ಟರೆ ಜನ ಹುಡ್ಕೊಂಡು ಬರ್ತಾರೆ. ಮತ್ತು ನಮ್ಮಲ್ಲಿ ಅಲ್ಲಿ ಇಲ್ಲಿ ಕೇಳಿ, ಅಮ್ಮ ಇಲ್ಲಿ ಚೆನ್ನಾಗಿದೆ ಅಮ್ಮ ಎಣ್ಣೆ, ಪರವಾಗಿಲ್ಲ, 10 ರೂಪಾಯಿ ಜಾಸ್ತಿ ಆದರೂ ತೊಗೊಂಡೋಗ್ತೀವಿ, ಚೆನ್ನಾಗಿದೆ ಮಾತ್ರ ಎಣ್ಣೆ, ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ.
2: ಸೂಪರ್. ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಹಾಗಿದ್ರೆ?
3: ಕಸ್ಟಮರು ನಮಗೆ ಎಲ್ಲ ಕಡೆಯಿಂದ ಕವರ್ ಆಗಿದ್ದಾರೆ. ನಮ್ಮ ಮನೇಲಿ ರೌಟ್ರಿ, JC, RMB ಅವರೆಲ್ಲ ಬಂದರೆ ಒಂದು 10-10 ಲೀಟ್ರ್ ಕ್ಯಾನ್ ತೊಗೊಂಡೋಗ್ತಾರೆ, ಎಲ್ಲದರಲ್ಲೂ ತೊಗೊಂಡೋಗ್ತಾರೆ. ಬಟ್ ಅಕ್ಕಪಕ್ಕನೂ ಎಲ್ಲ ನಾವು ನಮ್ಮ ಸಂಬಂಧಿಕರಿಗೆಲ್ಲ ಹೇಳ್ತೀವಿ, ಅವರು ತೊಗೊಂಡೋಗ್ತಾರೆ. ನಮ್ಮಲ್ಲಿ
2: ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ತೊಗೊಂಡೋಗ್ತಾರೆ, ಜೊತೆಗೆ ಆಚೆಯಿಂದ ಕೂಡ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ.
3: ಮತ್ತು ಗಾಣದೆಣ್ಣೆ ನಮ್ಮಲ್ಲಿ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ಬೇರೆ ಎಲ್ಲರೂ ತೊಗೊಳ್ಳಿ, ಬಟ್ ಗಾಣದೆಣ್ಣೆಗೆ ಬನ್ನಿ ಅಂತ ಹೇಳ್ತಿದ್ದೀನಿ.
2: ಮ್ಯಾಮ್, ಈಗ 1 ಲೀಟ್ರು ಕೊಬ್ಬರಿ ಎಣ್ಣೆ ತಯಾರು ಮಾಡೋಕ್ಕೆ ಎಷ್ಟು ಸಮಯ ತಗೊಳ್ತೀರಾ? ನೀವು ಒಬ್ಬರೇ ಮಾಡೋದಾ, ನಿಮಗೆ ಹೆಲ್ಪರ್ ಯಾರಿದ್ದಾರಾ?
3: ನಮಗೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ತಯಾರು ಮಾಡೋಕ್ಕೆ ಅಂದರೆ ನಾವು ಮಿನಿಮಮ್ 10 ಕೆಜಿ 20 ಕೆಜಿ ಮಿನಿಮಮ್ ಹಾಕ್ತೀವಿ. 20 ಕೆಜಿಗೆ ಒಂದು 20 ನಿಮಿಷ ಸಾಕು ಕೊಬ್ಬರಿಗಾದರೆ. ಶೇಂಗಕ್ಕಾದರೆ ನಾವು 18 ಕೆಜಿಗೆ ಒಂದು ಟೈಮ್ ಹಾಕಿದ್ರೆ ಮಿನಿಮಮ್ 1.5 ಗಂಟೆ ಬೇಕು ಶೇಂಗಕ್ಕೆ.
2: ಶೇಂಗಕ್ಕೆ ಹೆಚ್ಚಾಗುತ್ತೆ,
3: ಟೈಮಿಂಗ್ಸ್ ಹೆಚ್ಚಾಗುತ್ತೆ ಶೇಂಗಕ್ಕೆ. ಮತ್ತು ಕೊಬ್ಬರಿ ಆದರೆ ಹಾಕಿದ ತಕ್ಷಣ ಚೆನ್ನಾಗಿದ್ದರೆ ಕೊಬ್ಬರಿ ಬೇಗ ಬಂದ್ಬಿಡುತ್ತೆ ಎಣ್ಣೆ, ಒಂದು 2 ಸೆಕೆಂಡಿಗೆ ಬುರ್ಬುರು ಅಂತ ಬಂದ್ಬಿಡುತ್ತೆ. ಶೇಂಗಾ ಆದರೆ ಲೇಟ್ ಆಗುತ್ತೆ, 1.5 ಗಂಟೆ ಕಾಯಬೇಕು. ಅದಕ್ಕೆ ಅದೇ ಥರದ ನೀರು ಹಾಕಬೇಕು, 1 ಲೀಟ್ರ್ 1.5 ಲೀಟ್ರ್ ನೀರು ಹಾಕಬೇಕು. ನೀರು ಹಾಕಲಿಲ್ಲ ಅಂದರೆ ಎಣ್ಣೆ ಬರಲ್ಲ.
2: ಸೊ ಶೇಂಗಾ ಎಣ್ಣೆ ತಯಾರು ಮಾಡಬೇಕಾದ್ರೆ ನೀರು ಹಾಕಬೇಕು ಅಂತ ಹೇಳ್ತಾ ಇದ್ದೀರಾ?
3: ಕೊಬ್ಬರಿಗಾದರೆ ನೀರು ಹಾಕೋದು ಬೇಡ, ಹಾಗೆ ಬರುತ್ತೆ.
2: ಸೊ ಇಲ್ಲೊಂದು ಮಿಷಿನ್ ಕೂಡ ಇದಲ್ಲ ಮ್ಯಾಮ್, ಇದನ್ನ ಗಾಣ ಅಂತಾರ ಅಥವಾ ಮಿಷಿನ್ ಅಂತಾರ, ಏನಂತಾರೆ?
3: ಅದು ನಮ್ದು ಕೋಲ್ಡ್ ಪ್ರೆಸ್ ಗಾಣ, ಮರದ ಗಾಣ. ಹೌದು, ಇದರಲ್ಲೇ 4 ಐಟಮ್ಸ್ ಇದೆ. ಮರದ ಇದು ಕಬ್ಬಿಣದಿದೆ, ಸ್ಟೀಲಿಂದ ಇದೆ, ಆದರೆ ನಮ್ಮ ಕೋಲ್ಡ್ ಪ್ರೆಸ್ಸು ಮರದ ಗಾಣ.
2: ಮರದ ಗಾಣ ಮ್ಯಾಮ್, ಈ ಒಂದು ಮಿಷಿನ್
3: 10% ಕಮ್ಮಿ ಇರುತ್ತೆ ಎಣ್ಣೆ, ಆದರೆ ಕ್ವಾಲಿಟಿ ಸೂಪರ್ ಆಗಿ ಬರುತ್ತೆ.
2: ಮ್ಯಾಮ್, ಈ ಮಿಷಿನ್ನ ಬೆಲೆ ಎಷ್ಟಿರ್ಬೋದು?
3: ಒಂದು 4.5 ಇರ್ಬೋದು.
2: 4.5 ಲಕ್ಷ ಇದೆ ಮಿಷಿನ್ ಬೆಲೆನೆ. ಅದ್ರ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ ಮ್ಯಾಮ್?
3: ಮೇಂಟೆನೆನ್ಸು ಸರ್ವಿಸಸ್ ಮಾಡಿಸ್ಬೇಕು, 2 ವರ್ಷಕ್ಕೊಂದ್ಸಲ ಸರ್ವಿಸ್ ಮಾಡಿಸ್ಬೇಕು.
2: ಓಕೆ ಮ್ಯಾಮ್, ಈಗ ಈ ಒಂದು ಮಿಷಿನ್ನ ತಗೊಂಡು ಸರ್ವಿಸ್ ಕೂಡ ಮಾಡಿಸ್ಬೇಕು ಅಂತಿದ್ದೀರಾ, ನೋಡ್ಕೊಳ್ತಾ ಇದ್ದೀರಾ. ಇಲ್ಲಿ ನಿಮಗೆ ಬಿಸ್ನೆಸ್ ಮಾಡಬೇಕು ಅನ್ನುವಾಗ ನಿಮ್ಮ ಕಣ್ಮುಂದೆ ಸಾಕಷ್ಟು ಆಪ್ಷನ್ಸ್ ಇದ್ರು ಕೂಡ ನೀವು ಯಾಕೆ ಈ ಗಾಣದೆಣ್ಣೆ ಬಿಸ್ನೆಸ್ನೇ ಮಾಡಬೇಕು ಅಂತ ಮನಸ್ಸು ಮಾಡಿದ್ರಿ?
3: ಜನಗಳಿಗೆ ಸರ್ವಿಸ್ ಕೊಡಬೇಕು, ಮತ್ತು ಆರೋಗ್ಯ ಮುಖ್ಯ. ಜನ ಮೊದಲು ಪ್ರಯಾರಿಟಿ ಆರೋಗ್ಯ, ಆರೋಗ್ಯ ಇದ್ದರೆ ಬೇರೆ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಗಾಣದೆಣ್ಣೆ ಪ್ಲ್ಯಾನ್ ಮಾಡಿದ್ದು. ನಾವು ಸುಮಾರು 10 ವರ್ಷ ಆಯಿತು ಗಾಣದೆಣ್ಣೆ ಯೂಸ್ ಮಾಡ್ತಿದ್ದೀವಿ ಮನೆಯಲ್ಲಿ. ಮಕ್ಕಳಿಗೆ ಅಲ್ಲಿ ಕೆಮ್ಮು, ಶೀತ, ಜ್ವರ ಎಲ್ಲ ಏನೂ ಬರಲ್ಲ ಗಾಣದೆಣ್ಣೆ ಯೂಸ್ ಮಾಡಿದ್ರೆ, ಒಳ್ಳೆಯದು.
2: ಸೊ ಹಾಗಾಗಿ ಗಾಣದೆಣ್ಣೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ, ಕೇಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಅನುಷ ಅವ್ರು ಹೇಳ್ತಾ ಇದ್ರು ಗಾಣದೆಣ್ಣೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಜೊತೆಗೆ ಈ ಬಿಸ್ನೆಸ್ ಯಾಕೆ ಮಾಡ್ತಾ ಇದಾರೆ ಅನ್ನೋದು ಕೂಡ ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಬಿಸ್ನೆಸ್ ಯಾಕೆ ಮಾಡ್ತಾ ಇದಾರೆ ಅನ್ನೋದು ಕೂಡ ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ.

0: ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಸೇವಾ ಎಣ್ಣೆ ಗಾಣದ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇದರ ಮಾಲೀಕರಾಗಿರುವ ಶ್ರೀಮತಿ ಅನುಷ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಈ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಯ್ತು, ಹೇಗೆ ಬಿಸ್ನೆಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಅನುಷ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣವಾ. ಅನುಷ ಮ್ಯಾಮ್, ಈಗ ನೀವೊಬ್ರು ಬಿಸ್ನೆಸ್ ವುಮೆನ್ ಆಗಿದ್ದೀರ, ಆಯ್ತಾ? ಬೇಸಿಕಲಿ ನೀವು ಬಿ ಎ ಸ್ಟೂಡೆಂಟ್ ಆಗಿದ್ರು ಕೂಡ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಒಬ್ರು ಬಿಸ್ನೆಸ್ ವುಮೆನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನೆಲ್ಲ ಇರಬೇಕಾಗುತ್ತೆ ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
2: ಮೊದಲನೇದು, ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆಯಾಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇಲ್ಲಾಂದರೆ ಬೇರೆ ಏನೂ ಆಗಲ್ಲ. ಮತ್ತು ಪೇಷನ್ಸ್ ಇರಬೇಕು. ಮಾಡ್ತೀವಂತ ನಮ್ಮಲ್ಲಿ ಫಸ್ಟ್ ನಾವು ಯಾರು ನಂಬ್ಕೊಂಡು ಮಾಡಬಾರ್ದು. ನಮ್ಮಲ್ಲಿ ನಾವು ಮಾಡ್ತೀವಂತ ಮಾಡಬೇಕು.
1: ಆಮೇಲೆ ಕಸ್ಟಮರ್ಸ್ ಹತ್ರ ಮಾತಾಡೋಂಥ ರೀತಿ,
2: ಅದೇ ಬನ್ನಿ ಹೋಗಿ ಚೆನ್ನಾಗಿ ಅವ್ರಿಗೆ ಬಂದಾಗ ನಾವು ಹೇಗೆ ರೆಸ್ಪಾನ್ಸ್ ಮಾಡ್ತೀವೋ ಅದು ಮುಖ್ಯ. ನಾವು ಏ ಅಷ್ಟರ ಇಷ್ಟ ಅಂತ ಅದಕ್ಕೆ ಆ ಎಣ್ಣೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೀಗಿರುತ್ತೆ ಹೀಗಿರುತ್ತೆ ಹೀಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ ನಾವು.
1: ಸೊ ಬರುವಂಥ ಗ್ರಾಹಕರಿಗೆ ಕನ್ವಿನ್ಸ್ ಮಾಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿ ನಂತರದಲ್ಲಿ ಎಣ್ಣೆಗಳನ್ನ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಮ್ಯಾಮ್. ಈಗ 1 ಲೀಟ್ರ್ ಸೂರ್ಯಕಾಂತಿ ಎಣ್ಣೆನ ಪ್ಯಾಕ್ ಮಾಡಿ ಇಟ್ಟಿದ್ದೀರ, ಆಯ್ತಾ? ಅದು ಎಷ್ಟು ದಿನ ತನಕ ಇರುತ್ತೆ, ಎಷ್ಟು ದಿನ ತನಕ ಯೂಸ್ ಮಾಡ್ಬೋದು ನಾವು?
2: ವ್ಯಾಲಿಡಿಟಿ 6 ತಿಂಗಳು ಇರುತ್ತೆ ಮೇಡಮ್.
1: 6 ತಿಂಗಳು ಅದಾದ್ಮೇಲೆ ಹಾಳಾಗುತ್ತಾ ಮ್ಯಾಮ್?
2: ಇಲ್ಲ, ಹಾಳಾಗಲ್ಲ. ಓಪನ್ ಮಾಡದೆ ಹಂಗೆ ಇದ್ರೆ ಏನೂ ಆಗಲ್ಲ. ಓಪನ್ ಮಾಡಿ ಯೂಸ್ ಮಾಡಬೇಕು, ಹಂಗೆ ಇಟ್ಟರೆ ಹಾಳಾಗುತ್ತೆ. 6 ತಿಂಗಳ ತನಕ ಮರದ ಗಾಣದಲ್ಲ, 1 ವರ್ಷ ಇಟ್ಟರು ಏನೂ ಆಗಲ್ಲ, ಎಣ್ಣೆ ಹಂಗೆ ಇರುತ್ತೆ.
1: ಅನುಷ ಮ್ಯಾಮ್, ಈಗ ನೀವು ಹಿಂದೆ ಈ ಒಂದು ಬಿಸ್ನೆಸ್ ಬಗ್ಗೆ ಏನಾದರೂ ಐಡಿಯಾ ಇತ್ತಾ, ಅಥವಾ ಇಲ್ಲೇ ಮೊದಲು ಪ್ರಾರಂಭ ಮಾಡಿದ್ದ?
2: ಇಲ್ಲ, ಐಡಿಯಾ ಇತ್ತು, ಬಟ್ ಊರಲ್ಲಿ ಮಾಡಬೇಕಂತ ಐಡಿಯಾ ಇತ್ತು. ಬಟ್ ಇಲ್ಲಿ ಸರ್ವಿಸ್ ತೊಗೊಂಡು ಅಲ್ಲಿ ಊರಲ್ಲೆಲ್ಲ ಮಾಡೋಣ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸರ್ವಿಸ್ ತೊಗೊಳೋಣ ಅಂತ ಇಲ್ಲಿ ಮಾಡಿದ್ದು.
1: ನಿಮಗೆ ಇದ್ರ ಬಗ್ಗೆ ಈ ಒಂದು ಐಡಿಯಾಸ್ನೆಲ್ಲ ಯಾರು ಕೊಟ್ಟಿದ್ದು ಮ್ಯಾಮ್? ಈ ಒಂದು ಗಾಣದೆಣ್ಣೆ ಈ ಥರ ಬಳಸ್ಕೋಬೇಕು, ಈ ರೀತಿ ಎಣ್ಣೆ ತೆಗಿಬೇಕು ಅಂತೆಲ್ಲ ಯಾರು ಐಡಿಯಾ ಕೊಟ್ಟಿದ್ದು ನಿಮಗೆ?
2: ಇದಕ್ಕೆ ನಮ್ಮ ಮನೆಯವ್ರು ಐಡಿಯಾ ಕೊಟ್ಟರು, ಅದಕ್ಕೆ ಮಾಡ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂತ ಮಾಡಿದ್ದು.
1: ಓಕೆ ಮ್ಯಾಮ್, ಈಗ ನಿಮ್ಮ ಮುಖಾಂತರ ಮನೆಯಲ್ಲಿ ಕಾರ್ಯಕ್ರಮನ ಕೇಳ್ತಾ ಇರುವಂಥ ಹೆಣ್ಮಕ್ಳಿಗೆ ಏನು ಸಜೆಷನ್ಸ್ ಕೊಡ್ತೀರಾ ಮ್ಯಾಮ್? ಈಗ ನೀವು ಹೇಳ್ದಂಗೆ ಮನೇಲಿ ಸುಮ್ಮನೆ ಏನು ಮಾಡೋದು ಅಂತ ಹೇಳಿ ಇಲ್ಲಿ ಬಂದು ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಿ, ಅಂತ ಹೆಣ್ಮಕ್ಳಿಗೆ ಏನಂತ ಸಜೆಷನ್ಸ್ ಕೊಡ್ತೀರಾ?
2: ಬರಬೇಕು, ಮನೆ ಬಿಟ್ಟು ಹೊರಗಡೆ ಬಂದ್ರೇ ವಾತಾವರಣ ಗೊತ್ತಾಗೋದು. ಬಟ್ ಮಾಡಿದ್ರೆ ಚೆನ್ನಾಗಿದೆ, ಮಾಡ್ಬೋದು. ಮತ್ತು ಕೆಲಸ ಅಲ್ಲಿ ಇಲ್ಲಿ ಹುಡ್ಕೋಕ್ಕಿಂತ ನಮ್ಮದೇ ಅದೊಂದು ಇದಿರುತ್ತೆ, ಅವಾಗ ಮಾಡ್ಕೊಂಡು ಹೋದರೆ ಏನು ಲಾಭನೋ ಲಾಸ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಮಾಡ್ಬೋದು ಮೇಡಮ್, ಎಣ್ಣೆಗಣ ಮಾಡ್ಬೋದು, ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಫಸ್ಟ್ ಪೇಷನ್ಸ್ ಇರಬೇಕು ಮುಖ್ಯ.
1: ಎಸ್ ಅನುಷ ಮ್ಯಾಮ್, ಈಗ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಗಾಣದ ಅಂಗಡಿ ಇದ್ದರೂ ಕೂಡ ಜನ ಯಾಕೆ ನಮ್ಮ ಶಿವಮೊಗ್ಗದ ವಿನೋಬನಗರ 100 ಫೀಟ್ ರೋಡಿನ ನಿಮ್ಮ ಈ ಒಂದು ಶಾಪ್ ಏನಿದೆ ಶ್ರೀ ಸೇವಾ ಎಣ್ಣೆ ಗಾಣ ಇಲ್ಲಿಗೆ ಯಾಕೆ ಬರಬೇಕು, ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು?
2: ನಾವು ಎಣ್ಣೆ ಮಾತ್ರ ಸ್ಟಾಕ್ ಇಟ್ಕೊಳ್ಳಲ್ಲ. ಇವತ್ತು ಎಷ್ಟು ಹೋಗುತ್ತೆ ಅಷ್ಟೇ ತೆಗಿತೀನಿ, ನಾಳೆ ಎಷ್ಟು ಹೋಗುತ್ತೋ ನಾಳೆಗಷ್ಟೇ ಫ್ರೆಶ್ ಎಣ್ಣೆ ಕೊಡಬೇಕು ಅಷ್ಟೇ. ಸ್ಟಾಕ್ ಇಟ್ಕೊಂಡು ಕೊಡೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಇವತ್ತು ಎಷ್ಟು ಹೋಗುದು, ಇವತ್ತು 20 ಲೀಟ್ರ್ ಹೋದ 20 ಲೀಟ್ರ್ ಮಾತ್ರ. ನಾಳೆ ಇನ್ನು ನೆಕ್ಸ್ಟ್ ಒಂದಿನ ಎಣ್ಣೆ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ದಿನ ಒಟ್ಟಿಗೆ ಫ್ರೆಶ್ ಎಣ್ಣೆ ಕೊಡಬೇಕು ಅಂತ ಅಷ್ಟೇ ನಮ್ಮದು ಇದಿರೋದು.
1: ಓಕೆ, ಸೊ ಇಲ್ಲಿಗೆ ಬಂದರೆ ಫ್ರೆಶ್ ಆಗಿರೋ ಎಣ್ಣೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ?
2: ಹೌದು.
1: ಓಕೆ ಮ್ಯಾಮ್, ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಎಣ್ಣೆ ಅಂಗಡಿ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ ನಿಮ್ಮೆಲ್ಲ ಮಾಹಿತಿಗಾಗಿ.
2: ನಿಮ್ಮಲ್ಲಿ ಎಲ್ಲರೂ ಹತ್ರ ಎಲ್ಲಾಗೂ ತಲೆ ತೊಗೊಳ್ಳಿ, ಬಟ್ ಗಾಣದೆಣ್ಣೆ ಯೂಸ್ ಮಾಡಿ. ಪಾಕಿಟ್ ಎಣ್ಣೆಯಲ್ಲಿ ಒಂದು 10% ಮಾತ್ರ ಅವನು ಆ ನ್ಯಾಚುರಲ್ ಎಣ್ಣೆ ಹಾಕಿರ್ತಾನೆ. ಅವನು 120-130 ರೂಪಾಯಿ ಲೀಟ್ರ್ ಎಣ್ಣೆ ಹೆಂಗೆ ಕೊಡ್ಬೋದು? ನಾವು 3 ಕೆಜಿ ಶೇಂಗಾ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಆಗುತ್ತೆ. ಅದ್ರ ಇದ್ಮೇಲೆ ಒಂದು 100 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ಆರೋಗ್ಯ ಮುಖ್ಯ ನಮಗೆ. ಅದು ತಿಂದು ಒಂದು 5 ವರ್ಷಕ್ಕೆ ಡಮಾರ್ ಆಗೋ ಬದಲು ಇದು ಗಾಣದೆಣ್ಣೆ ತಿಂದು ಒಂದು 15-20 ವರ್ಷ ಚೆನ್ನಾಗಿ ಬದುಕೋಣ ಅಂತ ಅಷ್ಟೇ.
1: ಖಂಡಿತ ಮ್ಯಾಮ್, ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಇನ್ನೂ ಹೆಚ್ಚು ಯಶಸ್ವಿ ಆಗಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಸಮಯ ಬಿಡು ಮಾಡ್ಕೊಂಡು ನಮ್ಮ ಅಂಗಡಿ ಬಂದು ಇದು ಮಾಡಿ ವಿಚಾರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಅನುಷ ಅವರು ಅವರ ಬಿಸ್ನೆಸ್ ಆದಂತಹ ಶ್ರೀ ಸೇವಾ ಎಣ್ಣೆ ಗಾಣದ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು. ಹಾಗೆ ಇತ್ತೀಚೆಗೆ ಹೆಚ್ಚಾಗಿ ಗಾಣದಲ್ಲಿ ಮಾಡಿರುವಂತಹ ಎಣ್ಣೆಗಳನ್ನೇ ಅಡಿಗೆಗೆ ಬಳಸ್ತಾ ಇದೀವಿ, ಬಳಸಬೇಕು ಅಂತ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮ ಇದರೊಂದಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು, ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ಪದವಿಯನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಕಡೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಜೊತೆಗೆ ಕೃಷಿ ಕಡೆಗೂ ಕೂಡ ತಮ್ಮ ಒಲವನ್ನು ತೋರಿಸ್ತಾ, ಸೊ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಕೋಳಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾಟಿ ಕೋಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂಥೇಳಿ ಉದ್ದೇಶವನ್ನು ಇಟ್ಕೊಂಡು ನಾಟಿ ಕೋಳಿಗಳನ್ನು ಮಾತ್ರನೇ ಸಾಕಾಣಿಕೆ ಮಾಡ್ತಾರೆ. ಸೊ ನಾಟಿ ಕೋಳಿಯ ಸಾಕಾಣಿಕೆಯ ಜೊತೆಗೆ ನಾಟಿ ಕೋಳಿಗಳನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಅವುಗಳ ಆಹಾರ ಹೇಗಿರಬೇಕಾಗತ್ತೆ, ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಅದು ಅಷ್ಟು ಈಸಿ ಆಗಿರುವಂಥದ್ದಲ್ಲ, ಅದಕ್ಕೆ ಒಂದಷ್ಟು ಪ್ರದೇಶದ ಜಾಗ ಬೇಕಾಗತ್ತೆ. ಸೊ ಅವುಗಳನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಥರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾಟಿ ಕೋಳಿಯ ಬಗ್ಗೆ ವಿಚಾರಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆಯ ಜಗದೀಶ್ ಅವರಿದ್ದಾರೆ. ಸೊ ಇವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನಾಟಿ ಕೋಳಿ ಮೊಟ್ಟೆ ಎಲ್ಲ ಕೂಡ ರೇಟ್ ಸಿಕ್ಕಾಬಿಟ್ಟೆ ಇದೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವ್ರ ಜೊತೆಗೆ ಮಾತಾಡೋಣ, ಮುಂದುವರ್ಸೋಣ. ಇವ್ರು ಮಾಡ್ತಿರುವಂತಹ ಈ ಒಂದು ನಾಟಿ ಕೋಳಿ ಫಾರ್ಮಿಂಗ್ ಏನಿದೆ, ಸೊ ಇದ್ರ ಬಗ್ಗೆ ಲಾಸ್ಟ್ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರು. ಸೊ ಇವರು ಮಾಡ್ತಿರುವಂತಹ ಈ ಒಂದು ನಾಟಿ ಕೋಳಿ ಫಾರ್ಮಿಂಗ್ನಲ್ಲಿ ತುಂಬಾ ಚೆನ್ನಾಗಿ ಒಂದು ಫಾರ್ಮ್ನ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಕೋಳಿಗಳು ಎಲ್ಲೂ ಹೊರಗೋಗದೆ ಇರೋ ಹಾಗೆ, ಮತ್ತು ಹೊರಗಡೆಯಿಂದ ಏನೂ ಒಳಗಡೆ ಬರದೇ ಇರೋ ಹಾಗೆ ಒಂದು ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಡಬೇಕಾಗತ್ತೆ ಅಂತ ಹೇಳಿ ಇವರು ಹೇಳ್ತಾರೆ. ಸೊ ಹಾಗೆ ಇವ್ರು ಮಾಡ್ತಿರುವಂತಹ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಏನಿದೆ, ಇದರಲ್ಲಿ ಇವರು ಒಳ್ಳೆಯ ಆದಾಯವನ್ನು ಈಗ ಪಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯವಾಗಿ ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕು ಮತ್ತು ಅವುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಜೊತೆಗೆ ಅವುಗಳನ್ನ ರಕ್ಷಣೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾದರೆ ಈ ಒಂದು ನಾಟಿ ಕೋಳಿ ಫಾರ್ಮಿಂಗ್ನಲ್ಲಿ ಹೇಗೆ ಒಂದು ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ಮತ್ತು ಆದಾಯ ಗಳಿಸೋದಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಜಗದೀಶ್ ಅವ್ರನ್ನ ಸ್ವಾಗತಿಸೋಣ. ಜಗದೀಶ್ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜಗದೀಶ್ ಅವರೇ, ಈಗ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಿ ನೀವಂತೂ ಸಕ್ಸಸ್ ಆಗಿದ್ದೀರಾ. ಸೊ ನಾಟಿ ಕೋಳಿ ಸಾಕಾಣಿಕೆಯ ಜೊತೆಗೆ ನೀವು ಅದಕ್ಕೆ ಪೂರಕವಾಗಿ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
4: ಇದಕ್ಕೆ ಈ ನಾಟಿ ಕೋಳಿ ಸಕ್ಸಸ್ ಆಗಬೇಕು ಅಂತಂದರೆ ನಮ್ಮಲ್ಲಿ 1 ಎಕರೆ ಪ್ರದೇಶ ಇದೆ. 1 ಎಕರೆ ಪ್ರದೇಶ ಕೂಡ ಮೇಡಮ್ ಸುತ್ತ ನೋಡಿದ ಫೆನ್ಸ್ ಹಾಕಿದ್ವಿ. ಯಾವುದೇ ಕಾರಣಕ್ಕೋಸ್ಕರ ಒಂದು ನಾಟಿ ಕೋಳಿ ಕೂಡ ಹೊರಗಡೆ ನೆಗೆದೋಗಲ್ಲ. ಪುನಃ ಮತ್ತೆ ಅಲ್ಲಿಂದ ಹೊರಗಡೆಯಿಂದ ಒಂದು ಕೀರಾಗಲಿ, ಒಂದು ಹಾವಾಗಲಿ ಅಥವಾ ಒಂದು ನಾಯಿ ಆಗಲಿ ಹೊರಗಡೆ ಅದು ಯಾವುದೇ ಕಾರಣಕ್ಕೋಸ್ಕರ ಬರೋಲ್ಲ. ಈಗ ನಮ್ಗೆ ಪ್ರಾಫಿಟ್ ಒಂದು ಹಾದಿ ಹಿಡಿದಿದ್ದೀವಿ, 100% ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ನನ್ನ ಪ್ರಕಾರ ಈ ಅದು ಮೇಕೆ ಮತ್ತು ಈ ಟಗರ್ಗೆ ಕಂಪೇರ್ ಮಾಡಿದ್ರೆ ನಾಟಿ ಕೋಳಿ ಇಸ್ ದ ಬೆಸ್ಟ್ ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಸೆಕ್ಯೂರಿಟಿ ಚೆನ್ನಾಗಿ ಕೊಡಬೇಕು, ಜೊತೆಗೆ ಅದನ್ನ ಕೇರ್ ಮಾಡೋಕೆ ತುಂಬ ಕೇರ್ ಮಾಡಿದ್ರೆ ನಾಟಿ ಕೋಳಿ ಯಾವುದೇ ಕಾರಣಕ್ಕೋಸ್ಕರ ನಿಮಗೆ ಮೋಸ ಆಗಲ್ಲ.
3: ಓಕೆ, ಸೊ ಜಗದೀಶ್ ಅವರೇ, ಈಗ ನಾಟಿ ಕೋಳಿ ಸಾಕಾಣಿಕೆನ ಮಾಡ್ತಿದ್ದೀರಾ, ನಾಟಿ ಕೋಳಿ ಸಾಕಾಣಿಕೆನಲ್ಲಿ ಒಳ್ಳೆ ಆದಾಯ ಕೂಡ ಬರ್ತಾ ಇದೆ. ಹಾಗಾದ್ರೆ ಈಗ ನಾಟಿ ಕೋಳಿ ಮೊಟ್ಟೆಗಳಿಗೆ ಹೇಗೆ ಕೂರಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
4: ನಾಟಿ ಕೋಳಿ ನಾವು ಮೊಟ್ಟೆ ಕೂರಿಸ್ತೀವಿ. ಮೊಟ್ಟೆ ಕೂರಿಸಿದ ಮೇಲೆ ಅದು 21 ಡೇಸ್ಗೆ ಹ್ಯಾಚಿಂಗ್ ಬರ್ತಾ ಕರೆಕ್ಟಾಗಿ, ಅದು ಮೊಟ್ಟೆ ಹಾಕೋದು 21 ದಿನ, ಮತ್ತು ಅದು ಮೊಟ್ಟೆ ಮೇಲೆ ಕೂರೋದು ಕೂಡ 21 ದಿನ. 21 ದಿನಕ್ಕೆ ಅದು ಮರಿ ಹೊರಗಡೆ ಬರುತ್ತೆ. ಆ ಬಂದಂಥ ಮರಿನ ನಾವು ಮಿನಿಮಮ್ ಪುನಃ ಮತ್ತೆ ಅದು ಒಂದು ದೊಡ್ಡ ಕೋಳಿಯಾಗಿ ಪುನಃ ಮತ್ತೆ ಮೊಟ್ಟೆ ಇಕ್ಬೇಕು ಅಂತಂದರೆ ಮಿನಿಮಮ್ ನಿಮಗೆ 6 ಮಂತ್ ಬೇಕೇ ಬೇಕು. ಅದು 6 ಮಂತ್ ಅಂತಂದರೆ ಒಳ್ಳೆ ಫೀಡಿಂಗ್ ಕೊಟ್ಟರೆ 6 ಮಂತ್ ಒಳಗೆ ಬಂದೇ ಬರುತ್ತೆ. 6 ಮಂತ್ ಬಂದು ಮೊಟ್ಟೆ ಇಕ್ಕಿದ್ರೆ ಫಸ್ಟು ಟೈಮು ಮೊಟ್ಟೆ ಇಕ್ಕಿದಾಗ ಆ ಮೊಟ್ಟೆನ ನಾವು ಸೊ ಕೋಳಿಗಳ ಮೇಲೆ ನಾವು ಕೋಳಿ ಕೂರಿಸಿ ಅದನ್ನು ಮೊಟ್ಟೆ ತೆಗೆಯೋ ಕಾಲ. ಯಾಕೆಂತಂದ್ರೆ ಸೈಜ್ ತುಂಬ ಸಣ್ಣದಿರುತ್ತೆ. ಆ ಸೈಜ್ ತುಂಬ ಸಣ್ಣದಿದ್ರೆ ಏನಪ್ಪ ಆಗುತ್ತೆ ಅಂತಂದರೆ ಮರಿ ತೆಗೆಯುತ್ತೆ. ಮರಿ ತೆಗೆದ್ರೂ ಕೂಡ ಮತ್ತದು ಸೊ ಬದುಕುವಂಥ ಒಂದು ಸೊ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅಂಥ ಮೊಟ್ಟೆಗಳನ್ನ ನಾವು ಬೇರೆಯವ್ರು ಕೊಟ್ಬಿಡ್ತೀವಿ. ಮೇಡಮ್ ತದನಂತರ ಅದು ಕಾವಿ ಕೂರುತ್ತೆ. ಕಾವಿ ಕೂರ್ತಾವಳು ಕೂಡ ಅಂಥ ಒಂದು ಕೋಳಿನೂ ಕೂಡ ನಾವು ಮೊಟ್ಟೆ ಮೇಲೆ ಕೂರಿಸಲ್ಲ. ಅದು 1-2 ದಿನ ಅಥವಾ 10 ದಿನ ಕಾವಿ ಕೂರಿಸೋದು ಸ್ಟಾರ್ಟಿಂಗ್ದು. ಪುನಃ ಮತ್ತೆ ಅದು ಹೊರಗಡೆ ಹೊಟ್ಟೋಗುತ್ತೆ. ಒಂದು ಕೋಳಿ ಅರೌಂಡ್ ನಿಮಗೆ 20-21 ಮೊಟ್ಟೆ ಇಕ್ಕತ್ತೆ, ಇಲ್ಲ ಒಂದು 18 ಮೊಟ್ಟನಾದ್ರೂ ಇಕ್ಕತ್ತೆ. ನಾವು 18 ಮೊಟ್ಟನೂ ಕೂಡ ಬೇರೆ ಬೇರೆ ಕೋಳಿದೆಲ್ಲನೂ ಕೂಡ ಒಂದೇ ತವನ ಕಲೆಕ್ಟ್ ಮಾಡಿಟ್ಕೊಳ್ತೀವಿ. ಕಲೆಕ್ಟ್ ಮಾಡಿಟ್ಕೊಂಡು ಒಂದು ಕೋಳಿಗೆ ಸೊ ಮಿನಿಮಮ್ ನಾವು 13-15 ಮೊಟ್ಟೆ ಕೂರಿಸ್ತೀವಿ. 13-15 ಮೊಟ್ಟೆ ಕೂರಿದ್ರು ಕೂಡ ನಿಮ್ಗೆ 90% ಹ್ಯಾಚಿಂಗ್ ಬರುತ್ತೆ. 15 ಮೊಟ್ಟೆ ಕೂರಿಸ್ರೆ ಮಿನಿಮಮ್ 13 ಮರಿನಾರ ತೆಗ್ದೇ ತೆಗೀತು. ಈ ಬೇರೆ ಕಡೆ ಮಾಡ್ತಾರಪ್ಪ ಅಂತಂದರೆ ಈ ಕೋಳಿಗಳನ್ನ ಕೂರಿಸ್ಬಿಟ್ಟು ಏನು ಮಾಡ್ತಾರೆ, ಪಂಜರ ಹಾಕ್ತಾರೆ. ಪಂಜರ ಹಾಕ್ದಾಗ ಅವಕ್ಕೆ ನಾವು ಕರೆಕ್ಟಾಗಿ ಕೇರ್ ತಗೊಳಕ್ಕಾಗಲ್ಲ. ನಾವು ಪಂಜರ ಅದು ಮೇವು ಬೇಕು ಅಂದರೆ ಮಾಡ್ತೈತಿ, ಪಂಜರ ಎತ್ತಬೇಕು. ಪಂಜರ ಎತ್ತಾಗಿ ಮಾಡ್ತೈತಿ ಹೊರಗಡೆ ಹೋಗಿ ಮೇಕೆ ಬರುತ್ತೆ, ಅದಕ್ಕೊಂದು ಫ್ರೀಡಮ್ ಸಿಗಲ್ಲ. ನಾವು ಈ ಥರ ಕೂರಿಸ್ಬಿಟ್ರೆ 21 ಡೇಸ್ ತೆಗಿತಾ 21 ಡೇಸ್ವರೆಗೂ ಕೂಡ ನಾವು ಇದನ್ನ ಈ ಒಂದು ಕೇಗ್ ಇದೆಯಲ್ಲ ಈ ಕೇಗ್ನ ನಾವು ತೆಗೆಯಲ್ಲ. ಬೇಗ ತೆಗಿತೀವಿ ಅಂತಂದರೆ ಅದಕ್ಕೆ ನೀರು ಮುಗಿದೋದಾಗ ಮತ್ತೆ ಫೀಡಿಂಗ್ ಮುಗಿದೋದಾಗ ಫೀಡಿಂಗ್ ಮತ್ತು ನೀರು ಹಾಕ್ರೆ ಅವು ನಾವು ತೆಗೆದ್ರು ಕೂಡ ಹೆದ್ದು ಹೊರಗಡೆ ಬರಲ್ಲ. ಸೊ ಆಫ್ಟರ್ 21 ಡೇಸ್ಗೆ ಮಾಡ್ತೈತೆ ಮರಿ ತೆಗಿತೆ, ಆ ಮರಿನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವರು ಮಾತಾಡ್ತಾ ಇದ್ರು, ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಜಗದೀಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ದೆ. ಇವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆನಲ್ಲಿ ಸೊ ನಾಟಿ ಕೋಳಿಗಳನ್ನ ಹೇಗೆ ನೋಡ್ಕೊಳ್ಬೇಕು ಮತ್ತೆ ಅವುಗಳಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದಾರೆ. ಹಾಗೇನೆ ಇವರು ತಿಳಿಸ್ತಾ ಇದ್ರು, ಟಗರು ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಇವುಗಳನ್ನ ಮಾಡೋದಕ್ಕಿಂತ ಈ ಕೋಳಿ ಸಾಕಾಣಿಕೆ, ಅದರಲ್ಲೂ ಕೂಡ ನಾಟಿ ಕೋಳಿ ಸಾಕಾಣಿಕೆ ತುಂಬಾ ಲಾಭದಾಯಕವಾಗಿದೆ ಅಂತೇಳಿ. ಹಾಗೆಯೇ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ನಾಟಿ ಕೋಳಿ ಮೊಟ್ಟೆಗಳನ್ನ ಹೇಗೆ ನೋಡ್ಕೋಬೇಕು ಮತ್ತೆ ಅವುಗಳಿಗೆ ಯಾವ ರೀತಿ ಕೂರಿಸಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡುವಂಥವ್ರು ಸೊ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಜಗದೀಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜಗದೀಶ್ ಅವರೇ, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರಿ. ಸೊ ನಾಟಿ ಕೋಳಿ ಸಾಕಾಣಿಕೆನ ಮಾಡೋದ್ರ ಜೊತೆಗೆ ಅವುಗಳಿಗೆ ಮುಖ್ಯವಾಗಿ ಸೆಕ್ಯೂರಿಟಿನ ಕೊಡಬೇಕು ಅಂತ ಹೇಳಿದ್ರಿ. ಹಾಗಾದರೆ ಈ ಶೆಡ್ನ ನಿರ್ಮಾಣ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಅವುಗಳಿಗೆ ಹೇಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
5: ನಮ್ಮ ಈ ಶೆಡ್ಡಲ್ಲಿ ಕಂಪಾರ್ಟ್ಮೆಂಟ್ ಇದು ಫಸ್ಟ್ ಕಂಪಾರ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನಕ್ಕ ಬಿಕಾಸ್ ಆಫ್ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಈ ಒಂದು ಏರಿಯಾ ನಾವು ದೊಡ್ಡ ಕೋಳಿಗಳಿಗೆ ಮಾತ್ರ ಇಟ್ಕೊಂಡಿರ್ತೀವಿ. ನಾವು ಅರ್ಲಿ ಮಾರ್ನಿಂಗ್ 6 o'clock ಬಿಟ್ಟರೆ 6 o'clock ಮಟ್ಟತ್ತೆ ಇಲ್ಲಿಂದ ಕೋಳಿಗಳು ಹೊರಗಡೆ ಹೋಗ್ತವೆ. ಪುನಃ ಮತ್ತೆ ಹೇಗೆ ನಾವು 7 o'clock 6:30 to 7:30 ಬಂದು ಕೂತತ್ತವೆ. ನಾವು ಇದು ಮಾಡಿರೋ ಪರ್ಪಸ್ ಏನಪ್ಪ ಅಂದರೆ, ಸೊ ಈ ಥರ ಮಾಡಿದಾಗ ಕೋಳಿಗಳು ಆರಾಮಾಗಿ ಫ್ರೀಯಾಗಿ ಕೂತ್ಕೋತವೆ. ಈ ಥರ ಮಾಡಿಲ್ಲ ಅಂತಂದ್ರೆ ನೆಲದ ಮೇಲೆ ಕೂತ್ಕೊಂಡ್ರೆ ಒಂದ್ರ ಮೇಲೆ ಒಂದೇ ಮಾಡ್ತಾ ಕೋಳಿ ಕುಳ್ತುಕೊಳ್ಳೋಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಇರುತ್ತೆ. ಆಗ ಒಂದ್ರ ಮೇಲೆ ಒಂದು ಕೋಳಿ ಕುಳ್ತುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಇದ್ರೆ ಯಾವ ರೋಗ ಬಂದರೆ ಆ ರೋಗ ಬೇಗ ಒಂದಕ್ಕೊಂದಕ್ಕೆ ಮಾಡ್ತತ್ತೆ ಅಟ್ಯಾಚ್ ಆಗುತ್ತೆ. ಆ ಪರ್ಪಸ್ಗೋಸ್ಕರ ನಾವು ಈ ಕಡ್ಡಿ ಹಾಕ್ತೀವಿ. ಸೊ ನೈಟ್ ನೀವು ನೋಡಿದ್ರೆ ಈ ಕಡ್ಡಿ ಉದ್ದಕ್ಕೂ ಕೂಳ್ತಿರ್ತವೆ. ಯಾವುದೇ ಕಾರಣಕ್ಕೋಸ್ಕರ ದೊಡ್ಡ ಕೋಳಿಗಳು ನೆಲದ ಮೇಲೆ ಕೂರಲ್ಲ. ನೀವು ಅಷ್ಟೇ, ಯಾರು ಬೇರೆಯವ್ರು ಮಾಡಿದ್ರು ಕೂಡ ನೆಲದ ಮೇಲೆ ಕೋಳಿಗಳು ಕೂರಿಸ್ಬಿಡಿ. ಕೋಳಿಗಳು ಕೂರಿಸ್ತಾ ಬಿಟ್ಟು ಒಂದಕ್ಕೊಂದ್ರ ಮೇಲೆ ಕೂತ್ಕೋತವೆ. ಯಾವ್ದಾರು ಒಂದು ರೋಗ ಬಂದರೆ ಬೇಗ ಅಟ್ಯಾಚ್ ಆಗ್ತವೆ. ಬಟ್ ಈ ಥರದಾಗ ರೋಗಗಳು ಬರುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿನೂ ಕೂಡ ಕಡಿಮೆ ಇರುತ್ತೆ. ಜೊತೆಗೆ ಅವಕ್ಕೆ ಫ್ರೀನೆಸ್ ಸಿಗುತ್ತೆ. ಆ ಪರ್ಪಸ್ಗೋಸ್ಕರ ಮಾಡಿದ್ವಿ ಈ ಒಂದು ಹಚ್ಚನ ಹೊಡೆದಿದ್ವಿ. ಈ ಹಚ್ಚೆ ಅಂತಂದರೆ ನೀವು ಚಿಕ್ಕ ಹಚ್ಚನೇ ಹೊಡಿಬೇಕು. ದೊಡ್ಡ ಹಚ್ಚೆ ಹೊಡೆದ್ರೆ ಅದಕ್ಕೆ ಗ್ರಿಫ್ ಸಿಗಲ್ಲ, ಚಿಕ್ಕ ಹಚ್ಚೆಲ್ಲ ಗ್ರಿಫ್ ಸಿಗುತ್ತೆ. ನೀಟಾಗಿ ಮಾಡ್ತಾ ಕುಳ್ತಾತವೆ. ಈ ಏರಿಯಾ ನಾವು ದೊಡ್ಡ ಕೋಳಿಗೋಸ್ಕರ ಮಾತ್ರ ಮಾಡಿದ್ದೀವಿ. ನೋಡಿ, ಇದು ನಮ್ಮದು ಎರಡನೇ ಕಂಪಾರ್ಟ್ಮೆಂಟ್. ಎರಡನೇ ಕಂಪಾರ್ಟ್ಮೆಂಟ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಒಂದು ಅಲ್ಲಿ ಕೋಳಿ ಹ್ಯಾಚ್ ಮಾಡಿದೆ. ಅರೌಂಡ್ 11 ಮರಿ ತಗದೆ. 11 ಮರಿನೂ ಅಲ್ಲ 11 ಮರಿ ತಗತ್ತಣ, ಅದನ್ನ ಬೆಳಗ್ಗೆಗೆ ಇಲ್ಲಿ ತಂದು ಶಿಫ್ಟ್ ಮಾಡ್ತೀವಿ. ಇಲ್ಲಿ ಶಿಫ್ಟ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಇಲ್ಲೇ ಇದಕ್ಕೆ 3 vaccination ಮುಗಿದೋಗುತ್ತೆ. ಸೊ ಮರಿ ತಗದ 7 ದಿನಕ್ಕೆ ನಾವು F1 ಅನ್ನೋ ಒಂದು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದಾದ 14 ಡೇಸ್ಗೆ ಏನು ಮಾಡ್ತೈತಿ, ನಾವು IBD ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದಾದ ಒಂದು 21 ಡೇಸ್ಗೆ ನಾವು ಲೊಸೆಟನ ವ್ಯಾಕ್ಸಿನೇಷನ್ ಮಾಡ್ತೀವಿ. ಈ ಲೊಸೆಟ ವ್ಯಾಕ್ಸಿನೇಷನ್ ಮುಗಿದ ತಕ್ಷಣ ನಾವೇ ಮಾಡ್ತೀವಿ, ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ನೋಡಿ, ಇಲ್ಲಿ ನಾವು ಇಲ್ಲಿ ಒಂದು ಇದೊಂದು ಇದೆ, ಒಂದು ಒಂದು ಬಲೆ ಥರ ಮಾಡಿದ್ದೀವಿ. ಇಲ್ಲಿ 2 ಕೋಳಿ ಬಿಟ್ಟಿದ್ದೀವಿ. ಈ ಆಲ್ರೆಡಿ ಇದಕ್ಕೆ F1 ಆಗಿದೆ, ಇದಕ್ಕೂ ಕೂಡ F1 ಆಗಿದೆ. ಇಲ್ಲಿ 4 ಕೋಳಿನ ಹೊರಗಡೆ ಬಿಟ್ಟಿದ್ದೀವಿ. ಈ 4 ಕೋಳಿ ಕೂಡ IBD ಆಗಿದೆ. ನಾಳೆ ಇವಕ್ಕೆ ಲೊಸೈಟ ಮಾಡ್ತೀವಿ. ಲೊಸೈಟ ಮಾಡ್ತಾಣ ಈ ಕೋಳಿಗಳು 4 ಕೋಳಿಗಳು ಕೂಡ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ.
4: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ಕೇಳ್ಕೊಂಡು ವಾಪಸ್ ಬರೋಣ. ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಜಗದೀಶ್ ಅವರು ಮಂಡ್ಯದಿಂದ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದಾರೆ. ಹಾಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಗೆ ಅವುಗಳಿಗೆ ಬೇಕಾದಂತಹ ವ್ಯವಸ್ಥೆನ ಹೇಗೆ ಕಲ್ಪಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅವುಗಳ ಶೆಡ್ನಲ್ಲಿ ಕಂಪಾರ್ಟ್ಮೆಂಟ್ ಮಾಡಿರೋದು, ಅಂದರೆ ಒಂದು ಕಂಪಾರ್ಟ್ಮೆಂಟ್ ಮತ್ತು ಎರಡು ಕಂಪಾರ್ಟ್ಮೆಂಟ್ಗಳನ್ನ ಮಾಡಿರುವಂಥದ್ದು, ಅವುಗಳನ್ನ ಹೇಗೆ ಮಾಡಿದ್ದಾರೆ ಮತ್ತು ಅವುಗಳ ಉಪಯೋಗ ಏನೋ ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಜಗದೀಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆ ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಬರೀ ಏನೋ ಆದಾಯಕ್ಕಷ್ಟೇ ಮಾಡ್ತಾ ಇಲ್ಲ, ಇವರು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನ ಉದ್ಯೋಗ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಈ ರೀತಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಮೂಲಕನೂ ಕೂಡ ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಹಾಗೆ ಅವರು ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಅವುಗಳಿಗೆ ಯಾವ ರೀತಿ ಶೆಡ್ಡನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಹಾಗಾದರೆ ನಾಟಿ ಕೋಳಿಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅವ್ರ ಹತ್ರ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜಗದೀಶ್ ಅವರೇ, ಈಗ ದೊಡ್ಡ ಪ್ರಮಾಣದಲ್ಲಿ ಈ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂತಂದಾಗ ಸೊ ಅವುಗಳಿಗೆ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸೋದಾಗಿದ್ರೆ ಯಾವ ರೀತಿಯಲ್ಲಿ ಮಾಡಿಸ್ಬೇಕಾಗತ್ತೆ, ಮತ್ತೆ ಅವಳಿಗೆ ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರಬಹುದು, ಇದ್ರ ಬಗ್ಗೆ ಹೇಳ್ಬೋದಾ?
3: ಈ ವ್ಯಾಕ್ಸಿನೇಷನ್ ಮಾಡಿದ್ರೆ ಸೊ ಏನಪ್ಪ ಅಂದರೆ ಮರಿಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಈ ಕೊರೋಜ ಮತ್ತು ಬೇರೆ ಥರ ರೋಗಗಳು ಬರುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಕೂಡ ಕಡಿಮೆ ಆಗುತ್ತೆ. ನೀವು ಯಾವಾಗ ಈ ವ್ಯಾಕ್ಸಿನೇಷನ್ ಮಾಡ್ಬೇಕಪ್ಪಂತಂದರೆ ಸೊ ನಂಬರ್ ಆಫ್ ಕೋಳಿ ಜಯಿಸಿದಾಗ, ಸಪೋಸ್ ನಾನು 2000 ಕೋಳಿ ಮಾಡಬೇಕು, 1000 ಕೋಳಿ ಮಾಡಬೇಕು ಅಂತ ಹೊರಟಾಗ ನೀವು ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಸಾಕಾಗಲ್ಲ. ಈಗ ಸಪೋಸ್ ಹಳ್ಳಿಗಳಲ್ಲಿ ಹೇಳ್ತಾರೆ ನಮ್ಮ ಮನೆಗಳು ರೋಗನೇ ಬರಲ್ಲ ಅಂತ ಹೇಳ್ತಾರೆ, ಹಳ್ಳಿಗಳಲ್ಲಿ ಮನೆ ಕಡೆ ಏನಪ್ಪ ಅಂದರೆ ಮಿನಿಮಮ್ ಅಂದರೆ ಒಂದು 50-60-100 ಕೋಳಿ ಸಾಕಿರ್ತಾರೆ. 50-100 ಕೋಳಿ ಸಾಕಿರುವಂಥ ಒಂದು ಜಾಗದಲ್ಲಿ ವ್ಯಾಕ್ಸಿನೇಷನ್ ಅಂತ ಅವಶ್ಯಕತೆ ಇರಲ್ಲ, ಅಲ್ಲಿ ರೋಗನೂ ಬರಲ್ಲ. ನೀವೆಲ್ಲಿ ಮಾಸ್ ಪ್ರೊಡಕ್ಷನ್ ಅಂತ ಹೋಗ್ತಿರೋ, ಮಾಸ್ ಪ್ರೊಡಕ್ಷನ್ ಅಂತ ಹೋದಾಗ 2000-3000 ಕೋಳಿ ಮಾಡಬೇಕು ಅಂತಾರೋ ಅಲ್ಲಿ ಮಸ್ಟೊಂದು ಸೂಡು ನೀವು ವ್ಯಾಕ್ಸಿನೇಷನ್ ಮಾಡಲೇಬೇಕು. ನಾವು ಸ್ಟಾರ್ಟಿಂಗ್ ವ್ಯಾಕ್ಸಿನೇಷನ್ ಮಾಡಲ್ಲ, ಈ ವ್ಯಾಕ್ಸಿನೇಷನ್ ಮಾಡ್ತಿದ್ದೀವಿ. ವ್ಯಾಕ್ಸಿನೇಷನ್ ಮಾಡಿದ್ಮೇಲೆ ನಮ್ಗೆ ಪಾಸಿಟಿವ್ ಥಿಂಗ್ಸ್ ಸಿಕ್ಕದೆ. ಅಂದರೆ ಇದು ನೋಡಿ, ಸಪೋಸ್ ನೀವು ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂತಂದರೆ ಈಗ ಆಲ್ರೆಡಿ ಮರಿಗಳು ಇಷ್ಟೊಂದು ಆಕ್ಟಿವ್ ಇರ್ತಿಲ್ಲ, ಜೊತೆಗೆ ಇಷ್ಟೊಂದು ಆಕ್ಟಿವ್ ಓಡಾಡ್ತಿಲ್ಲ. ಸೊ ಏನಪ್ಪ ಅಂತಂದರೆ ಅವ್ರ ರೆಕ್ಕೆಗಳನ್ನ ಮುದುರ್ಕೊಂಡು ಓಡಾಡುವ, ವ್ಯಾಕ್ಸಿನೇಷನ್ ಮಾಡಿದ್ರೆ ತುಂಬ ಮರಿಗಳು ಆ್ಯಕ್ಟಿವ್ ಆಗಿರ್ತವೆ. ನೋಡಿ, F1 ಮತ್ತು ಈ IBD ಮತ್ತು ಲೊಸೈಟನ ಅದು ಏನಕ್ಕೆ ಮಾಡಬೇಕು ಅಂದರೆ ಸುಮಾರು ನೀವು ಮಾಸ್ ಪ್ರೊಡಕ್ಷನ್ಗೆ ಹೋದಾಗ ಸುಮಾರು ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಲ್ಲ. ತುಂಬ ಸಿಂಪಲ್, F1 ಮತ್ತು IBD ಲೊಸೈಟನ ಏನು ಭಯಾನಕ ಏನಲ್ಲ. ಸೊ ಅಂಗಡಿಲಿ ಕೇಳಿದ್ರೆ, ಸೊ ಈಗ ಹಸು ಸಾಕಾಣಿಕೆ ಇದ್ರಲ್ಲಿ ಪಶುಸಂಗೋಪನೆ ಇಲಾಖೆಯಲ್ಲಿ ಕೇಳಿದ್ರೆ ಅಥವಾ ಅದರೊಂದು ಸಂಬಂಧಪಟ್ಟಂಥ ಮೆಡಿಕಲ್ ಸ್ಟೋರ್ ಕೇಳಿದ್ರೆ ಕೊಡ್ತಾರೆ. ಅದೊಂದು ಡ್ರಾಪ್ ಇರುತ್ತೆ ಅಷ್ಟೇ, ಡ್ರಾಪ್ನ ವಾಟ್ರಿಗೆ ಅವರೇ ಕೊಟ್ಟರು, ವಾಟ್ರ್ ಮಿಕ್ಸ್ ಮಾಡ್ಬಿಟ್ಟು ಒಂದೊಂದು ಡ್ರಾಪ್ನ ಒಂದೊಂದು ಐಗೆ ಒಂದೊಂದು ಡ್ರಾಪ್ ಹಾಕೋ ಮುಗೀತು, ಅದೇನು ತೊಂದರೆ ಇಲ್ಲ. ಸೊ ಒಂದು F1 ಅದೇ ಥರ ಮಾಡ್ತೀವಿ, IBD ಅದೇ ಥರ ಮಾಡ್ತೀವಿ, ಲೊಸೈಟನ್ ಅದೇ ಮಾಡ್ತೀವಿ. ಸೊ F1 ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈ ಮರಿಗಳಲ್ಲಿ, ಸೊ ನಿಮಗೆ ಈಗ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಾಟಿ ಕೋಳಿ ಮಾಡುವಂತೆ ಅಂತಂದರು ನಾವು ಮರಿಗಳೊಂದು 100 ಮರಿ ಸಾಕಿದ್ರು ಡೈಲಿ ಒಂದು 20-30 ಮರಿ ಸಾಯ್ತಾ ಇರ್ತವೆ ಅಂತ. ಬಿಕಾಸ್ ಆಫ್ ದ ರೀಸನ್ ಏನಪ್ಪ ಅಂದರೆ ಅವಕ್ಕೆ ಕೊರೋಜಾನು ಒಂದು ರೋಗ ಜಯಿಸ್ತಿ ಅಟ್ಯಾಕ್ ಆಗ್ತಿರ್ತವೆ, ಆ F1 ಹಾಕೋದ್ರಿಂದ ಆ ಒಂದು ರೋಗ ಕಡಿಮೆ ಆಗುತ್ತೆ. ಸೊ IBD ಅಷ್ಟೇ, ಅದು ಕೂಡ ವ್ಯಾಕ್ಸಿನೇಷನ್ ಇದೆ. ನಾವೇನಪ್ಪ ಅಂದರೆ ಕೊರೋನಾ ವಿರೋನ ಬಂದ್ರೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳುವ ಆ ಥರ. ಸೊ ಕೆಲವು ರೋಗಗಳಿಗೆ IBD ಕೂಡ ಮಾಡ್ತೀವಿ, ಲೊಸೈಟ ಮಾಡಿದ್ರೆ. ಸೊ ಈ ಒಂದು ನೋಡಿ, ನಿಮಗೆ ಕೋಳಿಗಳಿಗೆ ರೋಗ ಜಯಿಸ್ತಿರಪ್ಪ, ಕೊರೋನಾದ ಕೊರೋಜಾ ಒಂದು ರೋಗ ಜಯಿಸ್ತಿರುತ್ತೆ, ಜೊತೆಗೆ ನಿಮಗೆ ಕಣ್ಣ ಮೇಲೆ ಅದು ಗ್ವಾರ ಅಂತ ಹೇಳ್ತೀವಿ, ಆ ಗ್ವಾರನು ಕೂಡ ಬರುವಂಥ ಚಾನ್ಸ್ ಅಪ್ ಆಗಿಬಿಟ್ಟಿದೆ ಈ ಲೊಸೈಟ ಮಾಡಿದ ಈ ಗ್ವಾರಾಗಲಿ ಅಥವಾ ಕಣ್ಣು ಮೇಲೆ ಅಥವಾ ಮೂಗ ಮೇಲೆ. ಜೊತೆಗೆ ಈ ಒಂದು ಕೊಕ್ಕಿರ್ತಲ್ಲ, ಆ ಕೊಕ್ಕ ಮೇಲೆ ಗಾಯಲನ್ನು ಕೂಡ ಅವಾಯ್ಡ್ ಮಾಡ್ತಾ ಆ ಒಂದು ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಹೋಗಲ್ಲ. ಈ ವಾದ ಒಂದು 90 ದಿನಕ್ಕೆ ನಾವು ಹಾರ್ಟ್ಬಿ ಇಂಜೆಕ್ಷನ್ ಮಾಡ್ತೀವಿ. ಹಾರ್ಟ್ಬಿ ಇಂಜೆಕ್ಷನ್ ತುಂಬ ಸಿಂಪಲ್ಲು, ಆ ಇಂಜೆಕ್ಷನ್ ಅಂತ ಭಯಪಡ್ತಾರೆ, ಏನಕ್ಕೆ ಹೆಂಗಪ್ಪ ಮಾಡೋದು ಅಂತ ಏನಿಲ್ಲ. ಅದ್ರದ್ದು ಒಂದು ಕೋಳಿನ ರಕ್ತನ ಮೇಲೆ ತಗೊಂಡ್ರೆ ಅಲ್ಲಿ ಎರಡು ನಿಮಗೆ ಕಾರ್ಟಿಲೇಜ್ ಮಜಲ್ ಇರ್ತವೆ, ಕಾರ್ಟಿಲೇಜ್ ಮಜಲ್ ಮಧ್ಯೆ ಒಂದು ಪರ್ದೆ ಇರುತ್ತೆ, ಸ್ಮೂತ್ ಇರುತ್ತೆ. ಆ ಸ್ಮೂತ್ ಪರ್ದೆಗೆ ಏನು ಮಾಡ್ತಿರ್ತೀವಿ ನಾವು, ಸೊ ಈ ಒಂದು ಹಾರ್ಟ್ಬಿ ಇಂಜೆಕ್ಷನ್ ಕೊಡ್ತೀವಿ. ಹಾರ್ಟ್ಬಿ ಇಂಜೆಕ್ಷನ್ ನೀವು ಕೊಟ್ಟರೆ ಯಾವುದೇ ಕಾರಣಕ್ಕೋಸ್ಕರ ಆ ಒಂದು ವ್ಯಾಕ್ಸಿನೇಷನ್ ಒಂದು ಕೋಳಿಗೆ ಕೊಕ್ಕರ ರೋಗ ಬರಲ್ಲ. ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಲೊಸೈಟ್ ಆದಂಥ ಒಂದು ಮರಿಗಳನ್ನ ನಾವು ಈ ಸೈಡಿಗೆ ತಂದಾಕ್ತೀವಿ. ಈ ಸೈಡಲ್ಲಿ ಒಂದೇ ಒಂದು ಕೋಳಿ ಇದೆ, ಜೊತೆಗೆ ಮತ್ತು ಈ ಮರಿಗಳು ಹೊರಗಡೆ ಹೋಗಿ ಕೂಡ ನಾವು ಜಾಗ ಮಾಡಿದ್ವಿ. ತದನಂತರ ಹೇಳ್ತೀನಿ ಏನಕ್ಕೆ ಲೊಸೈಟ್ ಆದ ಮರಿಗಳು ತಂದಾಕ್ತೀವಪ್ಪ ಅಂತಂದ್ರೆ, ಅವಕ್ಕೆ ಸೊ ಸಣ್ಣ ಮರಿಲಿ ಫೀಡಿಂಗ್ ಸಿಗಲ್ಲ, ಹೊರಗಡೆ ನಾವು ಆ ದೊಡ್ಡ ಕೋಳಿ ಬಿಟ್ಟಂಗೆ ಬಿಟ್ಟರೆ ಅವಕ್ಕೆ ಏನು ಕೂಡ ಫೀಡಿಂಗ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮಾಡ್ತೀವಿ, ತಂದಿಲ್ಲಿ ಬಿಡ್ತೀವಿ, ತಂದಿಲ್ಲಿ ಬಿಟ್ಟರೆ ಅವ್ಕೆ ಸಪ್ರೇಟ್ ಫೀಡಿಂಗ್ ಸಿಗುತ್ತೆ, ಫೀಡಿಂಗ್ ಸಪ್ರೇಟ್ ಆಗಿ ಇದ್ದಾವೆ. ಜೊತೆಗೆ ಯಾವುದೇ ಕಾರಣಕ್ಕೋಸ್ಕರ ಅವನು ದೊಡ್ಡ ಕೋಳಿಗಳನ್ನ ಇಲ್ಲಿ ಹೊರಗಡೆ ಬಿಡಲ್ಲ. ದೊಡ್ಡ ಕೋಳಿಗಳೇನಾದ್ರು ಇಲ್ಲಿ ಒಳಗಡೆ ಬಿಡ್ತು ಅಂತಂದರೆ ಅವಕ್ಕೆ ಫೀಡಿಂಗ್ ಸಿಗಲ್ಲ, ಜೊತೆಗೆ ದೊಡ್ಡ ಕೋಳಿಗಳೇ ಮೇಕತ್ತವೆ, ಜೊತೆಗೆ ಮರಿಗಳು ಕೂಡ ಡಿಸ್ಟರ್ಬ್ ಆಗುತ್ತೆ, ನಿಮಗೆ ರೋಗ ಬರುವಂಥ ಚಾನ್ಸಸ್ 100% ಇರುತ್ತೆ. ಸೊ ಆ ಒಂದು ಸೊ ಪರ್ಪೋಸ್ಗೋಸ್ಕರ ಈ ಒಂದು ಮರಿಗಳನ್ನ ಬಿಡ್ತೀವಿ ನಾವು. ಯಾಕಂದರೆ ಈಗ ಆಲ್ರೆಡಿ ಅನುಭವಿಸಿದ್ದೀವಿ, ಲಾಸ್ಟ್ ಟೈಮು ನಾವು ಒಂದು 400 ಮರಿ ಬಂದು 400 ಬಂದು ಒಂದೇ ಬ್ಯಾಚ್ ಇದ್ವು, ತೊಂದರೆನಾಗಿಲ್ಲ. ಆ ಬ್ಯಾಚ್ ಬಂದ ಮೇಲೆ ಪುನಃ ಮತ್ತೆ ನಮ್ಮಲ್ಲಿ ಒಂದು 76-77 ಮರಿಗಳಿದ್ವು, ಜೊತೆಗೆ ಕೋಳಿಗಳ ಜೊತೆ ಬಿಟ್ಬಿಟ್ಟು ನಾವು 76 ಮರಿ ಒಂದು ಮರಿನ ಉಳಿಸ್ಕೊಳ್ಳಿಲ್ಲ. ಆಮೇಲೆ ನಮ್ಗೆ ಲೇಟ್ರಾಗಿ ಅದು ಸ್ವಲ್ಪ ಲಾಸ್ ಆಯಿತು. ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಫೀಡಿಂಗ್ ಪ್ರಾಬ್ಲಮ್ ಅಂತ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಜಗದೀಶ್ ಅವರು ಹೇಳ್ತಾ ಇದ್ರು ಈ ಕೋಳಿ ಸಾಕಾಣಿಕೆಯಲ್ಲಿ ಯಾವ ರೀತಿಯಲ್ಲಿ ಅವುಗಳನ್ನು ನೋಡ್ಕೋಬೇಕಾಗತ್ತೆ, ಮತ್ತು ಅವುಗಳಿಗೆ ಯಾವ ರೀತಿಯ ವ್ಯಾಕ್ಸಿನೇಷನ್ ಎಲ್ಲ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಇನ್ನೂ ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಅರ್ಜುನ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಬನ್ನೋಡ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನಿರುವುದೇ ನಿನಗಾಗಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಕುಂಕುಮ ಇರುವುದೇ ಹಣೆಗಾಗಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು ಚಿತ್ರಕಥೆ ಬರೆದವರು AV ಶೇಷಗಿರಿ ರಾವ್. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರುತಿ ಸೇರಿದಾಗ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ನಗಲಾರದೆ ಅಳ್ಳಲಾರದೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಹಾಗೂ ಗೀತಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1992 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಅದುವೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೆ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ 7 ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಋಷಿ ಅವರ ಒಂದು ರಚನೆಯ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಬೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಲಿಸುವ ಮೋಡಗಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೇಘನಾಥ್ ಸಾಲಿಗ್ರಾಮ ಅವರಿಂದ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಪ್ತ ಮಿತ್ರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೇನೆ. ಇದು ಹಕ್ಕಿಯಲ್ಲ ಎನ್ನುವಂತ ಒಂದು ಸುಂದರವಾದಂತ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಪ್ರೇಮ ಸೌಂದರ್ಯ ಅವರ ಒಂದು ನಟನೆಯ ಅಮೋಘವಾದಂತ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೈತ್ರದ ಪ್ರೇಮಾಂಜಲಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಓ ಮಲೆನಾಡಿನ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಘುವೀರ್ ಹಾಗೂ ಶ್ವೇತಾ ಅವರ ಒಂದು ನಟನೆಯ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಳ್ಳಿ ಮೇಷ್ಟ್ರು ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಅದುವೇ ಸಂಕ್ರಾಂತಿ ಬಂತು ರತ್ತೋ ರತ್ತೋ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ, SS ಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಬಿಂದಿಯಾ ಅವರ ಒಂದು ನಟನೆಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾಲ ಮುರುಗನ್ ಹಾಗೂ ಕುಮಾರನ್ ಅವರ ಒಂದು ಮಧುರವಾದಂತಹ ಸ್ವರದಲ್ಲಿ ನಾಗಸ್ವರ ವಾದನವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದಾಗಿ ಬಾಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಬಳೆಗಳು ಆಡುತ್ತಿವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು KS ಚಿತ್ರ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಶರ್ಮಾ ಅವರ ಒಂದು ಜೋಡಿಯ ಚಿತ್ರ. ಇದು 1989ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಡಿಬಿಡಿ ಗಂಡ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನೀನು ನೀನೇ ಇಲ್ಲಿ ನಾನು ನಾನೇ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ರಮ್ಯಾ ಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಿ ಅಶ್ವಥ್ ಹಾಗೂ ಸಂಗಡಿಗರು ಹಾಡಿರುವಂತಹ ಒಂದು ಕಂಸಾಳೆ ಪದವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ತತ್ವ ಪದದತ್ತ ಸಾಗೋಣ. ಶಿವಲೋಕದಿಂದ ಒಬ್ಬ ಸಾಧು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಲೋಕನಾಥ್ ಕುಂಬಾರ ಅವರ ಒಂದು ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮದನ್ ಮೋಹನ್ ಅವರಿಂದ ವಯಲಿನ್ ಹಾಗೂ ಚಾರುಲತಾ ಅವರಿಂದ ಒಂದು ವೀಣಾ ವಾದನ, ಈ ಎರಡು ವಾದನಗಳನ್ನ ನಮ್ಮ ಈ ಒಂದು ವಾಹಿನಿಯಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಜ್ಜೆಯಲ್ಲಿ ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ
1: ಮದನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ
0: ಚಿಟ್ಟಗಣ್ಣು ಚದರದಂತೆ ಕಾಡುತ್ತಾನೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ರುದ್ರ ವೀರಭದ್ರ ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ.
6: ರುದ್ರ ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿತ್ರ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸ್ನೇಹಿತರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
2: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
3: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
3: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ನೀವು ಕೇಳಲಿದ್ದೀರಿ ಹರಿಕಥೆ. ಶೀರ್ಷಿಕೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಗುರುರಾಜುಲು ನಾಯ್ಡು.
5: ಪಕ್ಕದಲ್ಲೇ ಇದ್ದ ವಿಭೀಷಣ ಎದ್ದ. ಸ್ವಲ್ಪನನ್ನ ಮಾತನ್ನು ಕೇಳಿ, ನೀವೆಲ್ಲರೂ ಆಯುಧಗಳನ್ನು ತಗೊಂಡಾಗಲೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟು ಬಿಟ್ಟಿದ್ದೀರಾ. ಸ್ವಲ್ಪ ನಿಲ್ಲಿ. ಅಪರಾಧವನ್ನು ಮಾಡಿ ನಾವು ನಿರಪರಾಧಿಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅಣ್ಣ. ರಾಮ ಎಂದರೆ ಸಾಮಾನ್ಯ

ಬೇಡ, ಅವನೇನು ಸಾಮಾನ್ಯನಲ್ಲಣ್ಣ. 14,000 ಕರದೂಷಣಾದಿಗಳನ್ನು ಒಬ್ಬನೇ ಕೊಂದವನು. ನಿನ್ನ ಸ್ನೇಹಿತರು ಎರಿಸಿಕೊಂಡಿದ್ದ ವಾಲಿಯನ್ನು ಒಂದೇ ಬಾಣದಲ್ಲಿ ಕೊಂದವನು. ಅಣ್ಣ, ಹಿಂದೆ ನಮ್ಮ ಕುಲಕ್ಕೆಲ್ಲ ಗುರುವೆನಿಸಿಕೊಳ್ಳಬಹುದಾದ ಮಾವ ಮಾರೀಚನನ್ನ ಒಂದೇ ಬಾಣದಿಂದ ಸಮುದ್ರದಿಂದ ಆಚೆಗೆ ಸೆದವನು, ಮಾಯಾಮೃಗ ರೂಪಧಾರಿಯಾದವನನ್ನು ಕೊಂದವನು. ನನ್ನ ಮಾತನ್ನು ಕೇಳೋಣ. ಈಗಲಾದರೂ ನಿನ್ನ ಈ ಸಂಪದ್ಭರಿತವಾಗಿರುವ ರಾಜ್ಯ ಉಳಿಬೇಕಾದರೆ ರಾಮನ ಹೆಂಡತಿಯಾದ ಸೀತೆಯನ್ನು ರಾಮನಿಗೊಪ್ಪಿಸಿ ಆದ ಪಾದಕ್ಕೆ ನಮಸ್ಕಾರವನ್ನು ಮಾಡು. ರಾವಣ ಕಟಕಟಕಟನೆ ಹಲ್ಲನ್ನು ಕಡದ, ಥಟ್ಟನೆ ಎಂದು ಸಭೆಯನ್ನೇ ಬಿಟ್ಟು ಹೊಟ್ಟದ. ವಿಭೀಷಣ ರಾತ್ರಿಯೆಲ್ಲ ಬಹಳ ಆಲೋಚನೆಯನ್ನು ಮಾಡಿದರಂತೆ. ಮಾರನೇ ದಿವಸ ಸಭೆಗೆ ಬಂದಾಗ ವಿಭೀಷಣನೇ ಬಂದು ನಮಸ್ಕಾರ ಮಾಡಿ ನಿಂತ. ಅಣ್ಣ, ಇವರೆಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಕಣೋ. ಈ ಹೊಗಳಿ ನಿನಗೆ ಪ್ರಿಯವಾಗುವ ಈ ಮಾತುಗಳನ್ನಾಡುತ್ತಿರುವವರೆಲ್ಲರೂ ನಿನ್ನ ವಿನಾಶ ಕಾಲ ಬಂದಾಗ ಒಬ್ಬರೂ ಇರಲ್ಲ. ಅಣ್ಣ, ಇವರೆಲ್ಲರೂ ಹೊಗಳುವ ನಿನ್ನ ಶತ್ರುಗಳು. ಈಗ ನಿನಗೆ ಬಹಳ ಒಳ್ಳೆಯದನ್ನೇ ಹೇಳಿ ನಾಳೆ ನಿನ್ನ ವಿನಾಶಕ್ಕೆ ಏನೇನಾಗಬೇಕು ಅಷ್ಟನ್ನು ಮಾಡುತ್ತಿದ್ದಾರೆ. ಮಾತನ್ನು ಕೇಳಣ್ಣ. ರಾಜನೀತಿಯಲ್ಲ, ಧರ್ಮವಲ್ಲ. ಮತ್ತೊಂದು ಮಾತು ಹೇಳುವುದಾದರೆ, ಸೀತೆ ನಮ್ಮ ಲಂಕಾಪಟ್ಟವನ್ನು ಸೇರಿದ್ದು ಹೇಗಾಯಿತು ಅಂದರೆ ಮಾರಿ ಹೊಕ್ಕ ಮನೆಯಾಗಿದೆ. ಸೀತೆ ಪ್ರವೇಶ ಮಾಡಿದ ಮೊದಲುಕೊಂಡು ಯಾಗ ಯಜ್ಞಾದಿಗಳು ಸರಿಯಾಗಿ ನಡೆಯುತ್ತಿಲ್ಲ, ಆಗಾಗ ಅಪಶಕುನಗಳು ಕಾಡುತ್ತಿದೆ. ಅಗ್ನಿಯನ್ನು ಜಲಿಸುವಾಗ ಯಜ್ಞ ಭೂಮಿಯಲ್ಲಿ ಬರಬಹುದಾದ ಅಗ್ನಿಯು ಧೂಮದಿಂದ ಕೂಡಿ ಬರುತ್ತಾ ಇದೆ. ಅಣ್ಣ, ಇಷ್ಟೇ ಅಲ್ಲದೆ ಎಲ್ಲ ರೀತಿಯಿಂದಲೂ ನಮಗೆ ಅಪಶಕುನಗಳೇ ಕಂಡು ಬರುತ್ತಿದೆ. ಮಾತನ್ನು ಕೇಳಿ ದಯಮಾಡಿ ಸೀತೆಯನ್ನು ಒಪ್ಪಿಸಿ ನಾವೆಲ್ಲರೂ ಸುಖವಾಗಿ ಬಾಳುವಂತೆ ಮಾಡು. ರಾವಣ ಅಂದ, ಸ್ವಜಾತಿ ಶತ್ರು, ಕುಲಕ್ಕೆ ಮೃತ್ಯು ಕೊಡಲೆಯ ಗಾವು ಎಂಬ ಗಾದೆಯಂತೆ ನನ್ನನ್ನವನುಂಡು ನನ್ನುಪ್ಪನ್ನು ತಿಂದು ನನಗೆ ದ್ರೋಹವನ್ನು ಬಗ್ಗಿತ್ತಿರುವ ವಿಭೀಷಣ, ನಿನಗಿಲ್ಲಿ ಸ್ಥಳವಿಲ್ಲ, ಹೇಳಿ ಹರಡು ಇಲ್ಲಿಂದ ಹರಡು ಎಂದಾಗ ಎಲ್ಲರೂ ಹಾಸ್ಯವನ್ನು ಮಾಡುತ್ತಿದ್ದರೆ ವಿಭೀಷಣ ತನ್ನ 4 ಮಂತ್ರಿಗಳನ್ನು ಕರೆದುಕೊಂಡು ಕೈಯಲ್ಲಿ ಗದೆಯನ್ನು ಹಿಡಿದು ಥಟ್ಟನೆ ಆಕಾಶಕ್ಕೆ ಹಾರಿ ಹೇಳುತ್ತಾನಂತೆ, ಅಣ್ಣಯ್ಯ ನೀನು ನನಗೆ ಹಿರಿಯ, ನೀನು ನನ್ನನ್ನೇನೆಂದರೂ ಚಿಂತೆ ಇಲ್ಲ, ಆದರೆ ಒಂದು ಸತ್ಯವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು. ಬರುತ್ತಿದೆ ನಿನಗೆ ಮೃತ್ಯು ಕಾಲ. ನಿನಗೆ ಮಾತ್ರವಲ್ಲ, ನಿನ್ನ ಪುತ್ರ ಮಿತ್ರ ಕೆಳತ್ರಾದಿ ಬಾಂಧವ ಸೈನ್ಯ ಸಹಿತವಾದ ಅಪಾರವಾದ ಐಶ್ವರ್ಯವೆಲ್ಲವೂ ಕೂಡ ನಶಿಸಿ ಮಣ್ಣೊಳಗೆ ಧೂಳಾಗಿ ಹೋಗುವ ಕಾಲವೂ ಸಮೀಪಿಸ್ತಾ ಇದೆ. ಅದಕ್ಕಾಗಿಯೇ ಮೃತ್ಯು ಸನ್ನಿಹಿತವಾದವನಿಗೆ ಯಾವ ಪಥ್ಯವೂ ರುಚಿಸುವುದಿಲ್ಲ ಎಂಬಂತೆ ನೀನು ಆವೃತವಾಗಿರುವ ಜನಗಳ ಮಾತನ್ನು ಕೇಳುತ್ತಿದೀಯ? ಕೇಳು, ನಾನು ಸತ್ಯಸಂಧರಾದ ಶ್ರೀರಾಮನ ಪಕ್ಷವನ್ನೇ ಸೇರ್ತೇನೆ. ಇದೋ ಹರಿದೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಭರ್ರನ್ನು ಹಾರಿ ಬರುತ್ತಾ ರಾಮದೇವರು ನಿಂತಿರುವ ಆ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದ. ಆಕಾಶದಲ್ಲಿ ನಿಂತುಕೊಂಡ, ಗಗನ ಮಾರ್ಗದಲ್ಲಿ ನಿಂತು, ಅಯ್ಯ ಕವಿವೀರರೇ, ನಾನು ರಾವಣ ಎಂಬತಕ್ಕಂಥ ಲಂಕಾಧಿಪತಿಯಾಗಿರುವವನ ತಮ್ಮ. ಎಷ್ಟು ವಿಧದಿಂದ ಧರ್ಮ ಬೋಧನೆಯನ್ನು ಮಾಡಿದರೆ ಕೇಳದೆ ನಮ್ಮಣ್ಣನು ಅಟ್ಟಿದ್ದರಿಂದ ಶ್ರೀರಾಮನಿಗೆ ಶರಣಾಗಿ ಬಂದಿದ್ದೇನೆ. ದಯಮಾಡಿ ಶ್ರೀರಾಮನಿಗೆ ನಾನು ಶರಣಾಗಿ ಬಂದಿರತಕ್ಕಂತಹ ವಿಚಾರವನ್ನು ತಿಳಿಸಿ. ಓಡಿ ಬಂದ್ರು ಇದಾರ ಜನ, ರಾಮಪ್ಪ ಅವನ್ಯಾರೋ ರಾವಣನ ತಮ್ಮ ಅಂತೆ, ಹೆಸರು ವಿಭೀಷಣ ಅಂತೆ, ನಿನಗೆ ಶರಣಾಗಿ ಬಂದಿದ್ದೇನೆ ಅಂತಾನೆ. ಪಕ್ಕದಲ್ಲಿರುವ ಜಾಂಬು ಅಂತ ಹೇಳ್ತಾನೆ, ರಾಮಪ್ಪ ಎಲ್ಲವನ್ನು ಬಲ್ಲವನು, ನೀನು ಆಲೋಚನೆಯನ್ನು ಮಾಡು. ಸುಗ್ರೀವ ಬಂದ, ಒಡೆಯ ಇವನು ಶತ್ರು ಪಕ್ಷದವನು, ನಮ್ಮಲ್ಲಿ ಸೇರಿಕೊಂಡು ನಮ್ಮಲ್ಲಿರಬಹುದಾದ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳಿದು ಆ ನಂತರದಲ್ಲಿ ಹೋಗಿ ಆ ನಡೆಯಬಹುದಾದ ಕಾರ್ಯಕ್ಕೆ ರಾವಣನಿಗೆ ಸಹಾಯ ಮಾಡ್ತಾನೋ ಏನು? ಅಂಗದ ಹೇಳಿದ, ಒಡೆಯ ಆಜ್ಞೆಯನ್ನು ಕೊಡು, ಅವನ ಅಂತರಿಕ್ಷದಲ್ಲೇ ಇರಲಿ, ಹಾರಿಯವನನ್ನು ಎಡಗಾಲಿನಿಂದಲೇ ಒದ್ದು ಧೂಳೀಪಟವನ್ನು ಮಾಡಿಬಿಡ್ತೇನೆ. ರಾಮದೇವರು ಎಲ್ಲವನ್ನು ಕೇಳುತ್ತಿದ್ದರಂತೆ. ಪಕ್ಕದಲ್ಲಿರುವ ಆಂಜನೇಯನ ಕರೆದ್ರು, ಮಾರುತಿ, ರಾಮ ರಾಮ ರಾಮ ರಾಮ ಮಾರುತಿ, ನೀನೇನ್ ಹೇಳ್ತೀಯ, ನೀನೇನ್ ಹೇಳ್ತೀಯ ಅನ್ನುವಾಗ ಮಾರುತಿ ಎಲ್ಲರಲ್ಲಿ ಶ್ರೇಷ್ಠ ಬುದ್ಧಿ ಸಂಪನ್ನ, ಒಡೆಯ ಎಲ್ಲರ ವಿಚಾರವನ್ನು ಕೇಳಬೇಕು, ಕೇಳಿದ್ದನ್ನು ಮನನ ಮಾಡಬೇಕು, ಅದರಲ್ಲಿ ಧರ್ಮ ಯಾವುದೋ ಹಿತವಾವುದೋ ಅದನ್ನ ಸರ್ವಜ್ಞನಾದ ರಾಮ

0: ಆಚರಣೆಯನ್ನು ಮಾಡಬೇಕು. ಆದರೆ ನನಗೆ ತಿಳಿದ ವಿಷಯವನ್ನು ಹೇಳುವುದಾದರೆ, ನಾನು ಲಂಕಾಪುರವನ್ನೆಲ್ಲ ಪ್ರವೇಶ ಮಾಡಿ ಸುತ್ತಾಡಿದಾಗ ಸೀತಾಮಾತೆಗೆ ಅನುಕೂಲವನ್ನು ಮತ್ತು ರಾವಣನಿಗೆ ಧರ್ಮ ನೀತಿಯನ್ನು ಹೇಳ್ತಾ ಸರ್ವದಾ ದೈವ ಭಕ್ತರಾಗಿ ಬಾಳುತ್ತಿದ್ದವರು ಅಂದರೆ ಈ ವಿಭೀಷಣವೇ. ರಾಮದೇವರು ತಕ್ಷಣ ಏನು ಮಾಡಿದರಂತೆ, ಬರ ಹೇಳಿ ಅವರನ್ನ, ಅಯ್ಯ ರಾಮ ಅಭಯ ಕೊಟ್ಟಿದ್ದಾನೆ ಬನ್ನಿ. ನಾಲ್ಕು ಜನ ಮಂತ್ರಗಳಿಂದ ಅಡಗೂಡಿ ಸರ್ವದ ಕೆಳಗಿಳಿದು ಓಡಿ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ, ರಾಮ ನಾನು ನಿನಗೆ ಶರಣಾಗಿ ಬಂದಿದ್ದೇನೆ, ನಾನು ರಾವಣನ ತಮ್ಮ ವಿಭೀಷಣ ಎಂದು ಅನೀತಿ ಅಕೃತ್ಯಗಳಲ್ಲಿ ಇರಲಾರದೆ ನಿನ್ನ ಪಾದ ಹಿಡಿದಿದ್ದೇನೆ, ದಯ ಮಾಡಿ ನನ್ನನ್ನು ಸ್ವೀಕರಿಸು. ರಾಮದೇವರು ಹಾಗೆ ಅವನ ಕೈ ಹಿಡಿದು, ಲಕ್ಷ್ಮಣ ಏನಣ್ಣ ಹೋಗು, ಸಮುದ್ರದಿಂದ ಜಲ ತಂದು ಇವನಿಗೆ ಅಭಿಷೇಕವನ್ನು ಮಾಡು. ಹಿಂದೆ ಇವನಿಗೆ ಲಂಕಾ ರಾಜ್ಯವನ್ನು ಪಟ್ಟ ಕಟ್ಟಿದ್ದೇನೆ ಅಂದ. ಲಂಕಾ ರಾಜ್ಯವನ್ನೇ ಪಟ್ಟ ಕಟ್ಟಿದ್ದೇನೆ. ಸುಗ್ರೀವ ಅಂದ, ಸ್ವಾಮಿ ಸ್ವಾಮಿ ಸ್ವಾಮಿ ಇದೇನ್ ಮಾತಾಡ್ತಾ ಇದ್ದೀರ? ಅಲ್ಲ ಸ್ವಾಮಿ, ರಾವಣ ಇನ್ನೂ ಸಾಯಿಲೇ ಇಲ್ಲ. ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ನಿಮ್ ಕಾಲಿಡ್ಕೊಂಡ್ರೆ ಏನ್ ಮಾಡ್ತೀರ? ರಾಮ ಹೇಳಿದ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಪಾದಕ್ಕೆ ಬಂದು ಶರಣಾದರೆ ಅವನಿಗೆ ನನ್ನ ಅಯೋಧ್ಯ ನಗರಿ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಅಯೋಧ್ಯ ನಗರಿ ಭರತನ ಕೊಟ್ಟಿದ್ದೀರಲ್ಲ, ಅವನಿಗೇನ್ ಮಾಡ್ತೀರಾ? ಹಾಗಾದ್ರೆ ನನ್ನ ತಮ್ಮನಾದ ಭರತನಿಗೆ ನನ್ನ ವೈಕುಂಠ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಎಲ್ಲ ಎಲ್ರಿಗೂ ಕೊಟ್ಟು ಬಿಡ್ತಾ ಅವೆಲ್ಲಿರ್ತೀರಾ? ನಿಮ್ಮ ಜೊತೆಯಲ್ಲಿ ಸದಾ ವನವಾಸ ರಾಮನಾಗಿ ಇದ್ದು ಬಿಡ್ತೇನೆ. ಆಗಬಹುದಲ್ವೇ? ಮಾರುತಿ ಹೇಳ್ತಾನೆ, ಒಡೆಯ ನೀನು ಸರ್ವಜ್ಞ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ. ಇದೋ ಎಂಬುದಾಗಿ ಜಲವನ್ನು ತಂದು ಅಭಿಷೇಕವನ್ನು ಮಾಡಿ ಅಲ್ಲೇ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು. ಆ ನಂತರದಲ್ಲಿ ರಾಮದೇವರು ಕೇಳಿದರಂತೆ, ವಿಭೀಷಣ, ನೀನೀಗ ನಮ್ಮವನಾದೆ, ನಮ್ಮ ಸಂಗಡಿಗನಾದೆ. ಈಗ ಆ ಒಂದು ವಿಚಾರಕ್ಕೆ ನಿನ್ನ ಸಲಹೆ ಬೇಕಾಗಿದೆ. ನಾವು ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಲ್ಲ, ಹೇಗೆ? ಅವನಂತ, ಸ್ವಾಮಿ ನನಗೆ ಗೊತ್ತಿರೋದು ಒಂದೇ ಒಂದು ಉಪಾಯ. ಯಾವುದಪ್ಪ? ನಾವು ಸಮುದ್ರ ರಾಜನಿಗೆ ಶರಣು ಹೊಡೆಯೋಣ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಹೇಗಾದ್ರೂ ಗೆದ್ದು ಬಿಡ್ತೀವಿ. ಹನುಮಂತ ಕೇಳ್ದ, ಯಾವ ಆಧಾರದ ಮೇಲೆ ಈ ಮಾತಾಡ್ತಿದ್ದೀಯ ನೀನು? ಅವನು ಶರಣು ಹೊಡೆಯೋಣ, ನಮಗ್ ಭಯವಿಲ್ಲ ಅಂತೀಯಲ್ಲ, ಯಾವ ಆಧಾರದ ಮೇಲೆ? ಆ ವಿಭೀಷಣ ಹೇಳ್ದ, ನನ್ನೇ ಆಧಾರ. ಏನ್ ನಿನ್ನ ಆಧಾರ? ರಾಮನು ಬಂದು ಶರಣು ಹೊಡೆದೆ ನಾ ಬದುಕೊಂಡೆ. ರಾಮನಿಗೆ ಶರಣೆಂದು ಕರಮುಗಿದೆ, ಮರಣ ಭಯವಿಲ್ಲದೆ ಬಾಳುತ್ತಿದ್ದೇನೆ ಎಂದ ಮೇಲೆ ಯಾರು ಶರಣು ಅಂತಾರೆ ಅವರಿಗೆ ಮರಣದ ಭಯವಿಲ್ಲ. ಸಮುದ್ರ ರಾಜನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಲು ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮದೇವ ದರ್ಪಶಯನಾಗಿ ಮಲಗಿದ್ದಾನಂತೆ. ಗುಡುಗು ಸಿಡಲು ಏಕಕಾಲ ಪ್ರಕಾರದಲ್ಲಿ ಗಡಗಡ ಗಡಗಡೆ ನಡೆಯುತ್ತಿದೆ. ಸಮುದ್ರ ಮಧ್ಯದಿಂದ ಎದ್ದು ಬಂದುಬಿಟ್ಟ ಸಮುದ್ರ ರಾಜ, ತಾಳು ತಾಳು ಒಡೆಯ, ಇದೇನನ್ನೇ ಮಾಡ್ತಾ ಇದೀಯ? ಸ್ವಾಮಿ, ಸಮಸ್ತ ಭುವನಕ್ಕೂ ನೀನೇ ಉಡೆಯನಾಗಿರುವಾಗ ನಾನ್ ನಿನಗೆ ಅನುಮತಿ ಕೊಡೋದೇನಿದೆ? ಆದರೂ ಸಹ ಸಮುದ್ರವು ಹೇಗಿರಬೇಕು ಎಂಬತಕ್ಕಂತಹ ನೀತಿಯನ್ನು ಮೀರಿ ಹೋಗಬಾರದಾದ್ದರಿಂದ ನಾನು ಶಾಂತ ಚಿತ್ತನಾಗಿದ್ದೆ. ಒಡೆಯ, ನಾನು ಇಷ್ಟು ಮಾತ್ರ ಹೇಳಬಹುದು. ಏನದು ಎಂದರೆ, ಈ ಸಮುದ್ರದ ಮೇಲೆ ನೀವು ನಿರ್ಮಾಣ ಮಾಡತಕ್ಕಂತಹ ಸೇತುವೆಗೆ ನನ್ನಿಂದಾಗಿ ಯಾವ ವಿಧವಾದ ಕುಂದುಕೊರತೆಗಳಾಗದಂತೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಕವಿವೀರರೇ, ಹೋಗಿ ಎಲ್ಲರೂ ಬೆಟ್ಟ ಗುಡ್ಡಗಳನ್ನು ತೆಗೆದುಕೊಂಡು ಬನ್ನಿ, ಸೇತುವೆ ನಿರ್ಮಾಣ ಮಾಡೋಣ. ಹಾಗಂದಿದ ಕೂಡಲೇ ಹಾರಿದಂತೆ ಕಪಿಗಳು, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಸೇತುವೆ ನಿರ್ಮಾಣವಾಗ್ತಾ ಇದೆ. ರಾವಣ ಕಟಕಟನೆ ಹಲ್ಲನ್ನು ಕಳೆದ ಸ್ವಜಾತಿ ಶತ್ರು ವಿಭೀಷಣ, ಕೇವಲ ರಾಜ್ಯ ಲೋಪದಿಂದ ಅಣ್ಣನಾಗಿರುವ ರಾವಣನ ಪಕ್ಷವನ್ನು ತೊರೆದು ಶತ್ರು ಪಕ್ಷವನ್ನು ಸೇರಿದ, ನನಗೆದುರೋಗಿ ಸಿಕ್ಕಿದ್ದರವರ ಎದೆಯನ್ನು ಸೀಡಿ ರಕ್ತದೋ ಕುಳೆಯನಾಡಿ ನಾಡಿನಲ್ಲಿ ವಿಜಯ ಗುತ್ತು ಭಯನ್ನು ಮೊಳಗಿಸುತ್ತಿದ್ದೆ. ಆದರೆ ಈಗ ತಾನೇ ಏನಾಯಿತು? ಕಪಿಗಳೇ, ನೀವೆಲ್ಲರೂ ಹೆದರಿದರೆ ಭಯಪಟ್ಟರೆ ಪಾಪ ಪಾಪ. ಈ ಕಪಿ ಸೈನ್ಯವು ನಮ್ಮನ್ನೇನು ಮಾಡಬಲ್ಲದ್ದು? ಎಲ್ಲರೂ ಸಿದ್ಧರಾಗಿ. ಇದನ್ನ ರಾಮದೇವರೇನು ಮಾಡಿದರಂತೆ, ತಾವೊಂದು ಶಿವೇಲಾದ್ರಿ ಗಿರಿಯ ಮೇಲೆ ನಿಂತು ಒಂದು ಸಲ ಈ ಲಂಕಾಪಟ್ಟಣವನ್ನೆಲ್ಲವನ್ನು ನೋಡ್ತಾ ಇದ್ದಾನೆ. ಲಂಕಾಪಟ್ಟಣವನ್ನು ನೋಡಿ, ಆಹಾ ಸುಂದರವಾದ ಈ ನಗರಿ, ವಿಶ್ವಕರ್ಮನು ತಮ್ಮ ಮನ ಪ್ರಭಾವದಿಂದ ನಿರ್ಮಾಣ ಮಾಡಿರತಕ್ಕಂಥ ಈ ನಗರಿ ಅನ್ಯಾಯವಾಗಿ ನಾಶವಾಗಿ ಹೋಗುತ್ತಲ್ಲ, ಬಿಡಬಾರದೀಗ. ಈಗಿರತಕ್ಕಂಥದ್ದು ಒಂದೇ ಸಂದರ್ಭ. ಯುದ್ಧ ಪ್ರಾರಂಭ ಮಾಡುವ ಮುನ್ನ ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯನ್ನು ಕಳಿಸಬೇಕು. ಅಂಗದ, ನೀ ರಾಯಭಾರಿಯಾಗಿ ಹೋಗಬಾ. ಆಗ್ಬೋದು ಸ್ವಾಮಿ. ರಾವಣನಿಗೆ ಭಯ ಬಂತು. ರಾವಣ ಏನು ಮಾಡಿದ, ವಿದ್ಯುಜ್ಜುಹ ಅಂಬತಕ್ಕಂಥ ಒಬ್ಬ ಸೈನಿಕನನ್ನು ಕರೆದ. ಈಗ ಉಪಾಯವಾಗಿ ನಾವು ಗೆದ್ದು ಬಿಡೋಣ. ಏನ್ ಮಾಡ್ಬೇಕು ಸ್ವಾಮಿ? ಏನಿಲ್ಲ, ರಾಮದೇವರಂಗ ಒಂದು ಮಾಯಾ ಶಿರಸ್ಸನ್ನು ತಯಾರು ಮಾಡು. ಸೀತೆ ಸತ್ತು ಹೋದ್ರೆ ಅದೇ ವ್ಯಸನದಲ್ಲಿ ರಾಮ ಸತ್ತು ಹೋಗ್ತಾನೆ. ಉಪಾಯವಾಗೆಲ್ಲ ಗೆದ್ದು ಬಿಡಬಹುದು. ಕೆಲವರು ಉಪಾಯ ಮಾಡಕ್ ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಕೂಡಲೇ ಶಿರಸ್ಸನ್ನು ಧನಸ್ಸನ್ನು ನಿರ್ಮಾಣ ಮಾಡಿದ ಅವನು. ದಡ ದಡ ದಡ್ಡ ಬಂದ ರಾವಣ ಅಶೋಕವನಕ್ಕೆ ಬಂದು ಹೇಳುತ್ತಿದ್ದಾರೆ, ಸೀತಾ ಕಳಾಖಾಡಿಯಲ್ಲಿ ಹೇಳು, ಆ ನಿನ್ನ ರಾವಣನಾಗಿರ್ತಕ್ಕಂಥ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದವನನ್ನ ನನ್ನ ಮಂತ್ರಿಯಾಗಿರ್ತಕ್ಕಂಥ ಪ್ರಹಸ್ತ, ಏಯ್ ಯಾರಿಗೆ ಹೇಳ್ತಾ ಇರೋದು? ನನ್ನ ಮಂತ್ರಿಯಾಗಿರುವ ಪ್ರಹಸ್ತ, ಆ ನಿನ್ನ ರಾಮನ ತಲೆಯನ್ನು ತೆಗೆದು ತಂದು ಹಾಕಿದ್ದಾನೆ ನೋಡು. ಇದ ನೋಡು, ನಿನ್ನ ಗಂಡನಾದ ರಾಮನ ತಲೆ ಆ ಶಿರಸ್ಸನ್ನು ಧನುಸ್ಸನ್ನು ಬಿಸಾಡಿದರಂತೆ. ಬಿಸಾಡಿದ ಕೂಡಲೇ ಸೀತಾದೇವಿ ರಾಮ ಅಂತ ಮೂರ್ಛೆ ಬಿದ್ದರು. ಮೂರ್ಛೆ ಬಿದ್ದರೆ ರಾವಣ ಹೇಳ್ತಾರೆ, ಈಗಲಾದರೂ ನನ್ನ ಒಳಾಗು ರಾಮ ರಾಮ ಎಂದೇ ಆ ರಾಮನನ್ನು ಸಂಹಾರ ಮಾಡದ ಪ್ರಹಸ್ತ. ಅವನು ಯಾರೋ ಜಾಂಬು ಅಂತ ಅಂತಿದ್ದನಲ್ಲ, ಅವನು ಹೇಳಿದೆ ಕೇಳಿದೆ ಓಡೋಗ್ಬಿಟ್ಟ. ಲಕ್ಷ್ಮಣ ಅಂತಿದ್ದನಲ್ಲ, ಆ ಲಕ್ಷ್ಮಣನು ಸೈನ್ಯವನ್ನು ಕರ್ಕೊಂಡು ಆ ಭಯದಿಂದ ಸಮುದ್ರದಲ್ಲಿ ಬಿದ್ದೋದ. ಹನುಮಂತ ಎಂಬುವನ ಬಾಯಿ ಸೀಳಿ ರಕ್ತಕಾರಿ ಸತ್ತೋದ. ಸುಗ್ರೀವನನ್ನ ನಮ್ಮ ಸೈನಿಕರು ತುಳಿದು ಹಾಕಿಬಿಟ್ರು. ನಿನ್ನ ಕಡೆ ಉಳಿದ ಆ ರಾಮ ಸತ್ತ. ಸೀತೆ ಮೂರ್ಛಿತಳಾಗಿ ಗಳಗಳದೆ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಸುರಿಸುವಾಗ ರಾವಣ ನಗುತ್ತ ನಿಂತಿದ್ದರೆ ಸೇವಕ ಒಬ್ಬನು ಬಂದ, ಮಹಾಸ್ವಾಮಿ ಏನು, ನಮ್ಮ ಪ್ರಧಾನಿಗಳಾದ ಪ್ರಹಸ್ತರು ನಾಳೆ ನಡೆಯಬಹುದಾದ ಯುದ್ಧದ ವಿಚಾರವನ್ನು ಮಾತನಾಡಲಿಕ್ಕೆ ಅವಸರವಾಗಿ ನಿಮ್ಮನ್ನು ಕರ್ಕೊಂಡು ಬಂದ್ರು. ದಡ ದಡ ದಡದನ್ನು ಓಡಿ ಹೋಗ್ಬಿಟ್ಟ ರಾವಣ. ಈ ಸುಳ್ಳು ಹೇಳೋರು ಹಂಗೆ ಸಿಕ್ಕಾಕಂಬಿಡು. ದಾಸರೇ ನಾಳೆ ಎಲ್ಲಿ ನಿಮ್ಮ ಕಥೆ? ನಾಳೆ ಡೆಲ್ಲಿ. ಎಲ್ಲಾದ್ರೂ ಇಲ್ಲೇ ಸಿಕ್ಕಾಕಂಬಿಡು. ಏನ್ರಿ ಡೆಲ್ಲಿ ಅಂದ್ರೆ ಇಲ್ಲೇ ಇದ್ದೀರಾ? ನಾನಂದಿದ್ ಗಲ್ಲಿ ಅದ್ ನಿಮಗೆ ಕೇಳಿಸಿ ಡೆಲ್ಲಿ ಅನ್ನೋದು. ಅದು ಸುಳ್ಳು, ಇದು ಸುಳ್ಳು. ಹಾಗೆ ಹೋದ ಕೂಡಲೇ ಅಲ್ಲೇನಾಗಿದೆ ಎಂದರೆ ಸೀತಾದೇವಿಯ ಪಕ್ಕದಲ್ಲೇ ಇದ್ದಳಂತೆ ವಿಭೀಷಣನ ಹೆಂಡತಿ ಸರಮೆ ಅಂತ. ಆ ಸರಮೆ ಬಂದು ಕೈ ಹಿಡಿದು ಹೇಳ್ತಾಳೆ, ಅಮ್ಮ ಸೀತಾ ನಾನಿಲ್ಲೇ ಇದ್ದೀನಿ ತಾಯಿ, ನೀನೇನು ಭಯಪಡಬೇಡಮ್ಮ. ಅಮ್ಮ ನನ್ನ ಮಾತನ್ನು ಕೇಳು, ರಾಮನಿಗೇನೂ ಆಗಿಲ್ಲ. ರಾವಣ ನಿನ್ನ ಹತ್ರ ಮಾತಾಡುತ್ತಿದ್ದ ಮಾತನ್ನೆಲ್ಲ ಕೇಳಿಕೊಂಡೇ ನಾನಿದ್ದೀನಮ್ಮ. ನಾನು ಹೋಗಿ ನೋಡಿ ಬಂದಿದ್ದೇನಮ್ಮ, ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅದ ನೋಡು ಕೇಳು ಕೇಳು ಎಂದ್ರೆ ಡಮ ಡಮ ಡಮ ಡಮ ಡಮ ಡಮ ಡಮ ಸಂದಾಯಿತು. ಆ ರಣಭೇರಿಯನ್ನು ಕೇಳಿದೆಯಾ? ಜಯಭೇರಿಯನ್ನು ಕೇಳಿದೆಯಾ? ಆ ರಣಭೇರಿ ಜಯಭೇರಿಗಳನ್ನು ಕೇಳು. ರಾಮನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ರಾಮನ ಹೆಸರಿನಲ್ಲಿ ಜಯಘೋಷ ಮಾಡಿಕೊಂಡು ಸೀತಾದೇವಿ ತಿರುಗಿ ನೋಡ್ತಾಳೆ, ಆ ಮಾಯಾ ಶಿರಸ್ಸು ಧನಸ್ಸು ಎಲ್ಲ ಮಾಯವಾಗಿಬಿಟ್ಟಿದೆ. ಸೀತೆಗೆ ಸರಮೆಯಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿ ಕುಳಿತಳಂತೆ. ಇಲ್ಲಿ ರಾವಣ ಓಡಿ ಬಂದ, ಏನು ಸ್ವಾಮಿ ಇನ್ನೇನು, ಎಲ್ಲ ಯುದ್ಧಕ್ಕೆ ಬರೋ ಸಂದರ್ಭ, ಶ್ರೀರಾಮದೇವರು ಸೈನ್ಯವನ್ನೆಲ್ಲ ಕಂಡು ಅಂಗದ ನೀನು ಹೋಗಿ ರಾವಣನಿಗೆ ಒಮ್ಮೆ ಹೇಳಿ ಬಾ. ಹಾಗನ್ನುವಾಗ ಅಂಗದ ಹಾರಿದರಂತೆ, ಶ್ರೀರಾಮ ಜಯ ರಾಮ ರಘುರಾಮ ಶ್ರೀರಾಮ. ಅಂಗದ ಹಾರಿ ರಾವಣನ ದರ್ಬಾರಿನಲ್ಲಿ ಬಂದಿರಿದ. ರಾವಣ ಕಂಡ, ಯಾರು ನೀನು? ಆಗ ಅಂಗದ ಹೇಳಿದರಂತೆ, ನಾನೇ ಶ್ರೀರಾಮದೂತ. ರಾಮದೂತ? ಹಿಂದೆ ಒಂದು ಸಲ ಬಂದಿದ್ದಲ್ಲ, ನೀನೇಯೋ? ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಹಿಂದೆ ಬಂದಿದ್ದವನು ನಮ್ಮ ಹನುಮಂತ, ಅವನ ಪರಿಚಯ ನಿನಗೆ ಚೆನ್ನಾಗಿದೆ. ನಿಮ್ಮ ಮೂರ್ನವ್ರಿಗೆಲ್ಲರಿಗೂ ಅವನ ಹೆಸರೇತ ಸಾಕು, ಚಳಿ ಜ್ವರ ಬಂದುಬಿಡುತ್ತೆ. ಆದರೆ ನಾನಾರಂಭದು ಪರಿಚಯ ನಿನಗಿರಬೇಕಲ್ಲ. ಅಂಗದ ರಾಯಭಾರಿಯಾಗಿ ಬಂದವನು ವಿರೋಧಾತರಾಗಿ ಮಾತನಾಡುತ್ತಾನೆ, ಒಂದು ವೇಳೆ ನನ್ನ ಪರಿಚಯ ನಿನಗೆ ಅಷ್ಟಿಲ್ದೆ ಹೋದ್ರು ನನ್ನ ಈ ಎಡಗಾಲಿನ ಪರಿಚಯ ಚೆನ್ನಾಗಿರಬಹುದು ನಿನಗೆ. ಏಕೆಂದರೆ ನನ್ನ ತಂದೆಯಾದ ವಾಲಿಯು ನಿನ್ನ ಹತ್ತು ತಲೆಯ ಹುಳುವೆಂದು ತಂದು ನನ್ನ ತೊಟ್ಟಿಲಿಗೆ ಕಟ್ಟಿದಾಗ ನಾನು ಚಿಕ್ಕ ಮಗುವಾಗಿದ್ದವನು ನಿನ್ನನ್ನು ಆಗಾಗ ಒದೀತಾ ಇದ್ದೆ. ಆ ಕಾಲ ಇದು, ಅದು ನಿನಗೆ ಗುರುತಿರಬಹುದು. ರಾವಣನ ಮಜ್ವಾಯಿ ಕವಿ ಚಪಲ ಚಿತ್ತಕ್ಕನುಸಾರವಾಗಿ ಮಾತನಾಡುತ್ತಿರುವ ಬಂದಿರುವ ಕಾರಣವೇನು ಹೇಳು. ರಾಯಭಾರಿಯಾಗಿ ಬಂದಿದ್ದೇನೆ, ಉಚಿತವನ್ನು ಹೇಳುತ್ತಿದ್ದೇನೆ. ಈಗಲೂ ನಿನ್ನ ಪರಿವಾರ ಸಹಿತ ಬಂಧು ಮಿತ್ರರಿಂದ ಅಡಗೂಡಿ ಸುಖದಿಂದ ಬಾಳಬೇಕೆಂಬಿಚ್ಛಿರುವುದಾದರೆ ದಯಾಘನಾಗಿರುವ ಶ್ರೀರಾಮಚಂದ್ರನ ಪಾದದಲ್ಲಿ ಶರಣಾಗು. ನೀನು ನಿನ್ನ ಬಾಂಧವರೆಲ್ಲ ಉಳಿಯುತ್ತಾರೆ. ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯಾಗಿ ಬಂದಿದ್ದೇನೆ. ಎಚ್ಚರಿಕೆ ಎಚ್ಚರಿಕೆ ಅಂದಾಗ ರಾವಣನು ಮಾಡಿದ ಎಲವೋ ಕಪಿಯೇ, ನನಗೆ ಎಚ್ಚರಿಕೆ ಯಾರಲಿ ಹಿಡೀರಿ ಇವನನ್ನ ಅಂಗದ ನಕ್ಕ ಹಿಡೀರಿ, ನಾನೇನ್ ಬೇಡ ಅಂದ ಹಿಡೀರಿ. ಐದಾರು ಜನ ರಾಕ್ಷಸರು ಬಂದು ಹಿಡ್ಕೊಂಡ್ರು. ಆ ಕೈಗಳನ್ನು ಹಿಡ್ಕೊಂಡ್ರೆ ಶ್ರೀರಾಮಂತ ಅವರನ್ನೇ ಹಿಡ್ಕೊಂಡ್ಬಿಟ್ಟ, ಗರಿಂದ ಅವರನ್ನೇ ಹಿಡ್ಕೊಂಡು ಹಾರಿದ. ಹಾರುವಾಗೇನು ಮಾಡಿದ್ದಾನೆ, ರಾವಣ ಸಿಂಹಾಸನ ಮೇಲೆ ಕುಳಿತಿದ್ದರಲ್ಲ, ಅವನ ತಲೆಯ ಮೇಲೆ ಕಿರೀಟ ಇತ್ತಲ್ಲ, ತನ್ನ ಎಡಗಾಲಿನಿಂದೊಂದ್ಸಲ ಕಿರೀಟವನ್ನು ಒತ್ತ, ಕಿರೀಟ ಡಮ್ಮನು ಉಳೋಯ್ತು. ಈ ಕಂಕುಳಲ್ಲಿ ಹಿಡ್ಕೊಂಡಿದ್ನಲ್ಲ ಅವ್ರ ಮ್ಯಾ ಅಲಕ್ಕೆತ್ಕೊಂಡು ಹೋಗ್ಬಿಟ್ಟ, ಅಲ್ಲಿಂದ ಬಿಟ್ಬಿಟ್ಟಂತೆ. ಅವ್ರ ಕೆಳಗೆ ಬಂದವ್ರು ಕಣ್ಣೇ ಬಿಡ್ಲಿಲ್ಲ. ಹಾರಿ ಬಂದ ಅಂಗದ ಮನೆಯ ಆಯಿತು ನನ್ನ ಕರ್ತವ್ಯ. ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ, ರಾವಣ ಒಪ್ಪಲಿಲ್ಲ. ಯುದ್ಧ ಮಾರನೇ ದಿನ ಪ್ರಾರಂಭವಾಯಿತಂತೆ ಯುದ್ಧ. ಮಹಾನುಭಾವನಾಗಿರ್ತಕ್ಕಂಥ ರಾಮ ಸೈನ್ಯ ಅಲ್ಲಿ ರಾವಣನ ಕಡೆ ಪ್ರಹಸ್ತ, ಅತಿಕಾಯ, ಮಹೋದರ ಮತ್ತು ಇಂದ್ರಜಿತು ಇವರೇ ಮೊದಲಾದವರೆಲ್ಲೂ ಬರುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಯಿತು. ಆ ರಾಕ್ಷಸನ ಕಡೆಯ ಸೈನಿಕರು ಸ್ವರ್ಣ ಕವಚಗಳನ್ನು ಧರಿಸಿ ಬಂಗಾರದ ಗಂಟೆಗಳನ್ನು ಕಟ್ಟಿರುವ ಕುದುರೆಗಳ ಮೇಲೆ ಜನ ಜನ ಜನ ಜನ ಜನ ಜನರು ನಾದವನ್ನು ಮಾಡಿಕೊಂಡು ಯುದ್ಧಕ್ಕೆ ಬರುತ್ತಿದ್ದರೆ ಮಹಾನುಭಾವನಾದ ಇಂದ್ರಜಿತು ಈ ಸೈನಿಕರನ್ನು ನೋಡಿ ಒಂದು ಸಲ ಬಾಣವನ್ನೇಳದ ಆಕ್ರೋಶ ಮಾಡಿಬಿಟ್ಟನು. ಬಿಟ್ಟರೆ ಆ ಬಾಣದಿಂದಾಗಿ ಕಪಿ ಸೈನಿಕರೆಲ್ಲ ನಾಶವಾಗ್ತಿದ್ರು. ಇದನ್ನ ಕಂಡು ವಾಲಿ ಪುತ್ರನಾದ ಅಂಗದ ಹಾರಿನ. ಹಾರಿ ಒಮ್ಮೆ ಆ ಇಂದ್ರಜಿತುವಿನ ಮೇಲೆ ಬಿದ್ದು ತನ್ನ ಎಡಗಾಲಿನಿಂದ ಒದ್ದರೆ ಇಂದ್ರನನ್ನೇ ಗೆದ್ದ ಇಂದ್ರಜಿತುವು ತಾನು ಯುದ್ಧವನ್ನು ಮಾಡುತ್ತಾ ಚಟ್ಟನ ಬಾಯವಾಗಿ ಹಾರಿಬಿಟ್ಟ. ಆಕಾಶಕ್ಕೆ ಹಾರಿ ಯಾರ ಕಣ್ಣಿಗೂ ಕಾಣದೆ ಅಲ್ಲಿಂದ ಬಾಣ ವರ್ಷವನ್ನು ಕರೆಯುತ್ತಾ ಇದ್ದಾರೆ. ಏನು ಬಾಣಗಳ ಸುರಿಮಳೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ದಿಕ್ಕು ಕಾಣದೆ ನೋಡುತ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಬಾಣ, ಎಲ್ಲಿಂದ ಬರ್ತಾ ಇದೆ ಬಾಣ ಎನ್ನುವುದರೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತು ಪಾಶಾಸ್ತ್ರವನ್ನು ಹಿಡಿದು ನಾಗಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ನಾಗಪಾಶಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಬಂಧಿತರಾಗಿ ಬಿದ್ದೋಗ್ಬಿಟ್ರು, ಮೂರ್ಛೆ ಬಿದ್ದೋದ್ರು. ಇಂದ್ರಜಿತು ಇದನ್ನೆಲ್ಲ ನೋಡಿ ತನ್ನ ತಂದೆಯಾಗಿರ್ತಕ್ಕಂಥ ರಾವಣನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸಿದಂತೆ, ಅಪ್ಪ ಆ ರಾಮ ಲಕ್ಷ್ಮಣರಿಬ್ಬರು ಸದ್ದಾದ್ರು. ರಾವಣನಿಗೆ ಆನಂದವಾಗ್ಬಿಡ್ತು, ಭಲೇ ಮಗನೇ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಾಮದೇವರು ಸ್ವಲ್ಪ ಕಾಲದ ಮೇಲೆ ಎಚ್ಚರರಾದರಂತೆ. ಎಚ್ಚರರಾಗಿ ಆ ಪಾಶದಿಂದ ಮುಕ್ತರಾಗದೆ ಒತ್ತಾಡುತ್ತಿದ್ದರೆ ಇದ್ದಕ್ಕಿದ್ದಾಗೆ ಭರ್ರನೆ ಬೆಳಕಾಯಿತು, ಗಾಳಿ ಬೀಸ್ತು. ಇದೇನೋ ಗಾಳಿ ಬೀಸ್ತಾ ಇದೆಯಲ್ಲ ಅನ್ನುವಾಗ ಶ್ರೀಹರಿಯ ವಾಹನವಾದ ಗರುಡದೇವರು ಬರ್ತಾ ಇದ್ದಾರಂತೆ. ಆ ಗರುಡದೇವರು ಬಂದ ಕೂಡಲೇ ಈ ಸುತ್ತಕೊಂಡಿದ್ದ ಹಾವುಗಳೆಲ್ಲ ಪಟ ಪಟ ಪಟ ಪಟ ಪಟ ಬಿಟ್ಕೊಂಡು ಹೊರಟರು. ಆಗ ಗರುಡದೇವ ಹೇಳುತ್ತಿದ್ದಾನೆ, ಹೇ ಶ್ರೀಮನ್ ನಾರಾಯಣ ಅವತಾರಿಯಾದ ರಾಮನೇ, ಇಂದ್ರಜಿತು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದ ಅಸ್ತ್ರ ನಾಗಾಸ್ತ್ರಗಳ ಪಾಶ, ಅದನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಈ ವಿಚಾರವನ್ನರಿತು ನಿನ್ನ ಸಂದರ್ಶನಾರ್ಥವಾಗಿ ಬಂದೆ. ನೋಡು ಅಂದ್ರೆ ಗರುಡನನ್ನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಟ್ಟು. ಆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡುವಾಗ ನಾಗಾಸ್ತ್ರವನ್ನು ಬಿಟ್ಟರೆ ಅದು ಅಷ್ಟೇ ಬಲಿಷ್ಠವಾಗಿರ್ತಿತ್ತು. ಕಾರಣವೇನು ಎಂದರೆ ಆ ನಾಗರಾಜನಾದ ಆದಿಶೇಷನಿಗೆ ಅಳಿಯ ಇವನು ಅಂತ. ಇದನ್ನರಿತ ಗರುಡದೇವರೇ ಬಂದು ಆ ಪಾಶದಿಂದ ರಾಮಲಕ್ಷ್ಮಣರನ್ನು ಮುಕ್ತರನ್ನಾಗಿ ಮಾಡಿದರಂತೆ. ಮಾಡಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಮಹಾನುಭಾವನಾದ ರಾಮ ಲಕ್ಷ್ಮಣನೊಡನೆ. ರಾವಣನ ಸೈನ್ಯ ಬರ್ತಾ ಇದೆ ಒಬ್ಬೊಬ್ಬರಾಗಿ. ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬಂದವರನ್ನೆಲ್ಲ ವಿಭೀಷಣ ತೋರಿಸಿದ್ದಾನೆ. ಇವನ ನೋಡು ಮಹೋದರ ಎಂಬತಕ್ಕಂಥ ಅವನು, ಇವನೇ ಪ್ರಹಸ್ತ ನೋಡು. ಇವನ ಮಗನಾಗಿರ್ತಕ್ಕಂಥ ಅವನು ಬಂದಿದ್ದಾನೆ. ಇವನು ಕುಂಭಕರ್ಣನ ಮಗ ನಿಕುಂಭ, ಕುಂಭಕರ್ಣನ ಮಗ ನಿಕುಂಭ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹತರಾಗೋದರಂತೆ. ಒಬ್ಬೊಬ್ಬರಾಗಿ ರಾಮ ಲಕ್ಷ್ಮಣರು ಅಂಗದ ದ್ವಿವಿಧ ಮೈಯಿಂದ ವೃಷಭ ಇವರೇ ಮೊದಲಾದ ಕಪಿವೀರರ ಕೈಗಿಂದ ರಾವಣನ ಸೈನ್ಯವೆಲ್ಲ ಹತವಾಯಿತು. ರಾವಣ ಹೇಳಿದ, ಯಾರಲಿ ಹೋಗಿ ನನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಬೆರೆಸಿ. ಸಾವಿರಾರು ಜನ ಸೈನಿಕರು ಬಂದಿದ್ದೆ, ಅವನಿಗೆ ಬೇಕಾಗಿರ್ತಕ್ಕಂಥ ಮಧುಮಾಂಸಾದಿಗಳನ್ನ ಹೆಂಡದ ಗಡಿಗೆಗಳನ್ನೆಲ್ಲ ತಂದಿತ್ತು. ಒಂದೇ ಸಲ ನಗಾರಿ ಬಾರಿಸದಂತೆ, ಆ ಬಾರಿಸಿ ಏನು ಸಾವಿರಾರು ಜನ ನಗಾರಿ ಬೇಲಿ ಎಲ್ಲ ಬಾರಿಸಿದ್ರು ಯಪ್ಪ ಅಲ್ಲಾಡ್ಲೇ ಇಲ್ಲ, ಅಳ್ಳೆ ನಿದ್ದೆ. ಹಾ, ರಾವಣೇಶ್ವರ ಮಹಾರಾಜರಿಗೆ ಜಯವಾಗಲಿ ಅಂತ ತಿವಿದ್ರಂತೆ. ತಿವಿದಾಗ ಪಾಪ ಎಲ್ಲೋ ಒಂದ್ಸಲ ಚುರ್ರಂದ ಹಾಗಾಗಿದೆ, ಒಂದೆರಡು ಮೂರು ಸೊಳ್ಳೆ ಕಡದ ಹಾಗಾಯ್ತೋ ಏನೋ ಅಂತ ಹೀಗ್ ತಿರುಗಿದ. ಅದ್ರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ರು ಒಂದ್ ಸಾವಿರಾರು ಜನ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ ಅಂತೂ ಆ ಕುಂಭಕರ್ಣನನ್ನ ಅರನಿದ್ರೆಯಲ್ಲಿ ಎಚ್ಚರಪಡಿಸಿದ್ದಾರೆ. ಅರನಿದ್ರೆಯಲ್ಲಿ ಎಚ್ಚರಪಡಿಸಿದರೆ ಎಂದ ಕೆಂಡ ಕಣ್ಗಳನ್ನು ಬೀರುತ್ತಾ, ಯಾರು ನನ್ನನ್ನು ಎಚ್ಚರಪಡಿಸಿದವರು? ಯಾರು ಎಚ್ಚರಪಡಿಸಿದವರು? ಸ್ವಾಮಿ ನಾವೇ. ಏನು, ಒಡೆಯರಾದ ರಾವಣ ಸಾರ್ವಭೌಮರು ತಮಗೆ ಕಷ್ಟ ಬಂದಿದೆಯಾದ್ದರಿಂದ ತಮ್ಮನ ಕರತ ಅಂತ ಹೇಳಿದ್ದಾರೆ. ಕುಂಭಕರ್ಣ ಅಂದ, ಏನು ನನ್ನಣ್ಣನಿಗೆ ಕಷ್ಟವೇ? ನನ್ನಣ್ಣನಿಗಿಂತ ಘೋರವಾದ ಕಷ್ಟವನ್ನು ತಂದವನು ಯಾರಾದರೂ ಸರಿಯೇ? ನಮ್ಮಣ್ಣನನ್ನು ಕಾತ್ತಂತ ಅವನು ದುರಾತ್ಮನಾಗಿದ್ರು, ಅವನನ್ನು ಸದವಡಿಯುವುದೇ ಎಂಬುದಾಗಿ ಎದ್ದು ತನ್ನ ಕೈಯಲ್ಲಿರತಕ್ಕಂಥ ದಂಡವನ್ನು ಹಿಡಿದು ದಡ ದಡ ದಡ ದಡದೆ ಹೆಜ್ಜೆ ಇಡುತ್ತಿದ್ದರೆ ಭೂಮಿ ತೂಗಾಡ್ತಾ ಇದೆಯೇ? ತನ್ನ ಅರಮನೆಯಿಂದ ರಾವಣನ ಅರಮನೆಗೆ ನಡೆದು ಹೋಗುತ್ತಿದ್ದರೆ ಕೋಟೆ ಬಾಗಿಲು ಹೊರಗಡೆ ನಿಂತಿರ್ತಕ್ಕಂಥ ರಾಮ ಸೈನ್ಯ ಹೀಗೆ ನೋಡಿ ಹೇಳುತ್ತಂತೆ, ರಾಮಪ್ಪ ಯಾವುದೋ ಒಂದು ಆಕಾಶದಲ್ಲಿ ತಲೆ ಹೋಗ್ತಾ ಇದೆ ನೋಡು. ರಾಮದೇವರು ಪಕ್ಕದ ತೆರಿಗೆ, ವಿಭೀಷಣ ಸ್ವಾಮಿ ಅವನೇ ನಮ್ಮಣ್ಣ ಕುಂಭಕರ್ಣ ಜಗದೇಕ ಪರಾಕ್ರಮಿ ಸ್ವಾಮಿ, ಅವನೇನಾದರೂ ಮುನಿ ನಿಂತರೆ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಈಗ ಒಂದೇ ಒಂದು ಉಪಾಯ ಏನದು ಅಂದರೆ, ಅವನು ಅರನಿದ್ರೆಯಲ್ಲಿ ಎಚ್ಚರನಾಗಿದ್ದಾನಾದ್ದರಿಂದ ಅವನ ಮರಣವೇ ಸಿದ್ಧ. ಕುಂಭಕರ್ಣ ಬಂದ, ಅಣ್ಣ ಏನು ಸಮಾಚಾರ? ಎಲ್ಲ ಹಾಳಾಗೋಯ್ತು ತಮ್ಮ. ಕುಂಭಕರ್ಣನನ್ನು ಕೂರಿಸಿ ರಾವಣ ಹೇಳ್ತಾನೆ, ಅಪ್ಪ ಎಲ್ಲ ನಾಶವಾಯಿತು. ಮೊದಲನೇ ದಿನ ಯುದ್ಧಕ್ಕೆ ನಾನು ಹೋದಾಗ ಇಂದ್ರಜಿತು ಮಹಾಪರಾಕ್ರಮ ತೋರಿಸಿ ಬಂದ. ನಾನು ಯುದ್ಧಕ್ಕೆ ಹೋದಾಗ ನನ್ನ ಶಸ್ತ್ರಬಲವೆಲ್ಲವೂ ಅಡಗಿ ಹೋಗಿ ಸಾರಥಿಯ ಮುಂದೆ ಹೋಗಿ ನಾನು ನಿಂತರೆ ತಮ್ಮ ರಾಮ ಏನಂತ ಗೊತ್ತಾ? ಏನಂದ ಅಣ್ಣ? ಇಂದು ಹೋಗಿ ನಾಳೆ ಬಾ ಎಂದ ಕಣ. ನನ್ನ ಆ ರಣರಂಗದಲ್ಲಿ ನಾನು ಸೋತವನಂತೆ ಹಿಂತಿರುಗಿದೆ. ಇಲ್ಲಿ ಕೇಳು, ಮೂಲ ಬಲವೆಲ್ಲವೂ ನಾಶವಾಗಿ ಹೋಯಿತು. ಅತಿಕಾಯನು ಹೋದ, ಅಕ್ಷಯ ನಳಿದ, ಜೊತೆಗೆ ಮಹೋದರನು ಹೋದ, ಪ್ರಹಸ್ತನು ಹೋದ, ಅಕಂಪನ ಹೋದ, ಅಗ್ನಿರೋಮ ವೃಷಭರೋಮ ಖಡ್ಗರೋಮಾದಿಗಳು ಸೇನಾಧಿಪತಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಳೆದು ಹೋದರು. ಕಂದ ಅಮ್ಮ, ನೀನೊಬ್ಬನೇ ನನಗುಳಿದಿರೋ. ಕುಂಭಕರ್ಣ ಅಂದ, ಅಣ್ಣ ಬಿಡು ಚಿಂತೆಯನ್ನ, ಇದೋ ಈಗಲೇ ಹೋಗಿ ಆ ರಾಮ ಲಕ್ಷ್ಮಣರ ಸೈನ್ಯವನ್ನೆಲ್ಲ ಯಮಾಲಯ ಕಟ್ಟಿ ಬರ್ತೇನೆ, ಅನುಜ್ಞೆಯನ್ನು ಕೊಡು. ತಮ್ಮನ ಕಂಠಕ್ಕೆ ದಿವ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಆಭರಣವನ್ನು ಹಾಕಿದ್ದಾನೆ. ತಮ್ಮ ಆಯುಧ ಹಿಡ್ಕೊಂಡು ಹೊರಟು ಬಂದಿರುವ ಕುಂಭಕರ್ಣನನ್ನು ಕಂಡ ಕೂಡಲೇ ಚಿಕ್ಕಾಪಾಲಾಗಿ ಓಡಿದರಂತೆ ಕಮ ಸೈನಿಕರೆಲ್ಲ. ಅಂಗದ ಬಂದ, ಯಾಕೆ ಹೆದರ್ಕೊಳ್ತೀರಯ್ಯ? ಅವನು ಮಂತ್ರದಿಂದ ನಿರ್ಮಿತ ಮಾಡಿರೋ ಭೂತ, ಅಷ್ಟಕ್ಕೆಲ್ಲ ಹೆದರ್ತೀರ? ಹಾರಿ ಅಂತ ಕವಿವೀರರೆಲ್ಲರೂ ಚಂಗನೆ ಹಾರಿ ಆ ಕುಂಭಕರ್ಣನ ಮೇಲೆ ಬಿದ್ದರಂತೆ.
1: ಕುಂಭಕರ್ಣನಿಗೆ ಏನು ಪೆಟ್ಟಾಗಲಿಲ್ಲ, ಸುಮ್ಮನೆ ಹಿಂಗು ಅದರ ಕೊಂಬಿಟ್ಟ.
0: ಒಂದು ಸಲ ಕೈ ಬೀಸಿ ಹೀಗೆ ಹಿಡಿದ ಕೈಗಳಿಗೆ ಸಿಕ್ಕಿದ ಕಪಿಗಳನ್ನೆಲ್ಲ ಬಾಯಿಗೆ ಹಾಕೊಂಬಿಟ್ಟ. ಬಾಯಿಗೆ ಹಾಕೊಂಡ್ರೆ ಏನಾಯ್ತು, ಅವನ್ ಬಾಯಿ ಮುಚ್ಚೋದ್ರೊಳಗಾಗ ಅವರೆಲ್ಲ ಆಚೆಗೆ ಬಂದ್ಬಿಟ್ರಂತೆ. ಕೈಯೊಳಗೆ ಬಿಡಿದಿರುವ ದಂಡದಿಂದ ಒಂದು ಸಲ ಬೀಸಿದರೆಂದರೆ ಆ ಪ್ರಚಂಡ ಬೀಸುತನಕ್ಕೆ ಸಾವಿರಾರು ಮಂದಿಗಳು ಅಳಿಯುತ್ತಿದ್ದಾರೆ. ಎದುರಾಗಿ ಬಂದ ಅಂಗದನನ್ನೊಂದು ಸಲ ಪೆಟ್ಟಿನಿಂದ ಕುಟ್ಟಿದ, ಅವನು ನೆಲಕ್ಕುರುಳಿದ. ಎಲ್ಲಿ ರಾಮ ಅಂದನಂತೆ. ಆ ರಾಮನನ್ನೇ ನೇರವಾಗಿ ಬಂದು ಹುಡುಕೊಂಡು ಬರುತ್ತಿರುವಾಗ ಯುಧಿಷ್ಠಿರ ಹೇಳ್ತಾನೆ, ರಾಮದೇವ ಸಾಮಾನ್ಯ ಸೈನಿಕರಿಂದ ಇವರ ಸಂಹಾರ ಸಾಧ್ಯವಿಲ್ಲ, ಯಾರಿವರನ್ನೇನು ಮಾಡುವಂತಿಲ್ಲ, ಬೇಗ ಬೇಗ ಎಂದರೆ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳಾಗಿ ನಿಂತರಂತೆ. ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣಗಳೆಲ್ಲ ಬರುತ್ತಿರುವುದು ಒಂದೂ ಅವನಿಗೆ ಗಮನವೇ ಇಲ್ಲ. ಕಪಿ ಸೈನಿಕರು ಹಾರಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತಂದು ಮೇಲೆ ಹಾಕ್ತಾ ಇದ್ರೆ, ಬೆಟ್ಟಗಳನ್ನು ಹಾಕ್ತಾ ಇದ್ರೆ ಬೆಟ್ಟಗಳೇ ಪುಡಿಯಾಗಿ ಹೋಗ್ತಾ ಇವೆಯಂತೆ. ಕೊನೆಗೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ರಾಮನು ಮಹಾಸ್ತ್ರವೊಂದನ್ನು ಹೂಡಿ ಎಳೆದು ಕುಂಭಕರ್ಣನ ತೋಳಿಗೆ ಹೊಡೆದ. ಆಗವನ ಒಂದು ತೋಳು ಕತ್ತರಿಸಿ ನೆಲಕ್ಕೆ ಬಿದ್ದ. ಆ ತೋಳು ನೆಲಕ್ಕೆ ಬಿತ್ತಲ್ಲ, ಅದರಡಿಯಲ್ಲಿ ಸಿಕ್ಕಿ ನೂರಾರು ಜನ ಕಪಿಗಳು ಸತ್ತೋದ್ರು. ಇಲ್ಲಿ ಕುಂಭಕರ್ಣ ಒಂದು ಹಸ್ತವನ್ನು ಕಳೆದುಕೊಂಡರೂ ಮತ್ತೊಂದು ಹಸ್ತದಲ್ಲಿ ಯುದ್ಧಕ್ಕೆ ನುಗ್ಗಿದ. ರಾಮ ಲೆಕ್ಕಿಸದೆ ಅವನ ಒಂದು ಮತ್ತೊಂದು ಹಸ್ತವನ್ನು ಕಳೆದ. ಆಗ ಎರಡು ಹಸ್ತಗಳು ಹೋಗಿ ಪಾದದಲ್ಲೇ ತುಳಿದಾಡುತ್ತಿದ್ದರೆ ಅವನ ಎರಡು ಪಾದಗಳನ್ನು ಕತ್ತರಿಸಿದರು. ಕೆಳಗುರುಳಿದ ಆ ಕುಂಭಕರ್ಣ ತತ್ತರಿಸುವಾಗ ರಾಮ ಹೇಳ್ತಾನೆ, ಇಂಥ ಪ್ರಚಂಡ ಪರಾಕ್ರಮಿಯನ್ನು ನಾನು ತ್ರಿಭುವನದಲ್ಲಿ ಕಂಡದ್ದೇ ಇಲ್ಲ. ನೋಡೆಂಬುದಾಗ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರುಂಡವನ್ನು ಹಾರಿಸಿದನಂತೆ. ಹಾರಿದ ರುಂಡ ಗಗನದಲ್ಲಿ ಹಾರಿ ಕೆಳಕ್ಕುರುಳುವಾಗ ಅದರ ಅಡಿಯಲ್ಲಿ ಸಿಕ್ಕಿ ಎಷ್ಟೋ ಜನ ರಕ್ಕಸರು ಕಪಿಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಕುಂಭಕರ್ಣನು ಹತನಾದ ಅಂದ ಕೂಡಲೇ ರಾವಣನು ತಲೆಯನ್ನು ತಗ್ಗಿಸಿ, ಇನ್ನು ನನಗೆ ಈ ಜಗತ್ತಿನಲ್ಲಿ ಉಳಿಗಾಲವಿಲ್ಲ, ಎಲ್ಲ ಸೈನ್ಯ ಬಲವು ಅಡಿಗೆ ಹೋಯ್ತಲ್ಲ, ಇನ್ನೇನು ಗತಿ ಅನ್ನುವಾಗ ಮಗನಾಗಿರ್ತಕ್ಕಂಥ ಇಂದ್ರ ಜೊತೆ ಹೇಳ್ತಾನಪ್ಪ, ನಾನಿಲ್ಲವೇನಪ್ಪ. ಆ ಹುಲುಮಾನವರಾದ ರಾಮ ಲಕ್ಷ್ಮಣರಿಗೆ ಎಷ್ಟು ಮಾತ್ರ, ನೋಡೆಂಬುದಾಗಿ ಯುದ್ಧಕ್ಕೋಸ್ಕರವಾಗಿ ಬಂದ ಯುದ್ಧ ಪ್ರವೀಣ ರಣಪಂಡಿತರಾಗಿರ್ತಕ್ಕಂಥ ಇಂದ್ರಜಿತು ಬಹುಕಾಲ ಯುದ್ಧವನ್ನು ಮಾಡುವಾಗ ಮಾಯಾ ಯುದ್ಧದಲ್ಲಿ ಈ ಮಹಾನುಭಾವರಾದ ರಾಮ ಲಕ್ಷ್ಮಣರಿಬ್ಬರನ್ನು ಗುರ್ಚೆ ಬಿಡುವಂತೆ ಮಾಡಿದ. ಎಲ್ಲರೂ ಮಲಗಿಬಿಟ್ಟಿದ್ರು, ವಿಭೀಷಣ ಒಪ್ಪು ಮಾತ್ರ ಓಡಾಡುತ್ತಿದ್ದ. ಆವಾಗ ವಯೋಧರ್ಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಜಾಂಬುವಂತರಿದ್ದರು, ಮಾರುತಿ ಒಂದು ಮುಹೂರ್ತ ಕಾಲದಲ್ಲಿ ಮೂರ್ಛೆ ಬಿದ್ದಿದ್ದ ಮಾರುತಿ ಕಂಡುಬಿಟ್ಟ. ಏಂತಾತ, ಬೇಗ ಬೇಗ ಹೋಗು, ಬೇಗ ಹೋಗು, ಔಷಧಿ ಪರ್ವತಕ್ಕೆ ಹೋಗಿ ಅಲ್ಲಿರಬಹುದಾದ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ, ರಾಮ ಲಕ್ಷ್ಮಣರಿಗೆ ಎಚ್ಚರ ಪಡಿಸೋಣ, ಇಲ್ಲದೆ ಹೋದ್ರೆ ಕೆಟ್ಟ ಹೋಗುತ್ತೆ. ಹಾರಿದ ಹನುಮಂತ ಕಣ್ಣು ಮುಚ್ಚು ತೆಗೆಯುವುದರೊಳಗಾಗಿ ಔಷಧಿ ಪರ್ವತಕ್ಕೆ ಹೋದವನಾಗಿ ಮೂಲಿಕೆಗಳು ಹುಡುಕಾಡ್ತಾರಂತೆ. ಆ ಮೂಲಿಕೆಗಳು ಹನುಮಂತನನ್ನು ನೋಡಿದ ಕೂಡಲೇ ಮರೆಯಾಗೋಗ್ಬಿಟ್ಟ. ಹನುಮಂತನನ್ನು ನೋಡಿ ಮರೆಯಾದರೆ ಇದೆಲ್ಲ ಸರಿ ಹೋಗಲ್ಲ, ಇದು ನಾನು ಬಂದು ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಬೆಟ್ಟನೇ ಕಿತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆ ಬೆಟ್ಟವನ್ನೇ ಕಿತ್ತು ತಂದರೆ ಮಹಾನುಭಾವನಾಗಿರ್ತಕ್ಕಂಥ ಸುಷೇಣ ಎಂಬಾತ ಅದರಲ್ಲಿರುವ ಮೂಲಿಕೆಗಳನ್ನು ತೆಗೆದು ರಾಮ ಲಕ್ಷ್ಮಣಾದಿಗಳ ಮೂಗಿಗೆ ಸವರಿದರೆ ಮೂರ್ಛೆಗಿಂತ ಕ್ಷಣಕಾಲದೊಳಗಾಗಿ ಎಚ್ಚರವಾಗಿಬಿಟ್ಟಿದೆ. ಎಚ್ಚರನಾಗಿದ್ದರೆ ಈ ಮಹಾನುಭಾವನಾದ ವಿಭೀಷಣ ಹೇಳ್ತಾನೆ, ರಾಮದೇವ ಇದಕ್ಕೊಂದು ಕಾರಣ ಇದೆ, ನಿಮ್ಮನ್ನು ಈ ಮಾಯಾ ಯುದ್ಧದಲ್ಲಿ ಬೀಳಿಸಿರ್ತಕ್ಕಂಥ ಆ ಇಂದ್ರಜಿತು ಸಾಮಾನ್ಯನಲ್ಲ, ಯುದ್ಧಕ್ಕೆ ಹೋಗಬೇಕಾದ್ರೆ ಅವನು ಯಜ್ಞೇಶ್ವರನಿಗೆ ಬೇಕಾದ ಪ್ರೀತ್ಯರ್ಥವಾಗಿ ಯಾಗವನ್ನು ಮಾಡಿ ಅವನಿಗೆ ಆಹುತಿಯನ್ನರ್ಪಿಸಿ ಯಜ್ಞೇಶ್ವರನ್ನು ಪ್ರತ್ಯಕ್ಷರನ್ನಾಗಿ ಮಾಡಿ ಆಯುಧಗಳನ್ನು ಪಡೆದು ಬರ್ತಾನೆ. ಆ ಆಯುಧಗಳನ್ನು ಪಡೆದು ಬಂದು ಅಜೇಯನಾಗಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡಿ ನಿಮ್ಮನ್ನು ಜಯಿಸ್ತಾನೆ. ಈಗ ನಿಮ್ಮನ್ನ ಮೂರ್ಛಗೊಳಿಸಿರುವ ಕಾರಣವೇನು ಎಂದರೆ, ಇಲ್ಲಿ ನಿಕುಂಬಳಾದೇವಿ ಎಂಬತಕ್ಕಂಥ ಅವಳೊಂದು ದೇವಾಲಯವಿದೆ, ಅಲ್ಲಿ ನಿಕುಂಬಳ ಯಾಗವನ್ನು ಮಾಡ್ತಾನೆ. ಆ ಯಾಗವೇನಾದರೂ ಪೂರ್ತಿ ಮಾಡಿದ ಎಂದರೆ ಖಂಡಿತ ಅವನನ್ನು ಗೆಲ್ಲೋಕ್ಕಾಗಲ್ಲ. ಆಗ ರಾಮದೇವರು ಕ್ಷಣಕಾಲ ಯೋಚನೆಯನ್ನು ಮಾಡಿ, ಲಕ್ಷ್ಮಣ ಸೈನ್ಯ ಸಮೇತನಾಗಿ ನೀನು ಹೋಗು, ಹೋಗಿ ಅವನನ್ನು ಸಂಹಾರ ಮಾಡಿ ಬಾ. ಇಲ್ಲಿ ಎರಡರ್ಥ. ಒಂದರ್ಥ, ಇಂದ್ರಜಿತುವನ್ನು ಸಂಹಾರ ಮಾಡಲು ಲಕ್ಷ್ಮಣನೊಬ್ಬನೇ ಸಮರ್ಥ. ಕಾರಣ, 12 ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಬ್ರಹ್ಮಚರ್ಯವನ್ನು ಯಾರು ಪರಿಪಾಲನೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಇಂದ್ರಜಿತ್ವವನ್ನು ಸಂಹಾರ ಮಾಡಲು ಸಮರ್ಥರು ಎಂಬುದಾಗಿ ಒಂದು ವರ. ಎರಡನೆಯದು, ತಾನು ಪುರಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ತಮ್ಮನಾಗಿರ್ತಕ್ಕಂತ ಅವನನ್ನೇ ಕಳಿಸಿಕೊಟ್ಟನು. ಇದು ನೆಪ, ನಾನು ಊರೊಳಗೆ ಬರೋಂಗಿಲ್ವಲ್ಲ ಅದಕ್ಕೋಸ್ಕರ ನನ್ನ ತಮ್ಮನ ಕಳಿಸ್ದೆ ಅಂತ. ಅಲ್ಲಿ ನಿಜವಾದ ವಿಚಾರ ಎಂದರೆ ಸೈನ್ಯ ಸಹಿತರಾಗಿ ಬಂದನಂತೆ ಲಕ್ಷ್ಮಣ. ಅಲ್ಲಿ ನಿಕುಂಬಳ ಯಾಗಕ್ಕೆ ಕುಳಿತಿದ್ದಾನೆ ಇಂದ್ರಜಿತು. ಆಗ ಭಗನೆ ಉರಿಯುತ್ತಿದೆ ಬೆಂಕಿ ಜ್ವಾಲೆ. ಆ ಯಜ್ಞ ಹೊಂಡದಿಂದ ಇನ್ನೇನು ರಥ ಅಕ್ಷಯ ತೋಣೀರ ಬಾಣಗಳು ಬರಬೇಕು. ವಿಭೀಷಣ ಹೇಳಿದ, ಕಪಿಗಳೇ ಏನ್ ಮಾಡ್ತಾ ಇದ್ದೀರಾ? ಅವರಾಗಲೇ ಮರ ಸೊಪ್ಪು ಸದೆ ಸೌದೆ ತಗೊಂಡ್ಬಂದಿದ್ದೆ, ದಡ ದಡ ದಂಡ ಹಾಕ್ಬಿಟ್ಟು ಮೇಲೆ ಯಜ್ಞೇಶ್ವರರು ತರುತ್ತಿದ್ದ ರಥ ಹಾಗೆ ಹೊರಟೋಯ್ತು. ಇಂದ್ರಜಿತು ಲಕ್ಷ್ಮಣನಿಗೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಖಾಡಾಖಾಡಿ ಯುದ್ಧವಾಗ್ತಾ ಇದೆ. ಅನರಾಸ್ತ್ರ ಪ್ರಯೋಗ ಮಾಡಿದ, ಒಂದು ಕಡೆಯಿಂದ ವರುಣಾಸ್ತ್ರ, ಒಂದು ಕಡೆ ಗಿರಿಯಾಸ್ತ್ರ ಬಂದರೆ ಮತ್ತೊಂದು ಕಡೆ ವಾಯುವಾಸ್ತ್ರ, ಇನ್ನೊಂದು ಕಡೆ ಸನ್ಮೋಹನಾಸ್ತ್ರ ಬಂದರೆ ಮತ್ತೊಂದು ಕಡೆ ಜಾಗೃತಾಸ್ತ್ರ, ನಾರಾಯಣಾಸ್ತ್ರ, ಗರುಡಾಸ್ತ್ರ, ಸರ್ಪಾಸ್ತ್ರ, ಅಸ್ತ್ರಗಳ ಮೇಲೆ ಅಸ್ತ್ರಗಳು ಓಡಾಡ್ತಾ ಇದೆ. ಹೀಗೆ ಓಡಾಡ್ತಾ ಇದ್ರೆ ಮಹಾನುಭಾವನಾದ ಇಂದ್ರಜಿತುವಿನ ಆ ಶಕ್ತಿ ಸ್ವಲ್ಪ ಕಡಿಮೆಯಾಯಿತಂತೆ. ಶಕ್ತಿ ಕಡಿಮೆಯಾದ ಕೂಡಲೇ ವಿಭೀಷಣ ಪಕ್ಕದಲ್ಲಿ ಬಂದು ಹೇಳಿದ, ಲಕ್ಷ್ಮಣಮೂರ್ತಿ ಇದೇ ಸಮಯ ಇವನೊಬ್ಬನೇ ಉಳಿದಿರುವುದು, ಇವನೊಬ್ಬನಿದನೆಂದರೆ ಇನ್ನುಳಿದಿರುವ ರಾವಣ ಒಬ್ಬನೇ, ರಾವಣ ಸಂಹಾರವಾಯಿತು ಎಂದರೆ ಸೀತಾಮಾತೆಯ ಸಂದರ್ಶನವೇ. ಇವನೇ ಬಲಭುಜ ಇದ್ದಂತೆ ರಾವಣನಿಗೆ, ಬೇಗ ಕಪಿವೀರರೇ ನುಗ್ಗಿ ಎಂದು. ನುಗ್ಗಿ ಎನ್ನುವುದರೊಳಗಾಗಿ ಎಲ್ಲರೂ ನುಗ್ಗಿ ಅಂಗದ ಮೇಲೆ ಯುದ್ಧಕ್ಕೆ ಹೋದರೆ ವಿಭೀಷಣನೇ ಬಂದೇನು ಮಾಡಿದರಂತೆ, ಅವನ ರಥವನ್ನು ಎತ್ತಿನ ಲಕ್ಷ್ಮಣ ಮುಕ್ಕಿದ. ಇಂದ್ರಜಿತ್ತಿರುವ ರಥ ಮುರಿದಿದೆ, ಕುದುರೆಗಳು ಕೆಳಗೆ ಬಿದ್ದಿವೆ. ಆಗ ಇಂದ್ರಜಿತು ನೆಲದ ಮೇಲೆ ನಿಂತು ಆ ಲಕ್ಷ್ಮಣನನ್ನು ಹೋರಾಡ್ತಾ ಇದ್ದಾನಂತೆ. ಬಾಣಗಳ ಮೇಲೆ ಬಾಣ ಬಿಡುವಾಗ ದೂರದಲ್ಲಿ ನಿಂತಿದ್ದಂಥ ಮಹಾನುಭಾವನಾದ ಲಕ್ಷ್ಮಣ ಒಂದು ಅಸ್ತ್ರವನ್ನು ಹೂಡಿ ಹಿಡ್ತಾನಂತೆ. ಹೇ ಐಂದ್ರಾಸ್ತ್ರವೇ, ಶ್ರೀರಾಮನು ಏಕಪತ್ನಿ ಪ್ರಶಸ್ತನಾಗಿರುವುದು ಸತ್ಯವಾಗಿದ್ದರೆ, ನಾನವನ ತಮ್ಮನಾಗಿ ಅಣ್ಣನೇ ದೇವರೆಂಬುದಾಗಿ ಪೂಜೆ ಮಾಡುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವೇ ಕೂಡಲೇ ಇಂದ್ರಜಿತ್ತುವಿನ ಪ್ರಾಣ ತೆಗೆಯುವುದು ಎಂಬುದಾಗಿ ಹೇಳಿದ್ದು ಶ್ರೀರಾಮನ ಧಾಪಣೆ ಪಡೆದ. ಆ ಅಸ್ತ್ರಕ್ಕಿಂತಲೂ ಅಸ್ತ್ರಕ್ಕೆ ಈ ಬಲ ಹೆಚ್ಚಿಬಿಡುತ್ತದೆ. ಅಸ್ತ್ರಕ್ಕೆ ಯಾವ ಬಲ ಹೆಚ್ಚಿತು? ಶ್ರೀರಾಮನನ್ನು ನಾನು ದೇವರು ಎಂದು ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ ಏನು ಸತ್ಯ ಸಿಕ್ಕಿಬಿಡುತ್ತದಕ್ಕೆ. ಈಗಲೂ ಎಷ್ಟೋ ಜನ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸತ್ಯವಂತನಾಗಿದ್ರೆ, ನಾನು ದೇವರ ಸೇವೆ ಮಾಡಿರೋ ಸತ್ಯವಾಗಿದ್ರೆ ಅನುಭವಿಸ್ತೀರಾ ನೀವು ಈ ಫಲವನ್ನ ಅಂದ್ಬಿಟ್ರೆ ಸಾಕಲ್ಲ, ನಡುಗೋಗ್ಬಿಡ್ತಾರೆ ಜನ ಗಡ ಗಡ ಗಡ ಗಡ ಗಡ. ಬಹುಜನ ಹಂಗಂದ್ರೂ ಎದರಲ್ಲ, ಸರಿ ಇವಾಗ ಏನಾರ ಮಾಡ್ಕೋ ಅಂತ. ಯಾವಾಗ ಗೊತ್ತೇ ಗೊತ್ತಾಗೋದು, ಅನುಭವಿಸೋಕಾಗದೇ ಇರೋ ಕಷ್ಟ ಬರ್ತದಲ್ಲ. ಐಂದ್ರಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಐಂದ್ರಾಸ್ತ್ರವು ಬಂದ ಅಸ್ತ್ರಗಳನ್ನೆಲ್ಲವನ್ನು ಕತ್ತರಿಸಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತ್ತಿನ ಶಿರವನ್ನ ಢಮ್ಮನೆ ಹಾರಿಸಿ. ಒಬ್ಬನೇ ಉಳಿದ ರಾಮಣೇಶ್ವರ ಕಣ್ಣೀರ ಕಾಲುವೆಯನ್ನು ಹರಿಸುತ್ತಾ ಗಗನವನ್ನೇ ನೋಡುತ್ತಾ ಹೇಳ್ತಾನಂತೆ, ಯಾರುಳಿಯದಾಯಿದೆ ಜಗವನುಂಗುವೆನೆಲ್ಲದತ್ತಮ್ಮ ಅಧಿಕಾಯ ಮನಮಿತ್ತಿದ ಭಗತ ಮೇಘನಾದ ಆರುಳಿಯದ. ನಂದ ಸ್ವರ್ಣ ಲಂಕೆಯಲ್ಲಿ ಯಾರೊಬ್ಬರೂ ಉಳಿಯದೆ ಹೋದರೆ, ಅಪಾರವಾದ ಸೈನ್ಯ ಕಣ್ಣರಿಸಿದ ನೋಡಿಯಲ್ಲಿ ಲಕ್ಷ ಲಕ್ಷ ಗಟ್ಟಲೆಗಳಲ್ಲಿ ಕುಳಿತಿದ್ದ ಸೈನ್ಯ, ಕಳೆದುಳಿದಿರುವ ಅಲ್ಪ ಸೈನ್ಯಗಳೇ ಸಿದ್ಧರಾಗಿ ಆ ಒಡೆಯರೆಂದೆನಿಸಿರುವ ರಾಘವನದ ಯುದ್ಧ, ಮಾರನೇ ದಿವಸ ಅಪಾರವಾದ ಸೈನ್ಯ ಸಹಿತರಾಗಿ ರಾವಣೇಶ್ವರನ ಧನುಸ್ಸನ್ನು ಹಿಡಿದು ಬಂದನಂತೆ ಯುದ್ಧಕ್ಕೆ. ಬರುತ್ತಿರುವ ರಾವಣನನ್ನು ಕಂಡು ರಾಮದೇವರು ಪಕ್ಕದಲ್ಲಿ ವಿಭೀಷಣನಿಗೆ ಹೇಳ್ತಾರೆ, ವಿಭೀಷಣ ಇವನೇ ಅಲ್ವೇ ನಿಮ್ಮಣ್ಣ? ಹೌದು ಸ್ವಾಮಿ, ಕಂಡಿದ್ದೀಯಲ್ಲ, ಆದರೆ ಇಂದು ನೋಡುತ್ತಿರುವ ರೀತಿಯೇ ಬೇರೆಯಾಗಿದೆಯಯ್ಯ. ಯಾಕಾಗಿದೆ ಅಂದ್ರೆ, ರಾವಣ ಹೇಗೆ ಬಿದ್ದಿದ್ದಾನೆ ಅಂದ್ರೆ, ಸಾಲಗವನ್ನು ಕೊಡಬೇಕಾದವರು
1: ಆ ಕೊಟ್ಟವರ ಎದುರಲ್ಲಿ ನಿಂತುಕೊಂಡಾಗ ಹ್ಯಾಕ್ ಕಾಣುತ್ತೋ ಹಾಕ್ ಕಾಣುತ್ತಿದೆಯಂತೆ ಮುಖ. ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ ಮಹಾಪ್ರವೀಣನಾಗಿ ದೈವತತ್ವವಾಗಿ ಪಡೆದಿರುವ ಅಸ್ತ್ರಗಳನ್ನೆಲ್ಲ ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗವನ್ನು ಮಾಡುವಾಗ ಮಹಾನುಭಾವನಾದ ಅಂಗದ ಒಂದು ಸಲ ಹಾರಿದ. ಆ ಅಂಗದ ನನ್ನೊಂದು ಮುಷ್ಟಿಯಿಂದ ಗುದ್ದಿದ. ಹನುಮಂತ ಬಂದ, ನಾನು ಯಾರು ಗೊತ್ತಾ? ನಿನ್ನ ಮಗನಾದ ಅಕ್ಷಯನನ್ನ ಅಶೋಕವನದಲ್ಲೇ ಕ್ಷಯನನ್ನಾಗಿ ಮಾಡಿದ್ನಲ್ಲ ಅವನೇ ನಾನು. ಗೆಲವೋ ಎಂದು ತನ್ನ ಕರವನ್ನೊಂದು ಸಲ ಬೀಸಿದ. ಒಬ್ಬೊಬ್ಬರು ತತ್ತರಿಸಿ ಬೀಳುವಾಗ ವಿಭೀಷಣ ಎದುರಾದನಂತೆ. ವಿಭೀಷಣ ಎದುರಾದೆ ವಿಭೀಷಣನನ್ನು ನೋಡಿದ. ಎಲವೋ ಸ್ವಜಾತಿ ಶತ್ರು, ಅನೇಕ ವಿಚಾರಗಳನ್ನು ರಾಮನಿಗೆ ಹೇಳಿ ನಮ್ಮ ಸೈನ್ಯದ ಗುಟ್ಟುಗಳನ್ನೆಲ್ಲ ತಿಳಿಸಿ ನನಗೆ ಮೋಸ ಮಾಡಿದವರೇ ನೋಡೆಂಬುದಾಗಿ ಅಷ್ಟಗಂಟಾ ಶಕ್ತಿ ಎಂಬ ಆಯುಧವನ್ನೆತ್ತಿದ. ಎಷ್ಟೋ ಸಲ ಶಕ್ತಾಯುಧವನ್ನು ಪ್ರಯೋಗಿಸಿದರು, ಕ್ಷಣಕಾಲದಲ್ಲಿ ಮುಹೂರ್ತರಾಗಿ ಚೇತರವಾಗ್ತಿದ್ರು. ಅಷ್ಟಗಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣ ನೋಡಿದ, ನಮಗಾಗಿ ಇಷ್ಟೆಲ್ಲ ಸಹಾಯ ಮಾಡಿರತಕ್ಕಂಥ ಈ ಮಹಾನುಭಾವನಾದ ವಿಭೀಷಣನಿಗೆ ಈ ಆಯುಧ ತಾಕಿದರೆ ಕಷ್ಟವಾಗುತ್ತೆ ಎಂಬುದಾಗಿ ಹಿಂಜರಿದು ಹೋಗುತ್ತಿರುವ ವಿಭೀಷಣನಿಗೆ ಎದುರಾಗಿ ಬಂದಿದ್ದೇ ಎಂಬ ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದ. ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಅಷ್ಟಗಂಟ ಶಕ್ತಿಯು ಅನೇಕ ವಿಧವಾಗಿರ್ತಕ್ಕಂಥ ಮಹತ್ತರವಾದ ಶಕ್ತಿಯನ್ನು ಕಾರುತ್ತಾ ಓಡಿ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಡಾಂಬರಿ ತಾಕಿತು ಬಿದ್ದ. ಲಕ್ಷ್ಮಣ ಕೆಳಗೆ ಬಿದ್ದರೆ ರಾವಣ ಏನು ಮಾಡಿದ, ಇದೇ ಸಮಯ ಅಂತ ಓಡಿ ಹಾರಿ ಬಂದಿದ್ದೆ. ಆ ಲಕ್ಷ್ಮಣ ಎತ್ಕೊಂಡು ಹೋಗ್ಬೇಕು ಅಂತ ಕೈ ಹಾಕ್ತಾನೆ. ಒಂದಿಷ್ಟು ಅಲ್ಲಾಡಿಸೋಕ್ಕಾಗ್ಲಿಲ್ಲ. ಬಂದೆ ಶಂಭೋ ಮಹಾದೇವ್, ಏನು ಅಲ್ಲಾಡೋದೇ ಇಲ್ಲ ಅಂತದಲ್ಲ, ಏನು ಮಾಡಲಿ ಏನು ಮಾಡಲಿ ಅಂತಿದ್ದಾನೆ. ಆಗ ಮುಖ್ಯ ಪ್ರಾಣನು, ಪೌಮಾನ ಸುತನು, ಮಹಾನುಭಾವನು, ಭಾವಿ ಬ್ರಹ್ಮನು, ರಾಮದೂತನೂ ಆಗಿರ್ತಕ್ಕಂಥ ಹನುಮಂತ, ಎಲ್ಲೆಲ್ಲವೋ ಪಾಪಿ ನೋಡು ಶ್ರೀರಾಮಂತ ಅಲ್ಲಿಂದಲೇ ಹಾರಿ ಬಂದೊಂದು ಸಲ ಬಂದ. ರಾವಣ ಉರುಳಿ ಉರುಳಿ ಬಿದ್ದರೆ ತನ್ನ ಬಾಲದಿಂದ ಮುಷ್ಟಿಘಾತದಿಂದ ಅವನ ಕೈ ಕಾಲಗಳೆಲ್ಲವೂ ಊನವಾಗುವಂತೆ ಹೊಡೆದೋಡಿಸಿದನಂತೆ. ಅದು ಸೋತು ಕ್ಷಣಕಾಲ ಹಾಗೆ ಹೋದರೆ ಬಂದಿದ್ದೆ, ರಾಮಾನುಜ ಮಹಾನುಭಾವ ನೀನೇಕೆ ಹೀಗೆ ಮಲಗಿದೆ ಏಳು ಎಂಬುದಾಗಿ ತನ್ನ ಎರಡು ಹಸ್ತದಿಂದ ಲಕ್ಷ್ಮಣ್ ಎತ್ಕೊಂಡ್ಬಂದ. ಅಣ್ಣನ ಮುಂದೆ ತಂದು ಮಲಗಿಸಿದರೆ ರಾಮದೇವರು ಹೇಳುತ್ತಾರೆ, ಹನುಮಂತ ಸೈನಿಕರಿಗೆಲ್ಲ ಹೇಳಿಬಿಡು, ಅವರೆಲ್ಲ ಮನೆಗಳಿಗೆ ಹೊರಟೋಗ್ಲಿ, ನೀನು ಬಹಳ ಕಷ್ಟಪಟ್ಟಿದ್ದೀಯ, ಸಮಯ ಸಿಕ್ಕಿದಾಗ ನಾನು ನಿನಗೆ ಪ್ರತ್ಯುತ್ತರವನ್ನು ಮಾಡಿಬಿಡ್ತೇನೆ, ಎಲ್ಲ ಹೊರಟೋಗ್ರಪ್ಪ ನನಗಿನ್ನೇನು ಬೇಡ. ಸ್ವಾಮಿ ಯಾಕೆ ಹೀಗೆ ಹೇಳ್ತೀಯಪ್ಪ, ಇಂಥ ತಮ್ಮನ ಕಳ್ಕೊಂಡು ನಾನೇನು ಮಾಡ್ಲೋ ಕೇಳು. ಹೆಂಡತಿ ಕಳೆದು ಹೋದರೂ ಸಹ ಅಂತಹವಳನ್ನೇ ಹೆಂಡತಿಯನ್ನಾಗಿ ಹುಡುಕಾಡಿ ಪಡೆಯಬಹುದು, ಆದರೆ ಇಂಥ ತಮ್ಮ ಸಿಕ್ಕಲ್ಲ ಕಣು. ಮನೆಗೆ ನಾನು ಹೋಗಿ ತಾಯಿಯರಿಗೆ ಮುಖವನ್ನು ತೋರಿಸಲಾರೆ, ಆದ್ರಿಂದ ನನ್ನ ತಮ್ಮ ಜೊತೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ. ತಮ್ಮ ಕಪಿಗಳೆಲ್ಲ ತಲೆಯನ್ನು ತಗ್ಗಿಸಿದರಂತೆ. ಕೂಡಲೇ ಅಲ್ಲಿರ್ತಕ್ಕಂಥ ಸುಷೇಣ ಹೇಳ್ತಾನೆ, ರಾಮಪ್ಪ ಇಂಥ ಸಮಯದಲ್ಲಿ ನೀನು ಈ ರೀತಿ ಕೈ ಬಿಟ್ಟರೆ ಪ್ರಪಂಚವೇ ಹಾಳಾಗೋಗುತ್ತೆ. ಮಾರುತಿ ಏನು ಸುಷೇಣ, ಹಿಂದೊಂದು ಸಲ ನೀನು ಹೋಗಿ ಆ ಔಷಧಿ ಪರ್ವತದಲ್ಲಿ ಆ ಪರ್ವತವನ್ನೇ ಎತ್ಕೊಂಬಂದಲ್ಲ, ಈಗ ಹೋಗಿ ನಾನೊಂದು ಐದು ಮೂಲಿಕೆಗಳನ್ನು ಹೇಳ್ತೇನೆ ತಗೊಂಬಂದು ಬಿಡ. ಸಂತಾನ ಕರ್ಣಿ, ವಿಶಲ್ಯ ಕರ್ಣಿ, ಸಂಜೀವ ಕರ್ಣಿ ಇತ್ಯಾದಿಗಳನ್ನು ಒಂದು ಐದು ತಗೊಂಬಂದು ಬಿಡೋ. ಇದೋ ಹರಟೆ ಶ್ರೀರಾಮಂತ ಹಾರಿದ, ಲಕ್ಷ್ಮಣ ಪರ್ವತವನ್ನೇ ಹೊತ್ತು ತಂದ. ತಂದಂತ ಆ ಪರ್ವತದಲ್ಲಿ ಮಹಾನುಭಾವನಾದ ಸುಶೇಷನು ಸಂಜೀವನಾನುಕರಣಿ, ಶಲ್ಯಕರಣಿ, ಸಂತಾನಕರಣಿ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ತಂದು ಲೇಪನವನ್ನು ಮಾಡಿಸಿದನಂತೆ. ಆ ಲಕ್ಷ್ಮಣನ ದೇಹದಲ್ಲಿ ತಾಕಿರುವ ಗಾಯಗಳೆಲ್ಲ ಮಾಯವಾಯಿತು. ಆ ಶ್ವಾಸದಲ್ಲಿ ತೆಗೆದ ಕೂಡಲೇ ಥಟ್ಟನೆ ಎದ್ದು ಯುದ್ಧಕ್ಕೆ ನಿಂತ. ಲಕ್ಷ್ಮಣನನ್ನು ನೋಡಿ ಅಣ್ಣ ಹೇಳ್ತಾನಪ್ಪ, ಯುದ್ಧ ಗಿದ್ದ ಏನು ಬೇಡ ಕಣ, ಹೊರಟೋಗಣಪ್ಪ, ಸೀತೆ ಬೇಕಾದ್ರೆ ಅಲ್ಲೇ ಎಲ್ಲ ಪ್ರಾಣ ಬಿಟ್ಟುಬಿಡ್ಲಿ, ಬೇಡ ಹೋಗೋಣ ನಡೆಯೋ. ಲಕ್ಷ್ಮಣ ಅಂತ ಏನ್ ಮಾತಾಡ್ತೀಯ ಅಣ್ಣ ನೀನು, ಎಲ್ಲ ಕಳೆದುಳಿದ ಕಳೆದ ಕಡೆಗೆ ಆ ಮಹಾನುಭಾವನಾದ ರಾವಣನು ಯುದ್ಧಕ್ಕೆ ಬಂದಾಗ ರಾಮದೇವರ ಅವನನ್ನು ನೋಡಿ, ಅಯ್ಯೋ ಪಾಪ, ಈಗಲೂ ರಾವಣ ಬಂದು ಕಾಲಿಗೆ ಬಿದ್ದು ರಾಮ ತಪ್ಪಾಯ್ತು ಅಂದ್ರೆ ಮನಸ್ಸು ಬಿಡ್ತೀನ ಅಂತಾನೆ ರಾಮ. ಲಕ್ಷ್ಮಣ ಅಂತಾನೆ, ಅದೇ ಹಂಗೇನಾರ ಮಾಡಿಬಿಟ್ರೆ ಗತಿ,
0: ಏನಾಗುತ್ತೋ ಅಂದರೆ ಆ ರಥದಲ್ಲಿ ಬಂದಂತಹ ಅವನೇನು ಮಾಡಿದರಂತೆ, ಹೋರಾಡ್ತಾ ಇದ್ದಾನೆ ರಾವಣ, ಆ ರಾವಣನ ಕೈ ಸೋಲಾಯಿತಂತೆ. ಸೋಲಾದರೆ ರಥವನ್ನು ಓಡಿಸುವ ಸಾರಥಿ ನೋಡಿದ, ಅಯ್ಯಯ್ಯೋ ನನ್ನ ಒಡೆಯ ಇನ್ ಸೋತೋಗ್ತಾನೆ ಅಂತ ಹೇಳಿ ಮ್ಯಾತ್ ಹಿಂದೆ ತಗೊಂಡೋಗಿ ರಥನ ಓಡಿಸ್ಕೊಂಡು ಹೋಗ್ಬಿಟ್ಟ. ರಾವಣ, ನಿಲ್ಲಿಸು ರಥವನ್ನ ಸಾರಥಿ, ನಿಲ್ಲಿಸು. ಅಜೇಯನು ಅಮರನು ಶಿವನಿಂದ ಪ್ರಖ್ಯಾತನು ಈಶ್ವರನ ವರಪ್ರಸಾದಿತರಾಗಿ ರಾವಣೇಶ್ವರ ಎಂದು ಬಿರಿದು ಹಾಕಿದ್ದರಾದ ನನ್ನನ್ನ ರಣರಂಗದಿಂದ ಬದುಕಿರುವಾಗಲೇ ದೂರ ತಂದು ಅವಮಾನ ಮಾಡಿದೆಯಲ್ಲೋ ಸಾರಥಿ, ನೀನು ನನಗೆ ಮಿತ್ರನಲ್ಲ ಶತ್ರು. ಆ ಸಾರಥಿ ಅಂತಾನೆ ಒಡೆಯ, ನೀನು ನನ್ನಂದೇನಾದರೂ ಅಂತ. ಆ ಬಾಹುಭುಜಗಳಲ್ಲಿ ಬಾರ ಬಿಡುತ್ತಿರುವ ವೈಖರಿ, ನೀನು ಬಿಟ್ಟ ಬಾಣದಲ್ಲಿ ಬದ್ದಲಿಸಿ ತತ್ತರಿಸಿ ಹೋಗಬಹುದಾದ ಜಗತ್ತಿನ ಕರಣವನ್ನು ಕಾಣುತ್ತಿದ್ದ ಈ ಕಣ್ಗಳು ನನ್ನ ಯಜಮಾನನೇ ಕೆಳಗೆ ಬಿಡುವುದನ್ನು ನೋಡಲಾರದೆ ನಾನು ಹೀಗೆ ಬಂದು ಬಿಟ್ಟೆ. ಈಗೇನು ಮಾಡಬೇಕು ಹೇಳು. ನಿನ್ನ ಆಜ್ಞಾ ಪ್ರಕಾರವಾಗಿ ನನ್ನ ಪ್ರಾಣಾತ್ರಣ, ನಾನೇನು ಮಾಡಬೇಕು? ಸಾರಥಿ, ಈ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ರಾಮನ ಸಮ್ಮುಖದಲ್ಲಿ ತಂದು ನಿಲ್ಲಿಸು. ನಿಲ್ಲಿಸಿದರಂತೆ. ಆಗ ರಾವಣ ಹೇಳುತ್ತಾನೆ, ಭಲೇ ಸಾರಥಿ, ನನಗೆ ಎಷ್ಟೋ ಸಂತೋಷವನ್ನು ಉಂಟು ಮಾಡಿದೆ. ಕೊಡಲು ನನ್ನಲ್ಲಿ ಏನು ಇಲ್ಲವಾದರೂ ಸಹ ಇದಿಗೋ ಎಂಬುದಾಗಿ ತನ್ನ ಕೈಯಲ್ಲಿ ಹಾಕಿಕೊಂಡಿದ್ದಂತಹ ಕಂಕಣ, ಕೈ ಆಭರಣ, ಆ ಕೈ ಆಭರಣಗಳೆಲ್ಲ ಅವನು ಬಹುಮಾನ ಕೊಡ. ಯುದ್ಧ ಪ್ರಾರಂಭವಾಯಿತು. ಬಾಣಗಳ ಮೇಲೆ ಬಾಣ, ಬಾಣಗಳ ಮೇಲೆ ಬಾಣ ಬರುತ್ತಿರುವಾಗ ರಾಮನೇನು ಮಾಡಿದ್ರು ಇವನೇ ಹತನಾಗದೇ ಇರುವುದನ್ನು ಕಂಡಿದ್ದೆ. ಗಗನ ಮಾರ್ಗದಲ್ಲಿದ್ದಂತಹ ದೇವರುಗಳಲ್ಲಿ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯ ಮಹರ್ಷಿಗಳು ಸರ್ರನ ಕೆಳಗಿಳಿದು ಬಂದು, ರಾಮ ಅವನು ಸಾಮಾನ್ಯನಲ್ಲ, ಅವನನ್ನು ಯುದ್ಧದಲ್ಲಿ ಜಯಿಸಬೇಕಾದ್ರೆ ಇದುವೋ ಎಂಬುದಾಗಿ ಆದಿತ್ಯ ಹೃದಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು. ಆ ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಪಠನ ಮಾಡಿ ತಾನು ಅನುಷ್ಠಾನವನ್ನು ಮಾಡಿದ ಕೂಡಲೇ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಾ ಇಮ್ಮಡಿಯಾದ ಕಳೆಯಿಂದ ಕೂಡುತ್ತಾ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನಿಗೆ ಬಾಣವನ್ನು ತೆಗೆದಿದ್ದೆ. ಎಳೆದಿದ್ದ ರಾಮದೇವರು ಶಂಭೋಪನ ಹೊಡೆದರಂತೆ. ಹಾರಿತೊಂದು ತಲೆ, ತಲೆ ಹಾರದ ಕೂಡಲೇ ರಾಮ ನೋಡಿದ, ಹಾರಿತು ತಲೆ ಅಂದ್ರೆ ಇನ್ನೊಂದು ತಲೆ ಹುಟ್ಟುಕೊಂಡು ಹೀಗೆ ಒಂದೊಂದಾಗಿ ತಲೆ ಕತ್ತರಿಸುತ್ತಿದ್ದರೆ ತಲೆಗಳ ಮೇಲೆ ತಲೆಗಳ ಮೇಲೆ ತಲೆಗಳು ಬರಲಾರಂಭಿಸಿತಂತೆ. ಏನು ಮಾಡಬೇಕು ಈಗ, ಏನು ಮಾಡಬೇಕು ಅನ್ನುತ್ತಿರುವಾಗ ರಾವಣ ರಥದ ಮೇಲೆ, ರಾಮ ನೆಲದ ಮೇಲೆ ನಿಂತಿದ್ದ. ದೇವೇಂದ್ರ ನೋಡಿದರಂತೆ, ಇದು ಒಳ್ಳೆಯ ಸಮಯ, ರಾಮನಿಗೆ ಸಹಾಯ ಮಾಡಿದಕ್ಕೆ ಒಳ್ಳೆಯ ಸಮಯ ಎಂಬುದಾಗಿ ತನ್ನ ರಥವನ್ನು ತನ್ನ ಸಾರಥಿಯಾಗಿರುವ ಮಾಥಲಿಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಮಾಥಲಿ ಎಂಬತಕ್ಕಂಥ ರಥ ತೆಗೆದುಕೊಂಡು ಬಂದಿದ್ದೆ ಸ್ವಾಮಿ. ಆ ದೇವೇಂದ್ರ ನಿಮ್ಮ ಸೇವೆಗೆ ಕಳಿಸಿದ್ದಾನೆ, ಬನ್ನಿ. ರಾಮದೇವರು ಅದರ ಮೇಲೆ ಹತ್ತಿದರು. ಮತ್ತೆ ಯುದ್ಧ ಪ್ರಾರಂಭವಾಯಿತು. ಪ್ರಯೋಗವನ್ನೇ ಮಾಡುತ್ತಿರುವ ಅಸ್ತ್ರದಲ್ಲಿ ತಲೆ ಹಾರುತ್ತಿದೆ, ಬದುಕ್ತಿದ್ದಾನೆ. ಇದನ್ನು ನೋಡಿದ್ದೆ ಆ ಮಾಥಲಿ ಎಂಬುವನು ಹೇಳ್ತಾನೆ, ರಾಮದೇವ ನಿನಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ, ಅವನು ಮಹಾನುಭಾವ, ಮೇಲಾಗಿ ಬ್ರಹ್ಮನಿಂದ ವರವನ್ನು ಪಡೆದವನಾದ್ದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಲ್ಲದೆ ಇವನಿಗೆ ಮರಣ ಸಂಭವಿಸಲು ಸಾಧ್ಯವಿಲ್ಲ. ಆದಿತ್ಯ ಹೃದಯ ಮಂತ್ರ ಉಪದೇಶವನ್ನು ಪಡೆದಿರುವ ಆತ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೆ ಆಕರಣವಾಗಲು ಡಾಂಬರು ಹೊಡೆದರಂತೆ. ಆ ಬ್ರಹ್ಮಾಸ್ತ್ರವು ಬಂದು ಈ ಮಹಾನುಭಾವನಾಗಿರುವ ರಾಮನ ವಕ್ಷಸ್ಥಳವನ್ನು ಭೇದಿಸಿ ಅಮೃತ ಕಲಶವನ್ನು ಭೇದಿಸಿದೆ. ಮತ್ತೊಂದಸ್ತ್ರ ಪ್ರಯೋಗವಾದ ಕೂಡಲೇ ಆ ನಾದಿದ ಎದೆಯಿಂದ ರಾವಣನು ರಾಮ ರಾಮ ರಾಮ ಅವಸಾನ ಕಾಲದಲ್ಲಿ ರಾಮ ಧ್ಯಾನ ಮಾಡುತ್ತಾ ಬಿದ್ದಿದ್ದಾರೆ. ಶ್ರೀರಾಮ ರಾವಣನು ತಾನು ಹತನಾದ ಎಂದೊಡನೆ ದೇವತೆಗಳು ದುಂದುಭಿಯನ್ನು ಮಡಗಿ ಪೂಮಳೆಯನ್ನು ಕರೆದರಂತೆ. ಕೂಡಲೇ ರಾಮದೇವರೇನು ಮಾಡಿದ್ದಾರೆ, ಪ್ರಲಾಪಿಸುತ್ತ ಬಂದು ಅವರ ದೇಹದ ಮೇಲೆ ಬಿದ್ದು ಒದ್ದಾಡುತ್ತಿರತಕ್ಕಂಥ ಮಂಡೋದರಿಗೆ ತಾನು ಸಂತೈಸಿ ವಿಭೀಷಣನಿಗೆ ಹೇಳಿದರಂತೆ, ವೀರನಾಗಿರುವ ರಾವಣನಿಗೆ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡು. ಸಂಸ್ಕಾರವಾದ ಮೇಲೆ ತಮ್ಮನನ್ನು ಕರೆದಿದ್ದಾನೆ, ತಮ್ಮ ಇವರಿಗೆ ಲಂಕಾ ರಾಜ್ಯಾಭಿಷೇಕವನ್ನು ಮಾಡು, ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿ ಬೇಗ ಕರೆದುಕೊಂಡು ಬಾ. ವಿಭೀಷಣನಿಗೆ ಲಂಕಾ ರಾಜ್ಯಾಭಿಷೇಕವಾಯಿತು. ವಿಭೀಷಣ ಅನೇಕ ವಿಧವಾದ ವಸ್ತ್ರಾಭರಣಗಳೆಲ್ಲ ತಗೊಂಬಂದ. ಸೀತಮ್ಮ ನಮ್ಮ ಇದೆಲ್ಲ ಹಾಕೊಳ್ಳಿ, ಮಂಗಳ ಸ್ನಾನ ಮಾಡಿ ರಾಮದೇವರ ಹತ್ರ ಹೋಗೋಣ. ಸೀತಮ್ಮನವರು ಹೇಳ್ತಾರೆ, ಇಲ್ಲ ನಾನು ಹೇಗಿದ್ದೇನೋ ಹಾಗೆ ಬರ್ತೇನೆ. ಯಾಕಮ್ಮ ಹಾಗೆ ಬರ್ತೀರಾ? ನಾನು ನನ್ನ ಗಂಡನನ್ನು ಬಿಟ್ಟು ಒಂದು ವರ್ಷಗಳ ಕಾಲ ಹೇಗಿದ್ದೆ ಅಂತ ನನ್ನ ಗಂಡನಿಗೆ ಗೊತ್ತಾಗೋದು ಬೇಡವ. ನಾನು ದಿವ್ಯವಾಗಿ ಆಭರಣಗಳೆಲ್ಲ ಹಾಕೊಂಡು ಹೋದ್ರೆ ನನ್ನ ಗಂಡ ಅಯ್ಯೋ ನಾನು ಇಲ್ಲದೇ ಇದ್ರು ನನ್ನ ಹೆಂಡತಿ ಸುಖವಾಗಿದ್ಲಲ್ಲ ಅಂದ್ಕೊಳ್ತಾಳೆ. ನಾನು ಹೀಗೆ ಬರ್ತೇನೆ. ರಾಮ ಸೈನ್ಯ ಸಹಿತರಾಗಿ ನಿಂತಿದ್ದಾರೆ. ಸೀತಾಮನವರು ಬಂದರು.
1: ಸೀತಾಂನವರು ಬಂದರೆ ಇಲ್ಲಿ ಬಹಳ ವಿಚಿತ್ರವಾದ ಕಥೆ ಎಂದರೆ ಹನುಮಂತ ಅಂತಾನೆ, ತಾತ ಜಾಂಬು ಅಂದ್ರೆ ಏನೋ. ಈಗ ಬಂದು ಸೀತಾಂನವರು ಸ್ವಾಮಿ ಅಂತಾರೆ, ನಮ್ ರಾಮಪ್ಪ ದೇವಿ ಅಂತಾನೆ ಅಲ್ವಾ. ಜಾಂಬು ಅಂತಂದ್ರೆ ಬ್ರಹ್ಮಚಾರಿ ನಿನಗಾಕೋ ಆ ಕೆಲಸ, ಸುಮ್ಮನೆ ಕೂತ್ಕೊಳ್ಳೋ, ತಪ್ಪಾಯ್ತು ತಾತ. ಆ ವೇಳೆಗೆ ಸರಿಯಾಗಿ ಸೀತಾಮನವರು ಬಂದಿದ್ದೆ, ನಮಸ್ಕಾರ ಮಾಡಬೇಕು ಅಂತ ಶ್ರೀರಾಮ ಹೀಗಂದರಂತೆ. ಆ ಕಾಲುಗಳನ್ನು ಇಟ್ಟುಕೊಂಡಿದ್ದ ರಾಮ ಥಟ್ಟನೆ ಹಿಂದಕ್ಕೆ ಬಂದ. ಸೀತಾ ಇದಿಗೋ, ನಿನ್ನನ್ನು ಸೆರೆ ಹಿಡಿದಿರಬಹುದಾಗಿರುವ ನನ್ನ ಶತ್ರುವೆಂದೆನಿಸಿರುವ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ರಕ್ಕಸರ ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಹೆಂಡತಿಯನ್ನು ಕದ್ದೊಯ್ದವನನ್ನ ತುಂಡರಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಸೈನ್ಯ ಬಲವನ್ನು, ನನ್ನ ಸ್ನೇಹಿತರ ಸೈನ್ಯ ಬಲವನ್ನು ತೆಗೆದುಕೊಂಡು ಬಂದು ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿದ್ದೇನೆ. ಈಗ ನೀನು ಸ್ವತಂತ್ರಳು, ನೀನು ರಕ್ಕಸರ ಸೆರೆಯಲ್ಲಿದ್ದವಳಾದ್ದರಿಂದ ನಿನ್ನ ಇಚ್ಛೆ ಬಂದ ಕಡೆಗೆ ನೀನು ಹೋಗಬಹುದು. ಜಗವೆಲ್ಲ ಬೆರಗಾಗಿ ಹೋಯಿತು. ಲಕ್ಷ್ಮಣ ಅಣ್ಣ, ರಾಮದೇವರು ಹಾಗೆ ನಿಂತು ಬಿಟ್ಟರು. ಸೀತಾಮ್ಮನವರು ಇದನ್ನು ನೋಡಿ ಹೇಳಿದರಂತೆ, ರಾಮ ಈ ಮಾತು ನಿನ್ನ ಬಾಯಿಯಿಂದ ಕೇಳುವುದಕ್ಕೆ ನಾನು ಬದುಕಿದ್ದೀನಪ್ಪ. ನಿನಗೆ ಆ ರೀತಿ ಮನಸ್ಸಿರುವುದಾದರೆ ಹನುಮಂತನನ್ನೇಕೆ ದೂತನನ್ನ ಹಾಕಿ ಕಳಿಸಿದೆ? ಸೀತೆಗಾಗಿ ರಾಮ ಪರಿತಪಿಸುತ್ತಿದ್ದಾನೆ ಎಂದು ಅವನಿಂದ ಸಂದೇಶವನ್ನೇಕೆ ಕಳಿಸಿದೆ? ಆಗ ರಾಮ ಹೇಳ್ತಾನೆ, ಸೀತಾ ಹಿಂದೊಮ್ಮೆ ನೀನೊಂದು ಮಾತನ್ನಾಡಿದ್ದೆ. ಯಾವ ಮಾತನ್ನು ಎಂದರೆ, ನೀನು ನನ್ನನ್ನು ಬಿಟ್ಟದ್ದೇ ಬಿಟ್ಟು ಕಾಡಿಗೆ ಹೋದದ್ದಾದರೆ ನನ್ನ ತಂದೆಯಾಗಿರುವ ಜನಕ ಮಹಾರಾಜ ಒಂದು ಪುರುಷ ರೂಪದ ಸ್ತ್ರೀಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಎಂದು ಹೆದರಿಕೊಳ್ತಾನೆ ಎಂದು. ನಾನು ಸಹಜ ಪರಾಕ್ರಮಿ, ನಾನೊಬ್ಬನೇ ಬೇಕಾದರೆ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಲ್ಲೇ ಎಂಬುದನ್ನು ತೋರುವುದಕ್ಕಾಗಿ ನಿನ್ನ ಭಕ್ತವನ್ನು ಬಿಡಿಸಿದ್ದೇನೆ, ಬೇಕಾದ ಕಡೆಗೆ ಹೋಗು. ಕಣ್ಣೊರೆಸುತ್ತಿದ್ಲು ಸೀತೆ. ಲಕ್ಷ್ಮಣ ಬಂದ, ಅಣ್ಣ ಅಣ್ಣ ಅಣ್ಣ, ಇದು ನ್ಯಾಯವಲ್ಲ ಕಣ, ಸೀತಾಮನ ಈ ಮಾತಾಡೋ ನ್ಯಾಯವಲ್ಲ ಕಣ. ರಾಮದೇವ ತಿರುಗಿದ, ಲಕ್ಷ್ಮಣ ನೀನ್ ತಾನೇನೋ ಗಂಡ ಹೆಂಡರನ್ನು ಬೇರೆ ಮಾಡಿದವನು, ಬರಬೇಡ ಅಂತ ಹೇಳಿದರು, ನನ್ನ ಮಾತನ್ನು ಮೀರಿ ಬಂದೆ, ನಾವಿಬ್ರು ಬೇರೆ ಆಗಬೇಕು ಅನ್ನೋ ಇಷ್ಟ ಇತ್ತು, ಈಗ ನಾವು ಖಂಡಿತವಾಗೂ ಬೇರೆ ಆಗ್ತಿದ್ದೀವಿ, ಯಾಕೆ ಮಾತಾಡ್ತೀಯ? ಸುಗ್ರೀವ ಬಂದ, ಒಡೆಯ ನಾನು ನಿನ್ನ ಸ್ನೇಹಿತ, ಒಂದು ಮಾತು ಹೇಳ, ನಮ್ಮವರಿಗೆ ನಾವು ಈ ರೀತಿ ಮೋಸ ಮಾಡೋದು ನ್ಯಾಯವಲ್ಲ ನಮ್ಮಪ್ಪ. ರಾಮ ಅಂದ, ಭಲೇ ಭಲೇ ಸುಗ್ರೀವ, ಸರಿಯಾಗಿ ಹೇಳ್ತಿದ್ದೀಯ, ನಮ್ಮವರಿಗೆ ನಾವು ಮೋಸ ಮಾಡಬಾರದು ಅನ್ನೋ ತತ್ವ ನೀಗ ನನಗೆ ಹೇಳ್ತಿದ್ದೀಯಲ್ಲ, ನಿಮ್ಮ ಮನೆಯ ಆದ ವಾಲಿ ನಿಮ್ಮ ಅಣ್ಣನಿಗೆ ನೀನೇ ಮೋಸ ಮಾಡಿದಲ್ಲ, ಎಲ್ಲೋಗಿತ್ತಾಗಿ ಧರ್ಮ? ಜಾಂಬುವಂತರು ಬಂದ್ರು, ರಾಮಪ್ಪ ನಾನಾದ್ರೂ ಒಂದು ಮಾತು, ತಾತ ನಿಮಗೆ ಜಾಸ್ತಿ ವಯಸ್ಸಾಗಿದೆ, ಸುಮ್ಮನಿರಿ. ಹನುಮಂತ ಬಂದ, ರಾಮಪ್ಪ ನನ್ನ ಮನಸ್ಸಿನ ಆಸೆ ಎಲ್ಲ ನಾಶ ಮಾಡಬೇಡ, ತಾಯಿ ತಂದೆಗಳು ನೀವಿಬ್ರು ಕೂತಿರೋದು ನೋಡಬೇಕು ನಾಶೆ ನಮ್ಮಪ್ಪ. ರಾಮದೇವರು ಹೇಳಿದರು, ಹನುಮಂತ ನೀನು ಬ್ರಹ್ಮಚಾರಿ, ನಿನಗೆ ಸಂಸಾರದ ವಿಚಾರ ಯಾಕೋ? ವಿಭೀಷಣ ಬಂದ, ಸ್ವಾಮಿ ನಂಬಿದವರ ಕೈ ಬಿಡುವುದು ಪರಮಾತ್ಮನಾದ ನಿನಗೆ ಲಕ್ಷಣವಲ್ಲ, ಯಾವಾಗಲೂ ನಂಬಿದವರಿಗೆ ಮೋಸ ಮಾಡಬಾರದು ನಮ್ಮಪ್ಪ. ರಾಮ ನಗುತ್ತಾನೆ, ಭಲೇ ವಿಭೀಷಣ, ನಿನ್ನನ್ನೇ ನಂಬಿಕೊಂಡದ ಈ ಮಣ್ಣ ರಾವಣನಿಗೆ ಮೋಸ ಮಾಡದಾಗ ಈ ಧರ್ಮ ನಿನಗೆ ಗೊತ್ತಿರಲಿಲ್ವೋ? ಯಾರು ಮಾತನಾಡಲಿಲ್ಲ. ಸೀತೆ ಹೇಳ್ತಾಳೆ, ಯಾರು ಏನು ಮಾತನಾಡಬೇಡಿ, ಒಂದು ಉಪಕಾರವನ್ನು ಮಾಡಿ ಕಪಿವೀರರೇ, ಅಗ್ನಿಯನ್ನು ಸಿದ್ಧ ಮಾಡಿ ಅಗ್ನಿ ಪ್ರವೇಶ ಮಾಡಿಬಿಡುತ್ತೆ. ಅಗ್ನಿ ಸಿದ್ಧವಾಯಿತು, ಭಗಭಗನೆ ಉರಿವ ಬೆಂಕಿಯಲ್ಲಿ ಸೀತಾಮಾತೆ ಕೈಗಳನ್ನು ಜೋಡಿಸಿ, ಶ್ರೀರಾಮ ನಿನ್ನ ನಾಮವೇ ಗತಿಗೆ ಧಾರುತ್ತಿದ್ದೇನೆ, ಶ್ರೀರಾಮ ಧಾರಿದ. ಆ ಹಾರುವ ಸಮಯಕ್ಕೆ ಸರಿಯಾಗಿ ಇಂದ್ರಾದಿ ದೇವರುಗಳು ಬಂದಿದ್ದಾರೆ, ತಾಳು ತಾಳು ತಾಯಿ, ರಾಮದೇವ ಸೀತಾಮಾತೆ ಪರಮ ಪವಿತ್ರಳು, ಒಂದು ಕಡೆಯಿಂದ ಕೈಲಾಸದಿಂದ ಪರಮೇಶ್ವರ ಬರುತ್ತಿದ್ದಾನೆ. ಯಾ ರಾಮದೇವ, ನಿನ್ನ ತಾರಕ ಮಂತ್ರವನ್ನು ಪಾರ್ವತಿ ಪಡಿಸುತ್ತಿರುವಾಗ ನಿನ್ನ ಸತಿಯಾಗಿರುವ ಈ ಸೀತೆ ಪರಮ ಪುನೀತಿಯಪ್ಪ. ರಾಮ ಸುಮ್ಮನೆ ನಿಂತಿದ್ದಾನೆ, ದೇವಾನುದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವ ಬಂದ, ಸ್ವಾಮಿ ಈಕೆ ನನ್ನ ಸೃಷ್ಟಿಯವಳಲ್ಲ, ಈಕೆ ನನ್ನ ತಾಯಿ, ಈ ರೂಪದಲ್ಲಿ ಅವತರಿಸಿದ್ದಾಳೆ, ದಯಮಾಡಿ ಸ್ವೀಕರಿಸು. ಮಾತಾಡಲಿಲ್ಲ ರಾಮದೇವರು. ಲಕ್ಷ್ಮಣ ಅಂತ, ನಿನ್ನಂತ ಕಲ್ಲಿದೆ ನಮ್ಮಣ್ಣಂದು, ಈ ದೇವತೆಗಳೆಲ್ಲ ಹೇಳಿದ್ರು ಇಲ್ವಾ ಅನ್ನುವಾಗ ಮಹಾನುಭಾವಳಾದ ಸೀತಾ ಮಾತೆ ಕೈಗಳನ್ನು ಜೋಡಿಸಿ ಓ ಹಾಡುತ್ತಂತೆ. ಆ ಸಮಯಕ್ಕಾಗಿ ಗಣಗಣನಾದವ

0: ವಿಮಾನದಲ್ಲಿ ಗಡಗಡಗಡಗಡ ನಾದವಾಯಿತು. ತಳಿಗಟ್ಟಿ ನೋಡಿದರೆ ದಶರಥ ಚಕ್ರವರ್ತಿಯೇ ಬಂದುಬಿಟ್ಟನಂತೆ. ರಾಮ, ಇವಳು ನನ್ನ ಕುಲದ ಕುಲದೀಪ ಕಾಣಪ್ಪ, ನನ್ನ ವಂಶವನ್ನು ಬೆಳಗಿಸಲು ಬಂದ ಮಹಾತಾಯಿ ಕಾಣು. ಈ ಸೀತೆ ಪರಮ ಪುನೀತೆ, ಸ್ವೀಕರಿಸು. ಲೋಕದಲ್ಲಿ ಮಕ್ಕಳು ತಂದೆಯ ಮಾತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದು ದೇವಾನುದೇವತೆಗಳೇ ಬಂದರೂ ಜಗ್ಗದಿದ್ದ ರಾಮ ತಂದೆ ಬಂದು ಹೇರಿದ ಮಾತ್ರದಲ್ಲೇ ಯಜ್ಞೇಶ್ವರನು ಸೀತೆಯನ್ನು ಹೊತ್ತು ತಂದರೆ ತನ್ನ ಕೈಯಾರ ಸ್ವೀಕರಿಸಿದ. ಸೀತಾ, ಲೋಕಾಪವಾದವಿರಲಿ ಇರುವುದಿರಲಿ ಎಂಬುದಾಗಿ ನಾನು ಈ ಮಾತನ್ನಾಡಿದೆ. ವಿಭೀಷಣ, 14 ವರ್ಷ ಕಳೆಯಿತಪ್ಪ, ನನ್ನ ತಮ್ಮ ಬೆಂಕಿಗೆ ಹಾರಿಬಿಡ್ತಾನೆ ಭರತ, ಬೇಗ ನಾನು ಹೋಗಬೇಕು, ಅದಕ್ಕೇನಾದ್ರೂ ಏರ್ಪಾಡು ಮಾಡು. ವಿಭೀಷಣ ಅಂದ, ಸ್ವಾಮಿ ವಿಮಾನ ಇದೆ ನಮ್ಮಣ್ಣಂದು, ನೀನು ಕ್ಷಣ ಮಾತ್ರದಲ್ಲಿ ಸ್ಮರಣೆ ಮಾಡಿದ ಸ್ಥಳಕ್ಕೆ ಹೋಗಬಹುದು, ಸಿದ್ಧವಾಗಲಿ. ಕಪಿವೀರ್ರೇ, ನಿಮ್ಮ ಉಪಕಾರವನ್ನೆಲ್ಲ ನಾನು ಮರೆಯಲ್ಲ, ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೇನೆ. ನನ್ನ ಹೆಂಡತಿ ನನಗೆ ದೊರಕಿದ್ಲ, ಅದರಿಂದ ನೀವೆಲ್ಲ ನಿಮ್ ನಿಮ್ಮ ಮನೆಗಳಿಗೆ ಹೋಗ್ರಪ್ಪ, ಆನಂದವಾಗಿ ಸುಖವಾಗಿರ್ರಪ್ಪ. ಸುಗ್ರೀವ ಅಂಗದರ ಮುಖ, ಅಂಗದ ಸುಗ್ರೀವನ ಮುಖ ಜಾಂಬುವಂತ ಅಂದ. ನೋಡದ ರಾಮಪ್ಪ ಕೊಟ್ಟ ಕೈ, ನೋಡದ ಕೆಲಸ ಆಯ್ತು, ದಯ ಮಾಡಿಸ್ತೀರ ಅಂದ. ಏನ್ ಮಾಡೋದೀಗ, ಸೀತಾಮನವರು ಗಂಡನ್ ನೋಡಿ ಹೇಳ್ತಾರೆ ಸ್ವಾಮಿ, ಅವರೆಲ್ಲ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಏನ್ರಪ್ಪ, ಏನ್ರಯ್ಯ, ಒಬ್ಬ ಎದ್ದ ರಾಮಪ್ಪ, ನೀರ್ ಕಿರೀಟ ಹಾಕೊಂಡು ಚಾಬರ ಬೀಸ್ಕೊಳ್ತಿದ್ರೆ ನಗು ನಗು ತನ್ನ ಲಭ್ಯದ ನೀನ್ ಕುಳಿತಿರುವ ಗಗನದಲ್ಲಿ ಹೊಳೆವ ಸೂರ್ಯನ ತರದಿರುವ ಬಿಂಬ ಕಾಣ ಬಯಸಿದೆ ಮಗೆ. ನೀನಲ್ಲಿ ಕುದುರದ ನೋಡ್ಬೇಕು ಅಂತಿದ್ದು ನಮ್ಮನ್ನ ಇಲ್ಲೇ ಕೈ ಬಿಟ್ಬಿಟ್ಟಲ್ಲ ರಾಮಪ್ಪ. ಅಯ್ಯ, ಬಹುಕಾಲವಾಗಿತ್ತಲ್ಲ ನೀವೆಲ್ಲ ಮನೆಗಳಿಗೆ ಹೋಗ್ತೀರೇನು ಅಂತ ಹಾಗಂದೆ. ಪಟ್ಟಾಭಿಷೇಕ ನೋಡ್ಬೇಕೆ, ಬನ್ನಿ. ಎಲ್ಲ ಬಂದು ಕೂತ್ಕೊಂಡ್ರೆ ಇನ್ನೂ ಮುಕ್ಕಾಲಷ್ಟು ಜಾಗ ಖಾಲಿ ಇತ್ತಂತೆ. ವಿಭೀಷಣ ಅಂದ, ಸ್ವಾಮಿ ನಾನು ಬನ್ನಿ. ವಿಭೀಷಣ, ವಿಭೀಷಣನ ಪರಿವಾರ ಹಾರುತ್ತ ಬರುತ್ತಲ್ಲಿದೆ, ವಿಮಾನ ಹಾರುತ್ತ ಬರುತ್ತಲ್ಲಿದೆ, ಹಾರುತ್ತ ಬರುತ್ತಲ್ಲಿದೆ, ವಿಮಾನ ಹಾರುತ್ತ ಬರುತ್ತಲ್ಲಿದೆ. ಬರ್ತಾ ಇದೆ ವಿಮಾನ, ಒಂದು ಕಡೆ ನಿಂತ್ಕೊಂಡ್ಬಿಡ್ತು. ರಾಮದೇವರು ನೋಡಿದ್ರೆ ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ರು, ಏನಿದೆ ಅಂತ ಕೆಳಗಡೆ ನೋಡ್ತಾನೆ. ಕಿಷ್ಕಿಂದಾ ನಗರ, ಸೀತಾ ಇಲ್ಲಿ ಯಾಕೆ ವಿಮಾನ ನಿಂತ್ಕೊಳ್ತು? ಸ್ವಾಮಿ ನಾನು ಸಂಕಲ್ಪ ಮಾಡಿದೆ ನಿಂತ್ಕೊಂಡ್ಬಿಡ್ತು. ಹಾ, ಯಾಕೆ ಸಂಕಲ್ಪ ಮಾಡಿದೆ? ಅಲ್ಲ ಕಣ್ರಿ, ನಿಮಗೆ ಕಳೆದು ಹೋಗಿರುವ ನಿಮ್ಮ ಹೆಂಡತಿ ದೊರಕಿದ್ಲು, ನೀವು ಸಂತೋಷವಾಗಿ ಹೋಗ್ತಾ ಇದ್ದೀರಾ, ನಿಮಗೋಸ್ಕರವಾಗಿ ತನು ಮನ ಧನಗಳನ್ನೆಲ್ಲ ಧಾರಿಯರಲ್ಲಿ ನಿಂತಿದ್ದಾರಲ್ಲ ಈ ಕಪಿವೀರರು, ಇವರನ್ನೆಲ್ಲ ಜೀವಂತಗೊಳಿಸಿದೆ. ದೇವೇಂದ್ರ ಪ್ರತ್ಯಕ್ಷನಾದ, ನಿನಗೇನು ಬರಬೇಕು ಎಂದರೆ ಕೈ ಕಾಲು ಮುರಿದುಕೊಂಡಿರುವ, ಪ್ರಾಣವನ್ನು ಕಳೆದುಕೊಂಡಿರುವ ಈ ಕಪಿವೀರರನ್ನೆಲ್ಲರನ್ನು ಕಾಪಾಡು ಎಂದು ನೀನು ಅವರನ್ನು ಕಾಪಾಡಿ ಅವರನ್ನು ಬದುಕಿಸಿಬಿಟ್ಟೆ. ಆದರೆ ಅವರ ಹೆಂಡತಿ ಮಕ್ಕಳನ್ನೇನಾದರೂ ಯೋಚನೆ ಮಾಡುದ? ಏನ್ ಮಾಡುವಂತೀಯ, ಅವರನ್ನೆಲ್ಲ ಕರ್ಕೊಳ್ರಿ. ರಾಮದೇವರು ಅಂದರು, ಮಹಾದೇವ ಸುಗ್ರೀವ ಬರ ಕೇಳಪ್ಪ, ಎಲ್ಲ ಬನ್ನಿ. ಈ ಹೆಣ್ಣು ಕೋತಿಗಳು 12-13 ಮರಿ ಕೋತಿಗಳನ್ನ ಎತ್ಕೊಂಡ್ಬರ್ತಾವೆ, ದಡ ದಡ ದಡ ದಡ ದಡ ದಂಡೆ ಓಡೋಡು ಬಂದಿದೆ ಅಂತ ಬಿಟ್ಟ. ಎಲ್ಲ ಅವಕ್ಕೇನಂತವೆ, ರಾಮಪ್ಪ ಇಷ್ಟೆಲ್ಲ ಕಷ್ಟಪಟ್ಟಲ್ಲ, ಆ ಸೀತಾ ಅವಳಿಗೋಸ್ಕರವಾಗ ಅವಳು ಹೆಂಗಿದ್ದಾಳೋ ನೋಡ್ಬೇಕು ಅಂತ ನುಗ್ಗಿಬಿಟ್ರು. ಒಬ್ಬಾಕೆ ಗಂಡನ ಕೇಳ್ತಾಳೆ, ಏನ್ರಿ ಯುದ್ಧ ಆಗ್ತಲ್ಲ, ನಿಮಗೇನು ಆಗ್ಲಿಲ್ವೇ? ಇನ್ನೊಬ್ಬ ಆಕೆ ಕೇಳ್ತೇನ್ರಿ, ನಮ್ ಕಡೆ ಯಾರು ಸಾಯ್ಲಿಲ್ವೇ? ಅದಕ್ಕೆ ಆ ಕಪಿವೀರ ಹೇಳ್ತಾರೆ, ಬಹುಜನ ಕೈ ಕಾಲು ಮುರ್ಕೊಂಡು ಸತ್ ಹೋಗಿದ್ರ ಕಡೆ, ಆ ಕೊನೆ ಕಾಲದಲ್ಲಿ ದೇವೇಂದ್ರ ಪ್ರತ್ಯಕ್ಷವಾದಾಗ ನಮ್ ರಾಮಪ್ಪ ಕೇಳ್ಕೊಂಡ ಎಲ್ರು ಬದುಕಿಸು ಅಂದ್ರೆ, ಎಷ್ಟು ಜನ ಕಪಿವೀರರು ಹೋಗಿದ್ರು ಅಷ್ಟು ಜನವೂ ನಾವು ಹಿಂತಿರುಗಿ ಬಂದ್ವಿ, ಸೀತಾಮ್ನವ್ರ ಕರುಣೆಯಿಂದ ನೀವು ಬಂದ್ರಿ. ಈ ಕೋತಿಗಳೆಲ್ಲ ಸೀತೆಯೇ ನೋಡ್ತಾ ಇದ್ದು. ಒಬ್ಬಾಕೆ ಅಂತಾಳ, ಇವಳೇನ ಬ್ಯಾಳಿಗಿದ್ದಾಳ ಕಾಳೆ, ಇನ್ನೊಬ್ಬ ಸಾರಿ ಬ್ಯಾಳಿಗಿರೋದಿರ್ಲಿ ತಾಳಿಗಿದ್ದಾಳ ಕಾಳೆ, ಇನ್ನೊಬ್ಳಂದು ಇನ್ನೊಂದು ಆಶ್ಚರ್ಯ ನೋಡ್ದ, ಏನು ಇವಳಿಗೆ ಬಾಲವೇ ಇಲ್ಲ. ರಾಮನಗ್ತಾನೆ, ರಾಮನಕ್ಕಾಗಿ ಸೀತೆ ಕೆಡದ್ದು ಇದೇನ್ರಿ ಇದು? ನಾನು ಇವರ ಜೊತೆಯಲ್ಲಿ ಹೀಗೆ ಇದ್ದೆ ಕಾಣೆ, ಇವರಿಗೆ ನಾನು ಬೇರೆ ಇವರು ಬೇರೆ ಎಂಬ ಭಾವವೇ ಇಲ್ಲ, ರಾಮನೆಂದರೆ ಯಾರು ನಾವೆಂದರೆ ಯಾರು ಎಂಬ ಭೇದವಿಲ್ಲದವರು, ಅವರಷ್ಟೇ ಅಮಾಯಕರು, ಅಷ್ಟೇ ಮುಗ್ಧರು, ನನಗಷ್ಟೇ ಭಕ್ತರು ಇರೋ ಎಂಬುದಾಗಿ ಹೊರಟು ಬರುತ್ತಾ ವಿಮಾನದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಬಂದಿಳಿದಿದ್ದಾನೆ. ಇಳಿದಿದ್ದೆ ಹನುಮಂತ, ಸ್ವಾಮಿ ಬೇಗ ಹೋಗು,
1: ನನ್ನ ಭಕ್ತರಾಗಿರ್ತಕ್ಕಂತ ನನ್ನ ತಮ್ಮ ಭರತ ಅಗ್ನಿ ಪ್ರವೇಶ ಮಾಡ್ತಾ ಇರ್ತಾರೆ ಹೋಗ್ತಡಿ. ಹಾಗನ್ನೋದ್ರೊಳಗಾಗಿ ಹನುಮಂತ ಮಾರುವೇಷವನ್ನು ಹಾಕೊಂಡು ಹಾರುತ್ತ ಬರುತ್ತಿದ್ದನಂತೆ.

ಮೂರು ಪುಣ್ಯ ತೀರ್ಥದ ನದಿಗಳ ತೀರ್ಥವನ್ನು ತರಿಸಿ ರಾಮಲಕ್ಷ್ಮಣಾದಿಗಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಸಿದ ಮೇಲೆ ಕನಕಾಭರಣಮಯವಾಗಿರತಕ್ಕಂಥ ಆಭರಣಗಳನ್ನೆಲ್ಲ ಧಾರಣೆಯನ್ನು ಮಾಡಿಸಿದ್ದಾರೆ. ಮಹಾನುಭಾವರಾದ ವಸಿಷ್ಠರು ರಾಮನ ಕೈ ಹಿಡಿದು ಕರತಂದು ಸೂರ್ಯ ಸಿಂಹಾಸನವಾಗಿರುವ ಅಯೋಧ್ಯ ನಗರದ ಇಕ್ಷ್ವಾಕು ವಂಶದ ರತ್ನ ಸಿಂಹಾಸನದ ಮೇಲೆ ರಾಮ ಸೀತೆಯರನ್ನು ಕೂರಿಸಿದ್ದಾರೆ. ಬ್ರಹ್ಮನಿಂದ ಪ್ರಾಪ್ತವಾಗಿದ್ದಂಥ ಆ ಪವಿತ್ರವಾಗಿರುವ ಕಿರೀಟವನ್ನು ರಾಮದೇವರ ತಲೆಯ ಮೇಲಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದಾರೆ. ಶ್ರೀರಾಮದೇವರು ಪಟ್ಟಾಭಿಷಿಕ್ತರಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದರಂತೆ. ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾದ ಶ್ರೀಮದ್ ರಾಮಾಯಣದ ಈ ಕಥಾನುವಾದವನ್ನ ಅನುವಾದವಿಲ್ಲದೆ ಪ್ರೇಮದಿಂದ ಆಲಿಸಿ ಕೇಳಿದವರಿಗೆ ಸಕಲ ವಿಧವಾದ ಸುಖ ಸಂಪದಗಳು ಗೀರ್ವಾಣ ಮಹರ್ಷಿಗಳು ದಯಪಾಲಿಸಲಿ, ಸಮಸ್ತ ಜನಗಳು ಸುಕ್ಷೇಮದಿಂದಿರಲಿ ಎಂಬ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯನ್ನು ಮುಗಿಸಿ ಮಂಗಳವನ್ನು ಪಾಡಿಸಿದ್ದೇನೆ.

0: ಇದುವರೆಗೂ ಕೇಳಿದಿರಿ ಹರಿಕತೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಿದವರು ಶ್ರೀ ಗುರುರಾಜಲು ನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ಪವಿತ್ರರುಗಳೇ ಹೀಗೆ, ನಾವು ಮಾಡೋದಕ್ಕೆ ಮುಂಚೆ ನಮಗಿಷ್ಟು ನಿರೀಕ್ಷೆ ಇರೋದಿಲ್ಲ. ನಾನು ಮತ್ತೆ ಪವಿತ್ರ ಅವರು ಕೂತ್ಕೊಂಡು ನೋಡಿದಾಗ, ನೃತ್ಯ ವಿಶ್ವ ನೃತ್ಯ ದಿನ ಅಂತಂದ್ರೆ ಯಾಕೆ ಸಂಗೀತನೂ ಮಾಡಿಸ್ಬೇಕು ನಾವು, ಯಾಕೆಂದ್ರೆ ನೃತ್ಯಕ್ಕೆ ಸಂಗೀತ ಪೂರಕವಾದ್ದು ಅಂತ ಯೋಚಿಸಿ ಹುಮಾಯೂನ್ ಸರ್ ಅವರಿಗೆ ಫೋನ್ ಮಾಡಿದೆ. ಒಪ್ಕೊಂಡ್ರು ಅವರು, ತಕ್ಷಣ ಒಪ್ಕೊಂಡ್ರು, ಮಕ್ಕಳಿಗೆ ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂತ ಅಂದ್ರು. ಪವಿತ್ರ ಅವರು ಈಗ 7-8 ವರ್ಷಗಳ ಹಿಂದೆಯೇ ನೌಶಾದ್ ಅವರ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಆ ಕಾರ್ಯಕ್ರಮ ಸುಂದರವಾಗಿ ಮಾಡಿದ್ರು. ಆ ಟೈಮಲ್ಲಿ ಅವರ ತಮ್ಮ ಸಣ್ಣ ಹುಡುಗ ಅಂತ ಅನ್ಸುತ್ತೆ, ನನ್ನ ಅಕ್ಕ ನೆನೆಸ್ಕೊಳ್ತಾ ಇದ್ದು, ನಾ ಹೇಳಿದ್ದೆ ಚೆನ್ನಾಗಿ ಕಲಿಸ್ಕೋ, ನೀವಿಬ್ರದ್ದು ಮತ್ತೆ ಮಾಡ್ಸೋಣ ಅಂತ. ಈಗ ಆ 8 ವರ್ಷಗಳಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಬೆಳೆದಿದ್ದಾರೆ ಇದ್ರು. ಸಂಗೀತಕ್ಕೆ ತಾಯಿ ಶ್ರುತಿ, ಆದ್ರೆ ಲಯ ತಂದೆ. ತಾಯಿ ತಂದೆ ಇಬ್ಬರು ಅವರಿಗೆ ಭದ್ರವಾಗಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥದಲ್ಲೂ ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಇಬ್ಬರೂ ಇದ್ದಾರೆ, ಹಾಗೆಯೇ ಶ್ರುತಿ ಮತ್ತೆ ಲಯ ಘೋಷಣೆ ಶ್ರುತಿಯ ಬಗ್ಗೆ ಅವರ ಸಂಗೀತ ನಮ್ಮ ಪವಿತ್ರಗಳನ್ನ ಇನ್ನಷ್ಟು ಪವಿತ್ರಗೊಳಿಸಿದೆ. ಇಬ್ಬರು ಗುರುವಿಗೆ ತಂದೆಗೆ ಮೀರುವಂತಹ ಶಿಷ್ಯರಾಗಿ ಬೆಳೆಯಲಿ, ಆ ಭಗವಂತ ಅವರಿಗೆ ಹೆಚ್ಚಿನ ಯಶಸ್ಸನ್ನ ಕೊಡಲಿ ಅಂತ ಶ್ರೀಜಯಪರಾಮಿಗೆ ತನ್ನ ಸಂಸ್ಥೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೆತ್ತ ತಾಯಿ ತಂದೆಗಳ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನವ ದುರ್ಗೆಯ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಪೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಿಷಾಸುರ ಮರ್ದಿನಿಯ ಮೇಲಿನ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂದ ಗೋಪ ನಂದನ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಿಂತೆ ಯಾಕೆ ಮಾಡುತ್ತೀಯ, ಚಿನ್ಮಯನಿದ್ದಾನೆ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.